ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಚಂದ್ರಮಾಸ ಆಷಾಢ, ಸುಕರ್ಮಯೋಗ, ಕೌಲವಕರ್ಣ, ಕಟಕ ಸೌರ, ಆಷಾಢ ಬಹುಳ. ದಿನಾಂಕ 3/8/2026, ಸೋಮವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ರವರು ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪರಿಚಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಚಾಲೆಂಜಸ್ ಅವೇರ್ನೆಸ್ ಬಗ್ಗೆ ಆನಂದ್ ಜೋಶಿ ಅವರಿಂದ ಮಾಹಿತಿಯನ್ನು ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9 ಗಂಟೆಗೆ ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೃಂದಾರವರು ಲೈವ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದ ಕೆಲವು ಕಿರುಲೇಖನಗಳ ಬಗ್ಗೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಲೈವ್ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಬಿಸಿಬೇಳೆಬಾತ್ ಪೌಡರ್ ಮತ್ತು ಬಿಸಿಬೇಳೆಬಾತ್ ರೆಸಿಪಿಯನ್ನು ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2 ಗಂಟೆಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣಸುದ್ದಿ ಮತ್ತು ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ DR ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಮತ್ತು ಶಿವಮೊಗ್ಗದ ವಿಜಯ ಗಣೇಶ್ರವರು ಇಂಗ್ಲಿಷ್ ಲರ್ನಿಂಗ್ ಬಗ್ಗೆ ತಿಳಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4 ಗಂಟೆಗೆ ಸರಿಯಾಗಿ ಕಾಫಿ ವಿತ್ ಅರ್ಜೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30ಕ್ಕೆ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಲಿದ್ದಾರೆ. ಇದರಲ್ಲಿ ಫಿಟ್ ಅಂಡ್ ಫ್ರೆಶ್ ಕೆಫೆ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳನ್ನು ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವೆಲ್ಲರೂ ರಸ್ತೆಯಲ್ಲಿ, ಮೊಬೈಲ್ನಲ್ಲಿ, ಆಫೀಸ್ನಲ್ಲಿ ದಿನ ನೋಡುವ ಒಂದು ಸಣ್ಣ ಪದದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದ್ಯಾವ ಪದ ಗೊತ್ತಾ? ಅದೇ ಸೂಚನೆ, ಇನ್ಸ್ಟ್ರಕ್ಷನ್ ಅಥವಾ ಇಂಡಿಕೇಶನ್ ಅಂತ ಹೇಳ್ತೀವಿ. ಎಸ್, ಸಾಮಾನ್ಯವಾಗಿ ನಮಗೆ ಸೂಚನೆಗಳು ಅಂದ ತಕ್ಷಣ ಅಯ್ಯೋ ಯಾರೋ ನಮ್ಗೆ ಆರ್ಡರ್ ಮಾಡ್ತಾ ಇದ್ದಾರೆ, ಇದನ್ ಮಾಡ್ಬೇಡಿ ಅದನ್ ಮಾಡ್ಬೇಡಿ ಅಂತ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಡತ್ತೆ ಅಲ್ವಾ? ಆದ್ರೆ ಆ ಸೂಚನೆಗಳನ್ನೇ ನಾವು ಸ್ವಲ್ಪ ಪಾಸಿಟಿವ್ ಆಗಿ ನೋಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಜೀವನವೇ ಬದಲಾಗುತ್ತೆ. ಇದಕ್ಕೊಂದು ಚಿಕ್ಕ ಹಾಗೆ ಚಂದದ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ.

ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಕೆಂಪು ದೀಪ ಅಂದ್ರೆ ರೆಡ್ ಸಿಗ್ನಲ್ ಬಿದ್ದ ತಕ್ಷಣ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ಕೊಳ್ತಿದ್ದ. ಅಯ್ಯೋ, ಯಾವಾಗ ನೋಡಿದ್ರು ಈ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಬೀಳ್ತಾನೆ ಇರುತ್ತಲ್ವಾ, ನನ್ನ ಟೈಮ್ ವೇಸ್ಟ್ ಆಗ್ತಿದೆ, ಯಾಕೆ ಈ ಸೂಚನೆಗಳನ್ನ ಹಾಕಿರ್ತಾರೋ ಏನೋ ಅಂತ ಬೈಕೊಳ್ತಾ ಇದ್ದ. ಒಂದು ದಿನ ಅದೇ ಸಿಗ್ನಲ್ ಅಲ್ಲಿ ನಿಂತಾಗ ಪಕ್ಕದಲ್ಲಿದ್ದ ಒಬ್ಬ ಹಿರಿಯ ವ್ಯಕ್ತಿ ಇವನ ಕೋಪ ನೋಡಿ ನಕ್ಕು ಹೇಳ್ತಾರೆ, ತಮ್ಮ, ಈ ಕೆಂಪು ದೀಪ ಅಂದ್ರೆ ರೆಡ್ ಸಿಗ್ನಲ್ ಇದೆಯಲ್ಲ, ನಿನ್ನ ತಡೆಯೋದಕ್ಕೆ ಇರೋದಲ್ಲ, ನಿನ್ನ ಪ್ರಯಾಣ ಸುಗಮವಾಗಿ ಸುರಕ್ಷಿತವಾಗಿ ಮುಗಿಲಿ ಅಂತ ನಿನ್ನ ರಕ್ಷಣೆಗೆ ಇರೋ ಸೂಚನೆ. ಅಲ್ಲಿ ನಿಲ್ಲೋದನ್ನ ಕಲ್ತ್ರೆ ಮಾತ್ರ ಮುಂದೆ ಹಸಿರು ದೀಪ ಬಿದ್ದಾಗ ಅಂದ್ರೆ ಗ್ರೀನ್ ಸಿಗ್ನಲ್ ಬಿದ್ದಾಗ ನೀನು ಸುರಕ್ಷಿತವಾಗಿ ಗುರಿ ತಲುಪೋದಕ್ಕೆ ಸಾಧ್ಯ. ಸೊ ಆ ದಿನ ಆ ವ್ಯಕ್ತಿಗೆ ವಿಷಯ ಅರ್ಥ ಆಯ್ತು. ಸ್ನೇಹಿತರೆ, ಸೂಚನೆಗಳು ನಮ್ಮ ಸ್ವಾತಂತ್ರ್ಯವನ್ನ ಕಸಿಯೋದಿಲ್ಲ, ಬದಲಿಗೆ ನಮ್ಮ ಜೀವನವನ್ನ ಸರಿ ಹಾದಿಯಲ್ಲಿಡೋದಕ್ಕೆ ಸಹಾಯ ಮಾಡ್ತವೆ. ಉದಾಹರಣೆಗೆ ಪ್ರಕೃತಿಯ ಸೂಚನೆ ಇರಬಹುದು, ಶರೀರದ ಸೂಚನೆ ಇರಬಹುದು, ಹಾಗೆ ಮನಸ್ಸಿನ ಸೂಚನೆ ಇರಬಹುದು, ಹಾಗೇನೆ ತಪ್ಪಿನಿಂದ ಸಿಗುವ ಸೂಚನೆನೇ ಆಗಿರಬಹುದು. ಸೊ ಇವೆಲ್ಲವೂ ಜೀವನದಲ್ಲಿ ಸೂಚನೆಗಳು ನೀಡುವ ಪಾಸಿಟಿವ್ ವೈಬ್ಗಳು ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಇವತ್ತಿನಿಂದ ಯಾರೇ ಯಾವುದೇ ಸೂಚನೆ ಕೊಟ್ಟರು ಅಥವಾ ಜೀವನದಲ್ಲಿ ಯಾವುದೇ ಸೈನ್ ಸಿಕ್ಕರು ಅದರಲ್ಲಿರೋ ಒಳ್ಳೆಯದನ್ನ ಮಾತ್ರ ತೆಗೆದುಕೊಳ್ಳೋಣ. ಸೂಚನೆಗಳನ್ನ ಕೇವಲ ನಿಯಮಗಳಾಗಿ ನೋಡಬೇಡಿ ಸ್ನೇಹಿತರೆ, ಅವು ನಿಮ್ಮ ಯಶಸ್ಸಿನ ಹಾದಿಗೆ ಹಾಕಿರುವ ದಾರಿ ದೀಪಗಳು. ಹಾಗಾದ್ರೆ ಇವತ್ತಿನ ದಿನವನ್ನ ಒಂದು ಮುಗುಳ್ನಗೆಯೊಂದಿಗೆ ಪಾಸಿಟಿವ್ ಎನರ್ಜಿಯೊಂದಿಗೆ ಶುರು ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇಂತಹದೊಂದು ಕಥೆ ನೀವು ಕೇಳೇ ಇರ್ತೀರಾ. ಸಾಗರ ವಿಜ್ಞಾನಿಯೊಬ್ಬರು ಒಂದು ಪ್ರಯೋಗ ಮಾಡ್ತಾರೆ ಸ್ನೇಹಿತರೆ. ಒಂದು ನೀರಿನ ಟ್ಯಾಂಕ್ ನಲ್ಲಿ ಒಂದು ಶಾರ್ಕ್ ನ ಬಿಡ್ತಾರೆ, ನಂತರ ಒಂದಿಷ್ಟು ಸಣ್ಣ ಮೀನುಗಳನ್ನು ಕೂಡ ಹಾಕ್ತಾರೆ. ತಕ್ಷಣ ಶಾರ್ಕ್ ದಾಳಿ ನಡೆಸಿ ಆ ಎಲ್ಲಾ ಮೀನುಗಳನ್ನು ತಿಂದು ಹಾಕಿತು. ನಂತರ ವಿಜ್ಞಾನಿ ಆ ಟ್ಯಾಂಕ್ ನಲ್ಲಿ ಎರಡು ವಿಭಾಗ ಮಾಡಿ ಮಧ್ಯದಲ್ಲಿ ಒಂದು ಗಾಜಿನ ಹಲಗೆಯನ್ನ ಇಡ್ತಾರೆ. ಶಾರ್ಕ್ ಅನ್ನ ಒಂದ್ ಕಡೆ ಬಿಟ್ಟು ಇನ್ನೊಂದು ಬದಿಯಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ಹಾಕ್ತಾರೆ. ಈಗ್ಲೂ ಕೂಡ ಶಾರ್ಕ್ ದಾಳಿ ನಡೆಸಿತು, ಆದ್ರೆ ಗಾಜಿನ ಹಲಿಗೆಗೆ ಡಿಕ್ಕಿ ಹೊಡೆದು ವಾಪಸ್ ಆಗ್ತಾ ಇತ್ತು. ಮೀನುಗಳು ಸಿಗದಿದ್ದರೂ ಶಾರ್ಕ್ ತನ್ನ ಪ್ರಯತ್ನ ನಿಲ್ಲಿಸ್ತಾ ಇರ್ಲಿಲ್ಲ. ಒಂದೆರಡು ಗಂಟೆಗಳವರೆಗೆ ಆಗಾಗ ಮೀನುಗಳ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಗಾಜಿಗೆ ಡಿಕ್ಕಿ ಹೊಡೆದು ಮರಳಿ ಬರ್ತಾ ಇತ್ತು. ಹಾಗೆ ಇನ್ನೊಂದು ಬದಿಯಲ್ಲಿ ನಿರಂತರವಾಗಿ ಮೀನು ಈಜ್ಕೊಂಡಿದ್ವು. ವಿಜ್ಞಾನಿ ಈ ಪ್ರಯೋಗವನ್ನು ಮುಂದಿನ ಒಂದೆರಡು ವಾರಗಳ ಕಾಲ ಪ್ರತಿದಿನ ಮುಂದುವರಿಸ್ತಾರೆ. ದಿನದಿಂದ ದಿನಕ್ಕೆ ಶಾರ್ಕ್ ತನ್ನ ಪ್ರಯತ್ನದ ತೀವ್ರತೆ ಕಡಿಮೆ ಮಾಡಿಕೊಳ್ತಾ ಬರುತ್ತೆ, ದಾಳಿಯ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇತ್ತು. ಕೊನೆಗೊಂದು ದಿನ ಸಂಪೂರ್ಣ ಸುಸ್ತಾಗಿ ಮೀನುಗಳ ಮೇಲೆ ದಾಳಿ ನಡೆಸೋದನ್ನೇ ಬಿಟ್ಬಿಡ್ತು. ಈಗ ವಿಜ್ಞಾನಿ ಆ ಟ್ಯಾಂಕ್ನಲ್ಲಿದ್ದ ಗಾಜಿನ ಹಲಗೆಯನ್ನ ತೆಗೆದರು, ಆದರೂ ಮೀನುಗಳ ಮೇಲೆ ಶಾರ್ಕ್ ದಾಳಿ ನಡೆಸಲಿಲ್ಲ. ಮೀನುಗಳು ತಮಗೆ ಇಷ್ಟ ಬಂದ ಕಡೆಗೆ ಹಾಯಾಗಿ ಈಜಾಡ್ತಾ ಇದ್ವು. ಆದರೂ ಶಾರ್ಕ್ ತನ್ನ ಹಾಗೂ ಮೀನುಗಳ ನಡುವೆ ಗಾಜಿನ ಗೋಡೆ ಇದೆ ಅಂತ ಭಾವಿಸಿ ದಾಳಿ ನಡೆಸೋದನ್ನೇ ನಿಲ್ಲಿಸ್ಬಿಡ್ತು. ಟ್ಯಾಂಕ್ನಲ್ಲಿ ಇಲ್ಲದ ಗೋಡೆ ಅದರ ಮನಸ್ಸಿನಲ್ಲಿ ನಿರ್ಮಾಣವಾಗಿತ್ತು ಸ್ನೇಹಿತರೆ. ಸೊ ನಾವು ಕೂಡ ಈ ಶಾರ್ಕ್ ತರನೇ ಅಲ್ವಾ? ಆಗಾಗ ನಮ್ಮ ಪ್ರಯತ್ನಕ್ಕೆ ಹಿನ್ನಡೆಯಾದ್ರೆ ಅದನ್ನೇ ಮನ್ಸಿಗೆ ಹಚ್ಕೊಂಡು ಕೊನೆಗೆ ಪ್ರಯತ್ನ ನಡೆಸೋದನ್ನೇ ನಿಲ್ಲಿಸ್ಬಿಡ್ತೀವಿ. ಹಿಂದೆ ಸೋತಿದ್ದೇವೆ ಎಂಬ ಕಾರಣಕ್ಕೆ ಮುಂದೆಯೂ ಸೋಲ್ತೀವಿ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಅಲ್ಲೆಲ್ಲೋ ಇಲ್ಲದ ತಡೆಗೋಡೆಯೊಂದು ನಮ್ಮ ಮನಸ್ಸಿನಲ್ಲಿ ನಿರ್ಮಾಣವಾಗಿರುತ್ತೆ, ಅದೊಂದು ಭ್ರಮೆ. ವಾಸ್ತವವಾಗಿ ನಾವು ಇರುವ ಜಾಗ ಮತ್ತು ನಮ್ಮ ಗುರಿಯ ನಡುವೆ ಯಾವ ಗೋಡೆಯೂ ಇಲ್ಲ, ಇದ್ದರೂ ಅವು ತಾತ್ಕಾಲಿಕ. ಸದಾ ಮುನ್ನುಗ್ತಾ ಇದ್ರೆ ನಾವಂದುಕೊಂಡಲ್ಲಿಗೆ ಖಂಡಿತ ಹೋಗ್ಬಹುದು ಅಂತ ಹೇಳ್ತಾ, ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗಿನ ಕಾಫಿ ಸಿಪ್ ಮಾಡ್ತಾ, ಮನೆ ಕೆಲಸ ಮಾಡ್ತಾ, ರೇಡಿಯೋ ಕೇಳ್ತಾ ಇರೋ ಎಲ್ಲ ನನ್ನ ಕೇಳುಗರಿಗೆ ಇವತ್ತು ಬೆಳಗ್ಗೆನೆ ನಿಮ್ಮ ಮುಖದಲ್ಲಿ ಒಂದು ಚೊಚ್ಚಲ ನಗು ತರೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಸ್ಥಾನದ ಆಲ್ರೌಂಡರ್, ವಿಜಯನಗರದ ಗ್ರೇಟ್ ಚಾಲಾಕಿ ತೆನಾಲಿ ರಾಮನ್ ಅವರ ಒಂದು ಸೂಪರ್ ಕತೆ ಇಲ್ಲಿದೆ, ಕೇಳಿ ಸ್ನೇಹಿತರೆ. ಕತೆ ಏನಪ್ಪ ಅಂತಂದ್ರೆ, ನಮ್ಮ ಕೃಷ್ಣದೇವರಾಯ ಮಹಾರಾಜರ ಆಸ್ಥಾನಕ್ಕೆ, ವಿಜಯನಗರಕ್ಕೆ ಹೊರ ದೇಶದ ಪ್ರವಾಸಿಗಳು, ವ್ಯಾಪಾರಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಹೀಗೆ ಒಂದ್ಸರಿ ಪರ್ಷಿಯಾದ ವ್ಯಾಪಾರಿಯೊಬ್ಬ ಕೃಷ್ಣದೇವರಾಯನಿಗೆ ವರ್ಷವಿಡೀ ಹೂ ಬಿಡುವ ವಿಶಿಷ್ಟ ಬಣ್ಣದ ಹೂವಿನ ಗಿಡವೊಂದನ್ನ ತಂದುಕೊಟ್ಟ. ಆ ಹೂವಿಗೆ ಮನಸೋತು ರಾಯ ಗಿಡವನ್ನ ತನ್ನ ಮಲಗುವ ಕೋಣೆಯ ಎದುರು ನೆಡಬೇಕೆಂದು ಆದೇಶಿಸಿದ. ಪ್ರತಿದಿನ ಸಂಜೆ ಬೆಳಗ್ಗೆ ಕೋಣೆಯಿಂದಲೇ ಹೂಗಳನ್ನು ನೋಡಬಹುದು ಅಂತ ಅವನು ಆಲೋಚನೆ ಮಾಡಿದ. ತೋಟಗಾರ ರಾಯ ಹೇಳಿದಂತೆ ಮಾಡಿದ. ಪ್ರತಿದಿನ ಹೂಗಳನ್ನು ನೋಡಿ ರಾಜ ಮುದಗೊಳ್ತಾ ಇದ್ದ. ಆದ್ರೆ ಒಂದು ದಿನ ಅದು ಹೇಗೋ ಏನೋ ಕೈ ತೋಟದೊಳಗೆ ನುಸುಳಿದ ತೋಟಗಾರನ ಮೇಕೆ ಗಿಡವನ್ನು ತಿಂದು ಹಾಕಿತು. ಇದನ್ನು ಕಂಡ ತೋಟಗಾರ ನಡುಗಿ ಹೋದ. ಮಾರನೇ ದಿನ ಬೆಳಗ್ಗೆ ರಾಜ ಕಿಟಕಿಯಿಂದ ನೋಡ್ತಾನೆ, ಗಿಡ ಕಾಣೆಯಾಗ್ಬಿಟ್ಟಿದೆ. ತೋಟಗಾರನನ್ನು ಕರೆಸಿ ಕೇಳಿದರೆ ಆತ ನಡೆದ ಘಟನೆಗಳನ್ನ ವಿವರಿಸಿದ. ಸಿಟ್ಟಿಗೆದ್ದ ರಾಜ ತೋಟಗಾರನಿಗೆ ಮರಣದಂಡನೆ ವಿಧಿಸಿದ. ವಿಷಯ ತಿಳಿದ ತೋಟಗಾರನ ಪತ್ನಿ ಎಷ್ಟು ಬೇಡಿಕೊಂಡರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಆಕೆ ತೆನಾಲಿರಾಮನನ್ನು ಭೇಟಿಯಾಗಿ ತನ್ನ ಪತಿಯ ಜೀವ ಉಳಿಸಬೇಕೆಂದು ಕೇಳ್ಕೊಳ್ತಾಳೆ. ತಾನು ಹೇಳಿದಂತೆ ಮಾಡಬೇಕೆಂದು ರಾಮ ಉಪಾಯ ಹೇಳಿಕೊಟ್ಟ. ಮಾರನೆಯ ದಿನ ಬೆಳಗ್ಗೆ ತೋಟಗಾರನ ಪತ್ನಿ ನಗರದ ಮಧ್ಯಭಾಗದಲ್ಲಿ ಮೇಕೆಯನ್ನ ಕಂಬಕ್ಕೊಂದಕ್ಕೆ ಕಟ್ಟಿ ಕರುಣೆ ಇಲ್ಲದೆ ಹೊಡೆಯಲಾರಂಭಿಸಿದಳು. ವಿಷಯ ತಿಳಿದ ಅಧಿಕಾರಿಗಳು ಆಕೆಯನ್ನು ಅರಮನೆಗೆ ಕರೆದೊಯ್ದು ರಾಜನ ಮುಂದೆ ನಿಲ್ಲಿಸ್ತಾರೆ. ಮೇಕೆಯನ್ನು ಹೊಡೆಯುವುದಾಕೆ ಎಂಬ ರಾಜನ ಪ್ರಶ್ನೆಗೆ, ಈ ಮೇಕೆ ಒಂದು ರಾಕ್ಷಸ, ನನ್ನನ್ನು ವಿಧವೆಯಾಗಿ ನನ್ನ ಮಕ್ಕಳನ್ನು ಅನಾಥರಾಗಿ ಮಾಡ್ತಾ ಇದೆ, ಇದಕ್ಕೆ ಕೊಡ್ತಾ ಇರುವ ಶಿಕ್ಷೆ ಸೂಕ್ತ ಎಂದಳು. ಅದೊಂದು ಮೂಕ ಪ್ರಾಣಿ, ಅದು ಹೇಗೆ ನಿನ್ನನ್ನು ವಿಧವೆಯಾಗಿಸುತ್ತೆ ಅಂತ ಕೇಳಿದ ಅರಸ. ಇದೇ ಮೇಕೆ ನಿಮ್ಮ ತೋಟದಲ್ಲಿದ್ದ ಗಿಡವನ್ನು ತಿಂದಿತ್ತು, ಇದರಿಂದ ನನ್ನ ಗಂಡನಿಗೆ ನೀವು ಮರಣದಂಡನೆ ವಿಧಿಸಿದಿರಿ. ನಿಜವಾದ ಅಪರಾಧಿಯಾಗಿದ್ದರೂ ತಾನು ತಿಂದುಕೊಂಡು ಹಾಯಾಗಿದೆ ಎಂದಳು ತೋಟಗಾರನ ಪತ್ನಿ. ಇದನ್ನು ಕೇಳಿದ ದೊರೆ ಯೋಚನೆಗೆ ಬಿದ್ದ. ನಿನ್ನ ಗಂಡನನ್ನು ಕ್ಷಮಿಸಿದ್ದೇನೆ, ಆ ಮೇಕೆಯನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಕೆಲ ದಿನಗಳ ಬಳಿಕ ಘಟನೆ ಹಿಂದೆ ತೆನಾಲಿರಾಮನ ಕೈವಾಡ ಇದೆ ಅಂತ ರಾಜನಿಗೆ ಗೊತ್ತಾಯಿತು. ಆತ ಹೆಮ್ಮೆ ಪಟ್ಕೊಂಡ. ಸೊ ಸ್ನೇಹಿತರೆ, ಇದರ ಜೀವನ ಪಾಠ ಏನ್ ಗೊತ್ತಾ? ವಿಷಯವೊಂದನ್ನು ಸರಿಯಾಗಿ ಅರ್ಥ ಮಾಡಿಸಲು ಸದೃಶ್ಯ ವಿವರಣೆ ನೀಡಬೇಕು. ತಾರ್ಕಿಕ ಪ್ರಯೋಗಾತ್ಮಕ ಸಾಮ್ಯಗಳು ಪರಿಣಾಮಕಾರಿ. ಅವು ಸರಳವಾಗಿದ್ದರೆ ಅವುಗಳ ಪರಿಣಾಮ ಇನ್ನಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ, ಈ ಒಂದು ತೆನಾಲಿರಾಮನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಅಬ್ಬಬ್ಬಾ, ಹೊರಗಡೆ ವಾತಾವರಣ ಏನೇ ಇರಲಿ ಸ್ನೇಹಿತರೆ, ಮನಸ್ಸಿಗೆ ಮತ್ತು ದೇಹಕ್ಕೆ ತಣ್ಣನೆ ಕೂಲ್ ಕೂಲ್ ಫ್ರೆಶ್ ಫ್ರೆಶ್ ಫೀಲಿಂಗ್ ಕೊಡೋ ಹಣ್ಣು ಅಂದ್ರೆ ಯಾವುದು ಅಂತ ನೆನಪಿದೆಯಾ? ಅದೇಪ, ಕೆಂಪ್ ಕೆಂಪಾದ ನೀರು ತುಂಬಿದ ನಮ್ಮ ಕಲ್ಲಂಗಡಿ ಹಣ್ಣು. ಇವತ್ತು August 3, ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನ, ನ್ಯಾಷನಲ್ ವಾಟರ್ ಮಿಲಾನ್ ಡೇ. ಸೊ ಈ ಖುಷಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಕತೆ ವ್ಯಥೆ, ಇದರ ಹಿನ್ನೆಲೆ ಮತ್ತು ಆರೋಗ್ಯದ ಸೀಕ್ರೆಟ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಸ್ನೇಹಿತರೆ. ಎಲ್ಲಿಂದ ಶುರುವಾಯಿತು ಈ ದಿನವನ್ನ, ಯಾಕೆ ಮತ್ತು ಯಾರು ಆಚರಿಸೋದಕ್ಕೆ ಶುರು ಮಾಡಿದ್ರು ಅಂತ ಹೇಳೋದಾದ್ರೆ, ಕಲ್ಲಂಗಡಿ ದಿನದ ಆಚರಣೆ ಮೂಲತಃ ಅಮೆರಿಕದಿಂದ ಆರಂಭವಾಯಿತು. ಅಲ್ಲಿ ಆಗಸ್ಟ್ ತಿಂಗಳು ಅತಿಯಾದ ಬೇಸಿಗೆಯ ಸಮಯ, ಜನರಿಗೆ ನಿರ್ಜಲೀಕರಣ ತಡೆಯೋದಕ್ಕೆ ಮತ್ತು ಸ್ಥಳೀಯ ರೈತರು ಬೆಳೆದ ಕಲ್ಲಂಗಡಿ ಬೆಳೆಯ ಸೇವನೆಯನ್ನು ಉತ್ತೇಜಿಸಲು ಈ ದಿನವನ್ನ ಆಚರಿಸೋದಕ್ಕೆ ನಿರ್ಧರಿಸಲಾಯಿತು ಸ್ನೇಹಿತರೆ. ಯಾವಾಗ್ನಿಂದ ಅಂತ ಹೇಳೋದಾದ್ರೆ 1990ರ ದಶಕದ ಆರಂಭದಲ್ಲಿ ಅಮೆರಿಕದ ಕೃಷಿ ಇಲಾಖೆ ಹಾಗೂ ನ್ಯಾಷನಲ್ ವಾಟರ್ ಮೆಲನ್ ಪ್ರಚಾರ ಮಂಡಳಿ ಈ ದಿನವನ್ನ ಅಧಿಕೃತವಾಗಿ ಪ್ರಚಾರಕ್ಕೆ ತಂದಿತು. ಹಾಗೆ ಯಾಕೆ ಆಚರಿಸಲಾಯಿತು ಅಂತ ಹೇಳೋದಾದ್ರೆ, ಜಗತ್ತಿನಾದ್ಯಂತ 90%ಕ್ಕಿಂತ ಹೆಚ್ಚು ನೀರನ್ನೇ ಹೊಂದಿರುವ ಏಕೈಕ ಅದ್ಭುತ ಹಣ್ಣು ಅಂತಂದ್ರೆ ಕಲ್ಲಂಗಡಿ ಹಣ್ಣು. ರೈತರ ಶ್ರಮವನ್ನು ಗೌರವಿಸಲು ಹಾಗೂ ಜನರ ಆರೋಗ್ಯದಲ್ಲಿ ಜಲಸಂಚಾರ ಹೆಚ್ಚಿಸಲು ಈ ದಿನವನ್ನ ಪ್ರಪಂಚದಾದ್ಯಂತ ಡಿಫ್ರೆಂಟ್ ಆಗಿ ಆಚರಿಸಲಾಗುತ್ತೆ ಸ್ನೇಹಿತರೆ. ಸೊ ನಮ್ಮ ದೇಹಕ್ಕೆ ಇದು ಬರೀ ಹಣ್ಣಲ್ಲ, ಜೀವಜಲ. ಏನೆಲ್ಲ ಉಪಯೋಗಗಳು ಇವೆ ಗೊತ್ತಾ? ಮೊದಲನೇದಾಗಿ, ಇದರಲ್ಲಿ 92% ನೀರಿನಂಶ ಇರುತ್ತೆ. ದೇಹದ ಆಯಾಸ ಮತ್ತು ನೀರಡಿಕೆಯನ್ನ ಕ್ಷಣಾರ್ಧದಲ್ಲಿ ದೂರ ಮಾಡುತ್ತೆ. ಇನ್ನ ಇದರಲ್ಲಿರೋ ಲೈಕೋಪೇನ್ ಎಂಬ ಆಂಟಿ ಆಕ್ಸಿಡೆಂಟ್ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ಹೃದಯದ ಆರೋಗ್ಯ ಕಾಪಾಡುತ್ತೆ. ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿರೋದ್ರಿಂದ ಚರ್ಮ ಹೊಳೆಯುವಂತೆ ಮಾಡುತ್ತೆ ಮತ್ತು ವಯಸ್ಸಾಗುವಿಕೆಯ ಲಕ್ಷಣ ತಡೆಯುತ್ತೆ ಸ್ನೇಹಿತರೆ. ಇನ್ನ ಕ್ಯಾಲೋರಿ ತುಂಬಾನೇ ಕಡಿಮೆ ಇರುತ್ತೆ, ಹಾಗೆ ನಾರಿನಂಶ ಉತ್ತಮವಾಗಿರುತ್ತೆ. ತೂಕ ಇಳಿಸಬೇಕೆನ್ನುವರಿಗೆ ಇದು ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣು ಕೇವಲ ರುಚಿಯಷ್ಟೇ ಅಲ್ಲ, ನಿಸರ್ಗ ನಮಗೆ ನೀಡಿದ ಅಮೃತ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೋಡಲ್ಲೇ ಲೈಟ್ ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 15, ಮುಂದುವರೆದುದು.
2: ಬೊಂಬಾಯಿಯಲ್ಲಿ ಹೊಲಿಸಿದ್ದ ಉಡುಪುಗಳು ಆಂಗ್ಲ ಸಮಾಜಕ್ಕೆ ತಕ್ಕವಲ್ಲವೆಂದು ಆರ್ಮಿ ಅಂಡ್ ನೇವಿ ಸ್ಟೋರ್ಸ್ನಲ್ಲಿ ಬೇರೆ ಉಡುಪುಗಳನ್ನು ಹೊಲಿಸಿದೆ 19 ಶಿಲಿಂಗಿಗೆ. ಆಗ ಇದು ಬಹಳ ಹೆಚ್ಚು ಬೆಲೆ. ಒಂದು ಚಿಮ್ನಿ ಪಾಟ್ ಹ್ಯಾಟ್, ಅಂದರೆ ಟೋಪಿ ಕೊಂಡುಕೊಂಡೆನು. ಇಷ್ಟರಿಂದ ನಾನು ಸಂತುಷ್ಟನಾಗಲಿಲ್ಲ.
1: ಸೊಗಸುಗಾರರ ಕ್ಷೇತ್ರವಾದ ಬಾಂಡ್ ಸ್ಟ್ರೀಟ್ಗೆ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ಕೊಂಡುಕೊಂಡೆ. ಉದಾರಿಯಾದ ಸರಳ ಮನಸ್ಸಿನ ನಮ್ಮಣ್ಣನಿಗೆ ಬರೆದು ಜೇಬುಗಳಲ್ಲಿ ಇಳಿಬಿಡುವ

0: ಗಡಿಯಾರದ ಬಂಗಾರದ ಎರಡೆಳೆಯ ಸರಪಣಿಯನ್ನು ತರಿಸಿದೆ. ಸಿದ್ಧವಾದ ನೆಕ್ಟೈ ಧರಿಸುವುದು ಸರಿಯಲ್ಲ, ಆದುದರಿಂದ ಅದನ್ನು ಕಟ್ಟಿಕೊಳ್ಳುವ ಕಲೆಯನ್ನು ಕಲಿತೆ. ಭಾರತದಲ್ಲಿ ನಾನು ಕನ್ನಡಿ ನೋಡುತ್ತಿದ್ದುದು ಕ್ಷೌರ ಮಾಡಿಕೊಳ್ಳುತ್ತಿದ್ದಾಗ ಮಾತ್ರ. ಇಲ್ಲಿ ಪ್ರತಿದಿನವೂ ಒಂದು ದೊಡ್ಡ ಕನ್ನಡಿಯ ಮುಂದೆ ನಿಂತು ಕಂಠಬಂಧ ಅಂದರೆ ನೆಕ್ ಟೈ ಕಟ್ಟಿಕೊಳ್ಳುತ್ತಾ, ತಲೆಗೂದಲನ್ನು ಬಾಚಿಕೊಳ್ಳುತ್ತಾ ನಿತ್ಯವೂ 10 ನಿಮಿಷ ವ್ಯರ್ಥ ಮಾಡುತ್ತಿದ್ದೆ. ಇನ್ನು ನನ್ನ ಕೂದಲು ಮೃದುವಲ್ಲ, ಅದನ್ನು ಸರಿ ಮಾಡಲು ಬ್ರಷ್ನೊಡನೆ ನಿತ್ಯ ಯುದ್ಧ. ಟೋಪಿಯನ್ನು ಹಾಕಿಕೊಳ್ಳುವಾಗ ಮತ್ತು ತೆಗೆಯುವಾಗ ಕೂದಲನ್ನು ಸರಿ ಮಾಡಲು ಕೈ ತಾನಾಗಿಯೇ ತಲೆಯ ಮೇಲೆ ಹೋಗುತ್ತಿತ್ತು. 4 ಜನರೊಡನೆ ಕುಳಿತಿರುವಾಗ ಪದೇ ಪದೇ ಕೂದಲನ್ನು ಸರಿ ಮಾಡಿಕೊಳ್ಳಲು ಕೈ ಹೋಗುವ ಸಭ್ಯತೆ ಬೇರೆ. ಆದರೆ ಇಷ್ಟೆಲ್ಲ ಸಂಭ್ರಮ ಸಾಕಾಗಲಿಲ್ಲ. ಬರಿಯ ನಾಗರಿಕ ಉಡುಪನ್ನು ಧರಿಸುವುದರಿಂದ ಮಾತ್ರ ನಾಗರಿಕನಾಗುವೆನೆ? ಆದುದರಿಂದ ನಾಗರಿಕನಾಗಲು ಬೇಕಾದ ಇತರ ವಿಷಯಗಳ ಕಡೆ ಮನಸ್ಸನ್ನು ತಿರುಗಿಸಿದೆ. ಅದರಂತೆ ನಡೆಯಬೇಕಲ್ಲ. ಸಭ್ಯ ಪುರುಷನಿಗೆ ನರ್ತನ ಮಾಡುವುದು, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಇವು ಇರಬೇಕೆಂದು ಹೇಳಿದರು. ಏಕೆಂದರೆ ಫ್ರೆಂಚ್ ನೆರೆ ರಾಷ್ಟ್ರದ ಭಾಷೆ ಮಾತ್ರವಲ್ಲ, ಅದು ಸಮಗ್ರ ಯುರೋಪಿನ ಸಾರ್ವತ್ರಿಕ ಭಾಷೆಯೂ ಸಹ. ಯುರೋಪಿನಲ್ಲಿ ಸಂಚರಿಸಲು ನನಗೆ ಇಚ್ಛೆಯೂ ಇತ್ತು. ಸಭ್ಯ ಪುರುಷನಾಗಲು ಕಲೆಗಳಲ್ಲಿಯೂ ನಿಪುಣನಾಗಬೇಕಾಗಿತ್ತು. ನರ್ತನ ಮಾಡುವುದನ್ನು ಕಲಿಯಬೇಕೆಂದು ನಾನು ನಿಶ್ಚಯಿಸಿದೆ. ಒಂದು ನರ್ತನ ಶಾಲೆಯನ್ನು ಸೇರಿದೆ. ಒಂದು ಅವಧಿಗಾಗಿ 3 ಪೌಂಡ್ ಶುಲ್ಕವನ್ನೂ ಕೊಟ್ಟುದಾಯಿತು. 3 ವಾರಗಳಲ್ಲಿ ನಾನು 5 ಅಥವಾ 6 ಪಾಠಗಳಿಗೆ ಹೋಗಿದ್ದಿರಬಹುದು. ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕಲು ನನಗೆ ಬರಲಿಲ್ಲ. ಪಿಯಾನೋವನ್ನೇನೋ ನುಡಿಸುತ್ತಿದ್ದರು, ಆದರೆ ಏನನ್ನು ನುಡಿಸುತ್ತಿದ್ದರೆಂಬುದು ನನಗೆ ತಿಳಿಯಲಿಲ್ಲ. ಇನ್ನು ಮಾಡುವುದೇನು? ಬೈರಾಗಿ ಮತ್ತು ಲಂಗೋಟಿಯ ಕಥೆಯಾಯಿತಲ್ಲ. ಅವನು ಲಂಗೋಟಿಯನ್ನು ರಕ್ಷಿಸಲು ಬೆಕ್ಕನ್ನು ಸಾಕಿದ. ಬೆಕ್ಕಿನ ಹಾಲಿಗಾಗಿ ಹಸು, ಹಸುವನ್ನು ಕಾಪಾಡಲು ಆಳು. ಹೀಗೆ ಬೆಳೆಯಿತು ಬೈರಾಗಿಯ ಸಂಸಾರ. ಪಿಟೀಲು ಬಾರಿಸುವುದನ್ನು ಕಲಿತರೆ ತಾಳ ಮತ್ತು ಸ್ವರಜ್ಞಾನ ಉಂಟಾಗುವುದೆಂದು ಯೋಚಿಸಿದೆ. ಪಿಟೀಲನ್ನು ಕೊಂಡುಕೊಳ್ಳಲು 3 ಪೌಂಡ್, ಅದನ್ನು ಕಲಿಯಲು ಸ್ವಲ್ಪ ಹಣ ವೆಚ್ಚ ಮಾಡಿದೆ. ಭಾಷಣ ಕಲೆಯನ್ನು ಕಲಿಯುವುದಕ್ಕಾಗಿ ಮತ್ತೊಬ್ಬ ಶಿಕ್ಷಕನನ್ನು ಹುಡುಕಿದೆ. ಅವನಿಗೂ ಅದಕ್ಕಾಗಿ 1 ಗಿನಿ ಕೊಡಬೇಕಾಯಿತು. ಅವನ ಪ್ರೇರಣೆಯಂತೆ ಬೆಲ್ಸ್ ಬರೆದ ಸ್ಟ್ಯಾಂಡರ್ಡ್ ಎಲೋಕ್ಯೂಷನಿಸ್ಟ್ ಎಂಬ ಪುಸ್ತಕವನ್ನು ಕೊಂಡುಕೊಂಡು ಪಿಟ್ನ ಭಾಷಣವೊಂದರಿಂದ ಪ್ರಾರಂಭಿಸಿದೆನು. ಆದರೆ ಬೆಲ್ ಸಾಹೇಬ ನನ್ನ ಕಿವಿಯಲ್ಲಿ ಎಚ್ಚರಿಕೆಯ ಗಂಟೆ ಬಾರಿಸಿದ. ನಾನು ಎಚ್ಚೆತ್ತೆ. ನನ್ನ ಪೂರ್ಣ ಆಯಸ್ಸನ್ನು ನಾನು ಇಂಗ್ಲೆಂಡಿನಲ್ಲಿ ಕಳೆಯಬೇಕಾದುದಿಲ್ಲ. ಭಾಷಣ ಕಲೆಯನ್ನು ಕಲಿತು ಮಾಡಬೇಕಾದುದೇನು? ಕುಣಿಯುವುದನ್ನು ಕಲಿತರೆ ಸಭ್ಯನಾಗುತ್ತೇನೆಯೇ? ಪಿಟೀಲನ್ನು ನಮ್ಮ ದೇಶದಲ್ಲಿಯೇ ಕಲಿಯಬಹುದು. ಇನ್ನು ನಾನು ವಿದ್ಯಾರ್ಥಿ, ವಿದ್ಯಾರ್ಜನೆ ಮಾಡುವುದು ನನ್ನ ಕೆಲಸ. ನನ್ನ ವಕೀಲ ವ್ಯಾಸಂಗಕ್ಕೆ ಅವಶ್ಯಕವಾದ ಸಿದ್ಧತೆಯನ್ನು ನಾನು ಮಾಡಿಕೊಳ್ಳಬೇಕು. ನನ್ನ ಸದಾಚಾರದಿಂದ ನಾನು ಸಭ್ಯನೆನಿಸಿಕೊಂಡರೆ ಸಾಕು, ಇಲ್ಲದಿದ್ದರೆ ಆ ಆಸೆಯನ್ನು ಬಿಡಬೇಕು ಎಂದುಕೊಂಡೆ. ಈ ವಿಚಾರದ ಕಾವಿನಲ್ಲಿಯೇ ನನ್ನ ಭಾಷಣ ಶಿಕ್ಷಕನಿಗೆ ಒಂದು ಪತ್ರವನ್ನು ಬರೆದೆ. ಅವನಿಂದ 2-3 ಪಾಠಗಳನ್ನು ಕಲಿತಿದ್ದೆ. ನೃತ್ಯ ಶಿಕ್ಷಕನಿಗೂ ಅಂಥದೇ ಒಂದು ಪತ್ರ ಬರೆದೆ. ಪಿಟೀಲು ಶಿಕ್ಷಕಿಯ ಬಳಿಗೆ ಪಿಟೀಲನ್ನು ತೆಗೆದುಕೊಂಡು ಹೋಗಿ ಬಂದ ಹಣಕ್ಕೆ ಅದನ್ನು ಮಾರುವಂತೆ ಹೇಳಿದೆ. ಆಕೆಯೊಂದಿಗೆ ಸ್ವಲ್ಪ ಮಿತ್ರತ್ವ ಉಂಟಾಗಿತ್ತು. ನಾನು ಹಿಡಿದಿದ್ದು ತಪ್ಪುದಾರಿ ಎಂದು ಆಕೆಗೆ ಹೇಳಿದೆ. ನನ್ನ ಸಂಪೂರ್ಣ ಪರಿವರ್ತನೆಯ ನಿಶ್ಚಯಕ್ಕೆ ಆಕೆಯೂ ಬೆಂಬಲ ಕೊಟ್ಟಳು. ನಾಗರಿಕನಾಗಬೇಕೆಂಬ ಹುಚ್ಚು ನನಗೆ ಸುಮಾರು 3 ತಿಂಗಳು ಇತ್ತು. ಆದರೆ ಟಿವಿಯ ಬಟ್ಟೆಗಳ ಹುಚ್ಚು ಇನ್ನೂ ಅನೇಕ ವರ್ಷಗಳು ಇತ್ತು. ಅಂದಿನಿಂದ ನಾನು ವಿದ್ಯಾರ್ಥಿಯಾದೆನು. ಇಲ್ಲಿಗೆ ಭಾಗ 1, ಅಧ್ಯಾಯ 15 ಮುಗಿಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
4: ಏನೋವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಾಗರದ LB ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೀಮತಿ MC ಕೋಮಲಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನಗಳಲ್ಲಿ ಭಕ್ತಿಯ ಪರಿಕಲ್ಪನೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ, ಬನ್ನಿ.
7: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ನಾನು MC ಕೋಮಲ, ನಿವೃತ್ತ ಪ್ರಾಂಶುಪಾಲರು, LB ಕಾಲೇಜು, ಸಾಗರ. ನಾನೀಗ ಮಾತನಾಡಲಿರುವುದು ವಚನ ಸಾಹಿತ್ಯದಲ್ಲಿ ಭಕ್ತಿಯ ಪರಿಕಲ್ಪನೆಯ ಬಗ್ಗೆ. ವಚನ ಸಾಹಿತ್ಯವು ಮೋಕ್ಷವನ್ನು ಬದುಕಿನ ಪರಮ ಗುರಿ ಎಂದು ನಂಬುತ್ತದೆ. ಇದನ್ನು ಸಾಧಿಸುವ ಮಾರ್ಗವೇ ಭಕ್ತಿ. ಭಕ್ತಿ ಎಂದರೆ ಭಗವತ್ ಪ್ರೀತಿ. ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಬಸವಾದಿ ಪ್ರಮುಖರು ನೀಡಿದ್ದಾರೆ ಎಂದು ಈ ಕೆಳಗಿನ ವಚನದಲ್ಲಿ ತಿಳಿಯಬಹುದು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಚನವು ಶರಣರು ಭಕ್ತಿಗೆ ನೀಡಿದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಈ ಭಕ್ತಿ ನಮ್ಮ ನಡೆ ನುಡಿಗಳಲ್ಲಿ ವ್ಯಾಪಕವಾಗಿರಬೇಕು. ಕೆಳಗಿನ ವಚನವನ್ನು ನೋಡಿ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮಯ್ಯ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮಯ್ಯ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ನಮ್ಮ ಇಂದ್ರಿಯಗಳ ಗಮ್ಯವು ಶಿವನೇ ಆಗಿರಬೇಕು. ಹಾಗೆಯೇ ನಮ್ಮ ಮಾತುಗಳಾದರೂ ಹೇಗಿರಬೇಕು ಹೇಳಿದ್ದಾರೆ ಕೇಳಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಿದ್ದು ನಡೆಯೊಳಗಿಲ್ಲದಿದ್ದೊಡೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ನಮ್ಮ ಮಾತು ಹೇಗಿರಬೇಕೆಂದು ಹೇಳುವುದರ ಜೊತೆಗೆ ದಾಂಭಿಕತೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಕೇವಲ ಮೂಢಭಕ್ತಿಯಲ್ಲ, ಪರಮಾತ್ಮನ ಸ್ವರೂಪವನ್ನು ಅರಿತು ಆತನನ್ನು ಆರಾಧಿಸಬೇಕು. ಅವರ ವಚನಗಳಲ್ಲಿ ಮೌಢ್ಯಕ್ಕೆ ಎಡೆಯಿಲ್ಲ. ಮೌಢ್ಯವನ್ನು ಎಷ್ಟು ತೀವ್ರವಾಗಿ ಖಂಡಿಸಿದ್ದಾರೆಂಬುದು ಕೆಳಗಿನ ವಚನದಲ್ಲಿ ಕಂಡುಬರುತ್ತದೆ. ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ದೀಟದ ನಾಗರ ಕಂಡೊಡೆ ಹೊಡೆ ಕೊಲ್ಲೆಂಬರಯ್ಯ, ಉನ್ನದ ಲಿಂಗಕ್ಕೆ ಎಡೆಯ ನೀಡುವರಯ್ಯ, ಉಣುವ ಜಂಗಮ ಬಂದರೆ ನಡೆ ಮುಂದೆ ನಡೆ ಮುಂದೆ ಎನ್ನುವರಯ್ಯ. ಇಲ್ಲಿ ಮೌಢ್ಯವನ್ನು ಖಂಡಿಸುವುದರ ಜೊತೆಗೆ ಭೂತದಯೆಯನ್ನು ಅಂದರೆ ಪ್ರಾಣಿ ದಯೆಯನ್ನು ವ್ಯಕ್ತಪಡಿಸಿದ್ದಾರೆ.
6: ನಮ್ಮ ಶಿವಶರಣರೆಲ್ಲರೂ ಕೂಡ ಭಕ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುವುದರ ಜೊತೆಗೆ ಮೌಢ್ಯತೆಯನ್ನ ಅಷ್ಟೇ ಖಂಡನೀಯವಾಗಿ ಖಂಡಿಸ್ತಾ ಬಂದವರು. ಹಾಗೆ ಸಮಾಜದಲ್ಲಿರುವಂತಹ ಕೆಲವೊಂದು ಅನಿಷ್ಟ ಪದ್ಧತಿಯನ್ನು ಕೂಡ ವಿರೋಧಿಸಿದವರು. ಅಂದ್ರೆ ಹಸಿವಿನಿಂದ ಬಂದವರಿಗೆ ಅನ್ನವನ್ನ ಇಕ್ಕೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ನಮ್ಮ ಜನ ದೇವರ ಹೆಸರಲ್ಲಿ ದೇವರಿಗೆ ಅಂದ ತಕ್ಷಣ ಬಗೆ ಬಗೆಯ ಆಹಾರಗಳನ್ನ ಮಾಡಿ ಬಡಿಸುವಂತಹ ನಮ್ಮ ಜನ ಹಸಿದವರಿಗೂ ಕೂಡ ಒಂದು ತುತ್ತು ಅನ್ನವನ್ನ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾರೆ? ಇದನ್ನೇ ನಮ್ಮ ಶಿವಶರಣರು ಕೂಡ ವಿರೋಧಿಸ್ತಾರೆ. ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಬಡವ ಬಲ್ಲಿದ ಅಂತ ಭೇದವನ್ನ ಮಾಡಬಾರದು ಎಂದು ಸಾರಿ ಹೇಳಿದವರು ನಮ್ಮ ಶಿವಶರಣರು. ಹಾಗಾದ್ರೆ ಸ್ನೇಹಿತರೆ, MC ಕೋಮಲ ಮೇಡಮ್ ಅವರು ನಂತರದಲ್ಲಿ ಕೂಡ ವಚನಗಳಲ್ಲಿ ಭಕ್ತಿಯ ಪರಿಕಲ್ಪನೆಯ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸಾಗರದ ಎಲ್ಬಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೀಮತಿ ಎಂಸಿ ಕೋಮಲ್ ಅವರು ವಚನಗಳಲ್ಲಿ ಭಕ್ತಿಯ ಪರಿಕಲ್ಪನೆಯ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು, ಜೊತೆಗೆ ವಚನಗಳನ್ನು ಕೂಡ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ದಯವಿಲ್ಲದ ಧರ್ಮವು ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ. ಹೀಗೆ ಶರಣರ ವಚನಗಳು ಸಕಾರಾತ್ಮಕವಾಗಿವೆಯೇ ಹೊರತು ನಕಾರಾತ್ಮಕವಾಗಿಲ್ಲ. ಹಾಗೆಂದು ಈ ಬದುಕಿಗೆ ಅಂಟಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಶೂನ್ಯ ಸಂಪಾದನೆಯೇ ಬದುಕಿನ ಪರಮ ಗುರಿ. ಅಂತೆಯೇ ಅಲ್ಲಮ ಪ್ರಭುವನ್ನು ಶೂನ್ಯ ಸಿಂಹಾಸನಾಧೀಶ್ವರ ಎಂದು ಕರೆದಿದ್ದಾರೆ. ಮಾಯೆಯನ್ನು ಗೆಲ್ಲಿದ ಅಲ್ಲಮ ಪ್ರಭುವು ಅನುಭವ ಮಂಟಪಕ್ಕೆ ಅಧ್ಯಕ್ಷರಾಗುತ್ತಾರೆ. ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು ಮೋಕ್ಷವನ್ನು ಸಾಧಿಸಬೇಕು. ಅದು ಬೇಕು ಇದು ಬೇಕು ಎಂಬುವು ಭವಕ್ಕೆ ಬೀಜಗಳು. ಅವುಗಳನ್ನು ಹುರಿಯಬೇಕು, ಅಂದರೆ ಸುಟ್ಟು ಹಾಕಬೇಕು. ಆಗ ಮಾತ್ರ ಶೂನ್ಯ ಸಂಪಾದನೆ ಸಾಧ್ಯ. ಹಾಗಿದ್ದರೆ ಈ ಶೂನ್ಯ ಸಂಪಾದನೆ ಎಂದರೇನು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಈ ಬದುಕು ನಮ್ಮನ್ನು ಅನೇಕ ಬಂಧನಗಳಿಗೆ ಒಳಪಡಿಸುತ್ತದೆ. ಅವುಗಳೇ ಸರ್ವಸ್ವ ಎಂದು ತಿಳಿದು ಈ ಲೋಕಕ್ಕೆ ಅಂಟಿಕೊಳ್ಳುವವನು ಭವಿ. ಆದರೆ ಇದಾವುದೂ ಶಾಶ್ವತವಲ್ಲ ಎಂಬುದನ್ನರಿತು ಮೋಕ್ಷ ಸಾಧನೆಯಲ್ಲಿ ನಿರತನಾಗುವವನೇ ಭಕ್ತ ಅಥವಾ ಶರಣ ಎಂದು ಹೇಳಬಹುದು. ಅಂತೆಯೇ ಹೇಳಿದ್ದಾರೆ, ಅರಿತರೆ ಶರಣ, ಮರೆತರೆ ಮಾನವ. ಈ ಹಂತದಲ್ಲಿ ಅಕ್ಕನ ವಚನವನ್ನು ನಾವಿಲ್ಲಿ ಸ್ಮರಿಸಬಹುದು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ನನಗುಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ್ದ ಬಳಿಕ ನಿನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ. ಅಂದರೆ ಲೋಕದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಿಗೆ ರವಿಯೇ ಕಾರಣ.

0: ಏಕೆಂದರೆ ಆತನ ಉದಯವಾದ ನಂತರವೇ ಎಲ್ಲ ಚಟುವಟಿಕೆಗಳು ಆರಂಭವಾಗುವುದು. ನಮ್ಮ ಎಲ್ಲ ಇಂದ್ರಿಯಗಳ ಚಟುವಟಿಕೆಗೆ ಮನಸ್ಸೇ ಕಾರಣ. ಆ ಮನಸ್ಸು ಶಿವನಲ್ಲಿ ಲೀನವಾದ ಬಳಿಕ ಭವಬಂಧನ ಇರುವುದಿಲ್ಲ. ಆದ್ದರಿಂದ ಮೊದಲು ಮನಸ್ಸನ್ನು ನಿಯಂತ್ರಿಸಬೇಕೆಂದು ಸಾರಿದ್ದಾರೆ.
1: ನಮ್ಮ ಶಿವಶರಣರು ಹೇಳಿರುವಂತೆ ನಮ್ಮ ಮನಸ್ಸನ್ನ ನಾವು ನಿಯಂತ್ರಿಸಿದ್ರೆ ಏನನ್ನ ಬೇಕಾದರೂ ಸಾಧನೆಯನ್ನ ಮಾಡಬಹುದು ಎಂಬುದನ್ನ ವಚನಗಳಲ್ಲೂ ಕೂಡ ಹೇಳಿರುವ ವಿಚಾರವನ್ನ ಸಾಗರದ ಎಲ್ಬಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ MC ಕೋಮಲ ಮೇಡಮ್ ಅವರು ಮಾಹಿತಿಯನ್ನು ತಿಳಿಸಿದರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ವಚನಗಳ ಬಗ್ಗೆ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಾಗರದ LB ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಶ್ರೀಮತಿ ಕೋಮಲಾ MC ಅವರು ವಚನ ಸಾಹಿತ್ಯದಲ್ಲಿ ಭಕ್ತಿಯ ಪರಿಕಲ್ಪನೆಯ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಅದರಲ್ಲಿಯೂ ಅಕ್ಕ ಮಹಾದೇವಿಯವರ ವಚನಗಳು, ಬಸವಣ್ಣನವರ ವಚನಗಳು, ಇವೆಲ್ಲ ವಚನಗಳಲ್ಲಿರುವಂತಹ ಸಾರಾಂಶದ ಬಗ್ಗೆ ಮಾಹಿತಿ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
1: ಕೇವಲ ದೇಹ ದಂಡಿಸಿದರೆ ಸಾಲದು, ಮನಸ್ಸನ್ನು ಭಗವಂತನ ಮೇಲಿರಿಸಬೇಕೆಂದು ಅಲ್ಲಮ ಪ್ರಭು ಈ ಕೆಳಗಿನ ವಚನದಲ್ಲಿ ಹೇಳಿದ್ದಾರೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೆ ಹಸಿವು ಹೋಗುವುದೇ? ಅಂಗದ ಮೇಲೆ ಲಿಂಗದ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ? ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಆ ಮೇಳೆ ಭಕ್ತನೇ. ಇಟ್ಟಾತ ಗುರುವೇ, ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ. ಅಂದರೆ ಕೇವಲ ಲಿಂಗವನ್ನು ಕಟ್ಟಿಕೊಂಡ ಮಾತ್ರಕ್ಕೆ ಯಾರೂ ಭಕ್ತನಾಗುವುದಿಲ್ಲ. ಶ್ರದ್ಧೆ ಭಕ್ತಿ ಇರಬೇಕೆಂಬುದು ಇದರ ಅರ್ಥ. ಗಟ್ಟಿವಾಳಯ್ಯನವರು ದಾಂಭಿಕತನವನ್ನು ಈ ಕೆಳಗಿನಂತೆ ಖಂಡಿಸಿದ್ದಾರೆ. ತನು ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷೆ ಹೀನರ ಕಂಡು ನಾಚಿಕೆಯಾಗಿತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಹೀಗೆ ದಾಂಭಿಕತನವನ್ನು ಖಂಡಿಸಿದ್ದಾರೆ. ಈ ಮೇಲಿನ ಎಲ್ಲ ವಚನಗಳಲ್ಲಿ ಕಂಡುಬರುವ ಮುಖ್ಯ ಅಂಶವೆಂದರೆ ಭಕ್ತಿ. ಇದು ಕೇವಲ ತೋರಿಕೆಯಾಗಿರಬಾರದು. ಗುರು ಲಿಂಗ ಜಂಗಮಗಳ ಬಗ್ಗೆ ಶ್ರದ್ಧೆ ಭಕ್ತಿಗಳೇ ಶಿವನ ಸಾಕ್ಷಾತ್ಕಾರಕ್ಕೆ ಸಾಧನವಾಗಬಲ್ಲದು ಎಂಬುದು ಎಲ್ಲ ಶರಣರ ಅಭಿಪ್ರಾಯ. ಮಾನವ ದಾನವನಾಗುತ್ತಿರುವ ಈ ಕಾಲದಲ್ಲಿ ಶರಣರ ವಚನಗಳು ದಾರಿದೀಪವಾದರೆ

0: ಸಮಾಜದಲ್ಲಿ ಕ್ರಾಂತಿಯೇ ಆದೀತು. ಮಾನವ ದಾನವನಾಗದೆ ಶರಣನಾಗಲಿ ಎಂದು ಹಾರೈಸುತ್ತಾ ಕೇಳಿದ ನಿಮಗೂ ಅವಕಾಶವನ್ನು ಕಲ್ಪಿಸಿದ ಸಂಯೋಜಕರಿಗೂ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರ ಭಕ್ತಿಯ ಪರಿಕಲ್ಪನೆ ಹಾಗೆ ಅವರು ಹೇಗೆಲ್ಲ ವೈಚಾರಿಕ ನಿಲುವನ್ನ ಹೊಂದಿದ್ರು ಈ ಎಲ್ಲ ಸಮಗ್ರ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ವಚನಗಳು 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ಬರೆದಂತಹ ವಚನಗಳು ಎಂದೆಂದಿಗೂ ಕೂಡ ಪ್ರಸ್ತುತ ಅಂತಾನೆ ಹೇಳ್ಬೋದು. ಇಂತಹ ಸಾಕಷ್ಟು ಮೌಲ್ಯಗಳನ್ನ ಕಟ್ಕೊಡುವಂತಹ ಸಾವಿರಾರು ವಚನಗಳು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ವಚನಗಳನ್ನ ಸುಟ್ಟಾಕಲಾಯಿತು. ಆದ್ರೂ ಕೂಡ ಕೆಲವೊಂದು ಅಳಿದು ಉಳಿದಂತಹ ವಚನಗಳಲ್ಲಿ ಕೂಡ ಇಷ್ಟೊಂದು ಮೌಲ್ಯಗಳು ಅಡಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಎಲ್ಲ ವಚನಗಳು, ನಮ್ಮ ಶಿವಶರಣರು ಬರೆದಿರುವಂತಹ ಎಲ್ಲ ವಚನಗಳು ಸಿಕ್ಕಿದ್ರೆ ಅಮೂಲ್ಯ ಗ್ರಂಥ ಸಂಗ್ರಹವೇ ಆಗ್ತಿತ್ತು ಅಂತ ಹೇಳ್ಬೋದು. ಅಂತಹ ವಚನಗಳಲ್ಲಿ ಉಳಿದಂತಹ ವಚನಗಳಲ್ಲೂ ಕೂಡ ಎಷ್ಟೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಎಂಬುದನ್ನ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಾಗರದ ಎಲ್ಬಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಎಂಸಿ ಕೋಮಲಾ ಮೇಡಮ್ ಅವರು ತಿಳಿಸ್ಕೊಟ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಮ್ಮ ಕಾರ್ಯಕ್ರಮವನ್ನ ಆಲಿಸಿದಂತಹ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಂತರದಲ್ಲಿ ಬೇರೆವು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: అమ్మా నీరు నీరు.
1: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
2: ರೀ ನೋಡ್ರಿ, ನಾಲ್ಕು ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.

0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
2: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸರಸತೆಯೇ ಸುಂದರ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ ರಭಸಗಳ ನದರಿಂ ಪೊರಮಡುವ ಸಮ್ಮೋಹ ಧೀರ ಗಂಭೀರಗಳ ಸರಸತೆಯೇ ಸುಂದರವು ಮಂಕುತಿಮ್ಮ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು, ಪರಿಪರಿಯಾಗಿರುವಂತಹ ಈ ವಿಶ್ವದಲ್ಲಿರುವಂತಹ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ, ಮನುಷ್ಯನ ಹೃದಯನ ಕೆರಳಿಸಿದಾಗ ರಭಸಗಳ ನದರಿಂ ಪೊರಮಡುವ, ಅದರಿಂದ ರಭಸದಲ್ಲಿ ಹೊರಬರುವಂತಹ, ಪೊರಮಡುವ ಅಂದರೆ ಹೊರಬರುವಂತಹ, ಹೊರಡುವಂತಹ ಸಮ್ಮೋಹ ಧೀರ ಗಂಭೀರಗಳ, ಸಮ್ಮೋಹ ಶಕ್ತಿ ಇರ್ಬೋದು, ಗಂಭೀರತೆ ಇರ್ಬೋದು, ಸರಸತೆಯೇ ಸುಂದರ, ಹಾಗೆ ಬರುವಂತಹ ಸರಸತೆ ಸ್ವಾರಸ್ಯನೇ ಸುಂದರವಾಗಿದೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪರಿಪರಿಯ ವಿಶ್ವ ಪ್ರಕೃತಿ ಶಕ್ತಿ ತೇಜಗಳು ಕೆರಳಿಸಲು ನರ ಹೃದಯ ರಭಸಗಳ ನದರಿಂ ಪೊರಮಡುವ ಸಮ್ಮೋಹ ಧೀರ ಗಂಭೀರಗಳ ಸರಸತೆಯೇ ಸುಂದರವು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ವಿಶ್ವ ಪ್ರಕೃತಿಯ ಶಕ್ತಿಗಳು ತೇಜಸ್ಸುಗಳು ಉದಿಸಿದಾಗ ಮನುಷ್ಯನ ಹೃದಯಗಳು ಕೆರಳುತ್ತೆ. ಇದರಿಂದ ಅವನಲ್ಲಿ ಮೋಹ ಧೀರತೆ ಗಾಂಭೀರ್ಯಗಳು ಉದಿಸಿ ಹೊರಬೀಳುತ್ತೆ. ಸರಸವೇ ಸುಂದರವಾದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಬದುಕಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದೊಟ್ಟಿಗೆ ಯಾವುದೇ ಒಂದು ರೀತಿಯಲ್ಲಿ ಸಂಬಂಧ ಇಟ್ಕೊಂಡಿರಲೇಬೇಕಾಗತ್ತೆ. ಅವನು ಪ್ರಪಂಚಕ್ಕೊಂದಿಷ್ಟನ್ನು ಕೊಡೋದು, ಅದರಿಂದ ಪಡೆಯೋದು ನಡೆದೇ ಇರುತ್ತೆ. ಹೀಗೆ ಕೊಟ್ಟು ಪಡೆಯೋದ್ರಲ್ಲಿ ಅವನ ಸ್ವಭಾವದಲ್ಲಿ ಬದಲಾವಣೆಗಳು ಸಹ ಕಾಣಿಸಿಕೊಳ್ಳುತ್ತೆ. ಮನುಷ್ಯನ ಬುದ್ಧಿ ಹೊರಗಿನ ಪ್ರಕೃತಿಗೂ ಅವನ ಅಂಥ ಚೈತನ್ಯಕ್ಕೂ ಮಧ್ಯ ಸೇತುವೆ ಹಾಗೆ ಕೆಲಸ ಮಾಡುತ್ತೆ. ಪ್ರಕೃತಿಯಲ್ಲಿ ಮೂರು ಗುಣಗಳು ಸೇರ್ಕೊಂಡಿದೆ. ಅವು ಯಾವುದು ಅಂದರೆ ಸತ್ವ, ರಜಸ್ ಮತ್ತು ತಮಸ್ಸುಗಳು. ಈ ಮೂರು ಗುಣ ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಆದರೆ ಅವುಗಳ ಪ್ರಮಾಣ ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯಾಗಿರಬಹುದು. ಅವು ಬಹಳಷ್ಟು ಸಲ ಅವನು ಬೆಳೆದು ಬಂದ ವಾತಾವರಣ, ವಂಶವಾಹಿನಿ ಅಥವಾ ಸಂಪರ್ಕದಲ್ಲಿದ್ದ ಜನರ ನಡವಳಿಕೆಯಿಂದಲೇ ಉಂಟಾಗಿರುವಂಥದ್ದು. ಪ್ರಕೃತಿ ತನ್ನ ಗುಣಗಳಿಂದ ಮನುಷ್ಯನನ್ನು ಸೆಳೆದಾಗ ಅವನಲ್ಲಿದ್ದ ಗುಣಗಳು ಅವುಗಳ ಜೊತೆ, ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಆಗಿಯೋ ವಿರುದ್ಧವಾಗಿಯೋ ವರ್ತಿಸಿ ಅವನಲ್ಲಿ ಬೇರೆ ಬೇರೆ ಭಾವಗಳನ್ನು ಉಕ್ಕಿಸುತ್ತೆ. ಪ್ರಕೃತಿಯ ಸತ್ವಗುಣ ಮನುಷ್ಯನನ್ನ ಕೆಣಕಿದಾಗ ಅದು ಆತ್ಮಾಭಿಮುಖವಾಗುತ್ತೆ. ನಡತೆಯಲ್ಲಿ ಸೊಬಗು, ಕರುಣೆ, ವಿನಮ್ರತೆಗಳು ಕಾಣಿಸುತ್ತೆ. ಅದೇ ರೀತಿ ರಾಜಸ ಮತ್ತು ತಾಮಸ ಗುಣಗಳನ್ನು ಪ್ರಕೃತಿ ಪ್ರಚೋದನೆ ಮಾಡಿದಾಗ ವ್ಯಕ್ತಿಗಳ ಗುಣಚರ್ಯಗಳೇ ಬದಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತನ್ನ ಹೆಂಡತಿನ ಅಪಹರಣ ಮಾಡಿಕೊಂಡು ಹೋದ ದೈತ್ಯ ರಾವಣನ ಜೊತೆ ಭೀಕರ ಯುದ್ಧನ ಮಾಡಬೇಕಾದ್ರೆ ತನ್ನ ಶೌರ್ಯವನ್ನು ರಾಮಚಂದ್ರ ತೋರಿಸ್ತಾನೆ. ರಾವಣನ ವಧೆ ಆದ ತಕ್ಷಣನೇ ಕರುಣೆಯಿಂದ ಅವನ ಗೌರವದ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ವಿಭೀಷಣನಿಗೆ ಹೇಳ್ತಾನೆ. ಅದೇ ರಾಮ ಅಲ್ವಾ ಈ ಎರಡು ಗುಣ ತೋರಿಸಿದ್ದು? ಅದಷ್ಟಕ್ಕೆ ನಿಲ್ಲೋದಿಲ್ಲ. ಸಮುದ್ರ ದಾರಿ ನೀಡೋದಿಲ್ಲ ಅಂತಾದಾಗ ಅಧಿಕವಾದ ರೋಷದಿಂದ ಬಾಣ ಬಿಟ್ಟು ಸಮುದ್ರನೇ ಒಣಗಿಸಿಬಿಡೋದಾಗಿ ಸೆಟ್ಟದು ನಿಂತು ಬಿಡ್ತಾನೆ. ಪ್ರಾಣತ್ಯಾಗ ಮಾಡ್ತಾ ಇರೋ ಜಟಾಯುವನ್ನ ನೋಡಿ ದುಃಖದಿಂದ ಕಣ್ಣೀರು ಸುರಿಸ್ತಾನೆ. ಸೀತೆ ಮೇಲೇನೋ ಅನಾದೃಶ್ಯವಾದ ಪ್ರೀತಿನ ರಾಮ ತೋರಿಸ್ತಾನೆ. ಆದರೆ ಲಂಕೆಯಲ್ಲಿ ಯುದ್ಧ ಮುಗಿದ ಮೇಲೆ ಅವಳ ಮೇಲೆ ಏನು ಪ್ರೀತಿನೇ ಇಲ್ವೇನೋ ಅನ್ನೋ ಹಾಗೆ ಅಗ್ನಿ ಪರೀಕ್ಷೆಗೆ ಕರೆ ಕೊಡ್ತಾನೆ. ಎಷ್ಟೊಂದು ಸ್ವಭಾವದಲ್ಲಿ ಬದಲಾವಣೆನ ನಾವು ಗಮನಿಸಿದ್ವಿ ಅಲ್ವಾ? ಇವೆಲ್ಲ ಪ್ರಕೃತಿಯ ಪ್ರಚೋದನೆಯಿಂದಾಗಿರೋ ಬದಲಾವಣೆಗಳು. ನಾವು

0: ಒಂದು ಗಾಡಿಲಿ ಕೂತ್ಕೊಂಡು ಹಿಮಾಲಯದ ಪರ್ವತದ ಶ್ರೇಣಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಆ ಸೃಷ್ಟಿ ಸೌಂದರ್ಯ ಹೃದಯಕ್ಕೆ ಆಹ್ಲಾದನ ಉಂಟು ಮಾಡುತ್ತೆ. ಹೌದು ತಾನೆ? ಆದರೆ ಅದೇ ನಮ್ಮ ಮುಂದಿರುವಂಥ ಒಂದು ಕಾರು ಜಾರಿ ಪ್ರಪಾತ ಕುರುಳಿದ್ರೆ ಅದೇ ಆಹ್ಲಾದ ಮರೆಯಾಗಿ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರೋದು ಈ ಕಗ್ಗದ ಮೂಲಕ. ಪ್ರಕೃತಿಯ ಶಕ್ತಿಗಳು ತೇಜಗಳು ಮನುಷ್ಯನ ಹೃದಯನ ಕೆರಳಿಸಿದಾಗ ಅವನಿಂದ ಹೊರಡುವಂತಹ ಮೋಹದ ಧೀರತೆಯ ಗಂಭೀರ ಪ್ರತಿಕ್ರಿಯೆಗಳ ಸರಸತೆನೇ ಸುಂದರವಾದದ್ದು ಅಂತ. ನಿಮಗೂ ಹಾಗೆ ಅನಿಸ್ತಾ? ಅನಿಸಿಕೆನ ಕಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ನಮಸ್ಕಾರ. ನಾನಿವತ್ತು ಮತ್ತೆ ಒಗಟು ಬಗ್ಗೆನೆ ಹೇಳ್ತಾ ಇದ್ದೀನಿ. ಒಗಟು ಬಗ್ಗೆ ಹೇಳಲಿಕ್ಕೆ ತುಂಬಾ ವಿಷಯ ಇದೆ, ಜೊತೆಗೆ ಒಗಟಿನ ಮಹತ್ವ ಸಹ ಬಹಳ ದೊಡ್ಡದಾಗಿದೆ. ಇದು ಬರೀ ಭಾಷೆಯ ಮನರಂಜನೆಗೆ ಅಷ್ಟೇ ಅಂತಲ್ಲದೆ ಇದನ್ನ ಗೂಢಾಚಾರಿಕ ಭಾಷೆಯಾಗೂ ಬಳಸ್ತಾ ಇದ್ರು ಅನ್ನೋದಕ್ಕೆ ಕೆಲವು ಮಾಹಿತಿ ಇದೆ. ಹಿಂದೆ ಚಾಣಕ್ಯ ತನ್ನ ಗೂಢಾಚಾರರಿಗೆ ಈ ಒಗಟಿನ ಮೂಲಕ ಸಂದೇಶ ಕಳಿಸೋದು ತರಿಸೋದು, ಮತ್ತೆ ಯಾಕಂದ್ರೆ ಗೂಢಾಚಾರನ ಹಿಡಿದು ಅವರಿಂದ ಅದನ್ನ ಕಸ್ಕೊಂಡು ಅದನ್ನು ನೋಡಿದ್ರು ಸಹ ಅವರಿಗೆ ಅದರಿಂದ ಏನು ಮಾಹಿತಿ ಸಿಗಬಾರ್ದು, ಆ ರೀತಿಯ ಒಂದು ಗೂಢಾಚಾರಿಕ ಭಾಷೆಯನ್ನು ಸಹ ಇದ್ರಲ್ಲಿ ಬಳಸ್ತಾ ಇದ್ರು ಅಂತ. ಹಾಗಾಗಿ ಒಗಟು ಬರೀ ಮನರಂಜನೆಗೆ ಅಷ್ಟೇ ಅಲ್ಲ, ಮತ್ತು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಸಹ ಬಹಳ ಮಹತ್ವವಾದಂತ ಒಂದು ಪಾತ್ರವನ್ನು ನಾವಿಲ್ಲಿ ಕಾಣ್ತೀವಿ. ಸಾಹಿತಿಗಳಾದ CP ನಾಗರಾಜ್ ಅವರು ಈ ಒಗಟಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಒಗಟು ಎಂಬುದು ಇಬ್ಬರು ಅಥವಾ ಅನೇಕರು ಆಡುವ ಮಾತಿನ ಆಟವಾಗಿದೆ ಅಂತ. ಇದು ಮಿದುಳಿಗೆ ಅತ್ಯುತ್ತಮ ಕಸರತ್ತು ನೀಡುತ್ತೆ ಅಂತ. ಅದು ಬರೀ ಮಾತಿನ ಆಟ, ಗೇಮ್ಸ್, ಇದೊಂದು ಗೇಮೇ. ಆದರೆ ಇಲ್ಲಿ ಮಾತಿಂದಲ್ಲೇ ಆಟ ಆಡ್ತಾ ಹೋಗ್ತೀವಿ. ಮೆದುಳನ್ನು ಪ್ರಧಾನವಾಗಿ ಇಟ್ಕೊಂಡು ಆಟ ಆಡುವಂಥ ಆ ಮಾತಿನ ಆಟ ಆಗಿದೆ. ಒಗಟು ಅಂತ ಹೇಳಿದ್ರೆ ಒಬ್ಬರು ಮತ್ತೊಬ್ಬರಿಗೆ ಒಡ್ಡಿದ ಸವಾಲುಗಳು ಅಂತಲೇ ಹೇಳ್ಬೋದು. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣನೆ ಮಾಡಿ ಅವ್ಯಕ್ತ ವಸ್ತುವನ್ನು ಕಂಡುಹಿಡಿಯುವಂತೆ ಮಾಡುವಂಥದ್ದೇ ಒಗಟು. ಇಲ್ಲಿ ಸಾದೃಶ್ಯ ವಸ್ತುಗಳಲ್ಲಿ ಎರಡು ಇರ್ತದೆ, ಒಂದು ಉಪಮಾನ ಇನ್ನೊಂದು ಉಪಮೇಯ. ಇಲ್ಲಿ ಉಪಮಾನ ವಾಚ್ಯವಾಗಿದ್ದರೆ ಉಪಮೇಯ ಅದೃಶ್ಯವಾಗಿರ್ತದೆ. ಅಂದರೆ ಉಪಮಾನ ಹೇಳಿದ್ರೆ ಉಪಮೇಯ ನಾವು ಕಂಡಿಡಬೇಕು, ಅದು ಅದೃಶ್ಯವಾಗಿರುತ್ತೆ, ಗೊತ್ತಾಗ ಕಾಣಿಸೋದಿಲ್ಲ, ಹಾಗಿರುತ್ತೆ. ಒಗಟಿನ ಕತ್ರು ಜಾಣ್ಮೆಯಿಂದ ಅದನ್ನು ಬಚ್ಚಿಟ್ಟಿರ್ತಾನೆ. ಅದು ಬಚ್ಚಿಟ್ಟಿರೋದ್ರಿಂದನೇ ಅದು ನಮ್ಗೆ ಗೊತ್ತಾಗದೆ ಇರುವಂಥದ್ದು. ಅಂದರೆ ಅಷ್ಟು ಜಾಣ್ಮೆ ಬೇಕಿಲ್ಲಿ ಅಂತ. ಅಂದರೆ ಭಾಷೆಯ ಪದಗಳನ್ನು ಬಳಸುವ ಕೌಶಲ್ಯ ಮತ್ತು ಅದ್ರ ಬಗ್ಗೆ ಇರುವಂತ ಅಗಾಧವಾದಂಥ ಅನುಭವ ಮತ್ತು ಅದನ್ನು ಹೇಗೆ ಅವನು ಅಲ್ಲಿ ಜೋಡಿಸ್ತಾನೆ ಅನ್ನುವಂಥ ಒಂದು ಕೌಶಲ್ಯ, ಇದಷ್ಟು ಸಹ ಒಗಟಲ್ಲಿ ನಾವು ಕಾಣಬಹುದು. ಇದು ಒಗಟಿನ ಒಂದು ಮಹಿಮೆ ಅಂತಲೇ ಹೇಳ್ಬೋದು. ಒಗಟಿನ ವಿಶೇಷತೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಒಂದು ಒಗಟು ಹೇಳಿದೆ, ಅದು ಉತ್ತರವನ್ನು ಇವತ್ತು ಹೇಳ್ತಾ ಇದ್ದೀನಿ. ಒಗಟು ಹೇಗಿತ್ತಪ್ಪ ಅಂದರೆ, ಈ ಕಲ್ಲಿನ ತುಂಡಿನ ಯೋಗ ನೋಡಿ ಅಂತ. ಈ ಕಲ್ಲಿನ ತುಂಡಿನ ಯೋಗ ನೋಡಿ, ಕಾಲು ಕೆಳಗೆ ತೆವಳುತ್ತೆ, ಕಾಲು ಮೇಲೆ ಹತ್ತುತ್ತೆ, ಅಂಗೈ ಏರುತ್ತೆ, ಮುಂಗೈಲಿ ಕೂರುತ್ತೆ, ಹಣೆ ಏರಿ ನಲಿಯುತ್ತೆ, ತಲೆ ಮೇಲೆ ಕೂತು ರಾಜ್ಯಭಾರ ಮಾಡುತ್ತೆ, ಒಂಟಿ ಕಾಲಲ್ಲಿ ಕುಣಿ ಅನ್ನತ್ತೆ, ಹಾಗಾದ್ರೆ ನಾನು ಯಾರು. ಇದು ಒಂದು ಆಟವೇ, ಲಾಸ್ಟ್ ಟೈಮ್ ಹೇಳಿದಂತೆ ಇದು ಸಹ ಒಂದು ಆಟವಾಗಿತ್ತು. ಈ ಆಟ ಕುಂಟೆ ಬಿಲ್ಲೆ ಆಟ ಅಂತ ಕರೀತಾರೆ. ಮನೆ ಹಾಕಿರ್ತಾರೆ, ಫಸ್ಟು ಬಚ್ಚೆ ಅಂದರೆ ಕಲ್ಲಿನ ಚೂರ್ನ ಮನೆ ಮೇಲೆ ಹಾಸಿ ಕಾಲು ತಳ್ಕಂತ ಕುಂಟ್ಕಂತ ಕಾಲು ತಳ್ಕಂತ ಹೋಗ್ತೀವಿ. ನಂತರ ಕಾಲ ಮೇಲೆ ಇಟ್ಕೊಂಡು ಹೋಗುತ್ತೆ, ಆಮೇಲೆ ಅಂಗೈಲಿ ಇಟ್ಕೊಂಡು ಆ ಕಲ್ಲನ್ನು ಕುಂಟ್ಕೊಂತ ಹೋಗ್ಬೇಕು, ಆಮೇಲೆ ಮುಂಗೈಲಿ ಇಟ್ಕೊಂತ ಹೋಗ್ಬೇಕು, ಆಮೇಲೆ ಹಣೆ ಮೇಲೆ ಇಟ್ಕೊಳ್ತಾರೆ, ಆಮೇಲೆ ತಲೆ ಮೇಲೆ ಇಟ್ಕೊಳ್ತಾರೆ, ಹಾಗೆ ಕುಂಟ್ಕೊಂತ ಹೋಗೋದು. ನೆಲದಲ್ಲಿ ತೆವಳುತ್ತಿರುವಂಥ ಕಲ್ಲು ಆಮೇಲೆ ತಲೆ ಮೇಲೆ ಬಂದು ಕೂರುತ್ತೆ, ಆಟದಲ್ಲಿ ಇದಂಥ ಒಂದು ವಿಶೇಷತೆ. ಅದ್ರ ಜೊತೆಗೆ ಭಾಳ ಗಮನಿಸ್ಬೇಕು ನಾವು, ಒಂದು ತಾಳ್ಮೆ ಇದ್ದರೆ ನಾವು ಯಾವ ಹಂತದಿಂದ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ತಾಳ್ಮೆ ಶ್ರಮ ಎರಡು ನಮಗೆ ಭಾಳ ಮುಖ್ಯವಾಗಿ ಬೇಕು ಅನ್ನೋದಕ್ಕೆ ಈ ಆಟದಲ್ಲೂ ಸೌದು. ಈ ಆಟದಲ್ಲೂ ತುಂಬ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೇ ಇದ್ದರೆ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಬಚ್ಚೆ ಬಿದ್ದೋಗ್ಬಿಡುತ್ತೆ, ಕೆಳಗಡೆ ಕಾಲು ಕೆಳಗೆ ಬಿದ್ದರೆ ಔಟ್ ಆಗಿಬಿಡ್ತೀವಿ. ಅಷ್ಟು ಕಾನ್ಸಂಟ್ರೇಟ್

0: ಕಾನ್ಸಂಟ್ರೇಟ್ ಬೇಕು ಅಂದರೆ ನಮ್ಗೆ ತುಂಬ ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ನಾವು ಆಟ ಆಡ್ತಾ ಬಂದಾಗ ಅದನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕಾಗತ್ತೆ. ಹಾಗೆ ಹೇಗೆ ನಮಗೆ ಕಲ್ಲಿನ ಚೂರು ಕಾಲಡಿಗಿತ್ತೋ, ಅದು ಹೇಗೆ ತಲೆ ಮೇಲೆ ಕೂತ್ಕೊಳ್ತೋ, ಹಾಗೆ ನಮ್ಮ ತಾಳ್ಮೆ ಸಹ ಆ ಮಟ್ಟಕ್ಕೆ ಇರಬೇಕು. ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಗುಣ ಇದ್ದರೆ ತಾಳ್ಮೆಯಿಂದ ಜಾಣ್ಮೆಯಿಂದ ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಬಂದರೆ ನಾವು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ಅನ್ನೋದು ಈ ಆಟದಲ್ಲಿ ನಮ್ಗೆ ಕಾಣಿಸ್ಕೊ. ನಾನೀಗ ನಿಮಗೆ ಮತ್ತೊಂದು ಒಗ್ಗಟ್ಟನ್ನು ಹೇಳ್ತೇನೆ. ಕಲ್ಲಿನಂಥ ಕೋಟೆಗೆ ಚೆಂಡಿನ ದಾಳಿ, ಕಲ್ಲಿನಂಥ ಕೋಟೆಗೆ ಚೆಂಡಿನ ದಾಳಿ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡಗುವ ಸೈನ್ಯವೂ ಇದೆ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡಗುವ ಸೈನ್ಯವೂ ಇದೆ. ಚೆಂಡಿನ ದಾಳಿ ಸಿಕ್ಕರೆ ಸೋಲು, ಚೆಂಡಿನ ದಾಳಿಗೆ ಸಿಕ್ಕರೆ ಸೋಲು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು. ಹಾಗಾದ್ರೆ ನಾನು ಯಾರು ಹೇಳು, ಇದು ಸಹ ಒಂದು ಆಟನೇ ಆಗಿದೆ. ಇದನ್ನ ನಾವು ಲಗೋರಿ ಆಟ ಅಂತ ಕರಿತೇವೆ. ಈ ಲಗೋರಿ ಆಟದಲ್ಲಿ ಕಲ್ಲನ್ನು ಕಟ್ಬಿಟ್ಟು ಬಾಲಲ್ಲಿ ಹೊಡಿತಾರೆ. ಹಾಗಾಗಿ ಕಲ್ಲಿನಂಥ ಕೋಟೆಗೆ ಚೆಂಡಿನ ದಾಳಿ. ಇಲ್ಲಿ ಕಲ್ಲು ಬಿದ್ದಾಗ ಇಲ್ಲಿ ಕಟ್ಟಲಿಕ್ಕೂ ಒಂದಿಷ್ಟು ಜನ ಹುಡುಗಿರ್ತಾರೆ, ಬೀಡಿಸ್ಲಿಕ್ಕೂ ಒಂದಿತ್ತ. ಅಂದರೆ ಎರಡು ಭಾಗದಲ್ಲೂ ಇಲ್ಲಿ ಎಷ್ಟು ಜನ ಇರ್ತಾರೋ ಆ ಕಡೆ ಸಹ ಆಪೋಸಿಟ್ ಅಷ್ಟೇ ಜನ ಇರ್ತಾರೆ. ಕಲ್ಲು ಬಿದ್ದಾಗ ಕಲ್ಲು ಕಟ್ಟಕ್ಕೆ ಹೋದರೆ ಅವ್ರು ಚೆಂಡನ್ನು ಹೊಡಿತಾರೆ. ಹಾಗಾಗಿ ಚೆಂಡೆಲ್ಲ ನಮ್ಗೆ ತಾಕ್ತು ಅಂತ ಹೇಳಿದ್ರೆ ಒಂದು ಹೊಡೆತ ಬಿದ್ದು ಉರಿ ಬೇರೆ, ಮತ್ತು ಇಡೀ ಟೀಮ್ ಸೋಲುತ್ತೆ. ಅಕಸ್ಮಾತ್ ಚೆಂಡು ನಮ್ಗೆ ತಾಗೋದ್ರೊಳಗೆ ನಾವು ಕಲ್ಲು ಕಟ್ಟಿದ್ರೆ ನಾವು ಗೆಲುವನ್ನು ಸಾಧಿಸ್ತೀವಿ. ಇಲ್ಲಿ ಜಾಣ್ಮೆ ತಾಳ್ಮೆ ಧೈರ್ಯ ಬಹಳ ಮುಖ್ಯವಾಗಿರುತ್ತೆ ಈ ಆಟದಲ್ಲಿ. ಇದು ತುಂಬ ವಿಶೇಷವಾಗುತ್ತೆ, ಯಾಕಂದರೆ ಆಟ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಮ್ದು ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಒಂದು ಮಿನಿಮಮ್ ಪ್ಲ್ಯಾನ್ ಮಾಡ್ಕೊಳ್ಬೋದು. ಆಟ ಸ್ಟಾರ್ಟ್ ಆದಮೇಲೆ ಕಲ್ಲು ಬಿದ್ದಮೇಲೆ ಬಾಲ್ ಓಡಾಡ್ತಿರುವಾಗಲೇ ಅಲ್ಲಿ ನಾವು ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ಪ್ಲ್ಯಾನ್ ಆಗಬೇಕು ಮತ್ತು ಕಾರ್ಯರೂಪಕ್ಕೆ ಬರಬೇಕು, ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗ್ತಿರುತ್ತೆ. ಇದು ಮಕ್ಕಳಲ್ಲಿ ಬಹಳ ಬೇಗ ಕ್ರಿಯಾಶೀಲತೆ ಬೆಳೆಯುತ್ತೆ, ಮತ್ತು ಯೋಚನೆ ಮತ್ತು ಆಲೋಚನೆಗಳ ಮೂಲಕ ಒಂದು ಯೋಜನೆಯನ್ನು ತಯಾರು ಮಾಡುವಂಥ ಕೆಲಸ ಬಹಳ ಕ್ವಿಕ್ಕಾಗಿ ನಡೀತಿರುತ್ತೆ. ಇದು ಮೈಂಡಿಗೆ ಬಹಳ ದೊಡ್ಡ ಕೆಲಸವನ್ನು ಕೊಡುತ್ತೆ ಈ ಲಗೋರಿ ಆಟ. ಹಾಗಾಗಿ ಲಗೋರಿ ಅನ್ನುವಂಥದ್ದು ಸಹ ಬಹಳ ವಿಶೇಷವಾದ ಆಟ, ಆದ್ದರಿಂದ ಅದನ್ನು ಸಹ ಒಕ್ಕ ಮೂಲಕವೇ ಹೇಳುವಂಥ ಪ್ರಯತ್ನ ನಮ್ಮಲ್ಲಿ ಮಾಡಿದ್ದಾರೆ. ಅದು ಬಹಳ ವಿಶೇಷ ಅಂತ ಹೇಳ್ಬೋದು. ಈಗ ನಿಮಗೆ ಕೊನೆಯದಾಗಿ ಇನ್ನೊಂದು ಒಕ್ಕಟನ್ನು ಹೇಳ್ತೀನಿ. ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಹಾಗಾದ್ರೆ ನಾನು ಯಾರು? ಇದು ನಿಮ್ಮಿಂದ ಉತ್ತರ ಬಯಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ಹೇಳ್ತೀನಿ. ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ ಪೊನ್ನಜ್ಜಿ ಇವತ್ ಯಾವ ಕತೆ?
4: ಕತೆ ಕತೆ ಕಾರಣ ಮುತ್ತಿನ ತೋರಣ. ಯಾವ ಕತೆ ಹೇಳಿ? ಹಾ, ಮಕ್ಕಳೇ ಒಂದು ಒಳ್ಳೆ ಕತೆ ನೆನಪಾಯ್ತು.
3: ಯಾವುದು ಪೊನ್ನಜ್ಜಿ?
4: ಭೀಮನನ್ನ ಹೆಬ್ಬ ಒಂದು ಸುತ್ತ ಹಾಕೊಂಡ ಕತೆ ಇದು.
3: ಹಾಗೂ ಭೀಮನನ್ನ ಸುತ್ತ ಹಾಕೊಂಡ್ಬಿಡ್ತ.
4: ಭೀಮನನ್ನ ಸುತ್ತಿದ ಅಜಗರ ಅಂತ ಕತೆ ಹೆಸರು. ಅಜಗರ ಅಂದ್ರೆ ಹೆಬ್ಬಾವು ಅಂತ. ಕತೆ ಶುರು ಮಾಡ್ಲ ನಾನು?
3: ಬೇಗ ಮಾಡು.
4: ಪಾಂಡವರು ತಮ್ಮ ಅರಣ್ಯವಾಸವನ್ನ ಕಾಮ್ಯಕವನದಲ್ಲಿ ಕಳೀತಾ ಇದ್ರು. ಒಂದಿನ ಭೀಮ ಕಾಡಿನಲ್ಲಿ ಹಾಗೆ ಅಡ್ಡಾಡ್ತಾ ಇದ್ದ. ಆಗ ಒಂದು ದೊಡ್ಡ ಹೆಬ್ಬಾವು ಅವನನ್ನ ಹಿಡಿದು ಬಲವಾಗಿ ಸುತ್ಕೊಂಡ್ಬಿಡುತ್ತೆ. ಭೀಮ ಅದರ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಪಡ್ತಾನೆ. ಆದರೆ ಆ ಹೆಬ್ಬಾವಿನ ಹಿಡಿತ ಎಷ್ಟು ಬಲವಾಗಿ ಇತ್ತು ಅಂದರೆ ಭೀಮನಿಗೆ ಅಲ್ಗಾಡಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ತನ್ನ ಬಲಕ್ಕೆ ಮಣಿಯದ ಈ ಹಾವಿನ ದೈತ್ಯ ಶಕ್ತಿಯನ್ನು ಕಂಡು ಭೀಮನಿಗೆ ಬಹಳ ಅಚ್ಚರಿಯಾಗುತ್ತೆ. ಇದು ಸಾಮಾನ್ಯ ಹಾವು ಆಗಿರ್ಲಿಕ್ಕಿಲ್ಲ ಅಂತ ಭೀಮಾ ಊಹೆ ಮಾಡ್ತಾನೆ. ಮತ್ತೆ ಆ ಅಜಗರವನ್ನೇ ಪ್ರಶ್ನೆ ಮಾಡ್ತಾನೆ. ಹಾಂ, ಅಜಗರ ಅಂದರೆ ಹೆಬ್ಬಾವು ಅಂತ ಮಕ್ಕಳೆ. ಎಲೆ ಅಜಗರವೇ, ಯಾರು ನೀನು? ಏಕೆ ನನ್ನನ್ನು ಹಿಡಿದಿರುವೆ? ನಿನ್ನ ಅಸಾಧ್ಯ ಬಲವನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ ಅಂತ ಭೀಮ ಕೇಳ್ತಾನೆ.
5: ಅಲ್ಲ, ಭೀಮನೇ ಮಹಾಬಲಶಾಲಿ.
6: ಅವನನ್ನೇ ಸುತ್ತಿ ಬಿಗಿಯಾಗಿ ಹಿಡ್ಕೊಂಡಿದ್ದ ಹೆಬ್ಬಾವು ಯಾರಾಗಿರ್ಬೋದು?
7: ಆ ಹೆಬ್ಬಾವನ್ನೇ ತಾನು ಯಾರು ಅಂತ ಹೇಳುತ್ತೆ, ಕೇಳೋಣ, ತಡೀರಿ.
4: ಆಗ ಆ ಅಜಗರ, ನಾನು ಹಸಿದ ಸಮಯಕ್ಕೆ ಸರಿಯಾಗಿ ನೀನು ಸಿಕ್ಕಿರುವೆ. ಆದರೆ ನಿನ್ನನ್ನು ನೋಡಿದ ತಕ್ಷಣ ನನ್ನ ಶಾಪ ವಿಮೋಚನೆ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ನಾನು ನಹುಷ ಅನ್ನೋ ಒಬ್ಬ ರಾಜನಾಗಿದ್ದೆ. ಇಂದ್ರನನ್ನು ಜಯಿಸಿ ಅಮರಾವತಿಯನ್ನು ನನ್ನದಾಗಿಸಿಕೊಂಡಿದ್ದೆ. ಅಧಿಕಾರ ಮದದಿಂದ ಅಂಧನಾದ ನಾನು ಸಪ್ತರ್ಷಿಗಳಲ್ಲಿ ಶ್ರೇಷ್ಠರಾದ ಅಗಸ್ತ್ಯ ಮುನಿಗಳನ್ನು ಅಪಮಾನ ಮಾಡಿದೆ. ಕ್ರೋಧಾವಿಷ್ಟರಾದ ಅಗಸ್ತ್ಯರು ಹೆಬ್ಬವಾಗು ಅಂತ ನನಗೆ ಶಾಪ ಕೊಟ್ಟರು. ಹಾಗಾಗಿ ನಾನು ಅಜಗರನಾಗಿ ಕಾಡಿನಲ್ಲಿ ಅಲಿತಾ ಇದ್ದೀನಿ. ನನ್ನ ಶಾಪ ವಿಮೋಚನೆಗಾಗಿ ನಾನು ಕಣ್ಣೀರಿಟ್ಟಾಗ ದ್ವಾಪರ ಯುಗದಲ್ಲಿ ನಿನ್ನ ವಂಶಸ್ಥನಾದ ಯುಧಿಷ್ಠಿರ ಬಂದು ನೀನು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾನೆ, ಮತ್ತೆ ನಿನ್ನನ್ನು ಈ ಸರ್ಪಯೋನಿಯಿಂದ ಮುಕ್ತಗೊಳಿಸ್ತಾನೆ ಅಂತ ಹೇಳಿದರು. ನೀನೇ ಆ ಯುಧಿಷ್ಠಿರ ಇರಬಹುದು ಅಂತ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೀನಿ ಅಂತ ಹೇಳುತ್ತೆ. ಆಗ ಭೀಮ, ಯುಧಿಷ್ಠಿರ ನನ್ನ ಅಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಯುಧಿಷ್ಠಿರ, ಭೀಮ ಎಲ್ಲಿ ಹೋದ, ಇನ್ನೂ ಬರಲಿಲ್ವಲ್ಲ ಅಂತ ಅವನನ್ನು ಹುಡುಕ್ತಾ ಹುಡುಕ್ತಾ ಅಲ್ಲಿಗೆ ಬರ್ತಾನೆ. ಎದುರಿಗಿನ ದೃಶ್ಯವನ್ನು ನೋಡಿ ಆತ ಹೌ ಹಾರಿ ಬಿಡ್ತಾನೆ ಗಾಬರಿಯಿಂದ. ಭೀಮಾ, ಇದೇನಿದು ನಿನ್ನ ಅವಸ್ಥೆ? ಈ ಹೆಬ್ಬಾವಿನ ಹಿಡಿತಕ್ಕೆ ಸಿಲುಕಿ ಸುಮ್ಮನೆ ನಿಂತಿರುವೆಯಲ್ಲ, ಎಲ್ಲಿ ಹೋಯ್ತು ನಿನ್ನ 10,000 ಆನೆಯ ಬಲ ಅಂತ ಕೂಗ್ತಾನೆ. ಆಗ ಭೀಮ ನಹುಷನ ಕಥೆಯನ್ನು ಯುಧಿಷ್ಠಿರನಿಗೆ ಸವಿಸ್ತಾರವಾಗಿ ಹೇಳ್ತಾನೆ. ಆಗ ಆ ಹೆಬ್ಬಾವಿನ ರೂಪದಲ್ಲಿದ್ದ ನಹುಷ, ನಾನು ನಹುಷ, ನಿನ್ನ ಹೆಸರನ್ನು ಕೇಳಿ ಸಂತುಷ್ಟನಾದೆ. ನಾನು ಕೇಳುವ ಪ್ರಶ್ನೆಗಳಿಗೆ ನೀನು ಸಮರ್ಪಕ ಉತ್ತರ ನೀಡಿದರೆ ನನ್ನ ಶಾಪ ವಿಮೋಚನೆ ಆಗುತ್ತೆ, ಇಲ್ಲದೇ ಇದ್ರೆ ನಿನ್ನ ತಮ್ಮ ನನ್ನ ಆಹಾರ ಆಗ್ತಾನೆ ಅಂತ ಹೇಳ್ತಾನೆ. ಆಗ ಧರ್ಮರಾಜ, ಸರಿ ಸರಿ, ನಿನ್ನ ಪ್ರಶ್ನೆಗಳಿಗೆ ನನಗೆ ತಿಳಿದಿರುವಷ್ಟು ಉತ್ತರವನ್ನು ಹೇಳುತ್ತೇನೆ. ಬೇಗ ನನ್ನ ಸಹೋದರನನ್ನು ನಿನ್ನ ಬಂಧನದಿಂದ ಮುಕ್ತಗೊಳಿಸು ಅಂತ ವಿನಂತಿಸ್ತಾನೆ. ಆಮೇಲೆ ನಹುಷ ರಾಜನೀತಿಯ ಬಗ್ಗೆ, ಚಾತುರ್ವರ್ಣದ ಬಗ್ಗೆ, ರಾಜನಿಗಿರಬೇಕಾದ ಲಕ್ಷಣ ನಡತೆಗಳ ಬಗ್ಗೆ ಪ್ರಶ್ನೆಯನ್ನು ಹಾಕಿದ. ಯುಧಿಷ್ಠಿರ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನೇ ಕೊಡ್ತಾನೆ. ಸ್ವಲ್ಪನೂ ಅಹಂಕಾರವಿಲ್ಲದೆ ನೋವಾಗದ ರೀತಿಯಲ್ಲಿ ಧರ್ಮ ಸೂಕ್ಷ್ಮತೆಯನ್ನು ಬಿಚ್ಚಿಟ್ಟ ಯುಧಿಷ್ಠಿರನ ಶಿಷ್ಟತೆ ಸಭ್ಯತೆಗಳನ್ನು ನಹುಷ ಬಹಳವಾಗಿ ಮೆಚ್ಚುತ್ತಾನೆ. ತನ್ನ ಅಹಂಕಾರವನ್ನು ಇಳಿಸೋಕೆ ಇಂತಹ ನೀತಿ ಬೋಧನೆಯನ್ನು ಯುಧಿಷ್ಠಿರನಿಂದ ದೊರಕುವ ಹಾಗೆ ಅಗಸ್ತ್ಯ ಮುನಿಗಳು ಮಾಡಿದ್ದಾರೆ, ಇದು ನನಗೆ ವರವೇ ಆಗಿದೆ ಅಂತ ನಹುಷನಿಗೆ ಆಗ ತಿಳಿಯುತ್ತೆ. ಆತ ಕೂಡಲೇ ಭೀಮನನ್ನು ತನ್ನ ಹಿಡಿತದಿಂದ ಬಿಡುಗಡೆ ಮಾಡ್ತಾನೆ. ತನ್ನ ವಿಮೋಚನೆಗೆ ಕಾರಣನಾದ ಧರ್ಮರಾಯನನ್ನು ವಂದಿಸ್ತಾನೆ. ಅಷ್ಟರಲ್ಲಿ ಮಾತಲಿಯ ಸಾರಥ್ಯದಲ್ಲಿ ಇಂದ್ರನ ರಥ ಸ್ವರ್ಗದಿಂದ ಅವನಿಗಾಗಿ ಬಂದಿಳಿಯುತ್ತೆ. ನಹುಷ ತನ್ನ ಅಜಗರನ ರೂಪವನ್ನು ತ್ಯಜಿಸಿ ತನ್ನ ಮುನ್ನಿನ ತೇಜೋಮಯವಾದ ಶರೀರವನ್ನು ಪಡಿತಾನೆ. ಅವನು ಭೀಮ ಮತ್ತು ಯುಧಿಷ್ಠಿರರನ್ನು ಆತ್ಮೀಯವಾಗಿ ಆಲಂಗಿಸಿ ಆಮೇಲೆ ರಥದಲ್ಲಿ ಕೂತು ಸ್ವರ್ಗಾರೋಹಣ ಮಾಡ್ತಾನೆ. ಬಂದ ಗಂಡಾಂತರ ತಪ್ಪಿ ಎಲ್ಲಾನೂ ತಿಳಿಯಾದದ್ದನ್ನು ನೋಡಿ ಸಂತಸ ಪಡುತ್ತಾ ಸೋದರರಿಬ್ಬರು ಅಂದರೆ ಭೀಮಾ ಮತ್ತು ಯುಧಿಷ್ಠಿರ ಅವರು ಮರಳಿ ತಮ್ಮ ಕುಟೀರಕ್ಕೆ ಹೊರಡ್ತಾರೆ.
8: ಸದ್ಯ ಎಲ್ಲ ಸುಖ ಅಂತವಾಯ್ತಲ್ಲ.
9: ಭೀಮನನ್ನ ಹಿಡ್ಕೊಂಡ ಹೆಬ್ಬಾವು ಅವನನ್ನ ಬಿಡ್ತಲ್ಲ ಸದ್ಯ.
5: ಆ ಹೆಬ್ಬಾವಿಗೂ ಮೋಕ್ಷ ಸಿಗ್ತಲ್ಲ.
4: ಹೌದು ಮಕ್ಕಳೇ, ನಹುಷ ಒಬ್ಬ ಒಳ್ಳೆ ರಾಜ ಆಗಿದ್ದ. ಆದರೆ ಅವನಲ್ಲಿ ನುಸುಳಿದ ಅಹಂಕಾರದಿಂದಾಗಿ ಅವನಿಗೆ ಆ ದುರ್ಗತಿ ಬರುತ್ತೆ. ಸರ್ಪ ಯೋನಿಯಲ್ಲಿ ಹುಟ್ಟಿ ಕಷ್ಟಪಡಬೇಕಾಗಿ ಬರುತ್ತೆ. ಹಾಗಾಗಿ ಅಹಂಕಾರ ಬರದೇ ಇರೋ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಅಹಂಕಾರ ವಿನಾಶಕ್ಕೆ ಕಾರಣವಾಗುತ್ತೆ. ತಿಳಿತಾ ಮಕ್ಕಳೇ?
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
10: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
11: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಮಹಾಲಕ್ಷ್ಮಿ ಸ್ವೀಟ್ಸ್.
18: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
19: ಹೂನೆ, ರೆಡಿ ಆಗ್ತಾ ಇದೆ.
18: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
20: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
21: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
22: ನಂದಿನಿ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಭಾನುವಾರ ಶಿವಮೊಗ್ಗ ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಅರ್ಥಪೂರ್ಣವಾಗಿ ನಡೆಯಿತು. ಸಮಾಜಮುಖಿ ಕಾರ್ಯಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ರಕ್ತದಾನ ಶಿಬಿರ, ಹಿರಿಯ ಪತ್ರಕರ್ತರಿಗೆ ಗೌರವ ಸಮರ್ಪಣೆ ಹಾಗೂ ಪತ್ರಕರ್ತರ ಮಕ್ಕಳ ಶೈಕ್ಷಣಿಕ ಮತ್ತು ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ರಾಜ್ಯ ಸಮಿತಿ ಸದಸ್ಯ ರವಿಕುಮಾರ್, ಶಿವಮೊಗ್ಗ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ, ಜಿಲ್ಲಾ ಘಟಕದ ಅಧ್ಯಕ್ಷ ವೈದ್ಯನಾಥ್, ರಾಜ್ಯ ಜವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಚೇತನ್ ಗೌಡ ಸೇರಿದಂತೆ ಹಲವಾರು ಪತ್ರಕರ್ತರು, ಗಣ್ಯರು ಹಾಗೂ ಸಂಘಟದ ಸದಸ್ಯರು ಭಾಗವಹಿಸಿದ್ದರು. ಮುಂದಿನ ವಿವರ. ಭದ್ರಾವತಿ ಜನ್ನಾಪುರ ನಿವಾಸಿ ಎಂ ಅಭಿಲಾಷಾ ಅವರು ಜಾನಪದ ಕಥನ ಕವನಗಳಲ್ಲಿ ಸ್ತ್ರೀತ್ವದ ಪ್ರಾತಿನಿಧಿಕ ರೂಪಗಳು ಕುರಿತು ಮಂಡಿಸಿದ ಸಂಶೋಧನಾ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯ PhD ಪ್ರದಾನ ಮಾಡಿದೆ. ವಿವಿಯ ಕನ್ನಡ ಭಾರತಿ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಕೆ ಕೇಶವ್ ಶರ್ಮಾ ಮಾರ್ಗದರ್ಶನ ಮಾಡಿದ್ದಾರೆ. ಮುಂದಿನ ವಿವರ.
12: ವಿದ್ಯಾರ್ಥಿಗಳು ಆಧುನಿಕ ತಂತ್ರಜ್ಞಾನಗಳಿಗೆ ಅತಿಯಾಗಿ ಮೋರೆ ಹೋಗಿ ಸಾಹಿತ್ಯದ ಓದಿನಿಂದ ವಿಮುಖರಾಗುತ್ತಿದ್ದಾರೆ ಎಂದು ದತ್ತಿ ದಾನಿ ಕೋಳೂರು ಸತ್ಯನಾರಾಯಣ ರಾವ್ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತುಂಗಾ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಸಹಯೋಗದಲ್ಲಿ ಏರ್ಪಡಿಸಿದ್ದ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಹಿತ್ಯದ ಓದು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಟಿಕೆ ರಮೇಶ್ ಮಾತನಾಡಿ, ವಿದ್ಯಾರ್ಥಿಗಳು ನಿಯಮಿತವಾಗಿ ಸಾಹಿತ್ಯ ಕೃತಿಗಳನ್ನು ಓದಬೇಕು ಮತ್ತು ಆ ಮೂಲಕ ಬದುಕಿನ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಮಾಸ್ತಿ ಅವರ ಸಾಹಿತ್ಯ ಚಿಂತನೆ ಕುರಿತು ತುಂಗಾ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ನಟರಾಜ ಅರಳಿಸುರಳಿ ಮಾತನಾಡಿ, ಮಾಸ್ತಿ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದು ಜನಸಾಮಾನ್ಯರ ಕಷ್ಟಗಳನ್ನು ಹತ್ತಿರದಿಂದ ಕಂಡವರು. ಇಂಗ್ಲಿಷ್ ಸಾಹಿತ್ಯದಿಂದ ಪ್ರೇರಣೆ ಪಡೆದು ಕನ್ನಡದಲ್ಲಿ ಸಾಹಿತ್ಯ ರಚಿಸಿದ ಅವರ ಕೃತಿಗಳಲ್ಲಿ ಸಂಘರ್ಷಕ್ಕೆ ಬದಲು ಸಮನ್ವಯತೆ ಮಾನವೀಯತೆ ಕಾಣುತ್ತದೆ. ಅವರ ಕತೆಗಳು ಓದುಗರಿಗೆ ರಂಜನೀಯ ಎನಿಸುವುದಿಲ್ಲ, ಬದಲಿಗೆ ಆ ಕಾಲಘಟ್ಟದಲ್ಲಿನ ಜನರ ಬದುಕಿನ ನೈಜ ಚಿತ್ರಣ ತೆರೆದಿಡುತ್ತವೆ ಎಂದು ತಿಳಿಸಿದರು. ಎಂಕೆ ಇಂದಿರಾ ಅವರ ಸಾಹಿತ್ಯ ಅವಲೋಕನ ನಿವೃತ್ತ ಉಪನ್ಯಾಸಕಿ ಎಲ್ಸಿ ಸುಮಿತ್ರಾ ಮಾತನಾಡಿ, ಇಂದಿರಾ ಅವರ ಬದುಕು ಬರಹ ಹಾಗೂ ಕೃತಿಗಳಲ್ಲಿ ಅಂತರ್ಗತವಾಗಿರುವ ನೈತಿಕ ಮೌಲ್ಯಗಳು ಆದರ್ಶಪ್ರಾಯ. ಜಾತಿ ಧರ್ಮಗಳ ಕಟ್ಟುಪಾಡು ಹಾಗೂ ಅಂಧಶ್ರದ್ಧೆಗಳ ಗಡಿ ಮೀರಿದ ಸಾಹಿತ್ಯ ರಚಿಸಿದರು. ಅವರ ಫಣಿಯಮ್ಮ ಕಾದಂಬರಿ ಸರ್ವಕಾಲಿಕ ಶ್ರೇಷ್ಠತೆ ಪಡೆದ ಕೃತಿ ಎಂದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕುಮಾರಸ್ವಾಮಿ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರಕಾಶ್, ಐಕ್ಯುಎಸಿ ಸಂಚಾಲಕ ಡಾಕ್ಟರ್ ಎಂ ನಾಗರಾಜ್, ತುಂಗಾ ವಿದ್ಯಾವರ್ಧಕ ಸಂಘದ ಮಾಜಿ ಅಧ್ಯಕ್ಷ ಕೌಲಾನಿ ಧರ್ಮಯ್ಯ, ಕಡಿದಾಲ್ ದಯಾನಂದ್, ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಡಿ ರಮೇಶ್, ಉಪನ್ಯಾಸಕ ಕೆಎಲ್ ಪ್ರಸನ್ನ, ಪ್ರಜ್ಞಾ ಇತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ನ್ಯೂ ಟೌನ್ ಮಹಾತ್ಮ ಗಾಂಧಿ ಉದ್ಯಾನದಲ್ಲಿ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿರುವ ಓಪನ್ ಜಿಮ್ August 2 ಸಂಜೆ 4 ಗಂಟೆಗೆ ಶಾಸಕರಾದ ಬಿಕೆ ಸಂಗಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ನಗರಸಭೆ ಹಿರಿಯ ಸದಸ್ಯ ಬಿಕೆ ಮೋಹನ್, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಸಮಿತಿ ಅಧ್ಯಕ್ಷ ಬಿಎಸ್ ಗಣೇಶ್, ಯುವ ಮುಖಂಡ ಬಿಎಸ್ ಬಸವೇಶ್, ಸೂಡಾ ಮಾಜಿ ಸದಸ್ಯ ಎಚ್ ರವಿಕುಮಾರ್ ಇನ್ನಿತರರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಂದಿನ ವಿವರ. ಬಸವಾದಿ ಶರಣರ ವಿಚಾರಧಾರೆಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿವೆ ಎಂದು ಶಿರಾಳಕೊಪ್ಪ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಿಕ್ಷಕ ನಾಗರಾಜ್ ಅಭಿಪ್ರಾಯಪಟ್ಟರು. ಪಟ್ಟಣದ ಕುಮುದ್ವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಾರ ಕನ್ನಡ ಸಾಹಿತ್ಯ ಪರಿಷತ್, ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಹಾಗೂ ಕುಮುದ್ವತಿ ಪ್ರಥಮ ದರ್ಜೆ ಕಾಲೇಜು ಆಶ್ರಯದಲ್ಲಿ ನಡೆದ ಗಣೇಶಪ್ಪ ದತ್ತಿ ಹಾಗೂ ಕಾನೂರು ನಾಗಪ್ಪ ಮತ್ತು ಲಲಿತಮ್ಮ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಸವಣ್ಣನವರ ವಿಚಾರಧಾರೆಗಳು ಜಗತ್ತಿಗೆ ಮಾದರಿಯಾಗಿವೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಎಂಬ ತತ್ವವನ್ನು ಪ್ರತಿಪಾದಿಸಿದ್ದರು. ಅಕ್ಕಮಹಾದೇವಿ ಮಹಿಳಾ ಪರಧ್ವನಿಯಾಗಿ ಹೊರಹೊಮ್ಮಿದ್ದರು. ವೈಭವದ ಜೀವನವನ್ನು ತ್ಯಜಿಸಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಎಂದು ಹೇಳಿದರು. ಬಸವಾದಿ ಶರಣರ ವಚನ ಸಾಹಿತ್ಯವು ಕೇವಲ ಓದಲು ಮಾತ್ರವಲ್ಲ, ಬದುಕಲು ಮಾರ್ಗದರ್ಶನವಾಗಿದೆ. ಜಗತ್ತಿನಲ್ಲಿಯೇ ವಚನ ಸಾಹಿತ್ಯವು ಕ್ರಾಂತಿಯನ್ನುಂಟು ಮಾಡಿದೆ ಎಂದು ಅವರು ತಿಳಿಸಿದರು. ಸರಕಾರಿ ಸ್ವತಂತ್ರ ಪಿಯು ಕಾಲೇಜಿನ ಉಪನ್ಯಾಸಕ ಬಂಗಾರಪ್ಪ ಮಾತನಾಡಿ, ಹೋರಾಟ ಮಾಡದೆ ನಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯವಿಲ್ಲ. ಕನ್ನಡ ಭಾಷೆ ಮತ್ತು ಕನ್ನಡಿಗರ ಅಸ್ತಿತ್ವ ಉಳಿಯಲು ಅನೇಕ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಕಾರಣವಾಗಿದೆ. ಆಲೂರು ವೆಂಕಟರಾಯರು, ನಾರಾಯಣರಾವ್ ಸೇರಿದಂತೆ ಹಲವರು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದ್ದಾರೆ. ಗೋಕಾಕ್ ಚಳುವಳಿ ಯಶಸ್ವಿಯಾಗಲು ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರವೀಂದ್ರ ಮಾತನಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಸ್ ರಘು ಅಧ್ಯಕ್ಷತೆ ವಹಿಸಿದ್ದರು. ದತ್ತಿದಾನಿ ಕಾನೂರು ಮಲ್ಲಿಕಾರ್ಜುನ, ಜಾನಪದ ಪರಿಷತ್ ಅಧ್ಯಕ್ಷ ಬಿ ಪಾಪಯ್ಯ, ಕಾರ್ಯಕ್ರಮ ಸಂಚಾಲಕ ಕೋಟೋಜಿರಾವ್ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

ಭವಿಷ್ಯ ಕಾಕಿ ನಮ್ಮ ಬಾನುಲಿ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಭಕ್ತರ ಬಳಗದಿಂದ ನಗರದ 3 ಕಡೆ ತೆರೆದಿದ್ದ ಸೇವಾ ಕೇಂದ್ರಗಳಿಂದ 20,000 ಅಧಿಕ ಮತದಾರರು ನೆರವು ಪಡೆದಿದ್ದಾರೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಇ ಕಾಂತೇಶ್ ಹೇಳಿದರು. ಕಳೆದೊಂದು ತಿಂಗಳಿನಿಂದ ಶುಭಮಂಗಳ ಕಲ್ಯಾಣ ಮಂಟಪ, ಎಸ್ಪಿಎಂ ರಸ್ತೆ ಹಾಗೂ ಬೊಮ್ಮನಕಟ್ಟೆಯಲ್ಲಿ ಎಸ್ಐಆರ್ ಸೇವಾ ಕೇಂದ್ರ ತೆರೆದಿದ್ದು 3 ಸೇವಾ ಕೇಂದ್ರಗಳ ಮೂಲಕ 2002 ಮತದಾರರ ಪಟ್ಟಿಯ ಮಾಹಿತಿ ಪಡೆದು ಎಸ್ಐಆರ್ ಅರ್ಜಿ ತುಂಬಿ ಬಿಎಲ್ಒಗಳಿಗೆ ಹಿಂದಿರುಗಿಸಿದ್ದಾರೆ. ಇದೀಗ ಎಸ್ಐಆರ್ ಪ್ರಕ್ರಿಯೆ ಕೊನೆಯ ಹಂತಕ್ಕೆ ತಲುಪಿದ್ದು ಶಿವಮೊಗ್ಗ ನಗರದಲ್ಲೇ 48,069 ಮತದಾರರು ಪ್ರಕ್ರಿಯೆಯಿಂದ ಹೊರಗೆ ಉಳಿದಿದ್ದಾರೆ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಗರದಲ್ಲಿ 210,980 ಮತದಾರರು ಎಸ್ಐಆರ್ ಅರ್ಜಿಗಳನ್ನು ತುಂಬಿ ಬಿಎಲ್ಒಗಳಿಗೆ ನೀಡಿದ್ದಾರೆ. ಆದರೆ ಅದರಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ಹೆಸರು ಸಿಗದಿರುವವರು, ತಮ್ಮ ಅರ್ಜಿಗಳನ್ನು ಕ್ರಮಬದ್ಧವಾಗಿ ತುಂಬದೇ ಇರುವವರು ಅಥವಾ ಅರ್ಜಿಗಳಿಗೆ ಕೇವಲ ಸಹಿ ಹಾಕಿ ಹಿಂತಿರುಗಿಸಿದವರು ಹಾಗೂ ಸರ್ಕಾರದ ಒತ್ತಡಕ್ಕೆ ಮಣಿದು ಕೆಲ ಬಿಎಲ್ಒಗಳು ತಪ್ಪಾಗಿ ಮಾಹಿತಿ ತುಂಬಿದ್ದಾರೆ ಎಂದು ದೂರಿದರು. ಆಗಸ್ಟ್ 17 ಬಳಿಕ ಕರಡು ಪ್ರತಿ ಹೊರಡಿಸಲಿದ್ದು ಅನಂತರ ಚುನಾವಣಾ ಆಯೋಗದಿಂದ ನೋಟಿಸ್ ಬರಲಿದೆ. ಆಗಲೂ ಎಸ್ಐಆರ್ ಪ್ರಕ್ರಿಯೆ ಬಾಕಿ ಇರಲಿದೆ. ಆ ಕಾರಣಕ್ಕೆ 3 ಸೇವಾ ಕೇಂದ್ರಗಳ ಪೈಕಿ ಶುಭಮಂಗಳ ಕಲ್ಯಾಣ ಮಂದಿರದ ಸೇವಾ ಕೇಂದ್ರ ತೆರೆದು ಇನ್ನೆರಡನ್ನು ಮುಚ್ಚಲಾಗುವುದು. ನಾಗರಿಕರು ಎಸ್ಐಆರ್ಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಅಥವಾ ನೆರವು ಬೇಕಾದಲ್ಲಿ ಶುಭಮಂಗಳ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಮುಂದಿನ ವಿವರ. ಸಾರ್ವಜನಿಕರು ಮನೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಮೂಲದಲ್ಲೇ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯವಾಗಿ ವಿಂಗಡಿಸಿ ನೀಡುವುದು ಕಡ್ಡಾಯವಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಭರತ್ ಹೇಳಿದರು. ಶಿಕಾರಿಪುರ ಪುರಸಭೆಯಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಘನ ತ್ಯಾಜ್ಯ ನಿರ್ವಹಣೆ ನಿಯಮಗಳು ಕುರಿತು ಸ್ವಚ್ಛತಾ ಕಾರ್ಮಿಕರು ಮತ್ತು ಅಧಿಕಾರಿಗಳಿಗೆ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿ, ತ್ಯಾಜ್ಯ ನಿರ್ವಹಣೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದ್ದಾಗಿದೆ. ಸ್ವಚ್ಛ ಮತ್ತು ಸುಂದರ ನಗರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು. ಹಸಿರು ಡಸ್ಟ್ಬಿನ್ನಲ್ಲಿ ಅಡುಗೆ ಮನೆ ತ್ಯಾಜ್ಯ, ಆಹಾರ ಪದಾರ್ಥ, ಹಣ್ಣು ತರಕಾರಿ ಸಿಪ್ಪೆ, ಹೂವು, ಎಲೆ ಮತ್ತಿತರ ವಸ್ತುಗಳನ್ನು ಹಾಕಬೇಕು. ನೀಲಿ ಬಿನ್ನಲ್ಲಿ ಪ್ಲಾಸ್ಟಿಕ್, ಕಾಗದ, ರಟ್ಟು, ಗಾಜು, ಲೋಹ ಹಾಗೂ ಇತರ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಹಾಕಬೇಕು. ಕೆಂಪು ಬಿನ್ನಲ್ಲಿ ಡೈಪರ್, ಸ್ಯಾನಿಟರಿ ಪ್ಯಾಡ್, ಟಿಶ್ಯೂ ಪೇಪರ್ ಮತ್ತಿತರ ವಸ್ತುಗಳನ್ನು ಹಾಕಬೇಕು. ಕೆಂಪು ಬಿನ್ನಲ್ಲಿ ಬ್ಯಾಟರಿ, ಬಲ್ಬ್, ಇತ್ಯಾಜ್ಯ, ಔಷಧ ತ್ಯಾಜ್ಯ, ಪೇಂಟ್ ಡಬ್ಬಿ ಮತ್ತಿತರ ವಸ್ತುಗಳನ್ನು ಹಾಕಬೇಕು. ಪ್ರತ್ಯೇಕವಾಗಿ ವಿಂಗಡಿಸಿ ಪುರಸಭೆ ವಾಹನಗಳಿಗೆ ನೀಡಬೇಕು ಎಂದರು. ಬೆಂಗಳೂರಿನ ಸಂಪತ್ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಮಂಜುನಾಥ್ ಅವರು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಯೋಜನೆ ಉದ್ದೇಶಗಳು, ಮನೆ ಮನೆ ತ್ಯಾಜ್ಯ ಸಂಗ್ರಹಣೆ, ಕಸದ ವಿಂಗಡಣೆ, ಮರುಬಳಕೆ ಹಾಗೂ ನಗರ ಸ್ವಚ್ಛತೆಯಲ್ಲಿ ಸಮುದಾಯದ ಸಹಭಾಗಿತ್ವದ ಮಹತ್ವ ವಿವರಿಸಿದರು. ಪುರಸಭೆ ಕಚೇರಿ ವ್ಯವಸ್ಥಾಪಕ ರಾಜ್ಕುಮಾರ್, ಸಮುದಾಯ ಸಂಘಟನಾಧಿಕಾರಿ ಸುರೇಶ್, ಹಿರಿಯ ಆರೋಗ್ಯ ನಿರೀಕ್ಷಕ ಸೈಯದ್ ನವಾಸ್, ಸಿಬ್ಬಂದಿ, ವಾಹನ ಚಾಲಕರು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಇದರೊಂದಿಗೆ

ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಅಕಾಲಿಕ ಮಳೆಗೆ

0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನಮ್ಮ ಕಣ್ಣು ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲಾ ವಿಷಯಗಳನ್ನ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಪರಿಸರವನ್ನ ಸಂರಕ್ಷಿಸಿದ್ರೆ ಪರಿಸರ ನಮಗೆ ಉತ್ತಮವಾದ ಗಾಳಿ, ನೀರು, ಬೆಳಕು ಎಲ್ಲವನ್ನು ಕೂಡ ಕೊಡುತ್ತೆ. ಹಾಗೆ ಉತ್ತಮವಾದ ವಾತಾವರಣ ಕೂಡ ಕೊಡುತ್ತೆ. ಹೀಗಿರುವಾಗ ಪರಿಸರ ಕಾಳಜಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಹೌದು, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರ ಕಾಳಜಿ ಬಗ್ಗೆ ಮಾತನಾಡೋಕೆ, ಜೊತೆಗೆ ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ, ಪ್ಲಾಸ್ಟಿಕ್ ಇಂದ ಪರಿಸರಕ್ಕೆ ಎಷ್ಟೆಲ್ಲ ಮಾರಕ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ಆನಂದ್ ಜೋಶಿ ಅವರಿದ್ದಾರೆ. ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವ್ರ ಜೊತೆ ಮಾತುಕತೆನ ಪ್ರಾರಂಭಿಸೋಣ. ಆನಂದ್ ಜೋಶಿ ಅವರೇ, ನಮಸ್ತೆ. ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಆನಂದ್ ಜೋಶಿ ಅಂತ. ನಾನು ಅರ್ಬನ್ ವಿಂಗ್ಸ್ ಫೌಂಡೇಶನ್ ಅನ್ನೋ ಎನ್ ಜಿ ಒ ಮೆಂಬರ್ ನಾನು.
0: ಓಕೆ ಆನಂದ್ ಜೋಶಿ ಅವರೇ, ಈಗ ನಮಗೆ ಈ ಒಂದು ಅರ್ಬನ್ ವಿಂಗ್ಸ್ ಫೌಂಡೇಶನ್ ಅಂದ್ರೆ ಏನು, ಹಾಗೆ ಈ ಒಂದು ಸಂಸ್ಥೆ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿನ ಹಂಚ್ಕೋಬಹುದಾ?
1: ಏನು ಅರ್ಬನ್ ವಿಂಗ್ಸ್ ಫೌಂಡೇಶನ್ ಎನ್ ಜಿ ಒ ಅಂದ್ರೆ ಅಂತ ನೀವೆಲ್ಲ ಕೇಳ್ಬೋದು. ಅರ್ಬನ್ ವಿಂಗ್ಸ್ ಫೌಂಡೇಶನ್ ಅನ್ನೋದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಇದರದ್ದು ಮೆಂಬರ್ ನಾನು. ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಅದನ್ನು ಯಾಕೆ ಶುರು ಮಾಡಿದ್ವಿ ಅಂತ ಹೇಳ್ತೀನಿ. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸಿಟಿಗಳಲ್ಲಿ

0: ಸ್ವಲ್ಪ ಮರಗಳು ಗಿಡಗಳು ಕಡಿಮೆ ಆಗ್ತಾ ಇದೆ, ಹಾಗೆ ಹಕ್ಕಿಗಳ ಸಂತತಿಯೂ ಕಡಿಮೆ ಆಗ್ತಾ ಇದೆ. ಈಗ ನಾನು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಲ್ಲೇ, ಸೊ ಹಾಗಾಗಿ ನನಗೆ ನಾನೇ ನೋಡ್ತಾ ಇರ್ತೀನಿ ನಾನು ನಾವೆಲ್ಲ ಚಿಕ್ಕವರಿದ್ದಾಗ ಬೆಂಗಳೂರು ಹೆಂಗಿತ್ತು, ಆಮೇಲೆ ಇವಾಗ ಹೇಗಾಗಿದೆ ಅಂತ ನೋಡಿದ್ರೆ ನನಗೆ ಭಯ ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಸಮ್ಮರ್ ಸೀಸನ್ ಅನ್ನೋದೇ ಗೊತ್ತಿರಲಿಲ್ಲ, ಅಕಸ್ಮಾತ್ ಇದ್ರೂ ಒಂದು ತಿಂಗಳು ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳು ಇರೋದಷ್ಟೇ. ಆಮೇಲೆ ಇಲ್ಲಿ ನಾವು ಯಾವತ್ತೂ AC ಯೂಸ್ ಮಾಡಿಲ್ಲ, ಕೂಲರ್ ಯೂಸ್ ಮಾಡಿರಲಿಲ್ಲ. ಅದು ಈಗ ಹೇಗಾಗಿದೆ ಅಂದರೆ ಪರಿಸ್ಥಿತಿ, ಬೆಂಗಳೂರಲ್ಲೂ ಜನ AC ಯೂಸ್ ಮಾಡೋಂಗಾಗಿದೆ, ಆಮೇಲೆ ಕೂಲರ್ ಯೂಸ್ ಮಾಡೋಂಗಾಗಿದೆ. ಈ ಥರ ಪರಿಸ್ಥಿತಿಗೆ ಏನು ಕಾರಣ ಅಂತಂದರೆ, ನಾವಿಲ್ಲಿ ತುಂಬ ಒಂದು ಬಿಲ್ಡಿಂಗ್ಸ್ ಕಟ್ಟಿರೋದಾಗಿರ್ಬೋದು, ಕಾಂಕ್ರೀಟ್ ಕಾರ್ಡ್ ಮಾಡಿಬಿಟ್ಟಿದ್ದೀವಿ ಇದನ್ನು ಬೆಂಗಳೂರಿನ. ಅದ್ರ ಜೊತೆಗೆ ನಾವು ಮರಗಳನ್ನ ಉಳಿಸ್ಕೊಂಡಿಲ್ಲ, ತುಂಬ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಮುಂಚೆ ಇದ್ದಿದ್ದ ವೆಜಿಟೇಷನ್ಗೂ ಇವಾಗ ಇರೋ ಮರಗಳ ಸಂತತಿಗೂ ನೋಡಿದ್ರೆ ತುಂಬಾ ಮರಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಇರೋವಂಥ ಹಕ್ಕಿಗಳ ಸಂತತಿ ಕೂಡ ಕಡಿಮೆ ಆಗಿದೆ. ಮುಂಚೆ ಗುಬ್ಬಚ್ಚಿ ಇರ್ತಿತ್ತು, ಮುನಿಯಾ ಅನ್ನೋ ಹಕ್ಕಿ ಇರ್ತಿತ್ತು, ಪ್ರಿನಿಯಾ ಅನ್ನೋ ಹಕ್ಕಿ ಇರ್ತಿತ್ತು. ಆಮೇಲೆ ಈಗ ಎಷ್ಟೊಂದು ಲೇಕ್ಸ್ ಹತ್ರ ಓಡಾಡೋ ಹಕ್ಕಿಗಳಾಗಿರ್ಬೋದು ತುಂಬ ಸಂಖ್ಯೆನಲ್ಲಿ ನಾವೇ ನೋಡ್ತಿದ್ವಿ ಅಲ್ವಾ. ಆದರೆ ಈಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅದೆಲ್ಲ ಸಂತತಿಗಳು. ಮುನಿಯಾ ಪ್ರಿನಿಯಾ ಈ ಥರ ಎಲ್ಲ ಹಕ್ಕಿಗಳೆಲ್ಲ ನೋಡಬೇಕು ಅಂತಂದರೆ ಈಗ ನಾವೆಲ್ಲ ಔಟ್ಸ್ಕರ್ಟ್ಸ್ಗೆ ಹೋಗಬೇಕು, ಬೆಂಗಳೂರು ಔಟ್ಸ್ಕರ್ಟ್ಸ್ಗೆ ನೋಡಬೇಕು ಅಂತ ಆ ಥರ ಪರಿಸ್ಥಿತಿ ಆಗಿದೆ. ಅದಕ್ಕೆ ನನಗೆ ಅನ್ನಿಸ್ತು ಬೀಂಗ್ ನೇಚರ್ ಎಂಥೂಸಿಯಾಸ್ಟ್, ಆಮೇಲೆ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿನೂ ಮಾಡ್ತೀನಿ, ಸೊ ನನಗೆ ಅನ್ನಿಸ್ತು ಇಲ್ಲಿ ಬಯೋಡೈವರ್ಸಿಟಿ ಉಳಿಸೋಕ್ಕೆ ಸಿಟಿನಲ್ಲಿ, ಆಮೇಲೆ ಇಲ್ಲಿ ಮರಗಳನ್ನ ಉಳಿಸೋದಕ್ಕೆ ಏನಾದ್ರು ಒಂದು ಮಾಡಬೇಕಲ್ಲ ಅಂತ. ಆವಾಗ ನನಗನ್ಸಿದ್ದು ಒಂದು NGO ಓಪನ್ ಮಾಡೋಣ ಅಂತ. NGO ಓಪನ್ ಮಾಡೋಣ ಅಂಥೇಳಿ ಅದಕ್ಕೆ ಒಂದು ಅರ್ಬನ್ ವಿಂಗ್ಸ್ ಫೌಂಡೇಶನ್ ಅನ್ನೋ ಒಂದು ಹೆಸರು ಕೊಟ್ವಿ, ಹೆಸರು ಕೊಟ್ಬಿಟ್ಟು ಅದನ್ನು ಶುರು ಮಾಡಿದ್ದೀವಿ ಈಗ, ಈ ಅರ್ಬನ್ ವಿಂಗ್ಸ್ ಫೌಂಡೇಶನ್ ಅನ್ನೋ NGO.
1: ಹಾಗಿದ್ರೆ ಆನಂದ್ ಜೋಶಿ ಅವರೇ, ಈ ಒಂದು ಅರ್ಬನ್ ವಿಂಗ್ಸ್ ಫೌಂಡೇಶನ್ ಮುಖ್ಯವಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ ಈ ಒಂದು ಪರಿಸರ ಕಾಳಜಿಯ ಕುರಿತು?
0: ತುಂಬಾ ಜನ ಕನಸ್ಬೋದು, ಈಗ ಕಾಡೆಲ್ಲ ಇದೆ, ನಮ್ಗ್ಯಾಕೆ ಸಿಟಿನಲ್ಲಿ ಮರಗಳು ಬೇಕು, ನಮ್ಗ್ಯಾಕೆ ಸಿಟಿನಲ್ಲಿ ಹಕ್ಕಿಗಳು ಬೇಕು ಅಂತೆಲ್ಲ ತುಂಬ ಜನ ಕೇಳ್ಬೋದು. ಅವೆಲ್ಲ ಇದೆ, ಕಾಡಲ್ಲೆಲ್ಲ ಇದೆಯಲ್ಲಪ್ಪ, ನೀ ಯಾಕೆ ಎಲ್ಲ ಕೆಡಿಸ್ಕೋತಿದ್ಯಾ, ಸಿಟಿನಲ್ಲಿ ಇವೆಲ್ಲ ಯಾಕೆ ಬೇಕು, ಸಿಟಿನಲ್ಲಿ ಜಸ್ಟ್ ಇನ್ಫ್ರಾಸ್ಟ್ರಕ್ಚರು ಮನೆ ರೋಡು ಇವೆಲ್ಲ ಇದ್ದರೆ ಸಾಕು, ಯಾಕೆ ಬೇಕು ಅಂತ ಕೇಳ್ಬೋದು. ಅದಕ್ಕೆ ನಾನು ಎಲ್ಲರಿಗೂ ಇದೇ ಒಂದು ಆನ್ಸರ್ ಹೇಳ್ತೀನಿ. ಏನು ಅಂತಂದರೆ, ಈ ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇದೆಯಲ್ಲ, ಇವು ಒಂದು ರಿಸರ್ಚ್ ಕಂಡಕ್ಟ್ ಮಾಡಿದೆ. ಆ ರಿಸರ್ಚ್ ಪ್ರಕಾರ ಏನಿದೆ ಅಂತಂದರೆ, ಯಾವ ಮನುಷ್ಯ ಅಟ್ಲೀಸ್ಟ್ 2 ಅವರ್ನ ಕಾಡಲ್ಲಿ ಕಳೀತಾನೋ, ಅಂದರೆ ಕಾಡು ಅಂತಂದರೆ ಮರಗಳ ಮಧ್ಯದಲ್ಲಿ ನೇಚರಲ್ಲಿ ಕಳೀತಾನೋ, ಅವನಿಗೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಈಗ ಯಾವ ಮನುಷ್ಯ ಮರಗಳ ಮಧ್ಯ ಅಥವಾ ಪರಿಸರದಲ್ಲಿ 2 ಗಂಟೆಗಳ ಕಾಲ ವಾರದಲ್ಲಿ 2 ಗಂಟೆ ಕಾಲ ಯಾರು ಕಳಿಯಲ್ವೋ ಅವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಬೇಕಾದ್ರೆ ನೀವು ಗೂಗಲ್ ಮಾಡಿನೂ ನೋಡ್ಬೋದು ಇದು ನಾನು ಹೇಳ್ತಿರೋ ಸತ್ಯನೋ ಸುಳ್ಳು ಅಂತ. ಯಾಕಂದರೆ ಈಗ ಎಲ್ಲರಿಗೂ ಇಂಟರ್ನೆಟ್ ಆಕ್ಸೆಸ್ ಇದೆ, ಸೊ ಯು ಕ್ಯಾನ್ ಗೂಗಲ್ ಇಟ್ ಅಂಡ್ ಚೆಕ್ ಫಾರ್ ಯುವರ್ ಸೆಲ್ಫ್. ಆಮೇಲೆ ಇನ್ನೊಂದೇನು ಅಂತಂದರೆ, ಇನ್ನೊಂದು ಸ್ಟಡಿ ಹೇಳೋ ಪ್ರಕಾರ ಈ ಹಕ್ಕಿಗಳ ಕಲರವ ಇದೆಯಲ್ಲ, ಈಗ ಬೆಳಗ್ಗೆ ಹೊತ್ತು ನಾವೆಲ್ಲ ಎದ್ದಾಗ ಈಗ ಹಳ್ಳಿಗಳಲ್ಲಿ ಕಾಡಲ್ಲಿ ಹೋದರೆ ಇನ್ನೂ ನಿಮಗೆ ಕೇಳುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಕಲರವ ಕೇಳುತ್ತೆ. ಅದು ಸಿಟಿನಲ್ಲೂ ಕೇಳೋದು, ಬೆಂಗಳೂರಂಥ ಸಿಟಿನಲ್ಲೂ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಪ್ ಟು ನಾನು ಕಾಲೇಜ್ ಎಂಟರ್ ಆಗೋ ತನಕನೂ ಈ ಥರ ಹಕ್ಕಿಗಳ ಕಲರವ ಕೇಳ್ಕೊಂಡು ಹೇಳ್ತಿದ್ದೆ. ಈ ಹಕ್ಕಿಗಳು ಕೂಗೋದನ್ನು ಕೇಳಿಸ್ಕೊಂಡ್ರು ಕೂಡ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಅದು ಈಗೇನಾಗಿದೆ ಅಂದರೆ ಕಲರವ ಕೇಳಿಸುತ್ತೆ, ಕಲರವ ಅಲ್ಲ ಆ್ಯಕ್ಚುಲಿ ಕೇಳಿಸೋದು. ಈಗ ಗಲಾಟೆ ಎದುರುದು ಅಂದರೆ ಹಾರ್ನ್ ಮಾಡೋದ್ರದ್ದು, ಲೌಡ್ ಸ್ಪೀಕರ್ಸ್ದು, ಇಲ್ಲ DJ-ಗಳದ್ದು, ಈ ಥರದ್ದು ಕೇಳತ್ತಷ್ಟೇ. ಇದರಿಂದ ಸ್ಟ್ರೆಸ್ಸು ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಹಾಗಾಗಿ ನಾವು ಈ ಅರ್ಬನ್ ವಿಂಗ್ಸ್ ಫೌಂಡೇಶನ್ ಕಡೆಯಿಂದ ಏನಕ್ಕಿದ್ದೀನಿ ಅಂದರೆ, ನಮ್ಮ ಅರ್ಬನ್ ವಿಂಗ್ಸ್ ಫೌಂಡೇಶನ್ ಕಡೆಯಿಂದ ಏನು ಇನಿಷಿಯೇಟಿವ್ ಶುರು ಮಾಡಿದ್ದೀವಿ, ಇದು ನಾವು ನಮ್ಮ ಸ್ವಂತಕ್ಕೆಲ್ಲ ಮಾಡ್ತಾ ಇರೋದು, ಎಲ್ಲರಿಗೋಸ್ಕರನೂ, ಪ್ರತಿಯೊಬ್ಬರು ಇಲ್ಲಿ ಸಿಟಿನಲ್ಲಿ ಇರೋವಂಥ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ, ನಮ್ಮ ಪೀಳಿಗೆಗೇನೆ. ಈಗ ನಮಗೆ ಇನ್ನೊಂದೇನು ಹೇಳ್ಕೊಟ್ಬಿಟ್ಟಿದ್ರು ಅಂದರೆ, ಚಿಕ್ಕವರಿದ್ದಾಗ ನಮ್ಮ ಬುಕ್ಸಲ್ಲೆಲ್ಲ ವೈ ವಿ ಶುಡ್ ಸೇವ್ ಎನ್ವಿರಾನ್ಮೆಂಟ್ ಅಂತ ಒಂದು ಕ್ವಶನ್ ಇರೋದು, ನಾವು ಅದಕ್ಕೆ ಏನು ಬರೀತಿದ್ವಿ ಆನ್ಸರು, ಫಾರ್ ಅವರ್ ಫ್ಯೂಚರ್ ಜನ್ರೇಷನ್ಸ್ ಅಂತ. ಈಗ ಹಾಗಲ್ಲ, ಈಗ ನಾವು ನಮಗೋಸ್ಕರನೇ ಎನ್ವೈರ್ಮೆಂಟ್ ಉಳಿಸ್ಕೋಬೇಕು. ಈಗಲೇ ನೋಡ್ತಿದ್ದೀವಿ ಪೊಲ್ಯೂಷನ್ ಎಲ್ಲ ಏನಾಗ್ತಿದೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಹೇಗಾಗ್ತಿದೆ ಅಂತ. ಆಮೇಲೆ ಈ ಸತಿ ಗಾಡ್ಜಿಲ್ಲ ಎಲ್ಲಿನೋ ಅಂತ ಹೇಳ್ತಾ ಇದ್ದಾರೆ, ಏನು ಎಲ್ಲಿನೋ ಅಂದರೆ ಮಳೆ ಬರದೇ ಇರೋದು, ಬರಗಾಲ ಬರುತ್ತೆ ಅಂತ. ಸೊ ಈಗ ಮುಂದಿನ ಜನ್ರೇಷನ್ಗೆಲ್ಲ ಈಗ ನಾವೇ ನಮಗೋಸ್ಕರನೇ ಪ್ರಕೃತಿನ ಉಳಿಸ್ಕೊಳ್ಳೋಂಥ ಸಮಯ ಬಂದಿದೆ. ಹಾಗಾಗಿ ನಾವು ಅರ್ಬನ್ ವಿಂಗ್ಸ್ ಕಡೆಯಿಂದ ಇಲ್ಲಿ ಸಿಟಿನಲ್ಲೂ ಮರಗಳು, ಗಿಡಗಳು, ಟೆರೆಸ್ ಗಾರ್ಡನಿಂಗ್ ಮಾಡೋದು ಎಲ್ಲ ಮಾಡಬೇಕು.
1: ಓಕೆ, ಆನಂದ್ ಜೋಶಿ ಅವರೇ, ನಿಮ್ಮ ಈ ಒಂದು ಪರಿಸರದ ಕಾಳಜಿಯ ಮಾತುಗಳನ್ನ

ಇಲ್ಲವಾಗ ನಿಜಕ್ಕೂ ಖುಷಿಯಾಗುತ್ತೆ. ಹಾಗಿದ್ರೆ ಕೇಳುಗರೆ, ಆನಂದ್ ಜೋಶಿಯವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು NGO ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಅದರಲ್ಲೂ ಅರ್ಬನ್ ವಿಂಗ್ಸ್ ಫೌಂಡೇಶನ್. ಈ ಒಂದು ಫೌಂಡೇಶನ್ ನ ಸದಸ್ಯರಾಗಿರುವಂತಹ ಆನಂದ್ ಜೋಶಿ ಅವರು ಪರಿಸರವನ್ನ ಹೇಗೆ ಕಾಳಜಿ ಮಾಡಬೇಕು, ಹಾಗೆ ಅವರ ಸಂಸ್ಥೆಯಿಂದ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಆನಂದ್ ಜೋಶಿ ಅವರೇ, ಈಗ ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಪರಿಸರ ಕಾಳಜಿ ಕುರಿತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬಹುದಾ?
3: ನಾವಿಲ್ಲಿ ಒಂದು ಕೆಂಬತ್ತಳ್ಳಿ ಲೇಕ್ ಅಂತ ಇದೆ, ಅಲ್ಲಿ ಆ ಕೆರೆಯಲ್ಲಿ ಇದ್ದ ಪ್ಲಾಸ್ಟಿಕ್ ಅನ್ನೆಲ್ಲ ತೆರವು ಮಾಡಿದ್ವಿ. ಒಂದು 40-45 ಜನ ವಾಲಂಟಿಯರ್ಸ್ ಬಂದಿದ್ವಿ, ಅಲ್ಲಿ ಸುತ್ತಮುತ್ತ ಇರೋ ರೆಸಿಡೆಂಟ್ಸ್. ಅದಾದ್ಮೇಲೆ ಅಲ್ಲಿ ಒಂದು ಮೂಲೆ ಇತ್ತು ಆ ಕೆರೆನಲ್ಲೇನೆ, ಅಲ್ಲಿ ಜನ ತುಂಬಾ ಕಸ ಹಾಕ್ಬಿಡೋರು, ಒಳ್ಳೆ ತಿಪ್ಪೆ ತರ ಹೋಗಿತ್ತದು, ಒಳ್ಳೆ ಗಬ್ಬು ಆಸೆನೂ ಬರೋದು ಪ್ಲಾಸ್ಟಿಕ್ ಎಲ್ಲ ಸೇರಿ. ಅದಕ್ಕೆ ಅಲ್ಲಿ ಹೋಗಿ ಆ ಜಾಗನ ಪೂರ್ತಿ ಪ್ಲಾಸ್ಟಿಕ್ ಕಸನೆಲ್ಲ ತೆಗೆದು ಅಲ್ಲಿ ಕಾಂಪೌಂಡ್ ವಾಲ್ಸ್ನೆಲ್ಲ ಪೇಂಟ್ ಮಾಡಿ ಅಲ್ಲಿ ತುಳಸಿ

ಮತ್ತು ಪುದೀನ ಹಾಕಿದ್ದೀವಿ ವಾಸನೆ ಬರದೇ ಇರೋಕ್ಕೆ. ಆಮೇಲೆ ಒಂದಷ್ಟು ಶೋ ಗಿಡ ಎಲ್ಲ ಹಾಕಿದ್ದೀವಿ ಚೆನ್ನಾಗಿ ಕಾಣಲಿ ಅಂತ. ನಾವು ಇಷ್ಟೇ ಅಲ್ಲದೆ ಮತ್ತೇನು ಮಾಡಿದ್ವಿ ಅಂದರೆ ವಾಕ್ ಫೋರ್ದ ಲೇಕ್ ಅಂತ ಮಾಡಿದ್ವಿ. ಯಾಕೆ ಅದೇ ಕೆಮ್ಮತ್ತಳ್ಳಿ ಲೇಕ್ಗೆ, ಯಾಕೆಂದರೆ ಅಲ್ಲಿ ಈ ಇನ್ಲೆಟ್ ಪೈಪ್ಸ್ ಇರುತ್ತಲ್ಲ ಸ್ಟಾರ್ಮ್ ವಾಟರ್ ಡ್ರೈನ್ಸು, ಅದೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ಮೊನ್ನೆ ಒಂದು 60-65 ಜನ ಸೇರಿಸಿ ಅಲ್ಲಿ ಒಂದು ವಾಕ್ ಫಾರ್ ದ ಲೇಕ್ ಅಂತ ಒಂದು ಈವೆಂಟ್ ಮಾಡಿದ್ವಿ. ಸ್ಲೋಗನ್ಸ್ ಕೊಟ್ಕೊಂಡು ಇನ್ಲೆಟ್ಸನ್ನು ಕ್ಲಿಯರ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಕಸ ಹಾಕಿಬಿಡಿ ಅಂತ ಹೇಳ್ಕೊಂಡು ಒಂದೂವರೆ ಕಿಲೋಮೀಟ್ರ್ ನಡೆದ್ವಿ ಎಲ್ಲರೂ. ಅಲ್ಲಿ ಸ್ಟೂಡೆಂಟ್ಸ್ ಕೂಡ ಪಾಲ್ಗೊಂಡಿದ್ರು ಅಲ್ಲಿ. ಅದಾದಮೇಲೆ ನಾವು ಎನ್ವೈರ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ಸು ಮಾಡಿದ್ವಿ. ಅದರಲ್ಲಿ ಕಾಂಪೋಸ್ಟಿಂಗ್ ಹೇಗೆ ಮಾಡೋದು, ಬಯೋ ಎನ್ಝೈಮ್ಸ್ ಹೇಗೆ ಮಾಡೋದು, ಮನೇಲಿರೋ ಹಸಿ ಕಸ ಉಪಯೋಗಿಸ್ಕೊಂಡೆ ಗೊಬ್ಬರ ಹೇಗೆ ಮಾಡೋದು, ಇದೆಲ್ಲನೂ ಹೇಳ್ಕೊಟ್ವಿ. ಇದೆಲ್ಲ ಆ್ಯಕ್ಟಿವಿಟೀಸು ಎಲ್ಲ ಮಾಡಿದ ಒಂದು ಅಡ್ವಾಂಟೇಜು ಏನಾಯಿತು ಅಂದರೆ, ಒಬ್ಬರು ವೆಂಕಟೇಶ ಸಂಗನಾಳ್ ಅಂತ ಒಬ್ಬರು ಎನ್ವೈರ್ಮೆಂಟಲಿಸ್ಟ್ ಇದ್ದಾರೆ, ಅವ್ರದ್ದು ಪರಿಚಯ ಆಯಿತು. ಅವರೇನಂದರು ಅಂದರೆ ಅವರು ಜಲ ಸಂರಕ್ಷಣೆ ಒಂದು ಗ್ರೂಪ್ ಇದೆ ಅವ್ರದ್ದು. ಅವರು ಹಿ ವರ್ಕ್ಸ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಆಮೇಲೆ ಇಲ್ಲಿ ಒಂದು ಅಕ್ಷಯನಗರ ಅಂತಿದೆ ಹುಳಿಮಾವ್ ಹತ್ರ ಬೆಂಗಳೂರಲ್ಲಿ, ಅದನ್ನು ಪೂರ್ತಿ ಅವರು ರಿವೈವ್ ಮಾಡಿದ್ದಾರೆ ಲೇಕ್ನ. ಸೊ ಅವರು ಈಸ್ ಎ ಎನ್ವೈರ್ಮೆಂಟಲಿಸ್ಟ್. ಅವರು ನಮ್ಮ ಆ್ಯಕ್ಟಿವಿಟಿನೆಲ್ಲ ನೋಡಿ ನಮ್ಮದು ಪರಿಚಯನೂ ಬೆಳೀತು. ಅವರು ನನ್ನ ಒಂದು ಆ್ಯಕ್ಟಿವಿಟಿ ಕರೆದರು, ಅವ್ರದ್ದು ಒಂದು ಗ್ರೂಪ್ ಇದೆ ಪರ್ಯಾವರಣ ಗತಿವಿಧಿ ಅಂತ, ಅವ್ರದ್ದು ಒಂದು ಮೀಟ್ ಮಾಡಿದ್ರು. ಅವ್ರದ್ದೊಂದು ಮೀಟಿಂಗ್ ಇತ್ತು ಚಾಮರಾಜಪೇಟೆಯಲ್ಲಿ, ಕರೆದ್ರು ಬಾ ನನಗೆ ನಿನಗೂ ಉಪಯೋಗ ಆಗುತ್ತೆ ಬಾ ಅಂತೇಳಿ. ಅಲ್ಲಿ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಅಲ್ಲಿ ಕೆಲಸ ಮಾಡೋವಂಥ ಒಬ್ಬರು ಲೇಡಿ ಬಂದಿದ್ದರು. ಆ ಮೇಡಮ್ಮು ಅಲ್ಲಿ ಒಂದು 15 ನಿಮಿಷ ಮಾತಾಡಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಇಂಡಿಯಾದಲ್ಲಿ ವಿ ಹ್ಯಾವ್ ಅಂದರೆ ಇಂಡಿಯಾದಲ್ಲಿ ರೀಸೈಕ್ಲಿಂಗ್ ಅನ್ನೋದೇನಿದೆಯಲ್ಲ, ರೀಸೈಕ್ಲಿಂಗ್ ಕೆಪಾಸಿಟಿ ಇಂಡಿಯಾದು 85% ಇದೆಯಂತೆ. ಅಂದರೆ ವಿ ಆರ್ ಆ್ಯಕ್ಚುಲಿ ಡೂಯಿಂಗ್ ಇಟ್, 85% ಆಫ್ ದ ಥಿಂಗ್ಸ್ ವಿ ರೀಸೈಕಲ್. ನನಗೆ ಆಶ್ಚರ್ಯ ಆಯಿತು, ಹೌದಾ ಅಂತ. ಅವೊಬ್ಬರು ಉದಾಹರಣೆ ತುಂಬ ಚೆನ್ನಾಗಿ ಕೊಟ್ಟರು. ಈಗ ನೋಡಿ, ಯಾರೇ ಆದರೂ ನಮ್ಮಲ್ಲಿ ನ್ಯೂಸ್ ಪೇಪರ್ನ ಕಸಕ್ಕೆ ಹಾಕೋದು ನೋಡಿದ್ದೀರಾ? ಹ್ಞೂ, ಹಾಕಲ್ಲ. ನಾವು ಎಲ್ಲಿ ಕೊಡ್ತೀವಿ? ಇಲ್ಲಿ ರದ್ದಿ ಪೇಪರಿಗೆ ಕೊಡ್ತೀವಿ, ಕೊಟ್ಟು ದುಡ್ಡಿಸ್ಕೊಂಬರ್ತೀವಿ. ಸೊ ಆ ಪೇಪರ್ ಏನಾಗುತ್ತೆ, ಅವ್ರು ತೊಗೊಂಡು ಏನು ಮಾಡ್ತಾರೆ, ರೀಯೂಸ್ ಮಾಡ್ತಾರೆ, ರೀಸೈಕಲ್ ಮಾಡ್ತಾರೆ. ಹಾಗೆ ನಾವು ಹಾಲಿನ ಪ್ಯಾಕೆಟ್ಸ್ನ ನಾವು ಕಸಕ್ಕೆ ಹಾಕ್ತೀವಾ? ಹ್ಞೂ, ಇಲ್ಲ. ಅದನ್ನು ನಾವು ಈ ಥರ ರದ್ದಿ ಪೇಪರ್ಗೆ ಹಾಕಿ ದುಡ್ಡಿಸ್ಕೊಂಬರ್ತೀವಿ, ಅದನ್ನು ರೀಸೈಕಲ್ ಅಥವಾ ರೀಯೂಸ್ ಮಾಡ್ತಾರೆ. ಅದೇ ಥರ ಮೆಟಲ್ಸ್ನು ಕೂಡ ನಾವು ತೂಕಕ್ಕೆ ಹಾಕಿ ದುಡ್ಡಿಸ್ಕೊಂಬರ್ತೀವಿ. ಸೊ ಹೀಗಾಗಿ ರೀಸೈಕ್ಲಿಂಗ್ ಕೆಪಾಸಿಟಿನೂ ಇದೆ, ರೀಸೈಕ್ಲಿಂಗು ಮಾಡ್ತಾಯಿದ್ದೀವಿ 85%. ಬಟ್ ಅವರು ಒಂದು ಮಾತು ಹೇಳಿದ್ರು, ಮೇಡಮ್ ಏನು ಹೇಳಿದ್ರು ಅಂದರೆ, ಹೌದು ಇದೆಲ್ಲ ರೀಸೈಕ್ಲಿಂಗ್ ಇದೆ, ಬಟ್ ಸ್ಟಿಲ್ ಅವರ್ ಸ್ಟ್ರೀಟ್ಸ್ ಲುಕ್ ಡರ್ಟಿ. ಯಾಕೆ ಅಂತಂದರೆ, ನಾವು ಪ್ಲಾಸ್ಟಿಕ್ಕನ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟಿರ್ತೀವಿ, ಪೇಪರ್ ಗೀಪರ್ನ ಬಿಸಾಕಿರ್ತೀವಿ, ಅದಕ್ಕೆ ಅಷ್ಟು ಗಲೀಜಾಗಿ ಕಾಣುತ್ತೆ ನಮ್ಮದು ಸ್ಟ್ರೀಟ್ಸು, ಪಬ್ಲಿಕ್ ಪ್ಲೇಸಸ್ಸು ಅಂತ ಹೇಳಿದ್ರು. ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರು, 1.4 billion ಜನ ಒಂದು ಮನಸ್ಸು ಮಾಡಿದ್ರೆ ಇದನ್ನು ಒಂದೇ ದಿವಸ ಕ್ಲೀನ್ ಮಾಡಿ ಹಾಕ್ಬೋದು. ಒಂದೇ ದಿನದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದೆ, 1.4 billion ಜನ ಇದ್ದಾರೆ, ಒಂದು ದಿನದಲ್ಲಿ ಕ್ಲಿಯರ್ ಮಾಡ್ಬೋದು ಇಷ್ಟು ಕಸಾನ ಮನಸ್ಸು ಮಾಡಿದ್ರು ಅಂದರೆ. ಆದರೆ ಮನಸ್ಸು ಮಾಡಬೇಕು ಅಂತ ಹೇಳಿದ್ರು. ನಾನು ಹೌದಲ್ಲ ಅಂಥೇಳಿ ಈ ಥಾಟು ಅವ್ರು ಹೇಳಿದ ಮಾತು ನನ್ನ ತಲೆಯಲ್ಲಿ ಓಡ್ತಾ ಆಯಿತು. ಕರೆಕ್ಟಾಗಿ ಅದೇನೋ ಅಂತಾರಲ್ಲ ಕೋಯಿನ್ಸಿಡೆನ್ಸ್ ಅಂತ, ಅಥವಾ ನಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡಬೇಕು ಅಂತಂದರೆ ದೇವ್ರಿಗೆ ಹೆಲ್ಪ್ ಮಾಡ್ತಾನೆ, ಹೋಲ್ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಸೊ ದಟ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ. ಹಾಗೆ ನಾನು ಅದನ್ನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮೆಂಟರ್ ಇದ್ದಾರೆ ಒಬ್ಬರು, ಗುರುಗಳು, ಪ್ರವೀಣ್ ಕುಮಾರ್ ಅಂತ. ಸೊ ಹೀ ಈಸ್ ಅ ವೆರಿ ಬಿಗ್ ನೇಮ್ ಇನ್ IT, ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಈಸ್ ಅ ವೆರಿ ಪಾಪ್ಯುಲರ್ ಪರ್ಸನ್. ಅವರು ಏನಂದರು ಅಂದರೆ, ನೋಡಪ್ಪ ಇಲ್ಲಿ ನಮ್ಮ ದೇಶದಲ್ಲಿ ತುಂಬ ಲಿಟ್ರಿಂಗ್ ಆಗ್ತಾಯಿದೆ ಎಲ್ಲ ಕಡೆ, ಅದು ಕಣ್ಣಿಗೂ ಕಾಣ್ತಾ ಇದೆ, ಆ್ಯಂಡ್ ಇಟ್ಸ್ ಗಿವಿಂಗ್ ಎ ವೆರಿ ಬ್ಯಾಡ್ ಇಮೇಜ್ ಫಾರ್ ದ ಕಂಟ್ರಿ. ಅದಕ್ಕೆ ನಾವು ಏನಾದ್ರು ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ ನನಗೆ, ಅದಕ್ಕೆ ನೀನು ಸಾಥ್ ಕೊಡ್ತೀಯಾ ನಿಮ್ಮ ಆರ್ಗನೈಸೇಷನ್ ಕಡೆಯಿಂದ, NGO ಕಡೆಯಿಂದ ಅಂತ ಶೋರ್ ಅಂತ ಹೇಳಿದೆ. ಆವಾಗ ಅವರು ಹೇಳಿದ್ದು ಈ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಬಗ್ಗೆ. ಏನು ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಅಂದರೆ, ಸುಲಭ ಏನೂ ಅಲ್ಲ ಇದು. ಹೆಂಗೆ ಅಂತಂದರೆ, ಒಬ್ಬ ಮನುಷ್ಯ ಪ್ಲಾಸ್ಟಿಕ್ನ ನೋಡಬೇಕು ಸ್ಟ್ರೀಟಲ್ಲಿ ಬಿಸಾಕಿರೋದನ್ನು, ಅಥವಾ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬಿಸಾಕಿರೋ ಪ್ಲಾಸ್ಟಿಕ್ಕನ್ನು ನೋಡಬೇಕು, ಅಲ್ಲಿ ಅದನ್ನು ಕೈಗೆತ್ಕೋಬೇಕು, ಆಮೇಲೆ ಅದನ್ನು ನೀಟಾಗಿ ಕಸದ ಬುಟ್ಟಿನಲ್ಲಿ ಹಾಕಿ ಡಿಸ್ಪೋಸ್ ಮಾಡಬೇಕು ಅಷ್ಟೇ. ಇದನ್ನು ಏನು ಮಾಡಬೇಕು, ಅವನು ಒಂದು ಫೋಟೋ ತೆಗಿಬೇಕು ಇದನ್ನು ಮಾಡಿದ್ದನ್ನು, ಅಥವಾ ಒಂದು ವಿಡಿಯೋ ಮಾಡಬೇಕು. ಮಾಡಿಬಿಟ್ಟು ಆ ವಿಡಿಯೋನಲ್ಲಿ ಹೇಳಬೇಕು, ನೋಡಿ ನಾನು ಪ್ಲಾಸ್ಟಿಕ್ ಚಾಲೆಂಜನ್ನು ಈ ಚಾಲೆಂಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ

0: ಈ ಪ್ಲಾಸ್ಟಿಕ್ಕನ್ನು ಎತ್ತಿ ಡಸ್ಟ್ಬಿನ್ನಿಗೆ ಹಾಕಿದೆ, ಹಾಗೆ ನೀವೂ ಮಾಡಿ ಅಂದ್ಬಿಟ್ಟು ಬೇರೆಯವ್ರನ್ನ ಚಾಲೆಂಜ್ ಮಾಡಬೇಕು. ಈಗ ಉದಾಹರಣೆಗೆ, ಈಗ ನಾನು ಆನಂದ್ ಜೋಶಿನ ಚಾಲೆಂಜ್ ಮಾಡ್ತೀನಿ ಈ ಪಿಕ್ ಪ್ಲಾಸ್ಟಿಕ್ ಚಾಲೆಂಜಲ್ಲಿ ಭಾಗವಹಿಸೋಕ್ಕೆ, ನಿಮಗೆ ಚಾಲೆಂಜ್ ಕೊಡ್ತಿದ್ದೀನಿ ಆನಂದ್ ಜೋಶಿ ಅಂತ ನೀವು ನನಗೆ ಹೇಳ್ಬೋದು. ನಾನೇನು ಮಾಡ್ತೀನಿ, ಓ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ, ಹೇ ನಾನು ಮಾಡ್ತೀನಪ್ಪ ಅಂತ. ನಾನೇನು ಮಾಡ್ತೀನಿ, ನಾನು ಹೋಗಿ ಒಂದು ಪ್ಲಾಸ್ಟಿಕ್ಕನ್ನು ಎತ್ತಿ ಸ್ಟ್ರೀಟಲ್ಲಿ ಬಿದ್ದಿರೋದು ಅಥವಾ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬಿದ್ದಿರೋದನ್ನು ಎತ್ತಿ ನಾನು ಅದನ್ನು ಕಸಿದ್ಬಿಟ್ಟು ಹಾಕಿ, ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಇದನ್ನು ಭರತ್ ಅಂತ, ಅವ್ನಿಗೆ ಏ ಭರತ್ ನೋಡು ನಾನು ನಿನಗೆ ಈ ಚಾಲೆಂಜ್ನ ಹೇಳ್ತಿದ್ದೀನಿ ಅಂತಂದ್ಬಿಟ್ಟು, ನೋಡಿ ನಾನು ಪಿಕ್ ಪ್ಲಾಸ್ಟಿಕ್ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಭರತ್ ನೀನೀಗ ಈ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಅವನಿಗೆ ಚಾಲೆಂಜ್ ಕೊಡ್ಬೋದು. ಅವನು ಅದೇ ಥರ ಅವನು ವೀಡಿಯೋ ಮಾಡಿ ಇನ್ನೊಬ್ರಿಗೆ ಚಾಲೆಂಜು. ಏನಾಗುತ್ತೆ ಈ ಥರ ಮಾಡೋದ್ರಿಂದ ಅಂದರೆ ಚೈನ್ ಆಗುತ್ತೆ, ಚೈನ್ ರಿಯಾಕ್ಷನ್ ಥರ ಆಗಿ ಒಬ್ರು ಇನ್ನೊಬ್ರಿಗೆ ಆ ಥರ ಚೈನ್ ಆಗಿ ಎಲ್ಲರೂ ಈ ಥರ ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಇದನ್ನು ನಾವು ಯಾಕೆ ಈ ಸಮಯದಲ್ಲೇ ಮಾಡ್ತಾ ಇದ್ದೀವಿ ಈ ಪ್ಲಾಸ್ಟಿಕ್ ಚಾಲೆಂಜ್ ಅನ್ನೋದು ಅಂದರೆ, ಜುಲೈ 15 ಹಿಡಿದು ಆಗಸ್ಟ್ 15 ಈ ಒಂದು ತಿಂಗಳು ಇದನ್ನ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಅನ್ನೋದನ್ನ ಮಾಡ್ತಾ ಇದ್ದೀವಿ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಆನಂದ್ ಜೋಶಿ ಅವರು ಅವರ ಒಂದು NGO ಇಂದ ಏನೇನೆಲ್ಲ ಮಾಡ್ತಾ ಇದಾರೆ ಏನು ಅಂತ ಹೇಳ್ತಿದ್ರು, ಹಾಗೆ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಬಗ್ಗೆ ಕೂಡ ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿರುವಂತಹ ಆನಂದ್ ಜೋಶಿ ಅವರು, ಇವರು ಅರ್ಬನ್ ವಿಂಗ್ಸ್ ಫೌಂಡೇಶನ್ ನ ಸದಸ್ಯರಾಗಿದ್ದು ಪರಿಸರ ಕಾಳಜಿ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡ್ತಾರೆ, ಅದರಲ್ಲೂ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಕೂಡ ಒಂದಾಗಿದೆ. ಹಾಗಿದ್ರೆ ಆನಂದ್ ಜೋಶಿ ಅವರೇ, ಈ ಒಂದು ಚಾಲೆಂಜ್ನ ಜುಲೈ 15 ಆಗಸ್ಟ್ 15 ಮಾಡಬೇಕು ಅನ್ಕೊಂಡಿದ್ದ ಕಾರಣ ಏನು, ಇದ್ರ ಬಗ್ಗೆ ಹೇಳ್ಬೋದಾ?
0: ಇದನ್ನ ಯಾಕೆ ಈ ಸಮಯದಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಆಗಸ್ಟ್ 15 ಏನಿದೆ ಎಲ್ಲರೂ ಗೊತ್ತಿದೆ, ಇಂಡಿಪೆಂಡೆನ್ಸ್ ಡೇ. ಅದಕ್ಕೆ ದೇಶ ನಮ್ಗೆ ಇಷ್ಟೊಂದು ಕೊಟ್ಟಿದೆ, ನಾವೀಗ ಏನಿದ್ದೀವಿ ಯಾವುದೇ ಹುದ್ದೆನಲ್ಲಿ ಇರ್ಬೋದು ಎಲ್ಲರೂ ಇರ್ಬೋದು, ಇದೆಲ್ಲ ಆಗಿರೋದು ಕೊಟ್ಟಿರೋದು ಈ ದೇಶ, ಇಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿರೋ ಎಜುಕೇಷನಿಂದ. ಸೊ ಈಗ ನಾವು ನಮ್ಮ ದೇಶಕ್ಕೆ ಏನಾದ್ರು ವಾಪಸ್ ಕೊಡಬೇಕು. ನಾವೇನು ಅಲ್ಲಿ ಹೋಗಿ ಬಾರ್ಡ್ರಲ್ಲಿ ಸೈನಿಕರ ಥರ ನೀವೆಲ್ಲರೂ ಹೋಗಿ ಅಂತ ಅನ್ನೋ ದೊಡ್ಡ ಚಾಲೆಂಜ್ ಏನು ಕೊಡ್ತಾ ಇಲ್ಲ, ಸಣ್ಣ ಚಾಲೆಂಜು. ರಸ್ತೆನಲ್ಲಿ ಬಿದ್ದಿರೋವಂಥ, ಪಾರ್ಕಲ್ಲಿ ಬಿದ್ದಿರೋವಂಥ, ಲೇಕ್ ಹತ್ರ ಬಿದ್ದಿರೋವಂಥ ಒಂದು ಸಣ್ಣ ಪ್ಲಾಸ್ಟಿಕ್ನ ಎತ್ತಿ ನೀವು ಹಾಕಿ ಕಸಿದ್ಬಿಟ್ಟಿಗೆ ಅಂತ ಅಷ್ಟೇ. ನಮಗೋಸ್ಕರ ಸೈನಿಕರು ಜೀವನೇ ಕೊಡ್ತಾ ಇರ್ಬೇಕಾದ್ರೆ ನಾವು ನಮ್ಮ ಲೈಫಲ್ಲಿ ಇರೋ ಒಂದು 2 ಅಥವಾ ಬೇಡಪ್ಪ ಒಂದು 10 ಕೊಡ್ಬೋದಲ್ವಾ ಪ್ಲಾಸ್ಟಿಕ್ ನಿಂತು ಡಸ್ಟ್ಬಿನ್ ಹಾಕೋಕ್ಕೆ? ಎಲ್ಲರೂ ಇದನ್ನು ಮಾಡಿದ್ರೆ ನಾವು ನಮ್ಗಳಿಗೆ ಇಂಡಿಪೆಂಡೆನ್ಸ್ ಡೇಗೆ ಒಂದು ಕ್ಲೀನರ್ ಇಂಡಿಯಾ ಅಥವಾ ಪ್ಲಾಸ್ಟಿಕ್ ಫ್ರೀ ಇಂಡಿಯಾ ಮಾಡ್ಬೋದಲ್ವಾ? ಹಾಗಾಗಿ ನಾವು ಇನಿಷಿಯೇಟಿವ್ನ ಈಗ ತೊಗೊಂಡಿರೋದು, ಕೈಗೆತ್ಕೊಂಡಿರೋದು. ಆಮೇಲೆ ನಿಮ್ಗೆ ಹೇಳ್ದಂಗೆ ಪ್ರವೀಣ್ ಅನ್ನೋ ಇದಾರಲ್ಲ, ಅವರು ಆಲ್ಮೋಸ್ಟ್ ಲೈಕ್ 47 ಕಂಟ್ರೀಸ್ ಸುತ್ಕೊಂಬಂದಿದ್ದಾರೆ. ಸೊ ಇಷ್ಟೆಲ್ಲ ಅವ್ರಿಗೆ, ಆಮೇಲೆ ಹಿ ಈಸ್ ಅ ವೆರಿ ಬಿಗ್ ಪರ್ಸನ್ IT ನಲ್ಲಿ, ಮೇಡಮ್ ವೆರಿ ಬಿಗ್ ನೇಮ್. ಅಂಥವ್ರು ಇಂಥ ಇನಿಷಿಯೇಟಿವ್ಗೆಲ್ಲ ಕೈ ಹಾಕಿದ್ದಾರೆ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಈಗ ಅವರು ಇಂಥದಕ್ಕೆ ಮನ್ಸು ಮಾಡಿದ್ದಾರೆ, ಒಂದು ಆರ್ಗನೈಸೇಷನ್ ಮನ್ಸು ಮಾಡಿದೆ ಅಂತ ಅನ್ಬೇಕಾದ್ರೆ ನಾವೆಲ್ಲರೂ ಒಂದು ಸೂಚು ನಮ್ಮ ಎಫರ್ಟ್ಸು ಒಂದು 10-15 ಆಫ್ ಅವರ್ ಲೈಫ್ನ ಇದಕ್ಕೆ ಕೊಡ್ಬೋದಲ್ವ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ಗೆ? ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಪ್ಲೆಜ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಎ ಕ್ಲೀನರ್ ಇಂಡಿಯಾ ಬೈ ದಿಸ್ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಅರ್ಬನ್ ವಿಂಗ್ಸ್ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಯೋಜನೆ ಏನೋದೇನು ಅಂದರೆ, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನದಿಗಳು ಹರಿಯುತ್ತೋ ಆ ನದಿ ಪಾತ್ರಗಳಲ್ಲಿ ಎರಡೂ ದಂಡೆಗಳಲ್ಲಿ ಮರಗಳು ನೆಡೋ ಪ್ರೋಗ್ರಾಮ್ ಹಮ್ಕೋತಾ ಇದ್ದೀವಿ. ಅದಕ್ಕೆ ನಾವು ರೈತರನ್ನೆಲ್ಲ ಅಪ್ರೋಚ್ ಮಾಡಿ ಅದಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ. ಆಮೇಲೆ ಈ ಅಪ್ನಾ ಪ್ಯಾರಾ ದೇಶ್ ಅಂತ ಹೇಳೋದಲ್ಲ NGO, ಅವ್ರದ್ದು ಇನ್ನೂ ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ಇದೆ. ನ್ಯಾಚುರಲ್ ರಿಸೋರ್ಸಸ್ ಯೂಸ್ ಮಾಡಿಕೊಂಡು ಪವರ್ ಜನ್ರೇಟ್ ಮಾಡೋದು ಒಂದು ಐಡಿಯಾ ಇದೆ ಅವ್ರದ್ದು. ಆಮೇಲೆ ಬ್ಲೈಂಡ್ಸ್ಗೆ AI ಕ್ಲಾಸಸ್ ಅಂತ ಮಾಡ್ತಾಯಿದ್ದಾರೆ. ಆ ಚಸ್ಮಾ ಹಾಕೊಂಡ್ಬಿಟ್ರೆ ಬ್ಲೈಂಡ್ಸ್ಗೆ ನೀಟಾಗಿ ಅದು ಡಿಕ್ಟೇಟ್ ಮಾಡ್ತಾ ಹೋಗುತ್ತೆ ಎದುರುಗಡೆ ಏನಿದೆ, ನೀ ಯಾವ ಕಡೆ ನಡ್ಕೊಂಡು ಹೋಗಬೇಕು, ಯಾರು ಈ ಪರ್ಸನ್ನು, ಎದುರುಗಡೆ ಬಂದಿದ್ದ ಪರ್ಸನ್ನು, ಎದುರುಗಡೆ ಯಾವ ವಸ್ತು ಇದೆ, ಎಲ್ಲನೂ ಬ್ಲೈಂಡ್ ಪರ್ಸನ್ಸ್ಗೆ ಆ AI ಕ್ಲಾಸಸ್ಸು ಕಿವಿನಲ್ಲಿ ಹೇಳ್ತಾ ಇರುತ್ತೆ, ಅದನ್ನು ಓವರ್ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮದು ಅರ್ಬನ್ ವಿಂಗ್ಸ್ ಫೌಂಡೇಶನ್ದು ಇನ್ನೊಂದು ಒಂದು ಪ್ರಾಜೆಕ್ಟ್ ಇದೆ, ನಾವು AI ಯೂಸ್ ಮಾಡಿಕೊಂಡು ಮಾಡ್ತಾ ಇರೋ ಪ್ರಾಜೆಕ್ಟು. ಏನು ಅಂದರೆ ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ವೈಲ್ಡ್ ಲೈಫು ಮತ್ತು ಹ್ಯೂಮನ್ದು ಕಾನ್ಫ್ಲಿಕ್ಟ್ ಅಂದರೆ ಈಗ ಹಳ್ಳಿಗಳಲ್ಲಿ ಆನೆ ದಾಳಿ ಆಗೋದು, ಹುಲಿ ಬಂದು ಯಾರನ್ನೋ ಸಾಯಿಸೋದು, ಅಥವಾ ಹಾವುಗಳು ಓಡಾಡುತ್ತಲ್ಲ, ಹಾವುಗಳಿಂದ ಕಚ್ಚಿ ಎಷ್ಟೊಂದನ ರೈತರು ಸಾಯ್ತಾ ಇದ್ದಾರೆ. ಸೊ ಇದಕ್ಕೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನಾವು ಟು ರೆಡ್ಯೂಸ್ ದಿಸ್ ಕೈಂಡ್ ಆಫ್ ಫೆಟಾಲಿಟೀಸ್, ಅಥವಾ ಈಗ ವೈಲ್ಡ್ ಲೈಫ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟು ಹೇಗೆ ರೆಡ್ಯೂಸ್ ಮಾಡೋದು ಅನ್ನೋದಕ್ಕೆ AI ಯೂಸ್ ಮಾಡಿಕೊಂಡು ನಾವೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದೊಂದು ಇನ್ನೂ ಲೈಕ್ ವಿ ಆರ್ ಟ್ರೈಂಗ್ ಫಾರ್ ಫಂಡ್ಸ್ ಅದಕ್ಕೆ. ಸೊ ಈ ಥರದ್ದು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ ನಮ್ಮದು ಮಾಡೋಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಈ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಅನ್ನೋದನ್ನು ದಯವಿಟ್ಟು ಎಲ್ಲರೂ ಮಾಡಿ, ಆಮೇಲೆ ನೀವು ಬೇರೆಯವ್ರ ಹತ್ರನೂ ಮಾಡಿಸಿ ಚಾಲೆಂಜ್ ಮಾಡಿ. ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಹೇಳಬೇಕು, ಅರ್ಬನ್ ವಿಂಗ್ಸ್ ಮತ್ತು ಅಪ್ನಾ ಪ್ಯಾರಾದೇಶ್ ಇದೆಯಲ್ಲ, ಇವೆರಡೂ ಸಣ್ಣ ಎನ್ ಜಿ ಒಗಳು, ನೀವು ಈಗ ಶುರು ಆಗಿರೋದು. ಸೊ ನೀವು ಪಿಕ್ ಪ್ಲಾಸ್ಟಿಕ್ ಚಾಲೆಂಜಲ್ಲಿ ಭಾಗವಹಿಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನೂ ಭಾಗವಹಿಸಕ್ಕೆ ಹೇಳಿ. ಧನ್ಯವಾದ
1: ಆನಂದ್ ಜೋಶಿ ಅವರೇ. ನಿಜಕ್ಕೂ ಇದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್, ಪ್ಲಾಸ್ಟಿಕ್ನ ತ್ಯಜಿಸಬೇಕು, ಪ್ಲಾಸ್ಟಿಕಿಂದ ದೂರ ಇರಬೇಕು, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ಅಂತ ಎಲ್ರಿಗೂ ಗೊತ್ತಿದ್ರು ಕೂಡ ಇದನ್ನು ಹೇಗೆ ದೂರ ಮಾಡ್ಬೋದು ಏನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಆದರೆ ಈ ಒಂದು ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ತುಂಬ ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಕೂಡ ಹೌದು. ಹಾಗಿದ್ರೆ ನಮ್ಮ ಕೇಳುಗರು ಈ ಒಂದು ಚಾಲೆಂಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದಾ?
0: ಸೊ ಪಿಕ್ ಪ್ಲಾಸ್ಟಿಕ್ ಚಾಲೆಂಜಲ್ಲಿ ಭಾಗವಹಿಸೋರು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ @UrbanWings Foundation ಅಂತ ನಮ್ಮನ್ನು ಟ್ಯಾಗ್ ಮಾಡಿ, ಹಾಗೆ @ApnaPyaraDesh ಅಂತ ApnaPyaraDesh NGO ಅವ್ರನ್ನೂ ಟ್ಯಾಗ್ ಮಾಡಿ. ಆಮೇಲೆ ಕೆಲವೊಬ್ಬರಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ಲದೇ ಇರಬಹುದು, ಅಂಥವರು ಈ ಥರ ವಿಡಿಯೋ ಮಾಡಿ ನಿಮ್ಮ ವಾಟ್ಸ್ಯಾಪಲ್ಲಿ ಬಿಡಿ, ವಾಟ್ಸ್ಯಾಪ್ ಸ್ಟೇಟಸಲ್ಲಿ ಹಾಕಿ. ಅಥವಾ ಅದು ನಿಮ್ಗೆ ಸಂಕೋಚ ಅನ್ನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಇಂಡಿವಿಜುವಲ್ಲಾಗಿ ನೀವು ಮಾಡಿರೋ ವಿಡಿಯೋಸ್ನ ಕಳಿಸಿ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋವರೆಗೂ ವಾಟ್ಸ್ಆ್ಯಪಲ್ಲಿ ಕಳಿಸ್ಬೋದು.
1: ಖಂಡಿತವಾಗ್ಲೂ ಆನಂದ್ ಜೋಶಿ ಅವರೇ, ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ, ಹಾಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ವೆರಿ ಬೆಸ್ಟ್. ಕೇಳುಗರೆ, ನೀವು ಕೂಡ ಈ ಒಂದು ಪಿಕ್ ಪ್ಲಾಸ್ಟಿಕ್ ಚಾಲೆಂಜ್ ಅಲ್ಲಿ ಭಾಗಿಯಾಗಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಾವು ಮಾಡೋಣ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಮತ್ತೊಮ್ಮೆ ಆನಂದ್ ಜೋಶಿ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ, ಕೇಳುಗರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮಿಂದ ಪರಿಸರಕ್ಕೆ ಏನೂ ಆಗ್ಬೇಕಾಗಿಲ್ಲ, ಆದ್ರೆ ಪರಿಸರದಿಂದ ನಮಗೆ ಸಾಕಷ್ಟು ಆಗಬೇಕಾಗಿದೆ. ಪರಿಸರ ಕಾಳಜಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಹೌದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ RJ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ,
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
7: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
11: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ ಹೊರಟಿರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಮಸ್ಸೂರಿ ಎನ್ನುವಂತಹ ಒಂದು ಅದ್ಭುತವಾಗಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಸೂರಿಯನ್ನ ಬೆಟ್ಟಗಳ ರಾಣಿ ಅಂದ್ರೆ ಕ್ವೀನ್ ಆಫ್ ದಿ ಹಿಲ್ಸ್ ಅಂತಾನೆ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 7,000 ಅಡಿ ಎತ್ತರದಲ್ಲಿ ಇದ್ದು ತಂಪಾದ ಹವಾಮಾನ, ಸುಂದರ ಹಸಿರು ಕಾಡುಗಳು ಮತ್ತೆ ಹಿಮಾಲಯದ ಕಣಿವೆಗಳ ವಿಹಂಗಮ ನೋಟಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿಗೆ ಭೇಟಿ ನೀಡೋದಕ್ಕೆ ಕೆಂಪ್ಟಿ ಜಲಪಾತ, ಲಾಲ್ಟಿಬಾ ಮತ್ತೆ ಮಾಲ್ ರೋಡ್ ಪ್ರಮುಖ ಸ್ಥಳವಾಗಿದೆ. ಹಾಗಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿರುವ ಮಸೂರಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ಒಂದು ಸ್ಥಳದ ವಿಶೇಷತೆ ಇರ್ಬೋದು, ಸ್ಥಳದ ಸೌಂದರ್ಯದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದೆ. ಅದೇ ನಮ್ಮ ಭಾರತ ದೇಶದ ಉತ್ತರಾಖಂಡದಲ್ಲಿರುವಂತಹ ಮಸೂರಿ ಎನ್ನುವಂತಹ ಒಂದು ಅದ್ಭುತವಾಗಿರೋ ಗಿರಿಧಾಮದ ಬಗ್ಗೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಅದ್ಭುತವಾಗಿರುವ ಸ್ಥಳಗಳು ಕೂಡ ಇದ್ದಾವೆ, ಅಲ್ಲಿಗೆ ಭೇಟಿ ನೀಡಲೇಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗಿದ್ರೆ ಮಸೂರಿಯ ಬಗ್ಗೆ, ಇಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಅನೇಕ ಸುಂದರವಾದ ಗಿರಿಧಾಮಗಳಿದೆ, ಅದರಲ್ಲಿ ಇದು ಕೂಡ ಅಂದ್ರೆ ಮಸೂರಿ ಕೂಡ ಒಂದಾಗಿದೆ. ಇದು ಅತ್ಯಂತ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಹಿಮಾಲಯದ ಶಿವಾಲಿಕ್ ಶ್ರೇಣಿ ಅದ್ಭುತ ಸ್ಥಳದಲ್ಲಿ ನೆಲೆಯಾಗಿರುವ ಮಸೂರಿಯನ್ನ ಕ್ವೀನ್ ಆಫ್ ದಿ ಹಿಲ್ಸ್ ಅಂತಲೇ ಕರೀತಾರೆ. ಹಾಗೆಯೇ ಮಸೂರಿಗೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಏಪ್ರಿಲ್ನಿಂದ ಜುಲೈ ಮಧ್ಯದವರೆಗೆ ಹವಾಮಾನ ದೃಶ್ಯ ವೀಕ್ಷಣೆಗೆ ಸೂಕ್ತವಾಗಿರುತ್ತೆ. ಮಸೂರಿಗೆ ಭೇಟಿ ನೀಡಲು ಮತ್ತೊಂದು ಉತ್ತಮ ಸಮಯ ಅಂತ ಹೇಳಿದ್ರೆ ಸೆಪ್ಟೆಂಬರಿಂದ ನವೆಂಬರ್ ಟೈಮ್ನಲ್ಲಿ ನೀವು ಹೋಗಬಹುದಾಗಿದೆ. ಹಾಗೆ ಇಲ್ಲಿ ಏನೆಲ್ಲ ಸ್ಥಳಗಳಿದೆ ಅನ್ನೋದಾಗಿ ಆಗಲೇ ಒಂದಿಷ್ಟು ಸ್ಥಳದ ಬಗ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿಗೆ ಹೋದರೆ ಯಾವೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಅಂತ ಹೇಳಿದ್ರೆ, ಆಗಲೇ ಹೇಳಿದ ಹಾಗೆ ಕೆಂಪ್ಟಿ ಫಾಲ್ಸ್ಗೆ ಹೋಗ್ಬೋದು, ಮಸೂರಿ ಲೇಕ್, ನಾಗ್ಟಿಬಾ, ಮಾಲ್ ರೋಡ್, ಮೋಸಿ ಫಾಲ್ಸ್, ಕ್ಯಾಮಲ್ ಬ್ಯಾಕ್ ರೋಡ್, ಲೇಕ್ ಮಿಸ್ಟ್, ಧನೌಲ್ತಿ, ಭಟ್ಟ ಫಾಲ್ಸ್ಗಳಿಗೆ ನೀವು ಭೇಟಿಯನ್ನ ನೀಡಬಹುದಾಗಿದೆ. ಇನ್ನು ಕೆಂಪ್ಟಿ ಜಲಪಾತ ಏನಿದೆ, ಇದು ಮಸೂರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇದು ದುಮ್ಮಿಕ್ಕುವ ನೀರಿನ ಸುಂದರ ಜಲಪಾತವಾಗಿದ್ದು ಪ್ರವಾಸಿಗರು ಈ ಒಂದು ಸುಂದರವಾದ ತಾಣವನ್ನ ಆನಂದಿಸ್ಲಿಕ್ಕೆ ಹಾಗೆ ನೀರಿನಲ್ಲಿ ಆಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗೆ ಈ ಜಲಪಾತದ ಎತ್ತರ ಸುಮಾರು 4,500 ಅಡಿಗಳಷ್ಟು ಆಗಿದೆ. ಹಾಗೆ ಇದು ಸುಂದರವಾದ ಪರ್ವತಗಳು ಮತ್ತೆ ಕಣಿವೆಗಳಿಂದ ಆವೃತವಾಗಿದೆ. ಜಲಪಾತದ ಬುಡದಲ್ಲಿ ನೀರಾಟವಾಡ್ಲಿಕ್ಕೆ ಹಾಗೆ ಈಜೋದಕ್ಕೆ ಅವಕಾಶ ಇದೆ. ತುಂಬಾನೇ ಚಂದವಿರುವಂತಹ ಸುಂದರವಾದ ಜಲಪಾತ ಇದಾಗಿದೆ. ಹಾಗೆಯೇ ಗನ್ ಹಿಲ್, ಇಲ್ಲಿಗೆ ಹೋಗಬಹುದು. ಇದು ಮಸೂರಿಯ ಎರಡನೇ ಅತ್ಯಂತ ಎತ್ತರದ ಬೆಟ್ಟ ಆಗಿದೆ. ಇಲ್ಲಿಗೆ ತಲುಪಲು ರೋಡ್ವೇ ವ್ಯವಸ್ಥೆ ಇದೆ. ಇಲ್ಲಿಂದ ಸುತ್ತಲಿನ ಪರ್ವತಗಳ ಸುಂದರ ದೃಶ್ಯವನ್ನ ಕಾಣಬಹುದು. ಹಾಗೆ ಇದು ಸಮುದ್ರ ಮಟ್ಟದಿಂದ ಸುಮಾರು 2024 ಮೀಟರ್ ಎತ್ತರದಲ್ಲಿ ಇದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಫಿರಂಗಿ ಇಟ್ಟು ಅಂದ್ರೆ ಗನ್ಗಳನ್ನ ಇಟ್ಟು ಹಾರಿಸುತ್ತಾ ಇದ್ದಿದ್ರಿಂದ ಅದಕ್ಕೆ ಗನ್ ಹಿಲ್ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಇಲ್ಲಿಂದ ಹಿಮಾಲಯದ ಹಿಮಚ್ಛಾದಿತ ಸುಂದರ ಶಿಖರಗಳು ಹಾಗೆ ದೂನ್ ಕಣಿವೆಯ ಸ್ಪಷ್ಟ ನೋಟವನ್ನ ನಾವು ಕಾಣಬಹುದಾಗಿದೆ. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಕೇಬಲ್ ಕಾರ್ ವ್ಯವಸ್ಥೆ ಕೂಡ ಇದೆ. ಇನ್ನು ಸುಮಾರು 20 ನಿಮಿಷಗಳ ಕಾಲ ಕಾಲ್ನಡಿಗೆಯಲ್ಲಿ ಕೂಡ ನೀವು ಟ್ರೆಕ್ ಮಾಡಬಹುದಾಗಿದೆ. ಹಾಗೆಯೇ ಮಾಲ್ ರೋಡ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಮಾಲ್ ರೋಡ್ ಭಾರತ ಹಿಮಾಚಲ ಪ್ರದೇಶದ ರಾಜಧಾನಿಯಾದ ಶಿಮ್ಲಾದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದೆ. ಹಾಗೆ ಇದು ಮನ್ಸೂರಿಯ ಕೇಂದ್ರ ಭಾಗವಾಗಿದೆ. ಇಲ್ಲಿ ಶಾಪಿಂಗ್ ಮಾಡುವುದಕ್ಕೆ, ಸ್ಥಳೀಯ ತಿಂಡಿಗಳನ್ನು ಸವಿಯುವುದಕ್ಕೆ ಅತ್ಯುತ್ತಮ ಪ್ರದೇಶವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಇಲ್ಲಿಗೆ ಹೋದರೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು, ಏನನ್ನೆಲ್ಲ ನೋಡಬಹುದು, ವೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಅದ್ಭುತವಾಗಿರುವಂತಹ ಒಂದು ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ನಮ್ಮ ಭಾರತ ದೇಶದ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಮನ್ಸೂರಿ ಎನ್ನುವಂತಹ ಒಂದು ಸ್ಥಳದ ಬಗ್ಗೆ. ಇದನ್ನು ಕ್ವೀನ್ ಆಫ್ ದಿ ಹಿಲ್ಸ್ ಅಂತಾನೆ ಕರೀತಾರೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗೆ ಅಲ್ಲಿರುವಂತಹ ಕೆಂಪ್ ಟ್ರೀ ಜಲಪಾತ ಇರ್ಬೋದು, ಲಾಲ್ ಟಿಬ್ಬಾ, ಹಾಗೆ ಗನ್ ಹಿಲ್ ಬಗ್ಗೆ, ಜೊತೆಗೆ ಮಾಲ್ ರೋಡ್ ಬಗ್ಗೆ ಕೂಡ ಹೇಳ್ತಾ ಇದೆ. ಹಾಗೆ ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಅನ್ನೋದಾದರೆ, ನೀವಿಲ್ಲಿಗೆ ಹೋದರೆ ಕಂಪನಿ ಗಾರ್ಡನ್ಗೆ ಹೋಗಬಹುದು. ಇದು ಸುಂದರವಾದ ಹೂವಿನ ಗಿಡಗಳು, ಕಾರಂಜುಗಳು ಮತ್ತು ಸಣ್ಣ ಸರೋವರ ಇರುವಂತಹ ಉದ್ಯಾನವನ ಆಗಿದೆ. ನೀವು ಇಲ್ಲಿಗೆ ಹೋದರೆ ಇಲ್ಲಿಗೆ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ತುಂಬಾ ಚಂದದ ಜಾಗ ಇದಾಗಿದೆ ಅಂತಲೇ ಹೇಳಬಹುದು. ಹಾಗೆ ಮಸೂರಿ ಸರೋವರಕ್ಕೆ ಕೂಡ ಹೋಗಬಹುದು. ಮಸೂರಿ ಸರೋವರ ಉತ್ತರಾಖಂಡದ ಡೆಹ್ರಾಡೂನ್ ಮಸೂರಿ ರಸ್ತೆಯಲ್ಲಿ ಇದೆ. ಮಸೂರಿ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜನಪ್ರಿಯ ಮಾನವ ನಿರ್ಮಿತ ಪಿಕ್ನಿಕ್ ತಾಣವಾಗಿದೆ. ಇದು ಸುಂದರವಾದ ಬೆಟ್ಟಗಳು ಮತ್ತು ದೂನ್ ಕಣಿವೆಯ ಸುಂದರ ನೋಟವನ್ನು ನೀಡುತ್ತೆ. ಇಲ್ಲಿ ಬೋಟಿಂಗ್ ಸೌಲಭ್ಯ ಇದೆ. ಕುಟುಂಬದೊಂದಿಗೆ ಭೇಟಿ ನೀಡೋದಕ್ಕೆ ಉತ್ತಮವಾಗಿರುವಂತಹ ಸ್ಥಳವಾಗಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಬೆಳಗ್ಗೆ 8 ರಿಂದ ಸಂಜೆ 7 ಗಂಟೆ ತನಕ ಕೂಡ ಅವೈಲೇಬಲ್ ಇರುತ್ತೆ. ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಮಾರ್ಚ್ನಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಆಗಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಇದೊಂದು ಉತ್ತಮವಾಗಿರುವಂತಹ ಸ್ಥಳ ಅಂತಲೇ ಹೇಳಬಹುದು. ಹಾಗೆ ತುಂಬಾ ಚೆನ್ನಾಗಿದೆ. ಸೊ ನೀವಂತೂ ಇಲ್ಲಿಗೆ ಹೋದರೆ ಒಂದು ಹಾಫ್ ಡೇ ಅಂತೂ ಫುಲ್ ಎಂಜಾಯ್ ಮಾಡಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಭಾರತ ದೇಶದ ಉತ್ತರಾಖಂಡದಲ್ಲಿರುವ ಮಸೂರಿ ಪ್ರದೇಶದ ಹಾಗೆ ಇಲ್ಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಈ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ಇರೋದೊಂದು ಸಣ್ಣ ಜೀವನದಲ್ಲಿ ಈ ದೊಡ್ಡ ಪ್ರಪಂಚವನ್ನ ಆದಷ್ಟು ಸುತ್ತಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದನ್, ಕೀಪ್ ಲಿಸ್ನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನುವಂತಹ ಒಂದು ಮಾತಿದೆ. ಅಂದರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಅಷ್ಟೆ. ನಮ್ಮ ಒಂದು ಉತ್ಸಾಹಕ್ಕೆ, ನಮ್ಮ ಒಂದು ಕನಸುಗಳಿಗೆ, ನಮ್ಮ ಒಂದು ಕಲಿಯೋ ಮನಸ್ಸಿಗೆ ವಯಸ್ಸಿನ ಲಿಮಿಟ್ ಇಲ್ಲ ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಅಂದಾಗೆ ಸ್ನೇಹಿತರೆ, ಕಲಿಯೋಕೆ ವಯಸ್ಸಿಲ್ಲ. ನಿಜ, 60ನೇ ವರ್ಷದಲ್ಲೂ ಡಿಗ್ರಿ ಮಾಡಿರೋರಿದ್ದಾರೆ, ಹಾಗೆ 10ನೇ ವರ್ಷದಲ್ಲೂ ಬಿಸ್ನೆಸ್ ಮಾಡಿರೋರು ಇದ್ದಾರೆ. 20ರ ಹುಡುಗರಿಗೂ 50ರ ವಯಸ್ಸಿನ ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಹೊಸ ಕೆಲಸವನ್ನು ಶುರು ಮಾಡಲಿಕ್ಕೆ ವಯಸ್ಸಿಲ್ಲ. ಆಸೆ ಇದ್ದರೆ ದಾರಿ ಇದ್ದೇ ಇರತ್ತೆ. ವಯಸ್ಸು ಕೇವಲ ಲೆಕ್ಕ ಅನ್ನೋದಕ್ಕೆ ಇವರು ನಮಗೆಲ್ಲ ತುಂಬಾ ಸ್ಫೂರ್ತಿ ಆಗ್ತಾರೆ ಸ್ನೇಹಿತರೆ. ಊರು ಹೋಗಂತ ಇದೆ, ಕಾಡು ಬಾ ಅಂತ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ. ಆದರೆ ಇವರ ಒಂದು ಯೋಚನೆ ಚಿಂತನೆ ತುಂಬ ಡಿಫ್ರೆಂಟ್ ಸ್ನೇಹಿತರೆ. ಇವರ ವಯಸ್ಸು 69. 69ನೇ ವಯಸ್ಸಿನಲ್ಲಿ ಈ ವ್ಯಕ್ತಿ ತನ್ನ ಕೊನೆಯ 12 ವರ್ಷಗಳಲ್ಲಿ ಸಾಧಿಸಿದ ಯಶಸ್ಸು ಕಲ್ಪನೆಗೂ ಮೀರಿದ್ದು. 1965ರಲ್ಲಿ ಸ್ನೇಹಿತರೆ, ಕೋಲ್ಕತ್ತಾದ ಬಂದರಿನಿಂದ ಅಮೆರಿಕಕ್ಕೆ ಒಂದು ಹಡಗು ಹೋಗ್ತಾ ಇರತ್ತೆ. ಆ ಹಡಗನ್ನ ಇವರು

ಅತ್ತಾರೆ. ಆಗ ಅವರಿಗೆ 69 ವರ್ಷ. ಕೈಯಲ್ಲೊಂದು ಸೂಟ್ ಕೇಸು, ಕಂಕುಳಲ್ಲೊಂದು ಛತ್ರಿ, ಹಾಗೆ ಒಂದಿಷ್ಟು ಪುಸ್ತಕಗಳ ಗಂಟು, ಇವಿಷ್ಟೇ ಇವರ ಒಂದು ಲಗೇಜು. ಸೂಟ್ ಕೇಸು, ಒಂದು ಛತ್ರಿ, ಒಂದಿಷ್ಟು ಬುಕ್ಕಿನ ಗಂಟನ್ನು ಇಟ್ಕೊಂಡು ನ್ಯೂಯಾರ್ಕನ್ನು ತಲುಪ್ತಾರೆ. ನ್ಯೂಯಾರ್ಕನ್ನು ತಲುಪಿದಾಗ ಇವರ ಬಳಿ ಇದ್ದದ್ದು $7 ಸ್ನೇಹಿತರೆ. $7 ಅಂದರೆ 200 ರೂಪಾಯಿಗಳು ಮಾತ್ರ. 69 ವರ್ಷದಲ್ಲಿ ಅಮೇರಿಕದ ಹಡಗನ್ನು ಹತ್ತಿದಾಗ, ಕೋಲ್ಕತ್ತಾ ಬಂದರಿನಿಂದ ಅಮೇರಿಕಕ್ಕೆ ಹೊರಟಂತಹ ಹಡಗನ್ನು ಹತ್ತಿ ನ್ಯೂಯಾರ್ಕನ್ನು ತಲುಪ್ತಾರೆ. ನ್ಯೂಯಾರ್ಕಿಗೆ ಬಂದು ಇಳಿದಾಗ ಇವರಲ್ಲಿ ಇದ್ದಂತಹ ದುಡ್ಡು ಕೇವಲ 200 ರೂಪಾಯಿಗಳು. ಆ 200 ರೂಪಾಯಿಗಳೊಟ್ಟಿಗೆ ಇವರು ನ್ಯೂಯಾರ್ಕಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಇದ್ದಂತಹ ಏರಿಯಾ ಹೇಗಿರುತ್ತಪ್ಪ ಅಂದರೆ ಹಿಪ್ಪಿಗಳದ್ದು ಸ್ನೇಹಿತರೆ. ಇಲ್ಲಿ ಹಿಪ್ಪಿಗಳಂದರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ ಏರಿಯಾ ಅದಾಗಿರುತ್ತೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ಮಾದಕ ವ್ಯಸನಿಗಳ ಜೀವನ ಹೇಗಿರುತ್ತಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸ್ನೇಹಿತರೆ. ಅವರು ಒಂದು ಸ್ಥೀಮಿತದಲ್ಲಿರಲ್ಲ, ಯಾವುದೋ ಒಂದು ಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಒಂದು ಸಂಚಲನವನ್ನೇ ಉಂಟು ಮಾಡ್ತಾರೆ ಈ ವ್ಯಕ್ತಿ. ಇವರು ಅಲ್ಲಿ ಹೋಗಿ ತಮ್ಮದೇ ಆದ ರಾಗದಲ್ಲಿ ಹಾಡ್ತಾ ಇರ್ತಾರೆ ಸ್ನೇಹಿತರೆ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಹಾಡ್ತಾ ಇರ್ತಾರೆ. ಈ ಮಧುರಗಾನ ಅಮೇರಿಕರನ್ನು ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ. ಅಲ್ಲಿದ್ದಂತಹ ಜನರು ಒಬ್ಬೊಬ್ಬರಾಗಿ ಇವರ ಒಂದು ಪಂಥವನ್ನು ಸೇರಲಿಕ್ಕೆ ಆರಂಭ ಮಾಡ್ತಾರೆ. ಏನು ಕೋಲ್ಕತ್ತಾದಿಂದ ಅಲ್ಲಿಗೆ ಹೋಗಿರ್ತಾರಲ್ವ ಹಡಗಲ್ಲಿ ನ್ಯೂಯಾರ್ಕಲ್ಲಿ, ಅಲ್ಲೋಗಿ ಇವರು ಹಾಡಲಿಕ್ಕೆ ಶುರು ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಅಂತ. ಇವರ ಗಾನಕ್ಕೆ ಮನಸ್ಸೋತಂತಹ ಅಮೇರಿಕನ್ನರು ಇವರ ಪಂಥಕ್ಕೆ ಸೇರಲಿಕ್ಕೆ ಆರಂಭ ಮಾಡ್ತಾರೆ. ಇವರ ಪಂಥಕ್ಕೆ ಸೇರುವಂಥವರು ಜೂಜಾಟ, ಮಾದಕ ಪಾನೀಯ ಸೇವನೆ, ಕಾಫಿ, ಟೀ, ಸಿಗರೆಟ್ ಮತ್ತು ಮಾಂಸಾಹಾರವನ್ನು ಯಾರು ಸೇವನೆ ಮಾಡಲ್ವೋ ಅವರನ್ನು ಮಾತ್ರ ಇವರ ಪಂಥಕ್ಕೆ ಸೇರಿಸ್ಕೊಳ್ತಾ ಇರ್ತಾರೆ. ಇಷ್ಟೆಲ್ಲ ಕಟ್ಟುಪಾಡುಗಳಿದ್ದರೂ ಇವರ ಒಂದು ಪಂಥದ ಸಂಖ್ಯೆ ಬೆಳೀತಾರೇ ಇರುತ್ತೆ. ಇವರ ಒಂದು ಸತ್ಸಂಗಗಳಿಗೆ ಜನ ಮುಗಿಬೀಳ್ತಾ ಇರ್ತಾರೆ. ಆಗ ಅಲ್ಲಿಯ ಒಂದು ಕೃಷ್ಣ ದೇವಸ್ಥಾನ ನಿರ್ಮಾಣವಾಗತ್ತೆ ಕೂಡ. ಅದೇ ಹರೇ ಕೃಷ್ಣ ಪಂಥವೆಂದೇ ಹೆಸರಾದಂತಹ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಮೊದಲಾದದ್ದು ಹೀಗೆ ಸ್ನೇಹಿತರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅವರೇ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರವರು. ಮುಂದಿನ 12 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಜಗತ್ತಿನಲ್ಲೇ ಹರಡ್ತಾ ಹೋಗುತ್ತೆ. ಅವರು 14 ಬಾರಿ ವಿಶ್ವ ಪರ್ಯಟನೆ ಮಾಡ್ತಾರೆ. ಧರ್ಮ ಪ್ರಚಾರ ಮಾಡಿ ಪಂಥವನ್ನು ಬೃಹದಾಕಾರವಾಗಿ ಬೆಳೆಸ್ತಾರೆ. ವಿಶ್ವದಾದ್ಯಂತ ಇಸ್ಕಾನೆಂದೇ ಪ್ರಸಿದ್ಧಿ ಪಡೆದ ಈ ಸಂಸ್ಥೆ 100+ ದೇವಾಲಯಗಳನ್ನು, ಶಾಲೆಗಳನ್ನು, ಆಶ್ರಮಗಳನ್ನು ಸ್ಥಾಪನೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು 60+ ಗ್ರಂಥಗಳನ್ನು ಬರೆದು ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ಜೊತೆಗೆ ಭಾಗವತದ 18,000 ಶ್ಲೋಕಗಳ ವ್ಯಾಖ್ಯಾನಗಳು ಪ್ರಪಂಚದ ಬಹುತೇಕ ಭಾಷೆಗಳಲ್ಲಿ ಪ್ರಕಟಗೊಳ್ತವೆ. ಭಗವದ್ಗೀತೆಯು ಕೋಟಿಗಟ್ಟಲೆ ಜನರ ಕೈ ಸೇರುತ್ತೆ. ಅವರು ಸ್ಥಾಪಿಸಿದ ಭಕ್ತಿ ವೇದಾಂತ ಗ್ರಂಥಮಾಲೆ ಈಗ ಹಿಂದೂ ಸಂಪ್ರದಾಯದ 1,000+ ಪುಸ್ತಕಗಳನ್ನು ಪ್ರಕಟಿಸಿದೆ. ಇಸ್ಕಾನ್ ಸಂಘ ಬೆಂಗಳೂರಿನಲ್ಲೂ ಒಂದು ಅತಿ ದೊಡ್ಡ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿದೆ ಸ್ನೇಹಿತರೆ. ಅದರೊಟ್ಟಿಗೆ ಅಕ್ಷಯ ಪಾತ್ರೆ ಯೋಜನೆಯಲ್ಲಿ 1,00,000 ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಬಹಳ ಚೊಕ್ಕವಾಗಿ ಕೊಡತ್ತೆ ಕೂಡ. ಕೋಲ್ಕತ್ತಾದಲ್ಲಿ ಜನಿಸಿದ ಅಭಯ್ ಚರಣ್ ಡೇ ಅವರು ಔಷಧ ವ್ಯಾಪಾರಿ ವೃತ್ತಿಯಲ್ಲಿದ್ದಂಥವರು ಸ್ನೇಹಿತರೆ. ಸಂಸಾರಸ್ಥರ ಜೀವನವನ್ನು ನಡೆಸಿದಂಥವರು. ತಮ್ಮ 63ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಧರ್ಮ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ. ಇದ್ಯಾವುದೂ ವಿಶೇಷವಲ್ಲ. ಆದರೆ ತಮ್ಮ 69ನೇ ವಯಸ್ಸಿನಲ್ಲಿ ಪರದೇಶಕ್ಕೆ ಹೋಗಿ ಕೇವಲ 12 ವರ್ಷಗಳಲ್ಲಿ ಒಂದು ಬೃಹತ್ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯನ್ನು ಗೊಳಿಸ್ತಾರೆ. ಇದೇ ಒಂದು ತುಂಬನೇ ವಿಶೇಷ, ಅಂದರೆ ವಿಶೇಷಗಳಲ್ಲಿ ವಿಶೇಷ ಅಂತಲೂ ಹೇಳ್ಬೋದು. ಇದು ಶ್ರೀಕೃಷ್ಣ ವಿಜಯವೂ ಹೌದು. ಅಂದರೆ ಸ್ನೇಹಿತರೆ, ಈ ವಿಷಯವನ್ನು ನಾನು ಯಾಕೆ ನಿಮಗೆ ಈ ದಿನ ತಿಳಿಸ್ದೆ ಅಂದರೆ, ಮನುಷ್ಯನಿಂದ ಎಲ್ಲವೂ ಸಾಧ್ಯ ಸ್ನೇಹಿತರೆ, ಆದರೆ ಪ್ರಯತ್ನ ಅನ್ನುವಂತಹ ಒಂದು ಸಿದ್ಧಿ ನಮ್ಮಲ್ಲಿರಬೇಕು. ಪ್ರಯತ್ನ ಪಟ್ಟರೆ ಎಂತಹುದೇ ಕಷ್ಟದ ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಇವರೆಲ್ಲರೂ ನಮಗೆ ಸ್ಫೂರ್ತಿ ಆಗ್ತಾರೆ. ಅದಕ್ಕೆ ಹೇಳಿದ್ದು ಸ್ನೇಹಿತರೆ, ಸಾಧನೆ ಮಾಡಲಿಕ್ಕೆ ವಯಸ್ಸೆಂದು ಅಡ್ಡಿ ಆಗೋದಿಲ್ಲ ಅಂತ. ನಮಗೆ 40 ವರ್ಷ ಆದರೆ ಸಾಕು, 50 ವರ್ಷ ಆದರೆ ಸಾಕು, ಜೀವನನೇ ಮುಗ್ದೋಯ್ತು, ಇನ್ನೇನು ಸಾಧನೆ ಮಾಡೋದು.

ಹಾಗೆ ಹೀಗೆ ಅದು ಇದು ಅಂತ ನೆಪ ಹೇಳ್ತಾ ಕೂರ್ತೀವಿ. ಇಲ್ಲಿ ನೆಪ ಹೇಳೋದು ಬದಲಾಗಿ ನಾವು ಅಂದುಕೊಂಡಂತಹ ಕೆಲಸವನ್ನು ಶ್ರಮಪಟ್ಟು ಪ್ರಯತ್ನಪಟ್ಟು ಇಷ್ಟಪಟ್ಟು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ. 69ನೇ ವಯಸ್ಸಿನಲ್ಲಿ 200 ರೂಪಾಯಿ ಇಟ್ಕೊಂಡು ಕೋಲ್ಕತ್ತಾದಿಂದ ನ್ಯೂಯಾರ್ಕಿಗೆ ಹೋಗಿ ಅಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಡೀ ಜಗತ್ತಿನಲ್ಲೇ ತಮ್ಮ ಅನುಯಾಯಿಗಳನ್ನು ಸೃಷ್ಟಿ ಮಾಡಿದ್ರು 12 ವರ್ಷಗಳಲ್ಲಿ. ಅದಕ್ಕೆ ಅಲ್ವಾ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳೋದು. ಈ ಮಾಹಿತಿಯೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗಿ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಯುವ ಪ್ರತಿಭೆಯಾದ ಬೃಂದಾ ಅವರು ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಂತಹ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಬೃಂದಾ ಅವರಿಂದ ಎಲ್ಲ ವಿಷಯಗಳನ್ನು ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೃಂದಾ ಎಚ್ ಜಿ ರವರಿದ್ದಾರೆ. ಇವರು ಸೀನಿಯರ್ ಟೆಸ್ಟ್ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರೊಟ್ಟೊಟ್ಟಿಗೆ ಓದುವ ಹವ್ಯಾಸವನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಓದಬೇಕು, ಓದಿದರೆ ಒಂದಿಷ್ಟು ಖುಷಿಯಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾರೆ ಬೃಂದಾ ಎಚ್ ಜಿ ರವರು. ಇವರು ಈ ದಿನ ಲೈವ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಎಲ್ಲ ವಿಷಯಗಳನ್ನು ಯುವ ಪ್ರತಿಭೆ ಬೃಂದಾ ಅವರಿಂದ ಕೇಳ್ತಾ ಹೋಗೋಣ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೃಂದಾ. ನಾನಿಂದು ನಿಮಗೆ ಪರಿಚಯಿಸುತ್ತಿರುವ ಪುಸ್ತಕ ಲೈಫ್ ಸೂಪರ್ ಗುರು. ಇದರ ಲೇಖಕರು ಋತುಪರ್ಣ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿರುವವರು ಹಾಜ ನಟೇಶ್ ಬಾಬು. ಸಾವಣ್ಣ ಪ್ರಕಾಶನದಿಂದ ಹೊರಬಂದಿರುವಂತಹ ಪುಸ್ತಕ. ಇದರ ಬೆಲೆ 120 ರೂಪಾಯಿಗಳು. ಉತ್ತಮ ಗೆಳೆಯ ಯಾರು? ಲೇಖನದ ಶೀರ್ಷಿಕೆ ನೋಡಿದಾಗ ಅಥವಾ ಕೇಳಿದಾಗ ನಿಮ್ಮ ಮನದಲ್ಲಿ ಕನಿಷ್ಠವೆಂದರೂ ಇಬ್ಬರು ಉತ್ತಮ ಗೆಳೆಯರ ಚಿತ್ರಗಳು ಮೂಡುತ್ತವೆ. ಆದರೆ ನೀವು ಹುಟ್ಟಿದಾಗಿನಿಂದಲೂ ನಿಮ್ಮ ಜೊತೆ ಇರುವಂತಹ ಒಬ್ಬ ಸ್ನೇಹಿತರ ಹೆಸರನ್ನ ಹೇಳಬೇಕು. ಯಾರದು? ಹೌದು, ಈ ಅಧ್ಯಾಯದ ಪ್ರಶ್ನೆಯನ್ನು ಕೇಳಿದ ಕ್ಷಣ ನಿಮ್ಮ ಉತ್ತಮ ಗೆಳೆಯ ಯಾರು ಅಂದರೆ, ಎಲ್ರಿಗೂ ಒಬ್ಬ ಉತ್ತಮ ಗೆಳೆಯ ಅಥವಾ ಗೆಳತಿ ಇದ್ದೇ ಇರ್ತಾರಲ್ವಾ, ಅವರ ಹೆಸರು ತತ್ಕ್ಷಣ ನಮಗೆ ನೆನಪಾಗತ್ತೆ. ಹೋ, ಇವನು ನನ್ನ ಉತ್ತಮ ಗೆಳೆಯ ಅಥವಾ ಉತ್ತಮ ಗೆಳತಿ ಅಂತ ಹೇಳಿ ನಿಮಗೆ ನೆನಪಾಗೆ ಆಗತ್ತೆ. ಈ ಕಥೆಯಲ್ಲಿ ಲೇಖಕರು ಒಬ್ಬ ಪಾದ್ರಿಯ ಉದಾಹರಣೆಯನ್ನು ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಪಾದ್ರಿ ಎಲ್ಲರಿಗೂ ತುಂಬ ಗೌರವ ಕೊಡ್ತಾ ಇರ್ತಾರೆ. ಹಾಗೇನೆ ಅವರ ಬಳಿ ಯಾರಾದರೂ ಕಷ್ಟ ಅಂತ ಹೇಳಿ ಬಂದಾಗ ಅವರಿಗೆ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಸಹ ಹೊಂದಿರ್ತಾರೆ. ಹೀಗಿರುವಾಗ ಅವರು ಒಂದು ಸಂಜೆ ಪಾರ್ಕಲ್ಲಿ ವಾಕ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಆಗ ಅವರ ಎದುರಿಗೆ ಒಂದು ಪುಟ್ಟ ಬಾಲಕಿ ಬರ್ತಾಳೆ. ಪುಟ್ಟ ಬಾಲಕಿ ಅಂದ್ರೆ ಆಕೆಗೆ ಇನ್ನು 12 ವರ್ಷ ಆಗಿರುತ್ತೆ. ಆಕೆ ಸಿಗ್ತಾಳೆ. ಅವ್ರ ಎದುರಿಗೆ ಬಂದಾಗ ಆ ಹುಡುಗಿ ಕೇಳ್ತಾಳೆ, ನನಗೆ ಒಂದು ತುಂಬಾ ಕುತೂಹಲದ ಪ್ರಶ್ನೆ ಇದೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ. ಆ ಪಾದ್ರಿಗೆ ತತ್ಕ್ಷಣ ಅನ್ಸುತ್ತೆ, ಈ ಪುಟ್ಟ ಹುಡುಗಿಗೆ ಏನಪ್ಪ ಅಂತ ಸಮಸ್ಯೆ ಇದೆ ನನ್ನ ಹತ್ರ ಪ್ರಶ್ನೆ ಕೇಳೋ ಅಂಥದ್ದು ಅನ್ನೋ ಒಂದು ಸಣ್ಣ ಆಲೋಚನೆ ಅವರಿಗೆ ಹಾದು ಹೋಗುತ್ತೆ. ಆದರೆ ಅವರು ತುಂಬ ಯೋಚನೆ ಮಾಡದೆ ಆ ಪುಟ್ಟ ಬಾಲಕಿಗೆ ಹೇಳ್ತಾರೆ, ಆಯಿತು ನಿನ್ನ ಪ್ರಶ್ನೆ ಏನಿದೆ ಹೇಳು ಅಂತ ಕೇಳ್ತಾರೆ. ಆಗ ಆ ಬಾಲಕಿ ಹೇಳ್ತಾಳೆ, ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದು ಸಮಸ್ಯೆನೇ ಬಂದಿಲ್ವಾ ಅಂತ ಕೇಳ್ತಾಳೆ. ಅವರು ಆ ಪುಟ್ಟ ಬಾಲಕಿಯ ಪ್ರಶ್ನೆಗೆ ತುಂಬ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಹಾಗೇನೆ ಅವ್ರು ಕೇಳ್ತಾರೆ, ಇಷ್ಟು ದಿನದವರೆಗೂ ನನಗೆ ಯಾರು ನೀವು ಹೇಗಿದ್ದೀರಾ ಅಂತ ಬಾಯಿ ಮಾತಲ್ಲೂ ಸಹ ಕೇಳಲಿಲ್ಲ, ಆದರೆ ಈ ಪುಟ್ಟ ಹುಡುಗಿ ಬಂದು ನಿಮಗೆ ಜೀವನದಲ್ಲಿ ಸಮಸ್ಯೆನೇ ಬರೋದಿಲ್ವಾ ಅಂತ ಕೇಳಿದ್ಲಲ್ಲ ಅಂತ ತುಂಬ ಆಶ್ಚರ್ಯ ಆಗತ್ತೆ ಅವರಿಗೆ. ಅವರು ಹೇಳ್ತಾರೆ, ಆ ಪುಟ್ಟ ಬಾಲಕಿ ಹೇಳ್ತಾಳೆ, ಮತ್ತೆ ಯಾರಾದರೂ ಸಹ ಕಷ್ಟ ಅಂತ ಹೇಳ್ಕೊಂಡು ಬಂದಾಗ ಅವರಿಗೆ ತುಂಬ ಚಂದವಾಗಿ ಪರಿಹಾರವನ್ನು ಸೂಚಿಸ್ತೀರಾ, ಹಾಗೇನೆ ಅವರು ನಿಮ್ಮ ಹತ್ರ ಪರಿಹಾರ

0: ಗಂಡು ತುಂಬಾ ಸಂತೋಷದಿಂದ ಇರ್ತಾರೆ ಅಂತ ಕೂಡ ಹೇಳ್ತಾಳೆ. ಆಗ ಆ ಪಾದ್ರಿ ಅನ್ಕೊಂತಾರೆ, ಇದುವರೆಗೂ ನನಗೆ ಯಾರು ಸಹ ಬಾಯಿ ಮಾತಿಗಾದ್ರೂ ನೀವು ಹೇಗೆ ತೆರ ಅಂತಾನು ಕೇಳಿರ್ಲಿಲ್ಲ, ಆದ್ರೆ ಈ ಪುಟ್ಟ ಬಾಲಕಿ ನಿಮ್ಮ ಜೀವನದಲ್ಲಿ ಸಮಸ್ಯೆನೇ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ಲಲ್ಲ ಅಂತ ತುಂಬಾ ಆಶ್ಚರ್ಯ ಪಡ್ತಾರೆ. ಹೀಗಿರುವಾಗ ಅವರು ಹೇಳ್ತಾರೆ, ನಾನು ನನ್ನ ಉತ್ತಮ ಗೆಳೆಯನ ಜೊತೆ ದಿನನಿತ್ಯ ಕನಿಷ್ಠ 10 ನಿಮಿಷ ಆದರೂ ಸಮಯವನ್ನು ಕಳಿತೇನೆ. ಹಾಗಾಗಿ ಏನೇ ಸಮಸ್ಯೆ ಬಂದರೂ ಸಹ ಅವನ ಹತ್ರ ಹೇಳ್ಕೊಳ್ತೇನೆ, ಆಗ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ನನ್ನ ಸಮಸ್ಯೆಯನ್ನು ದೂರ ಆಗುತ್ತೆ ಅಂತ ಹೇಳ್ತಾರೆ. ಆ ಬಾಲಕಿಗೆ ಏನೂ ಅರ್ಥ ಆಗೋದಿಲ್ಲ. ಆಗ ಮತ್ತೆ ಕೇಳ್ತಾಳೆ, ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ, ಹಾಗಿದ್ರೆ ನಿಮಗಿರೋ ಸ್ನೇಹಿತ ಎಲ್ಲರಿಗೂ ಸ್ನೇಹಿತ ಆಗ್ಬೋದಾ ಅಂತ ಕೇಳ್ತಾಳೆ. ಅವರು, ಹೌದು ಆಗಬಹುದು, ಎಲ್ಲರಿಗೂ ಒಬ್ಬ ಸ್ನೇಹಿತ ಇರ್ತಾನೆ, ಅವನ ಹತ್ರ ಹೋದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ನೀವು ಬೇರೆಲ್ಲೋ ಉತ್ತಮ ಗೆಳೆಯ ಅಥವಾ ಗೆಳತಿಯನ್ನು ಹುಡುಕುವ ಮೊದಲು ನೀವು ನಿಮ್ಮೊಡನೆ ದಿನಕ್ಕೆ ಕನಿಷ್ಠ 10 ನಿಮಿಷನಾದರೂ ಮೀಸಲಿಟ್ಟು ನಿಮ್ಮೊಡನೆ ನೀವು ಮಾತಾಡಿಕೊಳ್ಳಿ, ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಅನ್ನುವುದನ್ನ ಆ ಪುಟ್ಟ ಬಾಲಕಿಗೆ ವಿವರಿಸಿ ಹೇಳ್ತಾರೆ. ಆಗ ಆ ಪುಟ್ಟ ಬಾಲಕಿ ಹೇಳ್ತಾಳೆ, ಸರಿ ನನಗೆ ಇವಾಗ ಅರ್ಥ ಆಯಿತು, ನಾನು ಮನೆಗೆ ಹೋಗಿ ನನ್ನ ಉತ್ತಮ ಗೆಳೆಯನ ಜೊತೆ ಕಾಲವನ್ನು ಕಳಿತೇನೆ ಅಂತ ಹೇಳಿಬಿಟ್ಟು ಆ ಪುಟ್ಟ ಬಾಲಕಿ ಅವರಿಗೆ ಒಂದು ಸಂತೋಷದ ಮುಗುಳ್ನಗೆಯನ್ನು ಬೀರಿ ಅಲ್ಲಿಂದ ಹೋಗ್ತಾಳೆ. ಪಾದ್ರಿಯು ಸಹ ಸಂತೋಷದಿಂದ, ನಾನು ಸಹ ನನ್ನ ಉತ್ತಮ ಗೆಳೆಯನ ಜೊತೆ ಕಾಲ ಕಳೆಯೋದಿದೆ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಹೌದಲ್ವಾ, ನಾವು ಇದ್ರ ಈ ಕಥೆಯ ಕೇಳಿದ್ಮೇಲೆ ನಾವು ಸಹ ನಾವು ನಮ್ಮೊಡನೆ ಮಾತಾಡ್ಕೊಳ್ತಿದ್ದೀವ, ಅಥವಾ ಎಲ್ಲೋ ನಮ್ಮ ಉತ್ತಮ ಗೆಳೆಯ ಇಲ್ಲ ಅಥವಾ ನನ್ನ ಸಮಸ್ಯೆ ಕೇಳೋರಿಲ್ಲ ಅಂತ ಇನ್ನೂ ಸಹ ಹುಡುಕಾಡ್ತಾ ಇದ್ದೇವ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರ ಕಂಡ್ಕೋಬೇಕು. ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ನ ಹೊರಗೆಲ್ಲ ಹುಡುಕೋ ಬದಲು ಮೊದಲು ನೀವು ನಿಮ್ಮ ಜೊತೆ ಮಾತನಾಡುವುದನ್ನ ಕಲಿಯಿರಿ ಅಂತ ಅನ್ನೋ ಸಲಹೆಯನ್ನ ಲೇಖಕರು ಇಲ್ಲಿ ನೀಡಿದ್ದಾರೆ.
1: ಖಂಡಿತವಾಗ್ಲೂ ನಮ್ಗಿಂತ ಉತ್ತಮ ಸ್ನೇಹಿತ ಬೇರೆ ಯಾರು ಇಲ್ಲ, ಯಾಕಂದ್ರೆ ನಮಗೆ ನಮ್ಮ ಬಗ್ಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು, ನಾವೇನು, ನಮ್ಮ ಒಂದು ಆತ್ಮವಿಶ್ವಾಸ ಏನು, ನಮ್ಮ ಜ್ಞಾನ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ. ಪ್ರತಿದಿನ ನಮ್ಮೊಟ್ಟಿಗೆ ನಾವು ಒಂದಿಷ್ಟಾದರೂ ಸಮಯ ಕಳೆದಾಗ ನಾವೇನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು, ನಾವು ನಮ್ಮ ಮನಸ್ಸನ್ನು ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಲ್ಲಿ ಉತ್ತಮ ಗೆಳೆಯ ಯಾರು ಅನ್ನುವಂತಹ ವಿಷಯಕ್ಕೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಶಿವಮೊಗ್ಗದ ಬೃಂದಾರವರು. ಇಂತಹ ಮತ್ತಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಆ ಎಲ್ಲ ಮಾಹಿತಿಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಸೀನಿಯರ್ ಟೆಸ್ಟ್ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಯುವ ಪ್ರತಿಭೆ ಬೃಂದಾ ಎಚ್ ಜಿ ರವರಿದ್ದಾರೆ. ಬೃಂದಾರವರು ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕೆಲವು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಉತ್ತಮ ಗೆಳೆಯನಾರು ಅನ್ನುವಂತಹ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂತಹ ಮತ್ತಷ್ಟು ವಿಷಯಗಳನ್ನು ಬೃಂದಾ ಅವರಿಂದ ಕೇಳೋಣ.
0: ಈ ಪುಸ್ತಕದಲ್ಲಿ ಬರುವ ಮತ್ತೊಂದು ಕಥೆ ರಮ್ಯಶಿಖರಕ್ಕೆ ಚಾರಣ. ಈ ಅಧ್ಯಾಯದ ಪ್ರಶ್ನೆ, ನಾವು ಏನಾದರೂ ಮಾಡಬೇಕು ಎಂದು ಮುಂದಾಗುತ್ತೇವೆ, ಆದರೆ ಅದು ನಮ್ಮ ಕಪ್ಪಿನೊಳಗಿನ ಟೀ ಅಲ್ಲ ಎಂದು ಭಾವಿಸಿ ಮಧ್ಯದಲ್ಲಿಯೇ ಹಿಡಿದ ಕೆಲಸವನ್ನು ಕೈಬಿಡುತ್ತೇವೆ. ಕೆಲಸ ನಿಲ್ಲಿಸದೆ ಮುಂದುವರಿಸಿದರೆ ಏನಾಗುತ್ತದೆ? ಇದು ಈ ಅಧ್ಯಾಯದ ಪ್ರಶ್ನೆ. ಈ ಅಧ್ಯಾಯದ ಪ್ರಶ್ನೆ ಕೇಳಿದ್ಮೇಲೆ ನಮಗೂ ಸಹ ಅನ್ಸುತ್ತಲ್ವಾ, ಕೆಲವೊಂದು ಕಾರ್ಯಗಳನ್ನು ನಾವು ಸಹ ರೂಪಿಸಿಕೊಂಡಿರ್ತೇವೆ. ನಾವು ಆ ಕಾರ್ಯವನ್ನು ಸಾಧಿಸಬೇಕು ಅಂತ ಸಾವಿರಾರು ತಂತ್ರಗಳನ್ನು ಹೆಣ್ದಿರ್ತೇವೆ, ಹಾಗೆ ಆ ಮಾರ್ಗದಲ್ಲಿ ಹೋಗಬೇಕು ಅಂತ ನಾವು ತುಂಬ ಯೋಜನೆಗಳನ್ನು ರೂಪಿಸಿಕೊಂಡಿರ್ತೇವೆ, ಆದರೆ ಮಧ್ಯದಲ್ಲೇ ಕೈ ಬಿಟ್ಬಿಡ್ತೇವೆ, ಇದು ನಮ್ಮಿಂದ ಸಾಧ್ಯ ಇಲ್ಲಪ್ಪ ಅಂತ ಹೇಳಿಬಿಟ್ಟು ಅಲ್ವಾ. ಅದಕ್ಕೆ ಲೇಖಕರು ಒಂದು ಚಾರಣದ ಕಥೆಯ ಮೂಲಕ ಇಲ್ಲಿ ಓದುಗರಿಗೆ ಹೇಳ್ತಾ ಇದ್ದಾರೆ, ನೀವು ಕೈ ಹಿಡಿದಿರೋ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅದನ್ನು ಪೂರ್ಣಗೊಳಿಸಿ ಅದರ ಯಶಸ್ಸಿನ ಫಲವನ್ನು ಅನುಭವಿಸಿ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗಿದ್ರೆ ಈ ಕಥೆ ಏನಪ್ಪ ಅಂತ ಹೇಳಿದ್ರೆ, 30 ಸ್ನೇಹಿತರ ಒಂದು ತಂಡ ಒಂದು ಚಾರಣವನ್ನ ಕೈಗೊಂಡಿರ್ತಾರೆ. ಆ ಚಾರಣದಲ್ಲಿ ಒಬ್ಬ ಗೈಡ್ ಸಹ ಇರ್ತಾರೆ, ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಹೀಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಹೇಳಿ. ಚಾರಣ ಅಂದ್ರೆ ನಿಮಗೆ ಗೊತ್ತಿರುತ್ತಲ್ವಾ, ಅದರಲ್ಲಿ ಸುಲಭದ ಹಾದಿ ಅಂತೂ ಇರೋದಿಲ್ಲ ತುತ್ತ ತುದಿಯನ್ನ ತಲುಪೋದಕ್ಕೆ. ಆ ತುತ್ತ ತುದಿಯನ್ನ ತಲುಪಿ ಪ್ರಕೃತಿ ಸೌಂದರ್ಯವನ್ನ ನಾವು ಸವಿಬೇಕು ಅಂತ ಹೇಳಿದ್ರೆ ನಮ್ಮ ಚಾರಣವನ್ನ ನಾವು ಪೂರ್ತಿ ಮಾಡ್ಲೇಬೇಕಲ್ವಾ. ಅರ್ಧಕ್ಕೆ ಕೈ ಬಿಟ್ರೆ ನಾವು ಪ್ರಕೃತಿ ಸೌಂದರ್ಯವನ್ನ ಬೆಟ್ಟದ ತುತ್ತ ತುದಿಯಿಂದ ಸವಿಯಲು ಸಾಧ್ಯನೇ ಇಲ್ಲ. ಹಾಗೇನೆ ನಮ್ಮ ಜೀವನದಲ್ಲಿಯೂ ಸಹ ಹಿಡಿದಿರುವ ಕಾರ್ಯವನ್ನು ಕೈಬಿಡದೆ ನಾವು ಮುಂದುವರಿಸಿದರೆ ಅದರ ಯಶಸ್ಸಿನ ಫಲವನ್ನ ನಾವು ಅನುಭವಿಸಬಹುದು ಎನ್ನುವುದನ್ನ ಲೇಖಕರು ತುಂಬಾ ಚಂದವಾಗಿ ವಿವರಿಸಿದ್ದಾರೆ. ಹಾಗಿದ್ರೆ ಈ 30 ಜನರ ತಂಡದ ಕಥೆಗೆ ಬರೋಣ. 30 ಜನರ ಸ್ನೇಹಿತರ ಗುಂಪೊಂದು ಒಂದು ಚಾರಣವನ್ನ ಏರ್ಪಡಿಸಿಕೊಂಡಿರ್ತಾರೆ ವಾರಾಂತ್ಯದಲ್ಲಿ. ಅವರು ಹೋಗುವಾಗ ತುಂಬಾ ಉತ್ಸಾಹದಿಂದಲೇ ಹೋಗ್ತಾ ಇರ್ತಾರೆ. ಹೋಗುವಾಗ ತುಂಬಾ ಉತ್ಸಾಹ ಎಲ್ಲರಿಗೂ ಅಷ್ಟೇ ಅಲ್ವಾ. ಈಗ ಯಾವುದೋ ಒಂದು ಕಾರ್ಯವನ್ನ ನಾವು ಪ್ರಾರಂಭಿಸಿದ್ದೇವೆ ಅಂದ್ರೆ ಅದರ ಪ್ರಾರಂಭದಲ್ಲಿ ತುಂಬಾನೇ ಉತ್ಸಾಹದಿಂದ ಕೆಲಸ ಮಾಡ್ತಿರ್ತೇವೆ. ಆದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಯಾವುದೋ ಒತ್ತಡಕ್ಕೆ ಒಳಗಾಗಿನೋ ಅಥವಾ ಇನ್ಯಾರೋ ಚುಚ್ಚು ಮಾತುಗಳನ್ನ ಆಡಿದ್ರು ಅಂತಲೋ ಅಥವಾ ಇದು ನನ್ನಿಂದ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನೋ ಒಂದು ಆಲೋಚನೆ ಬಂದಾಗ ಹೌದಪ್ಪ ಇದರಿಂದ ದೂರ ಸರಿದು ಬಿಡೋಣ, ಇನ್ನ ಇದರಿಂದ ಮುಂದೆ ಹೋದ್ರೆ ನನಗೆ ಯಶಸ್ಸು ಸಿಗೋದಿಲ್ಲ ಅನ್ನೋ ಒಂದು ಸಣ್ಣ ಆಲೋಚನೆ ಬಂದ ತಕ್ಷಣ ಏನ್ ಮಾಡ್ಬಿಡ್ತೇವೆ ನಾವು, ಅನ್ಕೊಂಡಿರೋ ಕೆಲಸನ ಅರ್ಧದಲ್ಲೇ ಕೈಬಿಟ್ಬಿಡ್ತೇವೆ, ಹೌದಲ್ವಾ? ಎಷ್ಟೋ ಸಂದರ್ಭಗಳು ಇದೇ ರೀತಿ ಆಗಿರುತ್ತೆ. ಹಾಗೇನೆ ಈ 30 ಜನರ ತಂಡ ಗುಂಪೊಂದು ಶುರುವಿನಲ್ಲಿ ಚಾರಣವನ್ನು ಪ್ರಾರಂಭ ಮಾಡ್ತಾರೆ. ಚಾರಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ದುರ್ಗಮವಾದ ಕಾಡಿನಲ್ಲಿ ಕಿರಿದಾದ ರಸ್ತೆಗಳ ಮೂಲಕ, ಹಾಗೇನೆ ಕಲ್ಲು ಮುಳ್ಳುಗಳ ಹಾದಿ, ಕೆಲವೊಮ್ಮೆ ಹತ್ತಬೇಕಾಗತ್ತೆ, ಕೆಲವೊಮ್ಮೆ ಇಳಿಬೇಕಾಗತ್ತೆ, ಇನ್ನು ಕೆಲವೊಮ್ಮೆ ನಡ್ಕೊಂಡು ಹೋಗ್ಬೇಕು, ಹೀಗೆ ಹೀಗೆಲ್ಲ ಚಾರಣದ ರಸ್ತೆ ಇರುತ್ತೆ. ಈ ಗೈಡ್ ಇರ್ತಾರಲ್ವಾ, ಅವರು ಗೈಡ್ ಮಾಡ್ತಾ ಹೋಗ್ತಾರೆ. ಹೀಗೆ ಸ್ವಲ್ಪ ದೂರ ಹೋಗಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ಜನರಿಗೆ ದಣಿವಾಗಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ಗೈಡ್ ಹೇಳ್ತಾರೆ, ಈ ದಾರಿಯಲ್ಲಿ ಜಿಗಣೆಗಳಿವೆ, ಹುಷಾರಾಗಿ ಹೋಗಿ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಸ್ವಲ್ಪ ಜನರಲ್ಲಿ ಏನಾಗುತ್ತೆ, ಅಯ್ಯೋ ನನಗೆ ಬೇಡಪ್ಪ, ಈಗಾಗಲೇ ದಣಿದಿದ್ದೇನೆ, ಇನ್ನು ಮುಂದೆ ನನ್ನ ಕೈಲಿ ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಅರ್ಧ ದಾರಿಯಲ್ಲೇ ವಿಶ್ರಾಂತಿ ಪಡೆಯಕ್ಕೆ ಶುರು ಮಾಡ್ತಾರೆ. ಆ 30 ಜನರಲ್ಲಿ ಸ್ವಲ್ಪ ಜನ ಕಡಿಮೆ ಆಗ್ತಾರೆ, ಉಳಿದಿರೋ ಸ್ವಲ್ಪ ಜನ ಏನ್ ಮಾಡ್ತಾರೆ, ಚಾರಣವನ್ನ ಮುಂದುವರಿಸ್ತಾ ಹೋಗ್ತಾರೆ. ಹಾಗೆ ಮುಂದುವರೆದವರಲ್ಲಿ ಇನ್ನೂ ಸ್ವಲ್ಪ ದೂರ ಹೋಗಾದ್ಮೇಲೆ ಏನಾಗುತ್ತೆ, ಈ ದುರ್ಗ ಮಹಾದಿಯಲ್ಲಿ ನಾನು ಇನ್ನ ಈ ಚಾರಣ ಮುಂದುವರಿಸಲು ನನ್ನ ಕೈ ಸಾಧ್ಯ ಇಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ಜನ ಕೈ ಚೆಲ್ತಾರೆ. ಹೀಗೇನೆ ಈ 30 ಜನರ ಗುಂಪು ಕೊನೆಗೆ 4 ಜನ ಆ ಗುಂಪಿನಲ್ಲಿ ಉಳಿದುಕೊಂಡು ಅವರು ಆ ಬೆಟ್ಟದ ತುತ್ತ ತುದಿಯನ್ನು ತಲುಪಿ ಅಲ್ಲಿಯ ಸೌಂದರ್ಯವನ್ನ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸ್ತಾರೆ. ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಶುರುವಿನಲ್ಲಿ ನಾವು ತುಂಬಾ ಉತ್ಸಾಹದಿಂದ ನಮ್ಮ ಕೆಲಸ ಕಾರ್ಯಗಳನ್ನ ಪ್ರಾರಂಭಿಸ್ತೇವೆ. ಆದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಇದು ನನ್ನ ಕೈಯಿಂದ ಆಗೋದಿಲ್ಲಪ್ಪ ಅಂತ ಕೈ ಚೆಲ್ಲಿ ಕುಳಿತುಕೊಂಡು ಬಿಡುವುದೇ ಜಾಸ್ತಿ ಅಲ್ವಾ. ಹಾಗೆ ಮಾಡ್ದೇನೆ ನಾವು ಹಿಡಿದಿರುವ ಕೆಲಸವನ್ನ ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಸಂಕಷ್ಟಗಳು ನಮಗೆ ಬಂದರೂ ಸಹ ನಾವು ಕೈ ಬಿಡದೆ ಅದನ್ನ ಮುಂದುವರಿಸಿಕೊಂಡು ಅದರ ಯಶಸ್ಸಿನ ಫಲವನ್ನು ಅನುಭವಿಸೋಣ ಅನ್ನೋದನ್ನ ಲೇಖಕರು ಈ ಕಥೆಯ ಮೂಲಕ ತುಂಬಾ ಸುಂದರವಾಗಿ ಓದುಗರಿಗೆ ತಿಳಿಸಿದ್ದಾರೆ. ಹಾಗಿದ್ರೆ ನಾವು ಈ ನಿಟ್ಟಿನಲ್ಲೇ ಯೋಚಿಸೋಣ ಅಲ್ವಾ. ಇವತ್ತು ಯಾವ್ದಾದ್ರೂ ಒಂದು ನೀವು ಕಾರ್ಯವನ್ನು ಕೈಗೆತ್ಕೊಂಡಿದ್ರೆ, ಎಷ್ಟೇ ಸಂಕಷ್ಟ ಬಂದರೂ, ಎಷ್ಟೇ ಸಮಸ್ಯೆ ಬಂದರೂ ಸಹ ನಾನು ಅದನ್ನ ಕೈ ಬಿಡದೆ ನಾನು ಪ್ರಯತ್ನ ಮಾಡಿಯೇ ಮಾಡ್ತೇನೆ ಅನ್ನುವ ಒಂದು ಧ್ಯೇಯದಿಂದ ನಾವು ಸಹ ನಮ್ಮ ಕಾರ್ಯವನ್ನ ಮುಂದುವರಿಸೋಣ ಅಲ್ವಾ. ಇಲ್ಲಿಯವರೆಗೆ ಈ ಪುಸ್ತಕದಲ್ಲಿ ನನ್ನಿಷ್ಟದ ಕಥೆಗಳನ್ನ ಕೇಳಿದ್ದೀರಿ ಸ್ನೇಹಿತರೆ. ಇಷ್ಟೆಲ್ಲಾ ಕಥೆಗಳನ್ನ ಕೇಳಿದ ಮೇಲೆ ನಿಮಗೂ ಈ ಪುಸ್ತಕವನ್ನು ಓದಬೇಕು ಅಂತ ಅನಿಸ್ತಾ ಇದ್ರೆ, ಈ ಪುಸ್ತಕವನ್ನ ಕೊಂಡು ಒಮ್ಮೆ ಓದಿ ನಿಮಗೆ ಯಾವ ಕತೆ ಇಷ್ಟ ಆಯಿತು ಅಂತ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೇನೆ ಇಂಗ್ಲಿಷ್ನಲ್ಲಿ ಯಾರಾದರೂ ಈ ಪುಸ್ತಕವನ್ನು ಓದಬೇಕು ಅಂತ ಇದ್ರೆ ದಿ ರಿದಮ್ ಆಫ್ ಸೈಲೆನ್ಸ್ ಎಂಬ ಪುಸ್ತಕವನ್ನು ಓದಬಹುದಾಗಿದೆ. ಹಾಗೇನೆ ಈ 4 ಕಥೆಗಳನ್ನು ಕೇಳಿದ ಮೇಲೆ ನಿಮಗೂ ಅನಿಸ್ತಾ ಇರಬೇಕಲ್ವಾ, ಹೌದು ನನಗೆ ಯಾರು ಉತ್ತಮ ಗೆಳೆಯ ಅಥವಾ ಗೆಳತಿ ಇಲ್ಲ ಅಂತ ಕೊರಗೋ ಬದಲು ನಾವು ಇಂತಹ ಒಳ್ಳೆಯ ಪುಸ್ತಕಗಳನ್ನೇ ಉತ್ತಮ ಗೆಳೆಯರನ್ನಾಗಿ, ಹಾಗೆಯೇ ನಮ್ಮ ವ್ಯಕ್ತಿತ್ವದ ಹುಡುಕಾಟದಲ್ಲಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಕೊಂಡು ನಮ್ಮ ಯಶಸ್ಸಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಲೈಫ್ ಸೂಪರ್ ಗುರು ಅಂತ ನಾವು ಕೂಡ ಹೇಳೋಣ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಬೃಂದಾ ಅವರೇ. ಲೈಫ್ ಸೂಪರ್ ಗುರು ಅನ್ನುವಂತಹ ಪುಸ್ತಕದಿಂದ ಆಯ್ದಂತಹ ಕೆಲವು ಉತ್ತಮ ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ರಿ. ಉತ್ತಮ ಗೆಳೆಯನನ್ನು ನಮ್ಮಲ್ಲಿ ನಾವು ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದನ್ನು ಹೇಳಿದ್ರಿ. ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಆದರೂ ನಾವು ತಲುಪುವಂತಹ ಗುರಿ ಸರಿಯಾಗಿದ್ದಾಗ ಆ ಕಷ್ಟಗಳನ್ನ ಎದುರಿಸ್ತಾ ಆ ಕಷ್ಟಗಳಿಂದ ಪಾಠಗಳನ್ನು ಕಲಿತಾ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಆ ಗುರಿಯನ್ನು ತಲುಪಬೇಕು. ಆಗ ನಮ್ಮ ಒಂದು ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ರಿ. ಇದೇ ರೀತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ಆಗಾಗ ತಿಳಿಸ್ತಾ ಇರಿ ಅಂತ ಹೇಳ್ತಾ ನಿಮಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಈ ರೀತಿಯಲ್ಲಿ ಪುಸ್ತಕಗಳನ್ನು ಓದ್ತಾ ಇದ್ದೀರಾ? ಹಾಗಾದರೆ ಮತ್ತೆ ಆಗ್ತಡ 9860996279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ವಿಷಯವನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಶಿವಮೊಗ್ಗದ ಸೀನಿಯರ್ ಟೆಸ್ಟ್ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಯುವ ಪ್ರತಿಭೆ ಬೃಂದಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡೋಕೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಹಾಗೆ ಸೋಮವಾರ, ಜುಲೈ ತಿಂಗಳು ಮುಗಿದು ಆಗಸ್ಟ್ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಹೌದು, ಇವತ್ತು August 3, 2026 ಸೊ ಸಮಯ ಕೂಡ 10 ಆಗಿದೆ. ಕಾರ್ಯಕ್ರಮವನ್ನು ಶುರು ಮಾಡೋಣ. ನಿಮ್ಮೆಲ್ರಿಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಬಿಂದಾಸ್ ಸ್ವಾಗತವನ್ನು ಕೋರ್ತಾ, ಕೇಳುಗರೆ ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಾ? ಮಲೆನಾಡಲ್ಲಂತೂ ಮಳೆ ಬರ್ತಿದೆ, ಜೊತೆಗೆ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಂಟಪ ಕೂಡ ತುಂಬಿದೆ. ಹೊಳೆ ತುಂಬಿ ಹರಿಯುವಾಗ ನೋಡೋದೇ ಒಂದು ರೀತಿ ಖುಷಿ ಆಗುತ್ತೆ. ಹಾಗೆ ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ, ಅದು ಕೂಡ ಖುಷಿ ಪಡೋ ವಿಷಯ. ಸೊ ನಿಮ್ಮೂರಲ್ಲಿ ಕೂಡ ಮಳೆ ಬೆಳೆ ಹೇಗಿದೆ, ಇದ್ರ ಬಗ್ಗೆ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ಹಾಗೇನೆ ತಿಂಡಿ ಆಯ್ತಾ ಅಥವಾ ಏನು ಸಮಾಚಾರ, ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಇನ್ನು ವಿಶೇಷವಾಗಿ ಇವತ್ತು ನಿಮಗಾಗಿ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಅದೇನಪ್ಪ ಅಂದರೆ ನಮ್ಮ ಚಿರ ಯುವಕ ಅಂತಲೇ ಹೇಳ್ಬೋದು, ಅವ್ರಿಗೆ ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ ರೀ, ಅವರೇ ನಮ್ಮ ರಮೇಶ್ ಅರವಿಂದ್ ಅವರು, ಡಾಕ್ಟರ್ ರಮೇಶ್ ಅರವಿಂದ್ ಅವರು. ಒಬ್ಬ ವಿಶಿಷ್ಟ ಭಾರತೀಯ ನಟ ಕೂಡ ಹೌದು, ನಿರ್ದೇಶಕರು ಹೌದು, ಇನ್ನು ಒಳ್ಳೆಯ ನಿರೂಪಕರು ಕೂಡ ಹೌದು. ಇವರ ವೃತ್ತಿ ಜೀವನ ಸುಮಾರು 3 ಹೆಚ್ಚು ಕಾಲ ವ್ಯಾಪಿಸಿದೆ ಅಂದ್ರೆ ಬಹುಶಃ ತಪ್ಪಾಗಲಾರದು. ಇವರ ಗಮನಾರ್ಹ ಬಹುಮುಖ ಪ್ರತಿಭೆಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ರಮೇಶ್ ಅವರು ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ ಪ್ರೇಕ್ಷಕರನ್ನ ಆಕರ್ಷಿಸಿದ್ದಾರೆ. 140 ಹೆಚ್ಚು ಚಲನಚಿತ್ರಗಳನ್ನ ಒಳಗೊಂಡು ಇವರು ವ್ಯಾಪಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಪಾತ್ರಗಳಲ್ಲಿ ಅಭಿನಯಿಸುವಾಗ ಸಲೀಸಾಗಿ ಸಹಜ ವರ್ತನೆಯಿಂದ ಅಭಿನಯಿಸ್ತಾರೆ. ಇವರ ಸಾಮರ್ಥ್ಯವನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ. ಹಾಗೇನೆ ಇವರಿಗೆ ವಿಮರ್ಶಕರು ಹಾಗೆ ಇನ್ನು ಕಲಾಭಿಮಾನಿಗಳು ಇವರ ಅಭಿನಯನ ಮೆಚ್ಚಿ ನಿಷ್ಠಾವಂತ ಅಭಿಮಾನಿ ಬಳಗವನ್ನ ಕೂಡ ಗಳಿಸ್ಕೊಂಡಿದ್ದಾರೆ. ಇನ್ನು ಸಾಧನೆಗೆ ಮೀರಿದಂತೆ ರಮೇಶ್ ಅವರು ನಿರ್ದೇಶಕರು ಕೂಡ ಹೌದು, ಕತೆ ಹೇಳುವ ಕೌಶಲ್ಯ ಕೂಡ ವ್ಯಾಪಕವಾಗಿ ಎಲ್ಲರನ್ನ ಮೆಚ್ಚುವಂತಹ ಕಥೆಯನ್ನು ಕೂಡ ಹೊಂದಿದೆ. ನೀವೆಲ್ಲ ನೋಡಬಹುದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ಕೊಳ್ತಿದ್ರು, ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರು ಅಂತ. ಹಾಗಿದ್ರೆ ನನಗಂತೂ ರಮೇಶ್ ಅರವಿಂದ್ ಅವರ ಸಾಂಗ್ಸ್ಗಳನ್ನ ಕೇಳುವಾಗ ಒಂದರಕ್ಕಿಂತ ಮತ್ತೊಂದು ಗೀತೆಗಳು ತುಂಬ ವಿಭಿನ್ನವಾಗಿದೆ, ವಿಶೇಷವಾಗಿದೆ, ಮನಸ್ಸಿಗೆ ಹತ್ತಿರವಾಗುವಂತಹ ಗೀತೆಗಳು ಸಾಕಷ್ಟಿದೆ. ಹಾಗಿದ್ಮೇಲೆ ನೀವು ನಮ್ಮ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಗೀತೆಗಳನ್ನ ಹಾಡಬಹುದು. ನನ್ನದೊಂದು ರಿಕ್ವೆಸ್ಟ್ ಹೆಂಗ ಗೊತ್ತಾ, ರಮೇಶ್ ಅರವಿಂದ್ ಅವರ ಗೀತೆಗಳು ಸಾಕಷ್ಟು ಇದೆ, ಹಾಡಿದ ಹಾಡನೇ ರಿಪೀಟ್ ಹಾಡೋ ಬದಲು ಬೇರೆ ಬೇರೆ ಗೀತೆಗಳನ್ನ ಹಾಡಿದ್ರೆ ಕೇಳೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಏನಂತೀರಾ? ಸೊ ನಾನಂತೂ ನಿಮ್ಮೆಲ್ಲರ ಗೀತೆಯನ್ನ ಕೇಳೋದಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನೀವುಗಳು ನನಗೆ ಖುಷಿ ಪಡಿಸ್ತೀರಾ, ಒಳ್ಳೆ ಗೀತೆಗಳನ್ನ ಹಾಡ್ತೀರಾ ಅಂತ ನಂಬ್ತೀನಿ ಕೂಡ. ಹಾಗಿದ್ರೆ ನೀವು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ, ಜೊತೆಗೆ ಎರಡೇ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅದರಲ್ಲಿ ಮೊದಲನೇದು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಬಂದು ಕರೆ ಮಾಡಿ, ನಂತರದಲ್ಲಿ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಹಾಗಿದ್ಮೇಲೆ ವಾರದ ಮೊದಲ ದಿನ ಸೋಮವಾರ, ಖುಷಿ ಖುಷಿಯಾಗಿದ್ರೆ ವಾರ ಪೂರ್ತಿ ಖುಷಿಯಾಗಿರ್ಬೋದಂತೆ. ಸೊ ನಾವು ನೀವು ಎಲ್ಲರೂ ಖುಷಿಯಾಗಿರೋಣ, ಜೊತೆಗೆ ಈ ಒಂದು ವಾರವನ್ನ ಕೂಡ ಖುಷಿಯಿಂದ ಪ್ರಾರಂಭಿಸೋಣ ಅಂತ ತಿಳಿಸ್ತಾ ನಮ್ಮ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ,
12: ನಮಸ್ತೆ ಮೇಡಮ್.
11: ನಮಸ್ತೆ ಸರ್.
12: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
11: ಓಕೆ ಸುಬ್ರಹ್ಮಣ್ಯ ಅವರೇ, ಇವತ್ತು ನೀವು ಮೊದಲ ಲಕ್ಕಿ ಕಾಲರ್ ಆಗಿದ್ದೀರಿ.
12: ಖಂಡಿತ ಮೇಡಮ್, ಹೌದು ಮೇಡಮ್, ರಮೇಶ್ ಅರವಿಂದ್ ಅವರಿಗೆ ಮೆನಿ ಮೆನಿ ರಿಟರ್ನ್ಸ್ ಆಫ್ ದಿ ಡೇ ಮೇಡಮ್.
11: ಸರ್, ಅವ್ರದ್ದು ಬರ್ಡೇ ಏನಿಲ್ಲ ಇವತ್ತು.
12: ಹೌದಾ?
11: ಅವರ ಗೀತೆಗಳ ವಿಶೇಷ ತಗೊಂಡಿದ್ದೀನಿ ಅಷ್ಟೇ.
12: ಹೌದಾ? ಒಂದಕ್ಕಿಂತ ಒಂದು ಅದ್ಭುತವಾದ ಚಿತ್ರ ಮೇಡಮ್ ಅವ್ರದ್ದು.
11: ಹೌದು. ಸರ್, ಬರ್ಡೇ ಇರೋದು ನೆಕ್ಸ್ಟ್ ಮಂತ್.
12: ಏನ್ ಮೇಡಮ್?
11: ಸೆಪ್ಟೆಂಬರ್ 10 ಅವರ ಜನ್ಮದಿನ ಅಂತ ಹೇಳಿದೆ.
12: ನಾನು ಅಮೆರಿಕ ಚಿತ್ರದ ರಾಜೇಶ್ ಕೃಷ್ಣನ್ ಅವರ ಹಾಡಿರ ತಗೊಂಡಿದ್ದೀನಿ ಮೇಡಮ್.
11: ಸೂಪರ್ ಹಾಡಿ ಸರ್.

ಪಾರೆಯೇ ಒಲಿದೊಲಿದು ಪಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ.

0: ಒಲವಾದಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು.
1: ಸೂಪರ್ ಸೂಪರ್ ಸರ್, ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ರಿ, ಒಳ್ಳೆ ಪ್ರಯತ್ನ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ. ಓಕೆ, ಖಂಡಿತ ಅಲ್ವಾ ಕೇಳಿದ್ರೆ. ಈಗ ರಮೇಶ್ ಅರವಿಂದ್ ಅವರು ಅಂತ ಹೇಳಿದ ತಕ್ಷಣ ಮೊದಲು ನೆನಪಾಗೋ ಗೀತೆ ಬಹುಶಃ ಇದೇ ಇರ್ಬೋದೇನೋ, 100 ಜನ್ಮಕ್ಕೂ 100 ಜನ್ಮಕ್ಕೂ ಅಂತ. ಎಂತ ಮೆಲೋಡಿ ಸಾಂಗ್ ಅಲ್ವಾ ನಿಜವಾಗ್ಲೂ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
2: ಫೈನ್ ಮೇಡಮ್, ತಾವೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ,
2: ತಿಂದ್ರಿ ಮೇಡಮ್?
1: ಸರ್, ನಾನು ಇವತ್ತು ಪಡ್ಡು ತಿನ್ಕೊಂಡ್ ಬಂದೆ.
2: ನಮ್ದು ಇವತ್ತು ಇಡ್ಲಿ ಚಟ್ನಿ ಮೇಡಮ್.
1: ಇಡ್ಲಿ ಚಟ್ನಿ?
2: ಹೌದು ಮೇಡಮ್. ಇವತ್ತು ರಮೇಶ್ ಅವರು ಉತ್ತರ ಮೇಡಮ್?
1: ಇಲ್ಲ ಸರ್, ಸುಮ್ನೆ ಅವ್ರು ಟಾಪಿಕ್ ತಗೊಂಡಿದ್ದೆ, ಅವ್ರದ್ದು ಮೆಲೋಡಿ ಸಾಂಗ್ಸ್ ಗಳು ತುಂಬಾ ಇದೆ
2: ನಾನು ಅನ್ಕೊಂಡೆ. ಇರ್ಲಿ, ಅದೇ ಅವರ ಒಂದು ಅಮೃತ ವರ್ಷಿಣಿ ಪಿಕ್ಚರ್ ಇಂದ ಹಾಡ್ತಾ ಇದ್ದೀನಿ ಮೇಡಮ್.
1: ಹಾಡಿ ಸರ್.
2: ಆಯ್ತು ಮೇಡಮ್, ಸ್ಟಾರ್ಟ್ ಮಾಡ್ತೀನಿ.
1: ಓಕೆ.
2: ಎಲ್ಲ

0: ಬಂದಿತು, ಜುಳು ನೀರಲ್ಲಿ ತಿಲ್ಲಾನ ಹಾಡಿತು, ನೋಡೋಕೆ ನಾ ಬಂದರೆ ನಿನ್ನದೇ ತಕತೈ ಕಂಡಿತು, ತಕದಿಮಿ ಎಂದಿತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿಗಿದೆ, ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ, ಎಲ್ಲ ಸಾಲಲ್ಲೂ ಗಿಂಕೋ ಅಕ್ಷರ ನಿಂದೇನ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದನೆ ಬಾಲೆ ಬಾಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಮಿಂಚಿನ ಬಳ್ಳಿ ನೀನು. ಆಯ್ತು ಮೇಡಮ್,
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಬ್ರಹ್ಮಾನಂದಾರಣ್ಯವ್ರು ಕರೆ ಮಾಡಿದ್ವಿ, ಆಲ್ಮೋಸ್ಟ್ ಫುಲ್ ಸಾಂಗ್ ಹಾಡ್ಬಿಟ್ಟಿದ್ರೇನೋ. ಸೊ ಕೇಳಿದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ, ಏನಪ್ಪ ಅಂದ್ರೆ ಕರೆ ಮಾಡೋರು ಒಂದು ಪಲ್ಲವಿ ಅಥವಾ ಒಂದು ಚರಣ ಹಾಡಿದ್ರೆ ಸಾಕು, ಎಲ್ರಿಗೂ ಅವಕಾಶ ಸಿಗ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ನಮಸ್ತೆ ತಂಗಿ ಅವರಿಗೆ.
1: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು.
1: ತರಕಾರಿ ಉಪ್ಪಿಟ್ಟು, ಓಕೆ. ಪ್ರೇಮಕ್ಕ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ರಮೇಶ್ ಅವ್ರದ್ದು ಹಾಡ್ಬೇಕು ಅಂತ ಹೇಳಿದಿರಾ.
1: ಹೌದು. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನೂರು ಜನ್ಮಕ್ಕೂ ಹಾಡ್ತೀನಿ.
1: ಬೇರೆ ಹಾಡ್ಬೋದಾ? ನೂರು ಜನ್ಮಕ್ಕೂ ಆಲ್ರೆಡಿ ಸುಬ್ರಹ್ಮಣ್ಯ ಸರ್ ಹಾಡ್ಬಿಟ್ಟಿದ್ದಾರೆ.
2: ಹೌದಾ? ಹ್ಮ್, ಹಾಗಾದ್ರೆ ಬೇರೆದೊಂದು ಎರಡು ಲೈನ್ ಹಾಡ್ಲಾ?
1: ಹಾಡಿ ಹಾಡಿ, ಪರವಾಗಿಲ್ಲ.
2: ಬಾ

0: ಬಾಬಾ ಗೆಳೆಯ ಬೇಗ, ಬಾಬಾ ಗೆಳೆಯ ಬೇಗ.
1: ಯಾಕೆ ನಾನು ಅದಕ್ಕೆ ರೆಡಿ ಆಗಿದ್ದೆ, ಇದಕ್ಕೆ ಒಂದ್ ಎರಡ್ ಲೈನ್ ಬಾಯಲ್ಲಿ ಬಂದಿದ್ದೆ ಹೇಳ್ಬಿಟ್ಟು.
2: ಆದ್ರೆ ಸೂಪರ್ ಆಗಿ ಹಾಡಿದ್ರಿ, ಇದು ಕೂಡ ಒಳ್ಳೆ ಗೀತೆನೆ. ನಾನು ಮುಂಚೆನೆ ಹೇಳ್ದೆ, ರಮೇಶ್ ಸರ್ ಸಾಂಗ್ಸ್ ತುಂಬಾನೇ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ, ಎಲ್ರೂ ಒಂದೊಂದ್ ಸಾಂಗ್ ನ ಆಯ್ಕೆ ಮಾಡ್ಕೊಂಡು ಹಾಡಿ ಅಂತ.
1: ನಾನು ಅದನ್ನ ಕೇಳಿಸ್ಕೊಂಡಿರ್ಲಿಲ್ಲ, ಅದಕ್ಕೆ ಇದನ್ನ ಅದನ್ನ ಆಯ್ಕೆ ಮಾಡಿದ್ದೆ. ಈಗ ಸುಮ್ಮನೆ ನೀವು ಹೇಳೋದು ಚೇಂಜ್ ಮಾಡಿ ಒಂದ್ ಎರಡ್ ಲೈನ್.
2: ಅದು ಅದು ಸ್ಪಾಂಟೇನಿಯಸ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಲ್ಲಿರುವಂತಹ ಸಾಮರ್ಥ್ಯ. ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ ಕರೆ ಮಾಡಿದಕ್ಕೆ.
1: ಧನ್ಯವಾದ ನಿಮಗೆ.
2: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಆಡಿದ್ದಾರೆ, ಯಾರು ಕೇಳುವ? ಹಲೋ
3: ಹಲೋ, ಗುಡ್ ಮಾರ್ನಿಂಗ್.
2: ವೆರಿ ಗುಡ್ ಮಾರ್ನಿಂಗ್.
3: ಆರಾಮ?
2: ಆರಾಮು, ನೀವು?
3: ನಾವು ಆರಾಮಾಗಿದ್ದೀವಿ.
2: ಆಯ್ತಾ ತಿಂಡಿ?
3: ತಿಂಡಿ ಇಲ್ಲ, ಮಾಡ್ಬೇಕು.
2: ತಿಂಡಿ ಮಾಡ್ಬೇಕು. ಏನ್ ತಿಂಡಿ ರೆಡಿ ಆಗಿದ್ಯಾ? ಅಟ್ಲೀಸ್ಟ್
3: ರೆಡಿ ಆಗಿದೆ, ರೆಡಿ ಆಗಿದೆ.
2: ಹಾ,
3: ಕಿಚಡಿ ಕಿಚಡಿ
2: ಕಿಚಡಿ. ಹೆಸರು ಬೇಳೆ ಕಿಚಡಿನ?
3: ಹಾ, ಹೆಸರು ಬೇಳೆ ಕಚಡಿ ಕಿಚಡಿ.
2: ಓಕೆ, ಮಿನಿಮ ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ರಮೇಶ್ ಅರವಿಂದ್ ಅವ್ರದ.
2: ಹೌದು.
3: ಹೇಗಿದೆ ನಮ್ ದೇಶ, ಹೇಗಿದೆ ನಮ್ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗ ಹೇಗಿದ್ದಾರೆ ಕನ್ನಡ ಜನ, ಓ ಬೊಂಬಾಟಾಗಿದ್ದಾರೆ. ಏನಂತಾರೆ ಅಣ್ಣರು, ಯಾವ ಹೊಸ ಪಿಕ್ಚರು, ಈಗ್ಲೂ ಅಣ್ಣರೇ ನಂಬರ್ ಒನ್ ಸ್ಟಾರಮ್ಮ. ಕಾವೇರಿ ವಿವಾದ ಈಗೆಲ್ಲಿ ಬಂದು ನಿಂತಿದೆ, ಮಳೆ ಬಂದು ನಿಂತೋಗಿದೆ.
2: ಆಮೇಲೆ
3: ಮಳೆ ಬಂದು ನಿಂತೋಗ್ಬಿಡ್ತು ಕಾವೇರಿ ವಿವಾದ ಇವಾಗ ಸದ್ಯಕ್ಕೆ.
2: ಅಮೆರಿಕ ಅಮೆರಿಕ ಗೀತೆ ಅಲ್ವಾ?
3: ಹೇಗಿದೆ ಬೆಂಗಳೂರು, ಭಾರಿ ಜೋರು ಟ್ರಾಫಿಕ್, ಅಯ್ಯೋ ಮಾಮೂಲಿದ್ದ ರೋಡಿಗೆ ಓಡಿ ಬಂತು ಪುಷ್ಪಕ್ಕು, ಮೆಟ್ರೋ ಬಂದ್ರು ನಿಲ್ತಾ ಇಲ್ಲ ಟ್ರಾಫಿಕ್, ಬಿಡಿಎ ಸೈಟಿನ ರೇಟು ಈಗ ಎಷ್ಟಿದೆ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕಿಂತ ಎತ್ತರಕ್ಕೋಗಿದೆ.
2: ಓಕೆ, ಆ ಗೀತೆನ ನಿಮಗ್ ಹೇಗ್ ಬೇಕು ಹಾಗೆ ಸಾಹಿತ್ಯವನ್ನು ಕೂಡ ಬದಲಾಯಿಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ
3: ಮಾಡಿದಕ್ಕೆ.
2: ನೆಕ್ಸ್ಟ್ ಕಾಲರ್ ಆಡಿದ್ದಾರೆ, ಯಾರು ಕೇಳುವ? ಹಲೋ
4: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
2: ನಮಸ್ತೆ, ಗುಡ್ ಮಾರ್ನಿಂಗ್ ಶುಭೋದಯ. ಹೇಗಿದ್ರಾ?
4: ಆರಾಮಿದೀವಪ್ಪ, ನೀವು?
2: ನಾವು ಕೂಡ ಆರಾಮಿದೀವಿ. ಆಯ್ತಾ ತಿಂಡಿ?
4: ಇಲ್ಲಪ್ಪ, ಪಡ್ಡು ಆಗ್ಬೇಕಿನ್ನು.
2: ಏ, ನಂದು ಪಡ್ಡು ಇವತ್ತು.
4: ಹೌದಾ? ಸೇಮ್ ಮೊನ್ನೆನ ಹಾಗೆ ಆಗಿತ್ತು, ವಾಂಗಿ ಬಾತ್.
2: ಹೌದೌದು. ರಮೇಶ್ ಸರ್ ಗೀತೆಯನ್ನ ಹಾಡ್ಬೇಕು, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
4: ಟೆಲಿಫೋನ್ ಗೆಳತಿ ತಗೊಂಡಿದ್ದೀನಿ.
2: ಸೂಪರ್ ಸೂಪರ್, ಹಾಡಿ ಹಾಡಿ.
4: ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಕಾಡಿಗೂ.

ಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂತು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ವೆಲ್ಕಮ್ ವೆಲ್ಕಮ್, ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬದು ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ, ಕನಸು ಇರದೆ ಕಂಗಳಿಲ್ಲ, ಗೆಲುವು ಇರದೆ ಹೆಂಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ, ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಸು, ನೆತ್ತಿಯ ಸುಡು ಸೂರ್ಯನ.

0: കണ്ണമുച്ചെ കാടിലൂടെ ആകമ്മ, കണ്ണമുച്ചി മനസ്സിക സേരുബാരമ്മ. ടെലിഫോൺ കിടത്തി വെൽക്കം വെൽക്കം.
1: ಥ್ಯಾಂಕ್ ಯು ಮಾ. ನಿನಗೆ ವಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಖುಷಿ ಆಯ್ತು.
0: ಥ್ಯಾಂಕ್ ಯು
1: ಮ್ಯಾಮ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಓಕೆ, ಎಷ್ಟೊಂದು ಒಳ್ಳೆ ಗೀತೆ ಅಲ್ವಾ? ಹೌದು, ಹೇಳ್ದಲ್ಲ ರಮೇಶ್ ಸರ್ ಅವರ ಗೀತೆಗಳು ಅಂದ್ರೆ ಹಾಗೆ ಮನಸ್ಸಿಗೆ ಇಷ್ಟ ಆಗುವಂತಹ ಗೀತೆಗಳು. ಹಾಗೆ ಮುಂದಿನ ಕರೆ ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳುವ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ಆಯ್ತಾ ಊಟ ತಿಂಡಿ?
2: ಊಟ ಮಾಡ್ಬೇಕು ಮೇಡಮ್, ಈಗ
1: ಇನ್ನು ಆಗಿಲ್ಲ, ಮಾಡ್ಬೇಕು.
2: ಮಾಡ್ಬೇಕು.
1: ಓಕೆ,
2: ನಾನು ಒಂದು ಹಾಡು ಆಯ್ಕೆ ಮಾಡ್ಕೊಂಡಿದ್ದೆ ಮೇಡಮ್. ಅದನ್ನ ಕೈಬಿಟ್ಟು ಇನ್ನೊಂದ್ ಹಾಡು ಶ್ರೀಗಂಧ ಚಿತ್ರ ತಗೊಂಡಿದ್ರು ಮೇಡಮ್.
1: ಸೂಪರ್ ಹಾಡಿ ಸರ್.
2: ರಮೇಶ್ ಅವರು ನಿಜ ಒಳ್ಳೆ ಜೆಂಟಲ್ಮನ್ ನಟ ಮೇಡಮ್ ಅವರಂತೂ.
1: ಹೌದ್ ಹೌದ್ ಸರ್.
2: ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು. ಮತ್ತೆ ತ್ಯಾಗರಾಜ ಅಂತ ಒಂದು
1: ಮಿಸ್ಟರ್ ತ್ಯಾಗರಾಜ ಅಂದ್ರೆ ಮೊದಲು ರಮೇಶ್ ಅವರೇ ನೆನಪಾಗ್ತಾರೆ.
2: ನಿಜ ನಿಜ ಮೇಡಮ್. ಆಮೇಲೆ ಅವರು ನಿರ್ದೇಶಕರು ಕೂಡ, ಹೌದು,
1: ನಿರ್ಮಾಪಕರು, ಲೇಖಕರು, ಹಾಗೆ ನಿರೂಪಕರು. ಹೌದು
2: ಹೌದೌದು ಮೇಡಮ್. ಆಡ್ತೀನಿ ಮೇಡಮ್ ಒಂದು.
1: ಹಾಡಿ ಸರ್.
2: ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಕಾಯಿಸುವುದು ಸತಾಯಿಸುವುದು ಹೆಣ್ಣುಗಳ ಕಲೆ ತಾನೇ, ಪ್ರೀತಿಯದು ಬಲೆ ತಾನೇ. ಕೋಪಿಸುವುದು ಚುಡಾಯಿಸುವುದು ಗಂಡುಗಳ ಕಲೆ ತಾನೇ, ಪ್ರೀತಿಯದು

ಅಟ್ಟಕ್ಕೆ ಎತ್ತಿ ಬಿಡಿಸುವಿರಿ. ನಿಜವಾಗಿ ನಾನು ಅಂತ ಹುಡುಗನು ಅಲ್ಲ, ನಿಜವಾಗಿ ನಾನು ಅಂತ

0: ತಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು.
1: ಸೂಪರ್ ಸೂಪರ್ ಸರ್, ಶ್ರೀಗಂಧ ಸಿನಿಮಾದ ಒಳ್ಳೆ ಗೀತೆ.
2: ಯಾಕೆಂದ್ರೆ ಅದು ಟಂಗ್ ಟ್ವಿಸ್ಟರ್ ಕಷ್ಟ ಅಂತ
1: ಒಳ್ಳೆ ಪ್ರಯತ್ನ ಮಾಡಿದ್ರಿ ಸರ್, ಹಾಗೆ ಒಳ್ಳೆ ಗೀತೆಯನ್ನ ಕೂಡ ಆಯ್ಕೆ ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿರುವಂತ ಗೀತೆ. ಧನ್ಯವಾದಗಳು ಸರ್ ಕರೆ
2: ಮಾಡಿದ್ದಕ್ಕೆ.
1: ಎಸ್, ಸೋಮಶೇಖರ್ ಸರ್ ಕೂಡ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ಶುಭೋದಯ.
1: ಧನ್ಯವಾದಗಳು, ನೀವು ಅಷ್ಟು ಪ್ರೀತಿಯಿಂದ ಮನೆ ಮಗಳು ಅಂತ ಕರೆಯುವಾಗ ನನಗೂ ತುಂಬಾ ಖುಷಿ ಆಗತ್ತೆ. ತಿಂಡಿ ಆಯ್ತಾ?
3: ಆಯ್ತು, ಚಪಾತಿ ಆಮೇಲೆ ಸಾಗು ಮಾಡಿದ್ವಿ, ಆಲು ಸಾಗು.
1: ಚಪಾತಿ ಆಲು ಸಾಗು. ಓಕೆ, ಇವತ್ತು ಯಾವ ಗೀತೆ ಆಡ್ಕೊಂಡು?
3: ಇವತ್ತು ರಮೇಶ್ ಅವರ ಮೊದಲನೇ ಚಿತ್ರ ಅನ್ಸುತ್ತೆ, ಯಾಕಂದ್ರೆ ಸುಂದರ ಸ್ವಪ್ನಗಳು ಅಂತ ಒಂದು.
1: ಓಕೆ,
3: 86 ಬಂದಿದ್ದಂತ ಚಿತ್ರ ಅದು, ಅದು ಹಾಡು ಹಾಡ್ತಾ ಇದ್ದೀನಿ.
1: ಓಲ್ಡ್ ಇಸ್ ಗೋಲ್ಡ್, ಹಾಡಿ ಮ್ಯಾಮ್.
3: ಕ್ಷಮಿಸಿ ಹೇಳೋದೆಲ್ಲ ತಮಾಷೆಗಾಗಿ, ಮದುವೆಯಲ್ಲಿ ಬಿಗರ್ ಹಾಡೋ ಸಂತೋಷಕ್ಕಾಗಿ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ, ಮದುವೆಯಲ್ಲಿ ಬಿಗರ್ ಹಾಡೋ ಸಂತೋಷಕ್ಕಾಗಿ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ, ಮಾಲೆ ಹಾಕು ಗಂಡು ಓಡಿ ಬಂದು ಬಿಟ್ಟ, ಅವಸರದೆ ಹಲ್ಲು ಸೆಟ್ಟು ಮರೆತು ಬಿಟ್ಟ. ಮಾಲೆ ಹಾಕು ಗಂಡು ಓಡಿ ಬಂದು ಬಿಟ್ಟ, ಅವಸರದೆ ಹಲ್ಲು ಸೆಟ್ಟು ಮರೆತು ಬಿಟ್ಟ. 60 ಆಸೆ ಏತಕ್ಕೆ, ಹಾಯ್ 60 ಆಸೆ ಏತಕ್ಕೆ, ತಾತನಿಗೆ ತಾಳಿ ಕಟ್ಟು ಶೋಕಿ ಏತಕ್ಕೆ. ಏಯ್, ನಂಗೆ 45 ಕಣಯ್ಯ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ, ಮದುವೆಯಲ್ಲಿ ಬಿಗರ್ ಹಾಡೋ ಸಂತೋಷಕ್ಕಾಗಿ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ. ಥ್ಯಾಂಕ್ ಯು.
1: ಏಯ್, ಸೂಪರ್ ಮೇಡಮ್, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸುಂದರ ಸೂಕ್ತಗಳು, ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ.
3: ಕೆಲವು ಫಿಲಂ ಇಂದ ಡಬ್ಬಿಂಗ್ ಮಾಡಿ ಆಮೇಲೆ ಅವರು ಇದರಲ್ಲಿ ಫಸ್ಟ್ ಫಿಲಂ ಅನ್ಸುತ್ತಪ್ಪ ನನ್ಗೆ.
1: ಹೌದೌದು, ಸುಂದರ ಸೂಕ್ತಗಳ ಮುಖಾಂತರ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಬೀನಾ ಮ್ಯಾಮ್ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ರು, ಹಾಗೆ ಹಳೆಯ ಗೀತೆಯನ್ನ ಕೂಡ ಆಯ್ಕೆ ಮಾಡಿಕೊಂಡ್ರು. ನಾನು ಕೂಡ ಈ ಹಾಡೆ ಕೇಳಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಸೂರ್ಯಘರ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
11: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು, ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ, ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
10: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಬೆಂದಾಸ್ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡ್ರೆ ಅಲ್ವಾ? ಹೌದು, ರಮೇಶ್ ಅವರಿಗೆ ಹೇಳಿ ಮಾಡಿಸಿದಂಥ ಸಾಂಗ್ ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಅವರು ಸುರ ಸುಂದರನೇ. ಸೊ ಓ ಮಲ್ಲಿಗೆ ಸಿನಿಮಾದ ಗೀತೆ ಆಗಿದ್ದು, ಈ ಒಂದು ಸಿನಿಮಾಗೆ ನಮ್ಮ ರಮೇಶ್ ಅರವಿಂದ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದರೆ, ಹಾಗೆ ಈ ಹಾಡಿಗೆ ಧ್ವನಿಯನ್ನು ನೀಡಿರೋರು ನಮ್ಮ ರಾಜೇಶ್ ಕೃಷ್ಣನ್ ಅವರು, ಹಾಗೆ ಸೌಮ್ಯ ಅವರು, ಜೊತೆಗೆ ವಿ ಮನೋಹರ್ ಅವರ ಸಾಹಿತ್ಯ ಕೂಡ ಇರುವಂಥದ್ದು. ಇನ್ನು 1997 ಈ ಸಿನಿಮಾ ಬಿಡುಗಡೆ ಆಯಿತು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು? ನಮ್ಮ ರಮೇಶ್ ಸರ್ ಯಾವ ಸಾಂಗ್ ಹಾಡ್ತಾರೆ ಕೇಳೋಣ. ಅಕಸ್ಮಾತ್ ಯಾರಾದರೂ ಈಗ ತಾನೇ ಟ್ಯೂನ್ ಮಾಡಿಬಿಟ್ಟು ಏನು ಟಾಪಿಕ್ಕು, ಏನು ಹಾಡೋದು, ಏನು ಕಲೆ ಮಾಡೋದು ಅಂತ ನೆಲ್ಲ ಕೇಳಿದ್ರೆ, ಇವತ್ತು ರಮೇಶ್ ಅರವಿಂದ್ ಅವರ ಸಾಂಗ್ಸ್ಗಳನ್ನ ಹಾಡಿಸ್ತಾ ಇದ್ದೀವಿ. ಸೊ ನೀವು ಕೂಡ ಅವರ ಗೀತೆಯನ್ನು ಹಾಡ್ಬೋದು. ನಮ್ಮ ಸಂಖ್ಯೆ 9686 2729 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಹಾಡ್ಬೋದು. ಆದಷ್ಟು ಬೇರೆ ಬೇರೆ ಗೀತೆಗಳನ್ನು ಹಾಡಿ, ಓಕೆನಾ? ಯಾಕಂದರೆ ರಮೇಶ್ ಸರ್ ಅವರ ತುಂಬ ಸಾಂಗ್ಸ್ಗಳು ಇರುವಂಥದ್ದು. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ ಸರ.
1: ಆರಾಮದಿರಿ ಮೇಡಮ್?
0: ನಾನು ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
1: ನಾವು ಆರಾಮಿದ್ದೀರಿ ಮೇಡಮ್. ಕಾರ್ಯಕ್ರಮ ಬಿಂದಾಸ್ ಮೂಡಿ ಬರಕತ್ತದ್ರಿ, ಬಿಂದಾಸ್ ಕೇಳ್ಕೊತ ಕೂತಿದ್ದೀವ್ರಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಹ್ಞೂ, ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ?
0: ಇವತ್ತು ಪಡ್ಡು. ನೀವು?
1: ನಾವಿನ್ನು ನಾಷ್ಟ ಮಾಡಿಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಿ ಆಮ್ಯಾಗ ಮಾಡುದ್ರಿ, ಊಟನೇ ರೀ.
0: ಕಾರ್ಯಕ್ರಮ ಕೇಳಿ ಆಮೇಲೆ ನಾಷ್ಟ
1: ಮಾಡಿ.
0: ಸೊ ಹಾಗಿದ್ರೆ ಈಗ ರಮೇಶ್ ಸರ್ ಅವರ ಯಾವ ಗೀತೆಯನ್ನ ಹಾಡ್ತೀರಾ?
1: ಗಾಳಿ ಇದ್ರದ ಆಡ್ತಿ ನೋಡಿ ಮೇಡಮ್, ಅದು ಯಾವಾಗ ಆದ್ರೆ ಚಿತ್ರ ಇದು ಇದು ಇರ್ಬೇಕ್ರಿ, ಅದು ಏನು ಹೆಸರು ಬರಲ್ದ್ರೆ.
0: ನೀವು ಹಾಡಿ ಹೇಳಿ ಯಾವ್ದಂತ ನಾನು ಹೇಳ್ತೀನಿ.
1: ಹಾ, ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರು ಕೋತಿ ಅಲ್ಲ, ಪಟ ಪಟ ಇದು ಗಾಳಿ, ಪಟ ಪಟ ಪಟ ಇದು ಧೂಳಿ ಪಟ. ಧನ್ಯವಾದ ರೀ ಮೇಡಮ್.
0: ಓಕೆ, ಆಪ್ತ ಮಿತ್ರ ಸಿನಿಮಾದ
1: ಹೆಸರೇ ಬರಲಾಗಿತ್ತು.
0: ಹೌದೌದು, ಅವರು ವಿಷ್ಣು ಸರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಇನ್ನು ಆಪ್ತ ಮಿತ್ರ ಸೂಪರ್ ಹಿಟ್ ಸಿನಿಮಾ,
1: ಸೂಪರ್ ಹಿಟ್ ಸಿನಿಮಾ ರೀ ಮೇಡಮ್, ಅದು ಬಹಳ ಚಲೋ ಆದ್ರಿ ಪಿಕ್ಚರ್ ನೋಡಾಕ್ರಿ.
0: ಓಕೆ, ಸೊ ನೀವು ಕೂಡ ಚಲೋ ಹಾಡಿದ್ರಿ, ಧನ್ಯವಾದಗಳ್ರಿ ಕರೆ ಮಾಡಿದಕ್ಕ.
1: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ನಮಸ್ತೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ, ಅದಕ್ಕೆ ಹೇಳುದು ರೇಡಿಯೋ ನಮ್ ಕಡಿಮೆ ಮಾಡ್ಕೊಳ್ಳಿ ಅಂತ. ಇಲ್ಲಿ ಕರೆ ಮಾಡ್ಬಿಟ್ಟು ಅಲ್ಲೆಲ್ಲೋ ಕೇಳಿಸ್ಕೊಳ್ತಾ ಇರ್ತೀರಾ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ
0: ಮೇಡಮ್, ಹೇಗಿದ್ದೀರಾ?
2: ಪರವಾಗಿಲ್ಲ.
0: ಓಕೆ, ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಸರ್ ಅವರ ಗೀತೆಯನ್ನ ಹಾಡಿಸ್ತಾ ಇದ್ದೆ. ಯಾವ ಗೀತೆಯನ್ನ ಹಾಡ್ತೀರಾ ಈಗ?
2: ಇದು ನಿನ್ನೆ ಪ್ರೀತಿಸುವೆ.
0: ಸೂಪರ್, ಹಾಡಿ ಮ್ಯಾಮ್.

0: ಧನ್ಯವಾದ.
1: ಓಕೆ, ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಮುಂದಿನ ಕರೆ ಯಾರು ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಹರ್ಪ್ರೀತ್ ಅವರೇ.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ದೀವ್ರಿ ನೀವು?
1: ನಾನು ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ಅರಿ,
1: ತಿಂಡಿ ತಿಂಡಿ ಆಯ್ತಾ ಅಂದೆ.
2: ಆಯ್ತ್ರಿ, ನಿಮ್ದು?
1: ನಮ್ದು ಆಯ್ತು. ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಿ?
2: ಹಾಡ್ತೀನ್ರಿ.
1: ಹಾಡಿ ಹಾಡ್ರಿ.
2: ನಿನ್ನ ಪ್ರೀತಿಸುವ ಚಿತ್ರದಿಂದ.
1: ನನ್ನ ಪ್ರೀತಿಯ ದೇವತೆಯ ಆ ಸಾಂಗ
2: ಹಾಡ್ ನೋಡ್ರಿ.
1: ಅದಾದ್ರೆ ಬೇಡ, ಆಲ್ರೆಡಿ ಹಾಡಾಗಿದೆ ಅದು.
2: ನೆನ್ಪಾಯ್ತು, ಅದಕ್ಕೆ ಹಾಡಕುಂತೆ. ಹಾಡಬಹುದಾ?
1: ಹಾಡಿ ಹಾಡಿ, ಎರಡೆಷ್ಟು ಸಾಲ ಬೇಗ ಹಾಡಿ.
2: ನನ್ನ

0: ಆದಳು ಬೆಳದಿ ಬೆಳಿ ಬೆಳದಿಂಗಳದ ನಗೆಯಂತಿ ಇಂದ್ರ ಕುಲದ ದೊರೆ ಮಗಳಂತಿ ಜನ್ಮ ಜನ್ಮದಲ್ಲಿ ನೆನಪು ಕರೆದಂತೆ ಅದೇ ಬಿಟ್ಟಳು ಮನಸ್ಸು ಬರದಂತೆ ನನ್ನೇ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟು ಚಿತ್ರಗಳಲ್ಲಿ ಎಷ್ಟು ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು ಎಷ್ಟು ದಿಕ್ಕುಗಳಲ್ಲಿ ಎಷ್ಟು ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನ್ನು ನಿನ್ನ ನಗವು ಕಂಡೆ ಅರ್ಪಿತವರೇ ಇಡಂದ್ರಿ.
1: ಓಕೆ, ಥ್ಯಾಂಕ್ ಯು ರೀ, ಚಲೋ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ರೀ ಕೂಡ.
1: ಓಕೆ, ಎಸ್ ಅಕ್ಕ ಮಹಾದೇವರು ಕರೆ ಮಾಡಿದ್ರು, ಒಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡ್ರು, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಹೇಳೋಣ? ಹಲೋ,
3: ಗುಡ್ ಮಾರ್ನಿಂಗ್ ಅರ್ಪಿತಾ.
1: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
3: ತಿಂಡಿ ತಿಂದ್ರಿ?
1: ತಿಂಡಿ ಇವತ್ತು ಪಡ್ಡು. ನಿಮ್ಮದು?
3: ನಮ್ದು ಉಪ್ಪಿಟ್ಟು ಮತ್ತೆ ಫ್ರೈಡ್ ರೈಸ್.
1: ವಾರೆ ಉಪ್ಪಿಟ್ಟು ಫ್ರೈಡ್ ರೈಸ್
3: ತಿನ್ಲಿಲ್ದ, ಉಪ್ಪಿಟ್ಟು ತಿನ್ಲಿಲ್ದವ್ರು ಮಗ ಇದಾನೆ, ಅವನೇ ಫ್ರೈಡ್ ರೈಸ್.
1: ಹಂಗೆ
3: ಮತ್ತೆ
1: ಸೂಪರ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅರವಿಂದ್ ಅವರ ಸೂಪರ್ ಹಿಟ್ ಸಾಂಗ್ ಎಲ್ಲ ತೆಗೆದುಕೊಂಡು ಬಂದಿದ್ದೆ. ಯಾವ ಗೀತೆ ಹಾಡ್ತೀರಾ?
3: ಆಪ್ತ ಮಿತ್ರ ಹಾಡ್ಲಾ?
1: ಪಟ ಪಟ ಗಾಳಿ ಪಟನ?
3: ಅಲ್ಲ ಅಲ್ಲ.
1: ಹಾಗಿದ್ರೆ ಓಕೆ ಹಾಡಿ.

0: ಸಾಕಲ್ಲ,
1: ಸಾಕು, ಎಲ್ರಿಗೂ ಅವಕಾಶ ಕೊಡೋಣ. ಒಂದು ಪಲ್ಲವಿ ಒಂದು ಚರಣ
0: ಖಂಡಿತ.
1: ಓಕೆ, ಥ್ಯಾಂಕ್ ಯು ಕುಸುಮ, ಕರೆ ಮಾಡಿ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು, ಹೇಗಿದ್ದೀರಾ? ನಾನ್ ಸೂಪರ್ ಸರ್, ನೀವು?
2: ನಾವು ಕೂಡ ಸೂಪರ್ ಕಣ್ರಿ.
1: ಓಕೆ, ಸೊ ತಿಂಡಿ ಆಯ್ತಾ ಸರ್?
2: ಹಾ, ತಿಂಡಿ ಆಯ್ತು. ಇವತ್ತು ನೀರ್ದೋಸೆ ಐತ್ರಿ ಇಲ್ಲಿ.
1: ಉಡುಪಿಯಲ್ಲಿ ನೀರ್ದೋಸೆ ಇರ್ಲೇಬೇಕಲ್ಲ.
2: ಹೌದು, ನೀರ್ದೋಸೆ, ನೀರ್ದೋಸೆ ಮತ್ತೆ ತೆಂಗಿನಕಾಯಿ ಹೂರಣ.
1: ಓ ಸೂಪರ್. ಸೊ ಈಗ ಯಾವ ಗೀತೆಯನ್ನ ಹಾಡ್ತಾ ಇದೀರಾ ಸರ್? ರಮೇಶ್ ಸರ್.
2: ರಮೇಶ್ ಅರವಿಂದ್ ಅಲ್ವಾ? ಒಂದ್ ರೀತಿ ಡಿಫರೆಂಟ್ ಹೀರೋ ರೀ ಅವ್ರ.
1: ಹೌದ್ ಹೌದ್ ಸರ್.
2: ಒಂದ್ ರೀತಿ ಎಲ್ಲದೂ ಅವರದ್ದೇ ಒಂದು ಓನ್ ಸ್ಟೈಲ್ ಅದು.
1: ಹೌದ್ ಹೌದು,
2: ಅದು ಅವರದ್ದು ಒಂಥರ. ಮತ್ತೆ ನಮ್ಮ ಯೂತ್ ಸಿಗಲ್ಲ ಒಂದ್ ರೀತಿ ಮೆಂಟರ್ ಇದ್ದಾಗೆ.
1: ಹೌದು ಸರ್, ನಿಜ
2: ಅಲ್ವಾ?
1: ಹೌದು.
2: ಆಯ್ತು, ಒಳ್ಳೆ ಟಾಪಿಕ್ ತಂದಿದ್ದೀರ. ನಾ ಇದು ಹಾಡಿದ್ರ ಮೇಡಮ್?
1: ಯಾವ್ದು ಸರ್?
2: ಯಾವ್ದು? ಸೇವಂತಿ
1: ಇಲ್ಲ ಹಾಡಿ.
2: ಹಾ, ಅದೊಂದು ಟ್ರೈ ಮಾಡುವಂತ.
1: ಓಕೆ.
2: ಸೇವಂತಿ ಸೇವಂತಿ ಏನಂತಿ ಸೇವಂತಿ, ನೆಲವ ಮುಗಿಲೋ ಇದು, ಹಗಲ ಇರುಳೋ ಇದು, ಮೈ ತುಂಬ ಮಿಂಚು ಬಳ್ಳಿ ಹೂ ಗೊಂಚಲು. ವಸಂತಿ ವಸಂತಿ ಭುವಿಯಲ್ಲ ವಸಂತಿ, ಮಧುರಂಗಿ ಮಧುರಂಗಿ ಮುಸ್ಸಂಜೆ ಮಧುರಂಗಿ, ಮುಗಿಲೇ ಮುಗಿಲೇ ನಿನಗೂ ಮಿಗಿಲೇ, ಅಂಗಾಂಗ ಶೃಂಗಾರ ಕಾಂತಿ ಸಮ್ಮೇಳನ. ಸೇವಂತಿ ಸೇವಂತಿ ಏನಂತಿ ಸೇವಂತಿ, ನೆಲವ ಮುಗಿಲ ಇದು, ಹಗಲ ಇರುಳ ಇದು, ಮೈ ತುಂಬ ಮಿಂಚು ಬಳ್ಳಿ ಹೂ ಗಂಚಲು. ವಸಂತಿ ವಸಂತಿ ಭುವಿಯಲ್ಲ ವಸಂತಿ.
1: ಏ ಸೂಪರ್ ಸರ್, ಈ ರೀತಿಯ ವಿಭಿನ್ನವಾದ ಗೀತೆಗಳು.
2: ನಂಗೆ ಬಹಳ ಇಷ್ಟ ಸಾಂಗ್ ಚಿತ್ರಮ್ಮ ಮತ್ತೆ ರಾಜೇಶ್ ಕೃಷ್ಣನ್ ಹಾಡಿದ್ದು.
1: ಹೌದು ಹೌದು,
2: ಆಯ್ತು.
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ
2: ಇರ್ಬೇಕು, ನಮ್ಮ ಕೇಳುಗರನ್ನು ರಂಜಿಸ್ತಾ ಮನರಂಜಿಸ್ತಾ ಇರ್ಬೇಕು.
1: ಖಂಡಿತ ಸರ್, ರಂಜಿಸುವ.
2: ಖುಷಿ ಆಯ್ತು, ಧನ್ಯವಾದ.
1: ನನಗೆ ಖುಷಿ ಆಯ್ತು, ಧನ್ಯವಾದಗಳು ಸರ್, ಹೀಗೆ ಕರೆ ಮಾಡ್ತಾ. ಓಕೆ, ಎಸ್, ಸತೀಶ್ ಸರ್ ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರು ಅಲ್ವಾ? ಹಾಗಿದ್ರೆ ಇವತ್ತಿನ ಬಿಂದಾಸ್ ಮೋನಿ ಕಾರ್ಯಕ್ರಮದ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರಿ, ಹಾಗೆ ರಮೇಶ್ ಅರವಿಂದ್ ಅವರ ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡ್ತಾರೆ ಕೇಳುವ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ಹಲೋ. ಓಕೆ, ಕರೆ ಕಟ್ಟಾಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ನಮಸ್ತೆ ಸರ್, ಹೇಗಿದ್ದೀರಾ? ನಿಮ್ಮ ಧ್ವನಿ ತುಂಬಾ ನಿಧಾನ ಕೇಳಿಸ್ತದೆ ಸರ್, ಸ್ವಲ್ಪ ಜೋರ ಹೇಳ್ಬೋದು? ಮಳೆ ಬರ್ತಾ ಇದೆಯಾ? ಓಹೋ, ಸೊ ಮಳೆ ಜೋರಿದೆ ಹಾಗಿದ್ರೆ. ಓಕೆ ಸರ್, ತಿಂಡಿ ಆಯ್ತಾ? ಮಳೆಗಾಲದಲ್ಲಿ ಮಳೆ ಬರಬೇಕು ಸರ್, ಇಲ್ಲ ಅಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ ಅಲ್ವಾ? ಸೊ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ರಮೇಶ್.
1: ಹೌದು, ರಮೇಶ್ ಸರ್ ಗೀತೆಯನ್ನ ಹಾಡ್ಬೇಕು. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಸರ್? ನಿಮ್ ಧ್ವನಿ ಏನು ಕೇಳಿಸ್ತಾ ಇಲ್ಲ, ತುಂಬಾ ನಿಧಾನ ಕೇಳಿಸ್ತಿದೆ. ಹಾಡಿ ಹಾಡಿ. ಓಕೆ, ಕರೆ ಕಟ್ ಆಯ್ತು. ಅಲ್ಲಿ ಉಡುಪಿಲಿ ತುಂಬಾ ಮಳೆ ಅಂತ ಕೂಡ ಹೇಳ್ತಿದ್ರು, ಅಂದ್ರೆ ಈಗ ನೆಟ್ವರ್ಕ್ ಅಲ್ಲಿ ಇಶ್ಯೂ ಕೂಡ ಆಗ್ತಾ ಇರುತ್ತೆ, ಅದಕ್ಕಾಗಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಓಕೆನಾ? ಎಷ್ಟೋ ಜನ ಕರೆ ಮಾಡ್ತಿರ್ತಾರೆ, ಕರೆ ಮಾಡಿದಾಗ ಸಿಕ್ಕಾಗ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ, ಸರಿಯಾಗಿ ಕೇಳಿಸಿಲ್ಲ ಅಂದಾಗ ಈ ರೀತಿ ಎಲ್ಲ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ವಿಶ್ವನಾಥ್ ಸರ್. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ಕೇಳುವ. ಹಲೋ,
4: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್ ಮೇಡಮ್.
1: ಹೇಗಿದ್ದೀರಾ ಸರ್? ಹೌದು, ಅರ್ಪಿತಾ
4: ವಿಹನ್.
1: ಸದ್ಯಕ್ಕೆ ಈಗ ಸ್ಟಾಪ್ ಆಗಿದೆ ಸರ್, ಬೆಳಗ್ಗೆ ಇತ್ತು. ಇಲ್ಲಿ ಬರ್ತಾ ಇದೆಯಾ? ಓಕೆ, ತಿಂಡಿ ಆಯ್ತಾ? ಏನ್, ನೀರ್ದೋಸೆನಾ?
4: ನೀರ್ದೋಸೆ.
1: ಹಾ, ಅನ್ಕೊಂಡೆ ಅದೇ ಇರ್ಬೇಕಂತ, ಅನ್ಕೊಂಡೆ ಸರ್ ಅದೇ ಇರ್ಬೇಕೇನೋ ಅಂತ. ಓಕೆ, ಯಾವ ಗೀತೆಯನ್ನು ಹಾಡ್ತಿದ್ರ ಇವತ್ತು ರಮೇಶ್? ಹೌದು ಹಾಡಿ.
5: ಬಾನಲ್ಲಿ ಓಡೋ ಮೇಘ,
1: ಈ ಗೀತೆ ಆಲ್ರೆಡಿ ಹಾಡಿದ್ದಾರೆ. ಬೇರೆ ಗೀತೆಯನ್ನು ಹಾಡ್ಬೋದಾ ಸರ್?
4: ಬೇರೆ ಯಾವ್ದು ಮೇಡಮ್?
1: ಬೇರೆ ತುಂಬಾ ಇದೆ.
5: ಒಲವೇ ಒಲವೇ ನನ್ನ ಒಲವೇ.
1: ಯಾಕೆಲ್ಲ ಮರ್ತೋಗ್ತಿದ್ಯಾ ಹಾಡು? ಓಕೆ, ಧನ್ಯವಾದಗಳು ಸರ್. ನೆಕ್ಸ್ಟ್ ಟೈಮ್ ಕರೆ ಮಾಡ್ಬೇಕಾದ್ರೆ ಹಾಡನ್ನ ನೆನ್ಪಿಡ್ಕೊಂಡು ಕರೆ ಮಾಡಿ, ಹಾಡನ್ನ ಹಾಡಿ. ಓಕೆನಾ? ಓಕೆ, ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವಾ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೆಳಗುರೆ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಮೇಶ್ ಅರವಿಂದ್ ಅವರ ಗೀತೆಗಳನ್ನ ಹಾಡಿಸ್ತಾ ಇದ್ದೆ. ಯಾಕಂದ್ರೆ ಒಂದರಕ್ಕಿಂತ ಮತ್ತೊಂದು ವಿಭಿನ್ನವಾಗಿರುವಂತಹ ಗೀತೆಗಳು ರಮೇಶ್ ಸರ್ ಅವರು ಹಾಡಿರುವಂಥದ್ದು, ಅಂದ್ರೆ ಅವರು ಅಭಿನಯಿಸಿರುವಂಥದ್ದು. ಜೊತೆಗೆ ನಮ್ಮ ರಮೇಶ್ ಸರ್ ಏನಿದ್ದಾರೆ, ತಮಿಳುನಾಡಿನಲ್ಲಿ ಮೂಲತಃ ಜನಿಸಿದ್ರು, ಆದರೆ ಕರ್ನಾಟಕದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ರು. ಸುಂದರ ಸ್ವಪ್ನಗಳು, ಮೌನ ಗೀತೆ, ಏಳು ಸುತ್ತಿನ ಕೋಟೆ, ಅಮೆರಿಕ ಅಮೆರಿಕ, ಅಮೃತ ವರ್ಷಿಣಿ, ಶ್ರೀಗಂಧ, ಅರುಣೋದಯ, ಪಂಚಮ ವೇದ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾ ಹೋದ್ರು. ಅದಾದ್ಮೇಲೆ ಒಂದು ಜಾನರ್ ಬಂತು, ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಅದರಲ್ಲೂ ಮಾಡಿದ್ರು. ಹಾಗೆ ಶಾಂತಿ ಕ್ರಾಂತಿ ಅಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಸಪೋರ್ಟಿಂಗ್ ರೋಲಲ್ಲಿ ಕೂಡ ತುಂಬ ಅಭಿನಯಿಸಿದ್ದಾರೆ. ಇನ್ನು ನಮ್ಮೂರ ಮಂದಾರ ಹೂವೆ, ಅಲ್ಲಿಂದ ಒಂದು ರೀತಿ ಸ್ಟಾರ್ಟ್ ಆಯಿತು ನೋಡಿ ಈ ಒಂದು ತ್ಯಾಗರಾಜನ ತ್ಯಾಗದ ಕತೆ. ತುಂಬ ಸಿನಿಮಾಗಳಲ್ಲಿ ಹೀಗೆ ತ್ಯಾಗ ಮಾಡ್ತಾ ಹೋದ್ರು, ಕೊನೆಗೆ ತ್ಯಾಗರಾಜ ಅಂತ ಹೆಸರು ಕೂಡ ಪಡ್ಕೊಂಡ್ರು. ಸೊ ನಿಮಗೆ ರಮೇಶ್ ಸರ್ ಅವರ ಅಭಿನಯಿಸಿರೋ ಯಾವ ಗೀತೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಹಾಡಬಹುದು. ನಮ್ಮ ಸಂಖ್ಯೆ 9686096279. ಈ ಒಂದು ಗೀತೆಗೆ, ಈ ಒಂದು ನಂಬರ್ಗೆ ಕರೆ ಮಾಡಿ ಹಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರು ಕೇಳುವ. ಹಲೋ,
11: ನಮಸ್ತೆ ಮೇಡಮ್.
1: ನಮಸ್ತೆ
11: ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
1: ಸುಧಾ ಅವರೇ, ಹೇಗಿದ್ದೀರಾ?
11: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಿ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ಮೇಡಮ್ ತಿಂಡಿ?
11: ಆಯ್ತು ನೋಡ್ರಿ, ಚಪಾತಿ ಬೆಂಡೆಕಾಯಿ ಪಲ್ಲೆ.
1: ಸೂಪರ್. ಇವತ್ತು ರಮೇಶ್ ಸರ್ ಅವರ ಯಾವ ಗೀತೆಯನ್ನ ಹಾಡ್ತಿದ್ದೀರಾ? ಹಾಡಿ ಹಾಡಿ.
11: ಹೃದಯವೇ ನಿನ್ನ ಹೆಸರಿಗೆ
12: ಬರೆದೆ ನಮ್ಮಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನಮ್ಮಿನ ಮಾತಿನಲ್ಲಿ ತಂದೆ ಮಳೆ ಬಿಲ್ಲ ನಾಚಿ ನಿಂತ ಬಳ್ಳಿ ಹೂ ಎಲ್ಲ ಆತಾರೆ ನಾನಾದಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೆಯೇ ನನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ ಬೆಳ್ಳಿ ಬೆಳ್ಳಿ ಮೋಡ ಚಂದ ಬಾನಲ್ಲಿ ಒಂದಾದಿನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ
11: ಥ್ಯಾಂಕ್ ಯು ಮೇಡಮ್.
1: ಏ ಸೂಪರ್ ಮೇಡಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
11: ಥ್ಯಾಂಕ್ ಯು ಮೇಡಮ್.
1: ಓಕೆ ಸುಧಾ ಮೇಡಮ್ ಕರೆ ಮಾಡಿ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರು ಅಲ್ವಾ. ಕೇಳು ಕರೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
13: ಹಲೋ ಅರ್ಪಿತಾ.
1: ನಮಸ್ತೆ, ಗುಡ್ ಮಾರ್ನಿಂಗ್.
13: ನಮಸ್ತೆ,
1: ಹೇಗಿದ್ದೀರಾ?
13: ಹಲೋ
1: ಹಲೋ, ಹೇಗಿದ್ದೀರಾ?
13: ಚೆನ್ನಾಗಿದ್ದೀವಿ ಮೇಡಮ್. ಸಮೀಪ ನೆಗಡಿ ಇದೆ.
1: ಓಕೆ.
13: ನಿನ್ನೆ ಅಮೋಲಿ ಘಾಟ್ ಫಾಲ್ಸ್ ನೋಡ್ಲಿಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಫ್ರೆಂಡ್ಶಿಪ್ ಇಲ್ಲ.
1: ಓ, ನಿಮ್ ಕಡೆ ಘಾಟ್ಗಳು ತುಂಬಾ ಫಾಲ್ಸ್ ಇದೆಯಾ?
13: ಹಾ, ತುಂಬಾ ಇದೆ ಮೇಡಮ್, ತುಂಬಾ.
1: ಓಕೆ, ನಾವು ನೆಕ್ಸ್ಟ್ ಟೈಮ್ ಬರ್ಬೋದು ಹಾಗಿದ್ರೆ.
13: ಓ ಖಂಡಿತ ಮೇಡಮ್, ಸೂಪರ್ ಆಗಿರತ್ತೆ ನೋಡಕ್ಕೆ.
1: ಬರುವ, ನಮಗೂ ಟ್ರಾವೆಲಿಂಗ್ ಮಾಡೋದ್ರೆ ತುಂಬಾ ಇಷ್ಟ, ಬರುವ ಅನ್ಸಿ.
13: ಬನ್ನಿ ಮೇಡಮ್ ನೋಡಕ್ಕೆ.
1: ಸೊ ಗಿರಿಜಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಸರ್ ಅವರ ಯಾವ
13: ಗೀತೆ ಗೊತ್ತಾಯ್ತು ಮೇಡಮ್? ಒನ್ ಮೈ ಫೇವರೇಟ್ ಆಕ್ಟರ್ ಅಂತ ಹೇಳ್ಬೋದು.
1: ವಾವ್, ಸೂಪರ್.
13: ಚಿಕ್ಕಂದಿರೋದು ತುಂಬಾ ನೋಡ್ತಿದ್ವಿ, ಅದಂದ್ರೆ ಫೈಟಿಂಗ್ ಇರೋದಿಲ್ಲ, ತುಂಬಾ ಸೈಲೆಂಟ್, ಅವ್ರದ್ದು ಆಕ್ಟಿಂಗ್ ತುಂಬಾ ಎಫೆಕ್ಟಿವ್ ಇದು ಅನ್ಸುತ್ತೆ,
1: ನ್ಯಾಚುರಲ್ ಆಗಿರುತ್ತೆ ಅವ್ರ ಆಕ್ಟಿಂಗ್.
13: ಹಾ, ತುಂಬಾ ಚೆನ್ನಾಗಿರುತ್ತೆ, ಹೀಗಾಗಿ ನೋಡ್ತಾ ಇದ್ವಿ. ಈಗ ಅವ್ರದ್ದು ಆಕ್ಚುಲಿ ರಿಯಾಲಿಟಿ ಶೋಸ್ ಎಲ್ಲ ನೋಡ್ತಾ ಇರ್ತೀವಿ, ಈಗ ಮೋಟಿವೇಶನ್ ಸ್ಪೀಚ್ ಆಗ್ಲಿ, ಆಮೇಲೆ ವೀಕೆಂಡ್ ವಿತ್ ರಮೇಶ್, ಸುಮಾರು ರಿಯಾಲಿಟಿ ಶೋಸ್ ಎಲ್ಲ ನೋಡ್ತಾ ಇರ್ತೀವಿ.
1: ನಿಜ ನಿಜ,
13: ತುಂಬಾ ಚೆನ್ನಾಗಿರುತ್ತೆ.
1: ಸೊ ಈಗ ನಿಮ್ಮ ಫೇವರಿಟ್ ಸ್ಟಾರ್ ಅವರ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
12: ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ, ತೊದಲ ಪರಿಯ ಪರಿಯು

0: ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತು ನಿನ್ನ ಮರೆತು ಕೂಡ ಮರೆಯಲಾರೆನ ನಿನ್ನ. ಎಷ್ಟು ಸಾರಿ ನೋಡಿದರು ಎಷ್ಟು ಸಾರಿ ಹಾಡಿದರು ಸವೆಯದಂತ ಸವಿಯ ಕೊಡುವೆನ ನಿನ್ನ. ಇದೇ ಮೊದಲ ಮೊದಲೋಲೆ ಇದು ಎದೆಯ ತೊದಲ ಕರೆಯೋಲೆ ಇದು ಕೈ ಹಿಡಿದು ಕಾಪಾಡು ಈ ಪ್ರೀತಿಯನ್ನ. ಈ ಸಾಂಗ್ ಮೇಡಮ್
1: ವಾವ್ ಸೂಪರ್ ಮೇಡಮ್, ನಿಜವಾಗ್ಲೂ ನೀವು ರಮೇಶ್ ಸರ್ ಅವರ ಅಭಿಮಾನಿ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ತುಂಬಾ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಗೀತೆ ಕೂಡ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದ.
0: ಕೇಳ್ತಾ ಫಂಕ್ಷನ್ ಇದು ನಿಮ್ ಪ್ರೋಗ್ರಾಮ್ ಕೇಳ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದೀನಿ ಇವತ್ತು.
1: ಯೆಸ್ ಸೂಪರ್ ಸೂಪರ್, ಹೀಗೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ ಯೆಸ್, ನೋಡಿ ಅಭಿಮಾನ ಅಂದ್ರೆ ಹೇಗಿರುತ್ತಲ್ಲ, ಮನಸ್ಸಿಂದ ಹಾಡ್ತಾರೆ, ಕೇಳಕ್ಕೂ ಖುಷಿ ಆಗುತ್ತೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ,
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ರಾ?
2: ಆರಾಮಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು ಸರ್. ನಿಮ್ಮದು?
2: ನಮ್ದು ಮಾಡ್ಬೇಕು ಮೇಡಮ್, ಈಗ ಇದು ಎಂತದ್ದು ಪರೋಟ ಮಾಡಿಟ್ಟಿದೆ, ಇದ್ರದ್ದು ಮೂಲಂಗಿ ಪರೋಟ.
1: ಮೂಲಂಗಿ ಪರೋಟ, ಓಕೆ. ಸೊ ಹಾಗಿದ್ರೆ ಚೆನ್ನಾಗಿ ಹಾಡಿ ಸರ್, ಹಾಡಾದ್ಮೇಲೆ ತಿಂಡಿ ತಿಂದಿರಂತೆ.
2: ಆಯ್ತು ಮೇಡಮ್, ಒಂದು ಆರ್ತಿ ಟ್ರೈ ಮಾಡ್ತೀನಿ.
1: ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ
2: ಮೇಡಮ್? ಇದು ಅಮೃತೋಚನೆಯಲ್ಲಿ ಈ ಸುಂದರ ಬೆಳೆದ.
1: ಸೂಪರ್, ಹಾಡಿ ಹಾಡಿ.
2: ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿ ಶ್ರುತಿಯಲ್ಲಿ. ಓಹೋ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ದಿನ ದಿನ ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ ಮನ ಮನ ನಗೋ.

0: ನನ್ನ ಎದೆಯೊಳಗಿನ ಸೊನೆ ನುಡಿಸುವ ಕೈಗಳ ನಿನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳ ಮನಸ್ಸು ನನ್ನದು ಈ ಸುಂದರ.
1: ಸೂಪರ್ ಸರ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್, ಸತೀಶ್ ಸರ್ ಕರೆ ಮಾಡಿ ಒಳ್ಳೆ ಗೀತೆಯನ್ನು ಹಾಡಿದ್ರು ಅಲ್ವಾ. ಸೊ ನೆಕ್ಸ್ಟ್ ಕಾಲರ್, ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ಹಲೋ ನಮಸ್ತೆ ಸರ್.
2: ರೇಡಿಯೋ ಆಫ್ ಮಾಡಿ. ಹಾ ಮೇಡಮ್,
1: ರೇಡಿಯೋ ಆಫ್ ಮಾಡಿ. ಆಯ್ತಾ
2: ಮೇಡಮ್?
1: ಆಯ್ತಾ ತಿಂಡಿ?
2: ಹಾ ಆಯ್ತು ಮೇಡಮ್.
1: ಊಟ ಆಯ್ತು ಮೇಡಮ್? ಸರಿ ಸರ್, ನಂದು ತಿಂಡಿ ಆಯ್ತು.
2: ಹಾ ಮೇಡಮ್, ಏನ್ ತಿಂಡಿ ಮಾಡಿದ್ರಿ ಮೇಡಮ್?
1: ಪಡ್ಡು ಪಡ್ಡು
2: ಪಡ್ಡು. ಓಕೆ ಮೇಡಮ್.
1: ನಿಮ್ದು?
2: ನಮ್ದು ಮುದ್ದೆ ಸಾಂಬಾರ್ ಮೇಡಮ್.
1: ಪಾಪ, ಹೆಲ್ತಿ ಫುಡ್ ಅಂದ್ರೆ ಇದು ಸರ್, ಮುದ್ದೆ ಸಾಂಬಾರ್
2: ಮೇಡಮ್.
1: ಓಕೆ, ಅನಂತರಾಜು ಸರ್, ಇವತ್ತು ಕಾರ್ಯಕ್ರಮದಲ್ಲಿ ರಮೇಶ್ ಸರ್ ಅವರ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
2: ಹಾ ಮೇಡಮ್, ತುತ್ತಮುತ್ತ ಚಿತ್ರದೊಂದು ಹಾಡ್ತೀನಿ ಮೇಡಮ್.
1: ಸೂಪರ್, ಹಾಡಿ ಸರ್.
2: ಹಾ ಮೇಡಮ್. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋ ಲಾರಿ ಮೇಲೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ತುತ್ತ ಮುತ್ತ ಎತ್ತ ಅಷ್ಟೇ ಮೇಡಮ್.
1: ಹೇ ಸೂಪರ್ ಸರ್, ಥ್ಯಾಂಕ್ ಯು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಾಡಿದ್ದಕ್ಕೆ.
2: ಓಕೆ ಥ್ಯಾಂಕ್ ಯು ಮೇಡಮ್.
1: ಓಕೆ, ನೆಕ್ಸ್ಟ್ ಕಾಲರ್ ಹಿಡಿದರೆ ಯಾರು ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ಟಾಯಿತು. ಸೊ ಅನಂತರಾಜು ಸರ್ ಕರೆ ಮಾಡಿ ಪಟಪಟ ಅಂತ ಎರಡೇ ಸಾಲನ ಹಾಡಿ ಮುಗಿಸಿದ್ರು ಅಲ್ವಾ. ಸೊ ರಮೇಶ್ ಸರ್ ವಿಶೇಷತೆ ಏನು ಗೊತ್ತಾ ಕೇಳಿದ್ರೆ, ಇವರು ಬಹುಮುಖ ಕಲಾವಿದ, ಬಹುಮುಖ ಪ್ರತಿಭೆ ಅಂತಲೂ ಹೇಳ್ಬೋದು. ನಾನಾಗಲೇ ಹೇಳ್ತಿದ್ದೆ, ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ 140 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ 10 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ, ಅದರಲ್ಲಿ ರಾಮ ಶಾಮ ವಾಮ ಕೂಡ ಸೇರಿದೆ. ವಿಮರ್ಶಾತ್ಮಕವಾಗಿ ಮೆಚ್ಚುಗೆಯನ್ನು ಪಡೆದಂಥ ಚಿತ್ರಗಳನ್ನು ಹೆಚ್ಚು ನಿರ್ದೇಶಿಸಿದ್ದಾರೆ. ಏನು ನಿರ್ಮಾಪಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ, ಹಾಗೆ ಬರಹಗಾರರು. ಆರ್ಟ್ ಆಫ್ ಸಕ್ಸಸ್ ಜೊತೆಗೆ ಪ್ರೀತಿಯಿಂದ ರಮೇಶ್ ಸೇರಿದಂತೆ ಸಾಕಷ್ಟು ಪುಸ್ತಕಗಳಿಗೆ ಲೇಖಕರಾಗಿದ್ದಾರೆ. ಇನ್ನು ವಿಶೇಷವಾಗಿ ಟಿ ವಿ ನಿರೂಪಕರು ಕೂಡ ಹೌದು. ವೀಕೆಂಡ್ ವಿತ್ ರಮೇಶ್ ನೀವು ನೋಡ್ಬೋದು, ಜೊತೆಗೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಕೂಡ ಅವರು ನಿರೂಪಣೆಯನ್ನು ಮಾಡಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ನಿರೂಪಣೆಯನ್ನು ಮಾಡ್ತಾರೆ. ಇನ್ನು ಪ್ರೇರಣಾಕಾರಿ ಭಾಷಣಕಾರರು ಕೂಡ ಹೌದು, ಎಷ್ಟೊಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಎಷ್ಟೋ ಜನಕ್ಕೆ, ಅಂದರೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯನ್ನು ಕೂಡ ನೀಡಿದೆ ಅವರು ಹೇಳಿರುವಂಥ ಮಾತುಗಳು. ಹೀಗೆ ಸಕಲ ಕಲಾ ವಲ್ಲಭ ಅಂತಲೇ ಹೇಳ್ಬೋದು, ನ್ಯಾಚುರಲ್ ಸ್ಟಾರ್ ಅಂತ ಕೂಡ ಕರಿಬೋದು ನಮ್ಮ ತ್ಯಾಗರಾಜ, ನಮ್ಮ ರಮೇಶ್ ಸರ್ ಅವ್ರನ್ನ. ಸೊ ನನಗಂತೂ ರಮೇಶ್ ಸರ್ ಅವರ ಗೀತೆಗಳು, ಸಿನಿಮಾಗಳು ಎಲ್ಲವೂ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆಯೇ ವಿಶೇಷವಾಗಿ ಇವತ್ತು ಕರೆ ಮಾಡಿದಂಥ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ತಿಳಿಸ್ತಾ, ಹೀಗೆ ಕರೆ ಮಾಡ್ತಾರೆ, ಯಾರಿಗೆ ಕರೆ ಸಿಕ್ಕಿಲ್ವೋ ಅವರು ಸಂಜೆ ಲೈವ್ ಇರುತ್ತೆ, ಅದರಲ್ಲೂ ಕೂಡ ಕರೆ ಮಾಡ್ಬೋದು. ನಾಳೆ ಬೆಳಗ್ಗೆ ಕೂಡ ಇರುತ್ತೆ, ನಾಳೆ ಬೆಳಗ್ಗೆನೂ ಕರೆ ಮಾಡ್ಬೋದು ಅಂತ ತಿಳಿಸ್ತಾ, ನಾನು ಹೋಗ್ಬರ್ತೀನಿ. ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ, ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಲಹೆ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳ್ತಾ ಇದ್ದೆ. ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಪ್ರಾಮಾಣಿಕ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಪ್ರಾಮಾಣಿಕ. ನಾನು ಮಾರ್ಕೆಟ್ನಿಂದ ತರಕಾರಿಯನ್ನು ತಂದವಳು ಲಿಫ್ಟನ್ನ ನಾಲ್ಕನೆಯ ಮಹಡಿಗೆ ಒತ್ತಿದೆ. ಅದು ಎರಡನೇ ಮಹಡಿಗೆ ತೆರೆದುಕೊಂಡಿತ್ತು. ಅಲ್ಲಿ ಮನೆ ಮನೆಗೆ ನೀರು ಹಾಕುವಾತ ನೀರಿನ ಬಾಟಲಿ ಹಿಡಿದು

ಉತ್ತರಿಸಿದ್ದ. ಒಂದು ಸಲ ನಾನಾಗಿಯೇ ಮಾತನಾಡಿ ದೋಸೆ ಚಟ್ನಿ ಕೊಟ್ಟಿದ್ದೆ. ಪಾಪ ಹುಡುಗ, ಒಬ್ನೇ ಅಲ್ವಾ, ಊರ ನೆನಪಾಗುತ್ತಾ ಏನು ಅಂತ ಈ ರೀತಿ ಇರೋದು ಅಂತ ಊಹಿಸಿದ್ದೆ. ನನ್ನ ಮೊಬೈಲ್ ಮರೆತೆ ಅಂತ ನಾನು ಗಾಡಿ ಬಳಿ ಹೊರಟೆ. ಲಿಫ್ಟ್ ಗ್ರೌಂಡ್ ಫ್ಲೋರ್ ಬರುವಾಗ ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಳಿತಿದ್ದ ನೀರಿನಾಥ ಫೋನ್ನಲ್ಲಿ ಮಲಯಾಳಂನಲ್ಲಿ ಮಾತನಾಡ್ತಿದ್ದ. ನನಗೆ ಮಲಯಾಳಂ ಬರುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ನಾನು ಮೊಬೈಲ್ ತಗೊಂಡು ಮನೆಗೆ ಬರುವಾಗ ಅವನಲ್ಲಿ ಹಿಂದಿಯಲ್ಲಿ ಕೇಳಿದೆ, ದೇಖೋ ನೀನು ನನಗೆ ಕೂಪನ್ಗಳನ್ನ ಕೊಡು, ಕಳೆದ ಸಲದ್ದು ಮುಗಿದಿದೆ, ದಿನ ಕ್ಯಾಶ್ ಕೊಡಲು ಚಿಲ್ಲರೆಯೂ ಇಲ್ಲ ಅಂದೆ. ಅವನ ಮುಖ ಅರಳಿತು. ನೀರು ಹಾಕಿಲ್ಲ, ಹಾಕುವಾಗ ಕೂಪನ್ ಕೊಡುವೆ ಅಂದ. ಸರಿ ಅಂದು ಮನೆಗೆ ಬಂದೆ. ಬೆಲ್ ಆಯ್ತು. ನೀರಿನ ಬಾಟಲ್ ತಗೊಂಡು ಅವನು ಕೊಟ್ಟ ನೀರಿನ ಕೂಪನ್ಗಳನ್ನ ತಗೊಂಡು ನೀರಿಗಿರುವ ಕೂಪನ್ ಅನ್ನ ಕೊಟ್ಟೆ, ಜೊತೆಗೆ ಕ್ಯಾಶ್ 60 ಕೊಟ್ಟೆ. ಅವನು ಹೋದ, ನಾನು ಬಾಗಿಲು ಹಾಕಿದೆ. ಮರುದಿನ ಅದೇ ಹೊತ್ತಿಗೆ ಬೆಲ್ ಆಯ್ತು. ಬಾಗಿಲು ತೆಗೆದಾಗ ಅದೇ ನೀರಿನಾತ ಹಿಂದಿಯಲ್ಲಿ ಕೇಳ್ದ, ನೀವು ನನಗೆ ನಿನ್ನೆ 60 ಬದಲು 70 ಕೊಟ್ಟಿದ್ರಿ ಅಂದ. ಇಲ್ವಲ್ಲ, ನಾನು ಕೊಟ್ಟಿಲ್ಲ, ನನ್ನ ಲೆಕ್ಕ ಸರಿ ಇರುತ್ತೆ, ಯಾರದ್ದೋ ಬೇರೆ ಇರಬಹುದು ಅಂದೆ. ಹೌದಾ, ಯಾರದಪ್ಪ ಗೊತ್ತಾಗ್ತಿಲ್ಲ, ತಲೆ ಕೆರೆದುಕೊಂಡ. ಅಷ್ಟರಲ್ಲಿ ಅವನಿಗೆ ಪ್ರಾರ್ಥನೆ ಸಮಯವಾಗಿದ್ರಿಂದ ಹೋಗ್ತೇನೆ ಅಂತ ಲಿಫ್ಟ್ ಒತ್ತಿದ. ಅವನು ಒಳಗೆ ಹೋಗುವಾಗ ಅಂದೆ, ನೀನು ಅದ್ಯಾರದ್ದು ಅಂತ ಹುಡ್ಕೊಂಡು ಹೋಗ್ಬೇಡ, ಅದು ನಿನಗೆ ಏನೋ ಅವಶ್ಯಕತೆ ಇದ್ದುದು ಅಂತ ದೇವರೇ ಕಳಿಸಿದ್ದು ಅಂತ ತಿಳಿ. ನನ್ನ ಮಾತು ಕೇಳಿ ಅವನ ಮುಖದಲ್ಲಿ ಮೂಡಿದ ಮಂದಹಾಸ ನನಗೆ ಕಾಣದಿರಲಿಲ್ಲ. ಬಾಗಿಲು ಹಾಕಿ ಸೋಫಾದಲ್ಲಿ ಕುಳಿತು ಕಣ್ಣು ಮುಚ್ಚಿದೆ. ನಿನ್ನೆಯ ನೆನಪು ಕಣ್ಣಿದುರೆ ರೀಲ್ನ ಹಾಗೆ ಬಂತು. ನಾನು ಮೊಬೈಲ್ ಬಾಕಿಯಾಗಿದೆ ಎಂದು ಕೆಳಗೆ ಹೋದಾಗ ಅವನು ಫೋನ್ನಲ್ಲಿ ಅನ್ನುತ್ತಿದ್ದ, 10 ದಿರ್ಹಾಮ್ ಕಡಿಮೆ ಆಗ್ತಾ ಇದೆ, ಕೇಳಿದೆ ಇಲ್ಲಿ. ಅವರು ನನ್ನನ್ನ ಬೈದ್ರು, ಇನ್ಯಾರಲ್ಲಿ ಕೇಳಿದ್ರು ಹೀಗೆ ಅವಮಾನ ಆಗೋದಲ್ವಾ, ನನ್ಗೆ ಕೈ ಚಾಚಿ ಗೊತ್ತಿಲ್ಲ ಅಲ್ವಾ, ಕಾರ್ನಿಂದ ಬಂದಾಗ ಕೂಪನ್ಗಳಿದ್ರು ಇನ್ನೊಂದು ಕೂಪನ್ ಇರಲಿ ಅಂತ ತಗೊಂಡು 10 ದಿರ್ಹಾಮ್ಸ್ ಹೆಚ್ಚೆ ಕೊಟ್ಟೆ. ಅವನ ಸ್ವಾಭಿಮಾನಕ್ಕೆ ಯಾಕೆ ಧಕ್ಕೆ ಬರುವುದು, 4 ಚಾಕ್ಲೇಟ್ ತೆಗೆಯುವ ಹಣ ಒಬ್ರಿಗೆ ಉಪಯೋಗ ಆದ್ರೆ ಆಗ್ಲಿ ಅಂತ ಕೊಟ್ಟಿದ್ದು. ಕಣ್ಣೆದುರು ಬಂತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ, ಪ್ರಾಮಾಣಿಕತೆ ಎನ್ನುವಂತಹ ಕಥೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ, ಭಾಗ್ಯವಂತರು ಯಾರು ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಶಿವಮೊಗ್ಗದ ಸುಂದರ ತಾಣದಲ್ಲಿ ರಾಧಾಕೃಷ್ಣ ವಿದ್ಯಾಭ್ಯಾಸ ಮುಗಿಸಿ ತಂದೆ ನೋಡಿಕೊಂಡಿದ್ದ ಕೃಷಿಯನ್ನ ಜೀವನೋಪಾಯಕ್ಕಾಗಿ ಆರಿಸಿದ್ದನು. ಮನೆಯಲ್ಲಿ ಅಮ್ಮ ಅಪ್ಪ ಹಾಗೆ ರಾಧಾಕೃಷ್ಣ ಮಾತ್ರ. ತಂಗಿಯನ್ನ ಮದುವೆ ಮಾಡಿಸಬೇಕಿತ್ತು. ಮನೆಯಲ್ಲಿ ಆಧುನಿಕ ಸೌಲಭ್ಯಗಳು ಹೆಚ್ಚಿರದಿದ್ರೂ ಮಿಕ್ಸಿ, ಗ್ರೈಂಡರ್, ಬೈಕ್ ಅಂತ ಇದ್ವು. ಇತ್ತೀಚೆಗೆ ಅವನ ಕೈಗೆ ಮೊಬೈಲ್ ಬಂತು. ಮೊಬೈಲ್ ಬಂದರೂ ಕೃಷಿ ಕೆಲಸಕ್ಕೆ ಏನೂ ತೊಂದರೆ ಆಗಲಿಲ್ಲ. ಬದಲಾಗಿ ಹೊಸ ಹೊಸ ಆವಿಷ್ಕಾರಗಳಿಗಾಗಿ ಮಾಹಿತಿ ದೊರಕುತ್ತಿತ್ತು. ಆದರೆ ಯಾರೂ ಹೇಳಿದ್ರು, ನಿನ್ನ ಫೇಸ್ಬುಕ್ಗೆ ಬಾ, ಅಲ್ಲಿ ಹೆಚ್ಚಿನ ನಮ್ಮ ಕ್ಲಾಸ್ಮೇಟ್ಗಳು ಸಿಗ್ತಾರೆ ಅಂತ. ಹಾಗೆ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ದ. ತರಗತಿಯಲ್ಲಿ ಎಲ್ಲರ ಜೊತೆ ಆತ್ಮೀಯನಾಗಿದ್ದ ಕೃಷ್ಣನಿಗೆ ಎಲ್ಲರನ್ನೂ ನೋಡುವ ಬಯಕೆ. ಒಂದೊಂದೇ ಕಲಿಯುತ್ತಾ ತರಗತಿಯ ಗೆಳೆಯರ ಹೆಸರನ್ನ ಹುಡುಕುತ್ತಾ ಹೋದ. ನಮ್ ಗೋಪಾಲ ಅಮೆರಿಕದಲ್ಲ, ಅವನ ಕೆಲಸ, ಫೋಟೋಸ್, ಅದಕ್ಕೆ ಬರೋ ಲೈಕ್ಗಳು, ಕಮೆಂಟ್ಗಳು, ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಗೋಪಾಲ್ ಕೊಟ್ಟ ಉತ್ತರಗಳು ರಾಧಾಕೃಷ್ಣನಿಗೆ ಅರ್ಥ ಆಗದಿದ್ರೂ ತಲೆಗೆ ಮಾತ್ರ ಚಿಂತೆ ಎಂಬ ಹುಳ ಹೊಕ್ಕಿತ್ತು. ಗೋಪಾಲ್ ಅಂತಲ್ಲ, ಅವನ ಗೆಳೆಯರು ಫೇಸ್ಬುಕ್ನಲ್ಲಿದ್ದರು. ಫೇಸ್ಬುಕ್ನಲ್ಲಿದ್ದವರು ಎಲ್ಲ ದೂರದ ಊರುಗಳಲ್ಲಿ ಕೆಲಸದಲ್ಲಿದ್ದವರೆಂದು ಅವರ ಪ್ರೊಫೈಲ್ನಲ್ಲಿ ನೋಡಿ ಅರಿತುಕೊಂಡಿದ್ದ ರಾಧಾಕೃಷ್ಣನಿಗೆ ಕಷ್ಟವಾಗಿ ಹೋದದ್ದು. ಎಷ್ಟು ಚೆನ್ನಾಗಿದ್ದಾರೆ ಎಲ್ರು, ನಾನ್ ಮಾತ್ರ ಈ ಮಲ್ನಾಡ್ನಲ್ಲಿ ಒಂಟಿ ಭೂತ, ಕೃಷಿ ದನಕರುಗಳು ಅಂತ ಕಾಲ ಕಳಿತೇನೆ. ಅವರೆಲ್ಲರನ್ನೂ ನೋಡಿದ್ರೆ ಎಷ್ಟು ಹೈಫೈ ಲೈಫ್, ಕೋಟ್ ಸೂಟ್ ಹಾಕಿದ ಜೀವನ. ನಾನಾದ್ರೂ ಒಣ ಪಂಚೆಯಲ್ಲಿ, ಹೆಚ್ಚೆಂದ್ರೆ ಅಮಿತಾಬ್ ಬಚ್ಚನ್ ಸ್ಟೈಲ್ ಬೆಲ್ ಬ್ಯಾಟಮ್. ತನ್ನ ಬಗ್ಗೆ ಅವನಿಗೆ ಜಿಗುಪ್ಸೆ ಹುಟ್ಟಲು ಶುರುವಾಯಿತು. ಪ್ರೊಫೈಲ್ನಲ್ಲಿ ಹಾಕಿದ್ದ ಫೋಟೋವನ್ನ ನೋಡ್ಕೊಂಡ. ನೀನೊಬ್ಬ ಕಮಂಗಿ ಆಗಿದ್ದೀಯ, ಎಲ್ರು ಎಷ್ಟು ಒಳ್ಳೊಳ್ಳೆಯ ಬದುಕನ್ನ ಸಾಗಿಸ್ತಾ ಇದ್ದಾರೆ. ನಿನ್ನೆ ನೋಡಿದ ಶೈಲೇಶ್ ದುಬೈನಲ್ಲಿ ಕೆಲಸದಲ್ಲಿದ್ದಾನೆ. ಬೆಳಿಗ್ಗೆ ಒಂದು ಜಾಗದಲ್ಲಿ ನಿಂತು ಫೋಟೋ, ಮಧ್ಯಾಹ್ನ ಮತ್ತೊಂದು ಕಡೆ, ಸಂಜೆ ಗುಡ್ಡದ ತುದಿಯಲ್ಲಿ. ಆಹಾ, ಅವನು ಅದಕ್ಕೆ ಕೊಡುವ ವಿವರಣೆ ಎಷ್ಟು ಚೆನ್ನಾಗಿದೆ. ನನ್ನ ಫೋಟೋಕ್ಕೂ ಶೈಲೇಶ್ನ ಫೋಟೋ ನೋಡಿ ತುಲನೆ ಶುರು ಮಾಡಿಕೊಂಡು ಇದ್ದ ನೆಮ್ಮದಿಯನ್ನು ಕಳೆಯತೊಡಗಿದ. ಕೃಷಿ ಕಾರ್ಯಗಳಲ್ಲಿ ಹಿಂದೆ ಬಿದ್ದಿದ್ದ ಅಪ್ಪನೇ ಮಗನಿಗೆ ಬುದ್ಧಿ ಹೇಳಿ ಪ್ರಯೋಜನವಾಗದೆ ಅವರೇ ಪುನಃ ಕೃಷಿಗೆ ಇಳಿಯಬೇಕಾಯಿತು. ಶೈಲೇಶ್ ದುಬೈಗೆ ಕೆಲಸ ಹುಡುಕಿ ಬಂದವನು. ಊರಲ್ಲಿ ಸ್ವಂತ ಮನೆ ಇಲ್ಲ. ಅಪ್ಪ ಅಮ್ಮ ಸಣ್ಣ ಕೆಲಸಕ್ಕೆ ಹೋಗುವ ಕಾರಣ ಮನೆಯಲ್ಲಿ ಹೊಗೆಯಾಡುತ್ತಿದೆ. ಸುಮ್ಮನೆ ನಿರುದ್ಯೋಗಿಯಾಗಿ ಊರೆಲ್ಲ ಪೋಲಿ ಅಲೆಯುವುದು ಬೇಡ ಅಂತ ಕಂಡ ಕಂಡವರ ಕಾಲು ಹಿಡಿದು ಅಪ್ಪ ಮಗನನ್ನ ದುಬೈ ಕಳಿಸಿದ್ರು. ಹೊರಡುವಾಗ ಒಳ್ಳೆಯ ನಾಲ್ಕೈದು ಜೊತೆ ಅಂಗಿಯೂ ತೆಗೆದುಕೊಟ್ಟಿದ್ರು. ದುಬೈಯಲ್ಲಿ ಉಳಿದುಕೊಳ್ಳಲು ಪಕ್ಕದ ಮನೆಯ ಉಮರ್ ತನ್ನ ಕೋಣೆಯಲ್ಲೇ ಜಾಗ ಕೊಟ್ಟಿದ್ದ. ಶೈಲೇಶ್ ಕೆಲಸ ಹುಡುಕುತ್ತಾ ಸಮಯ ಕಳೆಯಲು ಫೇಸ್ಬುಕ್ಕಲ್ಲಿ ಆಕ್ಟಿವ್ ಇದ್ದ. ಕೆಲಸ ಹುಡುಕುವ ನೆಪದಲ್ಲಿ ದುಬೈ ರಸ್ತೆಗಳಲ್ಲಿ ಅಲಿಯುವುದು, ಅಲ್ಲಲ್ಲಿ ಸುತ್ತುವುದನ್ನ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡಿದ್ದ. ತನಗೆ ಕೆಲಸ ಸಿಗಲಿಲ್ಲವೆಂದು ಕೆಲ ದಿನ ತುಂಬಾ ಖಿನ್ನನಾಗಿ ಇರುತ್ತಿದ್ದ. ಆಗ ಅವನನ್ನ ಉಮರ್ ಪ್ರಕೃತಿ ರಮಣೀಯ ಸ್ಥಳಗಳಿಗೆ ಕರೆದೊಯ್ಯುತ್ತಿದ್ದ. ಹಾಗೆ ಗುಡ್ಡದ ಸೆಲ್ಫಿ, ಬೀಚ್ನಲ್ಲಿ ನಿಂತ ಸೆಲ್ಫಿ ಅಪ್ಲೋಡ್ ಮಾಡಿದ್ದ. ರಾಧಾಕೃಷ್ಣನ ಪ್ರೊಫೈಲ್ ನೋಡಿ ನೋಡಿ ಪುಣ್ಯವಂತಾಯಿತ. ಅಪ್ಪನ ಕೃಷಿ ಭೂಮಿಯಲ್ಲಿ ದುಡಿದು ಉಣ್ಣುವವನು, ಯಾರ ರಗಳೆಯೂ ಇಲ್ಲ. ನನಗಾದ್ರೂ ಕೆಲಸಕ್ಕಾಗಿ ಅಲೆದು ಅಲೆದು ಸಾಕಾಯ್ತು, ಬೆವರು ಹೊಯ್ಸಿದ್ದೇ ಬಂತು. ಛೆ, ಸ್ವಂತ ಭೂಮಿ ಇದ್ದು ಅದರಲ್ಲಿ ತೊಡಗಿದ್ರೆ ಸಾವಯವ ಆಹಾರ ತಿನ್ನಬಹುದು. ತನ್ನ ಮುಖ ಕನ್ನಡಿಯಲ್ಲಿ ನೋಡಿ, ಎಂಥಕ್ಕಿಂತ ಮುಖ, ಇನ್ನೊಬ್ಬರಿಗೆ ಡಿಪೆಂಡ್ ಆಗಿ ಇದ್ದುಕೊಂಡು ನಿರುದ್ಯೋಗಿಯಾಗಿ ಬದುಕೋದ್ಯಾಕೆ, ಅದು ಈ ಮರುಭೂಮಿಯಲ್ಲಿ, ಮಳಲ ಸಮುದ್ರದಲ್ಲಿ. ತನ್ನನ್ನು ತಾನೇ ಹಳಿಯಲು ಆರಂಭಿಸಿದ. ಎಷ್ಟೋ ಚೆನ್ನಾಗಿದೆ ಭಾಗ್ಯವಂತರು ಯಾರು ಎನ್ನುವಂತಹ ಕಥೆ. ಯಾರನ್ನೋ ಮೇಲ್ನೋಟಕ್ಕೆ ನೋಡಿ ಇವರ ಜೀವನ ಎಷ್ಟು ಚೆನ್ನಾಗಿದೆ, ನಮ್ಮ ಜೀವನ ಯಾಕಪ್ಪ ಹೀಗಿದೆ ಅಂತ ಅನ್ಕೊಳ್ತಾ ಇರ್ತೀವಿ. ಆದರೆ ರಿಯಾಲಿಟಿ ಬೇರೆನೇ ಇರುತ್ತೆ. ಎಷ್ಟೋ ಸರ್ತಿ ನಮ್ಮ ಜೀವನಕ್ಕಿಂತ ಅವರ ಜೀವನ ತುಂಬ ಕಷ್ಟ ಇರುತ್ತೆ. ಏನೋ ಒಂದು ತೊಂದರೆಗಳನ್ನು ಎದುರಿಸ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಲೈಫಲ್ಲಿ ನಮ್ಮ ಲೈಫ್ ಏನಿದೆಯೋ ಅದನ್ನು ನಾವು ಎಂಜಾಯ್ ಮಾಡಬೇಕು. ಯಾವತ್ತೂ ಕೂಡ ಬೇರೆಯವರ ಜೀವನದ ಜೊತೆ ನಮ್ಮ ಜೀವನವನ್ನು ಹೋಲಿಕೆ ಮಾಡಬಾರ್ದು ಅಲ್ವಾ. ನಿಜವಾಗ್ಲೂ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಗಿದೆ, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686296860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

0: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1916 ಮೇ 9 ಅಮೆರಿಕೆಯ ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಡಾಕ್ಟರ್ ಎಎ ಗೋಲ್ಡನ್ ಪೀಜರ್ ಸಂಸ್ಮರಣಾರ್ಥ ಮಾನವ ಕುಲಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಮಂಡಿಸಿದ ಪ್ರೌಢ ಪ್ರಬಂಧ ಭಾರತದಲ್ಲಿ ಜಾತಿಗಳು ಅವುಗಳ ರಚನಾಕ್ರಮ ಉತ್ಪತ್ತಿ ಹಾಗೂ ವಿಕಾಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ಮಂಡಿಸಿದ ಈ ಪ್ರೌಢ ಪ್ರಬಂಧವು ಭಾರತದ ಜಾತಿ ಪದ್ಧತಿಯನ್ನು ಅಮೂಲಾಗ್ರವಾಗಿ ವಿಶ್ಲೇಷಿಸುವ ಒಂದು ಪ್ರಯತ್ನ ಇದರಲ್ಲಿ ಕಂಡುಬರುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಡಾಕ್ಟರೇಟ್ ಪದವಿಗಾಗಿ ಅಧ್ಯಯನ ಮಾಡುತ್ತಿದ್ದಾಗ ಈ ಪ್ರಬಂಧವನ್ನು ಅವರು ಪ್ರೌಢ ವಿದ್ಯಾರ್ಥಿ ವರ್ಗದಲ್ಲಿ ಮಂಡಿಸಿದ್ದಾರೆ. ಜಾತಿ ಪದ್ಧತಿಯ ವಿಷಯವನ್ನು ಅವರು ಸ್ವಾಭಾವಿಕವಾಗಿಯೇ ಮಾನವಶಾಸ್ತ್ರದ ದೃಷ್ಟಿಕೋನದಿಂದ ಪರಿಶೀಲಿಸಿದ್ದಾರೆ. ಭಾರತದ ಜನಸಂಖ್ಯೆ ಆರ್ಯರು, ದ್ರವಿಡರು, ಮಂಗೋಲರು ಮತ್ತು ಸೀತಿಯನ್ನರ ಮಿಶ್ರಣವಾಗಿದೆ. ಕುಲ ಸಂಬಂಧದಲ್ಲಿ ಎಲ್ಲರೂ ವಿಜಾತಿಯರಿದ್ದು ಕಲಬೆರಿಕೆಯವರಾಗಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಭಾರತ ಭೂಖಂಡದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗಿನ ಜನರು ಸಾಂಸ್ಕೃತಿಕ ಏಕತೆಯಿಂದ ಒಂದುಗೂಡಿದ್ದಾರೆ. ಜಾತಿಯ ಬಗ್ಗೆ ಇರುವ ವಿವಿಧ ಅಧಿಕೃತ ಸಿದ್ಧಾಂತಗಳನ್ನು ಪರಿಶೀಲಿಸಿದ ನಂತರ ಜಾತಿ ಸಮೂಹಗಳ ರಚನೆಗೆ ಭಿನ್ನ ಗೋತ್ರ ವಿವಾಹ ಪದ್ಧತಿಯ ಮೇಲೆ ಸಗೋತ್ರ ವಿವಾಹ ಪದ್ಧತಿಯ ಮೇಲ್ಗೈ ಆದುದೇ ಕಾರಣವೆಂದು ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ಲೇಷಿಸಿದ್ದಾರೆ. ಸಗೋತ್ರ ವಿವಾಹದ ಬಗ್ಗೆ ಹೇಳುತ್ತಾ ಅವರು ಸತಿ ಪದ್ಧತಿ, ಕಡ್ಡಾಯ ವಿಧವಾ ಪದ್ಧತಿ ಮತ್ತು ಬಾಲ್ಯ ವಿವಾಹಗಳು ಈ ಸಗೋತ್ರ ವಿವಾಹ ಪದ್ಧತಿಯ ಪರಿಣಾಮಗಳಾಗಿವೆ. ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಸಮಾಜದಲ್ಲಿ ಗುಂಪುಗಳ ರಚನೆ ಒಂದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದ್ದು ಈ ಗುಂಪುಗಳು ಬಹಿಷ್ಕಾರ ಮತ್ತು ಅನುಕರಣೆಯ ಮೂಲಕ ಕ್ರಮೇಣ ಜಾತಿಗಳಾಗಿ ಪರಿವರ್ತನೆಗೊಂಡಿದೆ. ಈ ಪ್ರೌಢ ಪ್ರಬಂಧವು ಭಾರತದ ಜಾತಿ ಪದ್ಧತಿಯನ್ನು ವಿಶ್ಲೇಷಿಸುವ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಕೃತಿಯಾಗಿದೆ. ಮಾನವನ ನಾಗರಿಕತೆಯ ಒಟ್ಟು ಮೊತ್ತವನ್ನು ಗ್ರಹಿಸಲು ಭೌತಿಕ ವಸ್ತುಗಳನ್ನು ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅರ್ಥ ವಿವರಣೆಗಳಿಗೆ ಬಳಸಿಕೊಂಡಿರುವುದನ್ನು ನಮ್ಮಲ್ಲಿ ಹೆಚ್ಚಿನ ಮಂದಿ ಗಮನಿಸಿದ್ದೇವೆಂದು ಧೈರ್ಯದಿಂದ ಹೇಳಬಲ್ಲೆ. ಮಾನವ ನಿರ್ಮಿತ ಸಾಮಾಜಿಕ ಏರ್ಪಾಡುಗಳನ್ನು ಈ ತರಹದ ವಿಶ್ಲೇಷಣೆಗೆ ಉಪಯೋಗಿಸಲು ಸಾಧ್ಯವೆಂಬ ವಿಚಾರವನ್ನು ಸ್ವೀಕರಿಸುವವರು ಇಲ್ಲವೆಂದೇ ಹೇಳಬಹುದು. ಮನುಕುಲದ ಸಾಮಾಜಿಕ ಏರ್ಪಾಡುಗಳನ್ನು ಈ ನಿಟ್ಟಿನಲ್ಲಿ ಮುಂದಿಡುವುದು ಒಂದು ವಿಚಿತ್ರ ಆಲೋಚನೆ. ಕೆಲವರು ಇದನ್ನು ಕ್ರೂರಾತಿಕ್ರೂರ ಪರಿಕಲ್ಪನೆ ಎಂದು ಕರೆಯಬಹುದು. ಆದರೆ ಮನುಕುಲಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವು ಈ ವಿಧಾನದ ಆವಿಷ್ಕಾರದ ಬಗ್ಗೆ ಕಠಿಣ ನಿಲುವನ್ನು ತಳೆಯಲಾರಿರಿ. ಯಾಕೆಂದರೆ ಅದು ಕಠಿಣಕರವಾದುದಲ್ಲ ಮತ್ತು ನಿಮಗಂತೂ ಅದು ಕಷ್ಟಕರವಾಗಿ ಗೋಚರಿಸದು. ಪಾಂಪೇಯಿಯ ಭಗ್ನಾವಶೇಷ ತರಹದ ಕೆಲವು ಚಾರಿತ್ರಿಕ ಸ್ಥಳವನ್ನು ನೀವೆಲ್ಲ ಸಂದರ್ಶಿಸಿರಬೇಕೆಂದು ಮತ್ತು ಮಾರ್ಗದರ್ಶಿಯ ನುಣುಪು ನಾಲಿಗೆಯಿಂದ ಪ್ರವಹಿಸಿದ ರೀತಿಯಲ್ಲಿ ಆ ಅವಶೇಷಗಳ ಇತಿಹಾಸವನ್ನು ಕೇಳಿರಬೇಕೆಂದು ನನ್ನ ನಂಬಿಕೆ. ಮನುಕುಲಶಾಸ್ತ್ರದ ವಿದ್ಯಾರ್ಥಿಯೂ ಒಂದರ್ಥದಲ್ಲಿ ಮಾರ್ಗದರ್ಶಿ ಇದ್ದಂತೆ. ತನ್ನ ಮೂಲ ಸ್ವರೂಪದಂತೆ ಬಹುಶಃ ಇನ್ನೂ ಹೆಚ್ಚು ಹೊಣೆಗಾರಿಕೆಯಿಂದ ಮತ್ತು ಸ್ವಯಂ ಕಲಿಕೆಯ ಆಸಕ್ತಿಯಿಂದ ಆತ ಸಾಮಾಜಿಕ ಏರ್ಪಾಡುಗಳನ್ನು ಮಾನವ ಸಾಧ್ಯ ವಸ್ತುನಿಷ್ಠತೆಯಿಂದ ಗ್ರಹಿಸಲು ಮತ್ತು ಅದರ ಉಗಮ ಮತ್ತು ಕಾರ್ಯವಿಧಾನಗಳನ್ನು ಪರಿಶೀಲಿಸಲು ಎತ್ತಿಕೊಳ್ಳುತ್ತಾನೆ. ಆದಿಮ ಮತ್ತು ಆಧುನಿಕ ಸಮಾಜ ಮುಖಾಮುಖಿಯಾಗುವ ಸಂಬಂಧದ ಈ ವಿಚಾರ ಸಂಕೀರ್ಣದ ಬಹುತೇಕ ನಮ್ಮ ಸಂಗಾತಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯ ಕ್ಷೇತ್ರವಾದ ಪ್ರಾಚೀನ ಅಥವಾ ಇಂದಿನ ವಿವಿಧ ವ್ಯವಸ್ಥೆಗಳ ಬಗ್ಗೆ ಸ್ವಚ್ಛವಾದ ವ್ಯಾಖ್ಯಾನವನ್ನು ಕೊಡುವ ಮೂಲಕ ಈ ದಿಸೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತದಲ್ಲಿ ಜಾತಿಗಳು ಅವುಗಳ ರಚನಾಕ್ರಮ, ಹುಟ್ಟು ಮತ್ತು ಬೆಳವಣಿಗೆ ಎನ್ನುವ ಪ್ರಬಂಧವನ್ನು ಈ ಸಂಜೆ ನಿಮ್ಮ ಮುಂದಿಟ್ಟು ಕೈಲಾದ ಮಟ್ಟಿಗೆ ರಂಜಿಸುವ ಸರದಿ ನನ್ನದಾಗಿದೆ. ನಾನು ಈಗ ನಿರ್ವಹಿಸಬೇಕಿರುವ ವಿಷಯದ ಸಂಕೀರ್ಣತೆಯ ಬಗ್ಗೆ ನಿಮಗೆ ನೆನಪಿಸಬೇಕಾದ ಅಗತ್ಯವಿಲ್ಲ. ಜಾತಿಯ ನಿಗೂಢತೆಯ ಸಿಕ್ಕುಗಳನ್ನು ಬಿಡಿಸಲು ನನಗಿಂತಲೂ ಸೂಕ್ಷ್ಮ ಮನಸ್ಸುಗಳನ್ನು ಸಮರ್ಥ ಲೇಖನಿಗಳನ್ನು ಕರೆತರಲಾಗಿತ್ತು. ಆದರೆ ದುರದೃಷ್ಟಾವಶಾತ್ ಅದು ಇನ್ನೂ ವ್ಯಾಖ್ಯಾನಿಸಿದ ಸಾಮ್ರಾಜ್ಯದಲ್ಲಿದೆ. ಅರ್ಥವಾಗದ ಸಾಮ್ರಾಜ್ಯ ಎನ್ನುವುದು ಮತ್ತೆ ಹೇಳಬೇಕಿಲ್ಲ. ಜಾತಿಯಂತ ಒಂದು ಮುದಿ ಪದ್ಧತಿಯ ಸಂಕೀರ್ಣ ತೊಡಕುಗಳ ಬಗ್ಗೆ ನಾನು ಸಾಕಷ್ಟು ಎಚ್ಚರದಿಂದಿದ್ದೇನೆ. ಆದರೆ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾದ ಲೋಕಕ್ಕೆ ದಾಟಿಸುವಷ್ಟು ನಿರಾಶವಾದಿ ನಾನಲ್ಲ. ಯಾಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದೆಂದು ನಾನು ನಂಬುತ್ತೇನೆ. ಸೈದ್ಧಾಂತಿಕವಾಗಿಯೂ ಪ್ರಾಯೋಗಿಕವಾಗಿಯೂ ಜಾತಿ ಸಮಸ್ಯೆಯೂ ಅಗಾಧವಾದುದು. ವಸ್ತುಶಃ ಅದು ಭಯಾನಕ ಪರಿಣಾಮಗಳ ಬಗ್ಗೆ ಮುಂದಾಗಿ ಎಚ್ಚರಿಕೆ ಕೊಡುವ ಒಂದು ವ್ಯವಸ್ಥೆಯಾಗಿದೆ. ಅದು ಸ್ಥಳೀಯ ಸಮಸ್ಯೆಯಾದರೂ ವ್ಯಾಪಕವಾದ ಕೇಡು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಯಾಕೆಂದರೆ ಭಾರತದಲ್ಲಿ ಜಾತಿ ಇರುವವರೆಗೂ ಹಿಂದೂಗಳು ಅಂತರ್ಜಾತಿಯ ವಿವಾಹವಾಗಲಾರರು ಅಥವಾ ಹೊರಗಿನವರೊಂದಿಗೆ ಸಾಮಾಜಿಕ ಸಂಬಂಧ ಮಾಡಲಾರರು. ಹಿಂದೂಗಳು ಪ್ರಪಂಚದ ಬೇರೆ ಭಾಗಗಳಿಗೆ ವಲಸೆ ಹೋದರೆ ಭಾರತದ ಜಾತಿಯು ಒಂದು ಜಾಗತಿಕ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ವಾಸ್ತವದಲ್ಲಿ ಜಾತಿಯ ಹುಟ್ಟಿನ ಬಗ್ಗೆ ಅದೊಂದು ಪ್ರೀತಿಯ ಕೆಲಸವೆಂದು ತಿಳಿದು ಬಗೆದು ನೋಡಲು ಪ್ರಯತ್ನಿಸಿದ ಬಹುಮಂದಿ ವಿದ್ವಾಂಸರನ್ನು ಅದು ತುಚ್ಛೀಕರಿಸಿದೆ. ಪರಿಸ್ಥಿತಿಯು ಹೀಗಿರುವುದರಿಂದ ನಾನು ಈ ಸಮಸ್ಯೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾರೆ. ಹಾಗೆ ಮಾಡುವುದಕ್ಕೆ ಹೊರಟರೆ ಕಾಲ, ಸ್ಥಳಾವಕಾಶ ಮತ್ತು ಪ್ರತಿಭೆ ಇವೆಲ್ಲ ನನ್ನನ್ನು ನಿಷ್ಫಲಗೊಳಿಸುತ್ತವೆ ಎಂಬ ಆತಂಕ ನನಗಿದೆ. ಆದುದರಿಂದ ನನ್ನ ವಿವರಣೆಯನ್ನು ಸಮಸ್ಯೆಯ ಒಂದು ವಲಯವಾದ ಜಾತಿ ವ್ಯವಸ್ಥೆಯ ಉಗಮ, ಕಾರ್ಯವಿಧಾನ ಮತ್ತು ಹರವು ಇದ್ದದ್ದಷ್ಟೇ ಸೀಮಿತಗೊಳಿಸುತ್ತೇನೆ. ಈ ಪ್ರಬಂಧದಲ್ಲಿ ಯಾವುದಾದರೂ ಒಂದು ಅಂಶವನ್ನು ಸ್ಪಷ್ಟೀಕರಿಸಬೇಕಾದರೆ ಅಥವಾ ಪುಷ್ಟೀಕರಿಸಬೇಕಾದರೆ ಮಾತ್ರ ಹೊರಗಿನ ಸಂಗತಿಗಳನ್ನು ಕುರಿತು ಪ್ರಸ್ತಾಪಿಸುತ್ತೇನೆಯೇ ಹೊರತು ಉಳಿದಂತೆ ಈ ನಿಯಮವನ್ನು ನಾನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆ. ವಿಷಯದೊಂದಿಗೆ ಮುಂದಕ್ಕೆ ಹೋಗೋಣ. ಪ್ರಸಿದ್ಧ ಮಾನವ ಕುಲಶಾಸ್ತ್ರಜ್ಞರ ಪ್ರಕಾರ ಭಾರತದ ಜನತೆ ಆರ್ಯ, ದ್ರವಿಡ, ಮಂಗೋಲ ಮತ್ತು ಸೀತಿಯನ್ನರ ಸಮ್ಮಿಶ್ರಣವಾಗಿದೆ. ಈ ಜನಾಂಗದವರೆಲ್ಲ ಬುಡಕಟ್ಟು ಸ್ಥಿತಿಯಲ್ಲಿದ್ದಾಗಲೇ ತಮ್ಮೆಲ್ಲ ವೈವಿಧ್ಯಮಯ ಸಂಸ್ಕೃತಿಗಳೊಂದಿಗೆ ಹಲವು ಶತಮಾನಗಳ ಹಿಂದೆ ಭಾರತಕ್ಕೆ ನಾನಾ ದಿಕ್ಕುಗಳಿಂದ ಬಂದರು. ಮುಂಚಿನಿಂದ ಇಲ್ಲಿದ್ದ ಜನರೊಂದಿಗೆ ಹೋರಾಡುತ್ತಾ ಅವರನ್ನು ತಳ್ಳಿಕೊಂಡು ಭಾರತ ದೇಶದೊಳಕ್ಕೆ ಪ್ರವೇಶಿಸಿದರು ಮತ್ತು ನಂತರದ ದಿನ ಅವರು ಸೌಹಾರ್ದಯುತೆಯ ನೆರೆಹೊರೆಯವರಂತೆ ಶಾಶ್ವತವಾಗಿ ನೆಲೆಸಿದರು. ನಿರಂತರ ಸಂಪರ್ಕದಿಂದಲೂ, ಪರಸ್ಪರ ವ್ಯವಹಾರ ಸಂಬಂಧದಿಂದಲೂ ಅವರು ತಮ್ಮ ಸಂಸ್ಕೃತಿಗಳ ಅನನ್ಯತೆಯನ್ನು ಕಳಚಿಕೊಂಡು ಸಮಾನ ಸಂಸ್ಕೃತಿಯೊಂದನ್ನು ರೂಪಿಸಿಕೊಂಡರು. ಆದರೆ ಭಾರತದ ಜನಸಮುದಾಯ ಇಂತಹ ವಿವಿಧ ಕುಲಗಳ ಸಂಪೂರ್ಣ ಮಿಶ್ರಣವಲ್ಲವೆಂಬುದನ್ನು ಒಪ್ಪಬಹುದು. ಭಾರತದ ಪೂರ್ವದವನಿಗೂ, ಪಶ್ಚಿಮದವನಿಗೂ ಮತ್ತು ದಕ್ಷಿಣದವನಿಗೂ, ಉತ್ತರದವನಿಗೂ ದೈಹಿಕ ಲಕ್ಷಣ ಹಾಗೂ ಮೈಮಂಡದಲ್ಲಿ ಎದ್ದು ಕಾಣುವ ವೈದೃಶ್ಯಗಳಿವೆ ಎಂಬುದು ಭಾರತದ ಪ್ರವಾಸಿಗೆ ಕಾಣಿಸುತ್ತದೆ. ನಿರೀಕ್ಷೆಗೆ ಅನುಗುಣವಾಗಿ ಸಮುದಾಯವೊಂದರ ಏಕಸ್ವರೂಪಕ್ಕೆ ಸಮ್ಮಿಶ್ರಣಗೊಳ್ಳುವಿಕೆಯೊಂದೇ ಅಳತೆಗೋಲು ಆಗಲಾರದು. ಜನಾಂಗೀಯವಾಗಿ ಎಲ್ಲರೂ ವಿಭಿನ್ನ ಸ್ವರೂಪಕ್ಕೆ ಸೇರಿದವರು. ಸಮಾನತೆಯ ಮಾಪನವೆಂದರೆ ಸಾಂಸ್ಕೃತಿಕ ಒಗ್ಗಟ್ಟು. ಇದನ್ನು ಒಪ್ಪಿಕೊಂಡಲ್ಲಿ ಸಾಂಸ್ಕೃತಿಕ ಅಖಂಡತೆಯ ವಿಚಾರದಲ್ಲಿ ಭಾರತದ ದ್ವೀಪಕಲ್ಪವನ್ನು ಮೀರಿಸುವ ಮತ್ತೊಂದು ದೇಶವಿಲ್ಲವೆಂದು ಧೈರ್ಯವಾಗಿ ನಾನು ಹೇಳಬಲ್ಲೆ. ಭಾರತದಲ್ಲಿ ಇರುವುದು ಭೌಗೋಳಿಕವಾದ ಏಕರೂಪತೆ ಮಾತ್ರವಲ್ಲ, ಇದೆಲ್ಲಕ್ಕೂ ಮೀರಿ ಆಳವು ಮೂಲಭೂತವೂ ಆದ ಒಂದು ಒಗ್ಗಟ್ಟಿದೆ. ಅದೆಂದರೆ ದೇಶವನ್ನು ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಆಚ್ಛಾದಿಸಿರುವ ಸಾಂಸ್ಕೃತಿಕ ಅಖಂಡತೆ. ಆದರೆ ಈ ಏಕ ರೂಪತೆ ಒಂದಾಗಿಯೇ ಜಾತಿ ಎಂಬುದು ವಿವರಿಸಲು ತುಂಬಾ ಕ್ಲಷ್ಟವಾದ ಒಂದು ಸಮಸ್ಯೆಯಾಗಿರುವುದು. ಹಿಂದೂ ಸಮಾಜವೆಂಬುದು ಕೇವಲ ಪರಸ್ಪರ ಪ್ರತ್ಯೇಕವಾಗಿರುವ ಘಟಕಗಳ ಒಂದು ಒಕ್ಕೂಟವಾಗಿದ್ದಲ್ಲಿ ಈ ವಿಷಯ ಸರಳವಾಗಿರುತ್ತಿತ್ತು. ಆದರೆ ಜಾತಿ ಎಂಬುದು ಆಗಲೇ ಸಮರೂಪ ಧಾರಣೆ ಮಾಡಿರುವ ಘಟಕಗಳ ವಿಂಗಡಣೆಯಾಗಿದೆ. ಜಾತಿ ಮೂಲದ ಕುರಿತ ವಿವರಣೆ ಎಂಬುದು ಈ ವಿಂಗಡಣೆಯ ಪ್ರಕ್ರಿಯೆಯ ವಿವರಣೆಯೂ ಆಗಿದೆ. ನಮ್ಮ ಈ ಅಧ್ಯಯನ ಕ್ಷೇತ್ರದ ಪರಿಶೀಲನೆಗೆ ತೊಡಗುವ ಮೊದಲು ಜಾತಿಯ ಸ್ವರೂಪದ ಕುರಿತು ನಾವು ತಿಳಿದುಕೊಳ್ಳುವುದು ಒಳ್ಳೆಯದು. ಆದುದರಿಂದ ನಾನು ಜಾತಿಯ ಕೆಲವು ಅತ್ಯುತ್ತಮ ಅಭ್ಯಾಸಗಳ ಮಾತುಗಳನ್ನು ಇಲ್ಲಿ ನಿರೂಪಿಸುತ್ತೇನೆ. ಸೆನಾರ್ಟ್ ಎಂಬೊಬ್ಬ ಫ್ರೆಂಚ್ ಅಧಿಕಾರಿಯು ಮಾಡಿದ ಜಾತಿಯ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಒಟ್ಟಾಗಿ ಹೆಣೆದ ಸಂಸ್ಥೆ. ಸೈದ್ಧಾಂತಿಕವಾಗಿ ಯಾವುದೇ ಕಾರಣಕ್ಕೂ ಕಠಿಣವಾದ ಆನುವಂಶಿಕತೆಯನ್ನು ಪಡೆದಿರುವಂತಹದ್ದು. ಸಮಗ್ರ ಅಧಿಕಾರ ಹೊಂದಿರುವ ಒಬ್ಬ ಮುಖ್ಯಸ್ಥ ಮತ್ತು ಮಂಡಳಿಯನ್ನು ಹೊಂದಿರುವ ಸಾಂಪ್ರದಾಯಿಕವಾದ ಮತ್ತು ಪ್ರತ್ಯೇಕವಾದ ಸಂಘಟನೆಯಾಗಿದ್ದು, ಹಬ್ಬ ಹರಿದಿನಗಳಲ್ಲಿ ಒಟ್ಟಿಗೆ ಸೇರುವ ಒಂದೇ ಬಗೆಯ ಕುಲಕಸುಬಿಗೆ ಸಂಬಂಧಿಸಿದ, ಅದು ಮದುವೆ, ಆಹಾರ ಮತ್ತು ಆಚರಣೆಗೆ ಸಂಬಂಧಿಸಿದ ನಿಷೇಧಗಳನ್ನು ಒಳಗೊಂಡಂಥ ಮತ್ತು ಒಂದು ಕಾರ್ಯಪ್ರದೇಶದೊಳಗಿರುವ ಜನರ ಮೇಲೆ ದಂಡ ಅಥವಾ ಬಹಿಷ್ಕಾರ ಹಾಕುವ ಪರಮಾಧಿಕಾರವುಳ್ಳ ಒಂದು ವ್ಯವಸ್ಥೆ. ನೆಸ್ಫೀಲ್ಡ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ಜಾತಿ ಎಂದರೆ ಸಮಾಜದ ಒಂದು ಗುಂಪು. ಇದು ಯಾವುದೇ ಇನ್ನೊಂದು ಗುಂಪಿನೊಂದಿಗೆ ಯಾವುದೇ ಸಂಬಂಧವನ್ನು ನಿರಾಕರಿಸುತ್ತದೆ. ತಮ್ಮದೇ ಆದ ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿಗಳ ಹೊರತಾಗಿ ಬೇರೆಯವರೊಂದಿಗೆ ಮದುವೆಯಾಗುವಂತಿಲ್ಲ, ತಿನ್ನುವಂತಿಲ್ಲ, ಕುಡಿಯುವಂತಿಲ್ಲ. ಮೂರನೆಯದಾಗಿ, ಸರ್ ಎಚ್ ರೀಸ್ಲಿಯವರ ಪ್ರಕಾರ ಜಾತಿಯನ್ನು ಸಮಾನ ಹೆಸರುಗಳಿರುವ ಕುಟುಂಬಗಳ ಸಮೂಹ ಅಥವಾ ಹಲವು ಕುಟುಂಬಗಳಿರುವ ಒಕ್ಕೂಟವೆಂದು ವ್ಯಾಖ್ಯಾನಿಸಬಹುದು. ಈ ಸಮಾನ ಹೆಸರುಗಳು ಸಾಮಾನ್ಯವಾಗಿ ಕುಲಕಸಬವನ್ನು ಸೂಚಿಸುತ್ತವೆ. ಈ ಹೆಸರುಗಳು ಮಾನವ ಮತ್ತು ದೈವಿಕ ಪುರುಷನಾದ ಪೌರಾಣಿಕ ಪೂರ್ವಜರಿಂದ ಬಂದಿರುವುದಾಗಿ ಹೇಳಿಕೊಳ್ಳುತ್ತಾರೆ. ಈ ಬಗ್ಗೆ ಅಭಿಪ್ರಾಯ ಕೊಡಬಲ್ಲ ಅರ್ಹತೆ ಇರುವವರು ಕೂಡ ಈ ಹೆಸರುಗಳನ್ನು ಒಂದು ಏಕರೂಪ ಸಮಾಜಕ್ಕೆ ಸೇರಿದ್ದೆಂದು ಗ್ರಹಿಸುತ್ತಾರೆ. ನಾಲ್ಕನೆಯದಾಗಿ, ಡಾಕ್ಟರ್ ಕೇತ್ಕರ್ ಅವರ ಪ್ರಕಾರ ಜಾತಿ ಎಂದರೆ ಅದು ಎರಡು ಲಕ್ಷಣಗಳನ್ನು ಪಡೆದಿರುವ ಒಂದು ಸಾಮಾಜಿಕ ಗುಂಪು. ಒಂದು, ಸದಸ್ಯತ್ವವು ಸದಸ್ಯರಿಂದ ಹುಟ್ಟಿದವರಿಗಷ್ಟೇ ಸೀಮಿತವಾಗಿದ್ದು ಹಾಗೆ ಹುಟ್ಟಿದವರನ್ನೆಲ್ಲ ಒಳಗೊಂಡಿರುತ್ತದೆ. ಎರಡು, ತಮ್ಮ ಗುಂಪಿನಿಂದ ಹೊರಗಿನವರನ್ನು ಮದುವೆಯಾಗುವುದನ್ನು ಉಲ್ಲಂಘಿಸಲಸಾಧ್ಯವಾದ ಸಾಮಾಜಿಕ ಕಟ್ಟಳೆಯಿಂದ ನಿಷೇಧಿಸಲಾಗಿದೆ. ಈ ವ್ಯಾಖ್ಯಾನಗಳನ್ನು ಸಮೀಕ್ಷಿಸುವುದು ನಮ್ಮ ಉದ್ದೇಶಕ್ಕೆ ಮಹತ್ವದ್ದಾಗಿದೆ. ಒಂದೊಂದಾಗಿ ತೆಗೆದುಕೊಂಡಾಗ ಮೂವರು ಲೇಖಕರ ವ್ಯಾಖ್ಯಾನಗಳು ಒಂದೋ ಹೆಚ್ಚು ಇಲ್ಲವೇ ಕಡಿಮೆ ಅಂಶಗಳನ್ನು ಒಳಗೊಂಡಿವೆ ಎಂಬುದನ್ನು ನೋಡಬಹುದಾಗಿದೆ. ಯಾವೊಂದು ವಿವರಣೆಯೂ ಪರಿಪೂರ್ಣ ಅಥವಾ ಸಮರ್ಪಕವಾಗಿಲ್ಲ ಮತ್ತು ವ್ಯಾಖ್ಯಾನಕಾರರೆಲ್ಲ ಜಾತಿ ವ್ಯವಸ್ಥೆಯ ಕಾರ್ಯವಿಧಾನದ ಕೇಂದ್ರ ಬಿಂದುವನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ಜಾತಿಯ ವ್ಯವಸ್ಥೆಯನ್ನು ಅಖಂಡವಾಗಿ ನೋಡದೆ ಮತ್ತು ಜಾತಿಗಳನ್ನು ಇದರೊಳಗಿನ ಒಂದು ಗುಂಪಾಗಿ ಗಮನಿಸದೆ ಜಾತಿಯನ್ನು ಒಂದು ಪ್ರತ್ಯೇಕ ಘಟಕವೆಂದು ವ್ಯಾಖ್ಯಾನಿಸಲು ಪ್ರಯತ್ನಿಸಿದ್ದು ಅವರು ಮಾಡಿದ ತಪ್ಪು. ಆದರೂ ಒಟ್ಟಾರೆ ತೆಗೆದುಕೊಂಡಾಗ ಅವರೆಲ್ಲರೂ ಪರಸ್ಪರ ಪೂರಕವಾಗಿಯೇ ಇದ್ದಾರೆ. ಒಬ್ಬೊಬ್ಬರು ಇನ್ನೊಬ್ಬರು ಬಿಟ್ಟಿರುವುದನ್ನು ಒತ್ತಿ ಹೇಳಿದ್ದಾರೆ. ಆದ್ದರಿಂದ ನಾನು ಮೇಲಿನ ವ್ಯಾಖ್ಯಾನಗಳಲ್ಲಿ ಜಾತಿಯ ವೈಶಿಷ್ಟ್ಯಗಳೆಂದು ಪರಿಗಣಿತವಾಗಿರುವ ಎಲ್ಲ ಜಾತಿಗಳಿಗೂ ಸಮಾನವಾಗಿರುವ ಅಂಶಗಳನ್ನಷ್ಟು ಮಾತ್ರ ತೆಗೆದುಕೊಂಡು ಹಾಗೆಯೇ ಮೌಲ್ಯಮಾಪನ ಮಾಡುತ್ತೇನೆ. ಮೊದಲು ಸೆನಾರ್ಟ್ ಅವರಿಂದ ಆರಂಭಿಸುತ್ತೇನೆ. ಅವರು ಜಾತಿಯ ಒಂದು ಮುಖ್ಯ ಲಕ್ಷಣವೆಂದು ಮಾಲಿನ್ಯದ ಪರಿಕಲ್ಪನೆಯನ್ನು ಹೇಳುತ್ತಾರೆ. ಯಾವುದೇ ರೀತಿಯಲ್ಲೂ ಇದು ಜಾತಿಯ ವೈಶಿಷ್ಟ್ಯವಲ್ಲವೆಂದು ಈ ಅಂಶದ ಬಗ್ಗೆ ನಾನು ಧಾರಾಳವಾಗಿ ಹೇಳಬಹುದು. ಸಾಮಾನ್ಯವಾಗಿ ಇದು ಪುರೋಹಿತಶಾಹಿ ವಿಧಿವಿಧಾನಗಳಲ್ಲಿ ಹುಟ್ಟಿಕೊಳ್ಳುತ್ತದೆ. ಅಲ್ಲದೆ ನಿರ್ದಿಷ್ಟವಾದ ವಿಚಾರವೊಂದಕ್ಕೆ ಸಂಬಂಧಿಸಿದಂತೆ ಪಾವಿತ್ರ್ಯದ ಬಗೆಗಿನ ಸಾಮಾನ್ಯ ನಂಬಿಕೆಯ ಭಾಗ ಇದು. ಆದ ಕಾರಣ ಜಾತಿಯೊಡನಿರುವ ಇಂಥ ಸಂಬಂಧವನ್ನು ಜಾತಿಯ ಕಾರ್ಯವಿಧಾನವನ್ನು ಘಾಸಿಗೊಳಿಸದೆ ಪೂರ್ಣವಾಗಿ ನಿರಾಕರಿಸಬಹುದು. ಮಾಲಿನ್ಯದ ಪರಿಕಲ್ಪನೆಯನ್ನು ಮಡಿ ಮೈಲಿಗೆಯ ಪರಿಕಲ್ಪನೆಯನ್ನು ಜಾತಿ ಪದ್ಧತಿಗೆ ಜೋಡಿಸಲಾಗಿದೆ. ಯಾಕೆಂದರೆ ಈ ಪದ್ಧತಿಯಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಅದರ ಫಲವನ್ನು ಉಣ್ಣುವ ಜಾತಿ ಎಂಬುದು ಪುರೋಹಿತ ನಡೆಸುವ ಜಾತಿ. ಪುರೋಹಿತ ಮತ್ತು ಪಾವಿತ್ರ್ಯ ಹಳೆಯ ಒಡನಾಡಿಗಳೆಂದು ನಮಗೆ ತೋರುತ್ತದೆ. ಆದ್ದರಿಂದ ಜಾತಿಗೆ ಧಾರ್ಮಿಕ ಸ್ಪರ್ಶವಿದ್ದಲ್ಲಿ ಮಾತ್ರ ಮಾಲಿನ್ಯದ ಪರಿಕಲ್ಪನೆಯು ಜಾತಿಯ ಒಂದು ಲಕ್ಷಣವಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ನಾವು ಬರಬಹುದು. ಜಾತಿಯ ಹೊರಗಿನವರೊಂದಿಗೆ ಕುಳಿತು ಊಟ ಮಾಡದಿರುವಿಕೆಯನ್ನು ಜಾತಿಯ ವಿಶೇಷಗಳಲ್ಲೊಂದೆಂದು ನೆಸ್ಫೀಲ್ಡರು ತಮ್ಮದೇ ಆದ ಧಾಟಿಯಲ್ಲಿ ವಿವೇಚಿಸಿದ್ದಾರೆ. ಅವರ ವಿವರಣೆಯಲ್ಲಿ ಹೊಸ ಅಂಶವಿದ್ದರೂ ನೆಸ್ಫೀಲ್ಡರು ಪರಿಣಾಮವನ್ನೇ ಕಾರಣವೆಂದು ತಪ್ಪಾಗಿ ತಿಳಿದರೆಂದು ನಾವು ಹೇಳಬೇಕಾಗುತ್ತದೆ. ತನಗೆ ತಾನೇ ಸುತ್ತಲೂ ಬೇಲಿ ಹಾಕಿಕೊಂಡಿರುವುದರಿಂದ ಜಾತಿಯು ಸಹಜವಾಗಿ ಆಹಾರ ಸ್ವೀಕಾರದಂತಹ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ತನ್ನೊಳಗಿನ ಸದಸ್ಯರಿಗಷ್ಟೇ ಸೀಮಿತಗೊಳಿಸುತ್ತದೆ. ಅದರಿಂದಾಗಿ ಹೀಗೆ ಹೊರಗಿನವರೊಂದಿಗೆ ಊಟ ಮಾಡದಿರುವುದು ನಿಜಕ್ಕೂ ನಿಷೇಧದಂತಹ ಕಾರಣದಿಂದ ಅದುದಲ್ಲ. ಪ್ರತ್ಯೇಕತೆ ಎಂಬುದು ಜಾತಿಯ ಒಂದು ಸ್ವಾಭಾವಿಕ ಲಕ್ಷಣವೇ ಆಗಿದೆ. ಈ ಊಟ ಮಾಡದಿರುವಿಕೆಯು ಮೂಲತಃ ಜಾತಿ ಹೊಂದಿರುವ ಪ್ರತ್ಯೇಕತಾ ಮನೋಭಾವನೆಯಿಂದ ಬಂದದ್ದು. ನಂತರ ನಿಷೇಧದ ಗುಣವುಳ್ಳ ಒಂದು ಧಾರ್ಮಿಕ ನಿರ್ಬಂಧದ ಸ್ವರೂಪವನ್ನು ಪಡೆದುಕೊಂಡಿತು. ಆದರೆ ಇದನ್ನು ತರುವಾಯದ ಒಂದು ಬೆಳವಣಿಗೆ ಎಂದು ತಿಳಿಯಬಹುದು. ಸರ್ ಎಚ್ ರಿಸ್ಲೆಯವರು ವಿಶೇಷ ಗಮನಿಸುವಿಕೆಗೆ ಅರ್ಹವಾದ ಯಾವ ಹೊಸ ಸಂಗತಿಯನ್ನು ಹೇಳಿಲ್ಲ. ಈಗ ನಾವು ಡಾಕ್ಟರ್ ಕೇತ್ಕರ್ ಅವರ ವ್ಯಾಖ್ಯಾನಕ್ಕೆ ಬರೋಣ. ಅವರು ಈ ವಿಷಯವನ್ನು ಸ್ಪಷ್ಟಗೊಳಿಸುವಲ್ಲಿ ಹೆಚ್ಚಿನ ಕೃಷಿ ಮಾಡಿದ್ದಾರೆ. ಕೇತ್ಕರ್ ಅವರು ದೇಸಿಯರೂ ಆಗಿರುವುದಲ್ಲದೆ ಜಾತಿಯನ್ನು ಕುರಿತ ತಮ್ಮ ಅಧ್ಯಯನದಲ್ಲಿ ಅವರು ವಿಮರ್ಶಾತ್ಮಕವಾದ ಸೂಕ್ಷ್ಮತೆಯನ್ನು ತೆರೆದ ಮನಸ್ಸನ್ನು ಹೊಂದಿದ್ದಾರೆ. ಅವರ ವ್ಯಾಖ್ಯಾನವು ಗಂಭೀರ ಪರಿಶೀಲನೆಗೆ ಅರ್ಹವಾದದ್ದು. ಏಕೆಂದರೆ ಅವರು ಜಾತಿ ಎನ್ನುವುದನ್ನು ಜಾತಿ ಪದ್ಧತಿಯ ಹಿನ್ನೆಲೆಯಲ್ಲೇ ವ್ಯಾಖ್ಯಾನಿಸಿದ್ದಾರೆ. ಜಾತಿ ವ್ಯವಸ್ಥೆಯೊಳಗೆ ಜಾತಿಯ ಅಸ್ತಿತ್ವಕ್ಕಾಗಿ ತೀರಾ ಅನಿವಾರ್ಯವಾದಂತಹ ಗುಣಲಕ್ಷಣಗಳನ್ನು ಕುರಿತು ಮಾತ್ರ ಅವರು ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಉಳಿದವುಗಳನ್ನೆಲ್ಲ ಪ್ರಾಥಮಿಕವಲ್ಲದ ಸ್ವರೂಪದವುಗಳು ಅಥವಾ ಉಪ ಉತ್ಪನ್ನ ಗುಣದವುಗಳೆಂದು ವರ್ಗೀಕರಿಸಿ ಹೊರಗಿಟ್ಟಿರುವುದು ಸಮಂಜಸವಾಗಿದೆ. ಆದರೂ ಅವರ ಈ ವ್ಯಾಖ್ಯಾನದ ಬಗ್ಗೆ ಒಂದು ಮಾತನ್ನು ಹೇಳಬಹುದೇನೆಂದರೆ ಅದರಲ್ಲಿ ಕಿಂಚಿತ್ತಾದ ವೈಚಾರಿಕ ಗೊಂದಲವಿದೆ. ಅದನ್ನು ಬಿಟ್ಟರೆ ಅವರ ಈ ನಿರೂಪಣೆಯು ಸ್ವಚ್ಛ ಹಾಗೂ ಸ್ಫುಟ. ಅಂತರ್ಜಾತಿಯ ವಿವಾಹ ನಿಷೇಧ ಮತ್ತು ಸ್ವಕುಲಜರಿಗೆ ಸದಸ್ಯತ್ವ ಎಂಬೆರಡು ಜಾತಿ ಲಕ್ಷಣಗಳನ್ನು ಕುರಿತು ಅವರು ಪ್ರಸ್ತಾಪಿಸುತ್ತಾರೆ. ಈ ಲಕ್ಷಣಗಳು ಡಾಕ್ಟರ್ ಕೇತ್ಕರ್ ಅವರು ಭಾವಿಸುವಂತೆ ಎರಡು ಪ್ರತ್ಯೇಕ ಸಂಗತಿಗಳಲ್ಲವೆಂದು, ಇವು ಒಂದೇ ಸಂಗತಿ ಎರಡು ಪ್ರತ್ಯೇಕ ಅಂಶಗಳಷ್ಟೇ ಎಂಬುದನ್ನು ನಿವೇದಿಸ ಬಯಸುತ್ತೇನೆ. ಅಂತರ್ಜಾತಿ ವಿವಾಹವನ್ನು ನೀವು ನಿಷೇಧಿಸಿದರೆಂದರೆ ಅದರ ಪರಿಣಾಮವಾಗಿ ನೀವು ಗುಂಪಿನಲ್ಲಿರುವವರಿಗಷ್ಟೇ ಸದಸ್ಯತ್ವವನ್ನು ಮಿತಿಗೊಳಿಸಿದಂತಾಗುತ್ತದೆ. ಹೀಗಾಗಿ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಅಡುಗೆಗಳ ವಿಷಯಕ್ಕೆ ಅಂತ ಬಂದಾಗ ಒಂದು ರೀತಿಯಲ್ಲಿ ಚಮತ್ಕಾರ ಅಂತಲೇ ಹೇಳ್ಬೋದು. ಯಾಕಂತೀರಾ, ಆಯಾ ಋತುಮಾನಕ್ಕನುಗುಣವಾಗಿ ಮಾಡುವಂತಹ ಅಡುಗೆಗಳ ಸ್ಪೆಷಾಲಿಟಿ ಇದೆ ಅಲ್ಲ, ಅದು ನಮ್ಮ ಹಿರೀಕರು ಸುಮ್ಸುಮ್ಮನೆ ಮಾಡ್ಕೊಂಡು ಬಂದಿದ್ದಲ್ಲ. ಅದಕ್ಕೂ ಒಂದು ವಿಶೇಷವಾಗಿ ಕಾರಣನೂ ಕೂಡ ಇರುತ್ತೆ. ಜೊತೆಗೆ ಆಯಾ ಋತುಮಾನಗಳಿಗೆ ಅನುಗುಣವಾಗಿ, ಆ ಕ್ಲೈಮೇಟಿಗೆ ತಕ್ಕಂತೆ, ಆ ಸಮಯದಲ್ಲಿ ಸಿಗುವಂತಹ ತರಕಾರಿಗಳನ್ನು ಬಳಸಿ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡೋದಿದೆ ಅಲ್ಲ, ಅದೊಂದು ರೀತಿಯಲ್ಲಿ ನಿಜಕ್ಕೂ ಒಂದು ರೀತಿಯ ಅದ್ಭುತ ಸ್ನೇಹಿತರೆ. ಅದರಲ್ಲೂ ಈ ಮಳೆಗಾಲಕ್ಕೆ ತಕ್ಕಂತೆ ಕೆಲವೊಂದು ಭಾಗಗಳಲ್ಲಿ ವಿಶೇಷವಾಗಿ ಅಡುಗೆಗಳನ್ನು ಮಾಡೋದುಂಟು ಸ್ನೇಹಿತರೆ. ಸ್ಪೆಷಲ್ಲಾಗಿ ಈ ಕರಾವಳಿ ಭಾಗದಲ್ಲಿ ಆಟಿ ಅಂತ ಕೂಡ ಮಾಡ್ತಾರೆ. ಈ ಆಷಾಢ ಮಾಸದಲ್ಲಿ ಮಳೆ ಕೂಡ ಹೆಚ್ಚಾಗಿರುತ್ತೆ. ಜೊತೆಗೆ ಈ ಮಳೆಯಿಂದಾಗಿ ಕ್ಲೈಮೇಟಲ್ಲಿ ಥಂಡಿ ವಾತಾವರಣ ಇರೋ ಕಾರಣಕ್ಕೆ ಆಯಾ ಕ್ಲೈಮೇಟಿಗೆ ತಕ್ಕಂತೆ ಅಡುಗೆಗಳನ್ನು ಕೂಡ ಮಾಡ್ತಾಯಿದ್ರು. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಅಡುಗೆಗಳನ್ನು ಕೂಡ ಮಾಡ್ತಾಯಿದ್ರು. ನಾನಾಗಲೇ ಹೇಳಿದೆ ಸ್ನೇಹಿತರೆ, ಕರಾವಳಿಯಲ್ಲಿ ಆಟಿ ಅನ್ನುವಂತಹ ಒಂದು ಕೂಟವನ್ನು ಮಾಡ್ತಾರೆ ಅಂತ. ಈ ಆಟಿ ಅಂದರೆ ಆಷಾಢ ತಿಂಗಳಲ್ಲಿ ತುಳುನಾಡಿನಲ್ಲಿ ಪ್ರಕೃತಿದತ್ತವಾಗಿ ಸಿಗುವ ಸೊಪ್ಪು, ಗಡ್ಡೆ, ಗೆಣಸುಗಳನ್ನು ಬಳಸಿ ಅಡುಗೆಗಳನ್ನು ಮಾಡೋದು. ಪ್ರಕೃತಿದತ್ತವಾಗಿ ಸಿಗುವಂತಹ ಔಷಧಿಯ ಸಸ್ಯಗಳಿಂದ ಅನೇಕ ಬಗೆಯ ಔಷಧಿಗಳನ್ನು ಕೂಡ ಮಾಡ್ಕೊಳ್ಳೋದುಂಟು. ಈ ಅಣಬೆ ಇರ್ಬೋದು, ಕಳಲೆ, ತಾಳೆಮುಂಗೆ, ತೊಜಂಕು, ಕೆಸುವು, ಹಲಸಿನ ಎಲೆ, ಒಂದೆಲ್ಗ ಸೇರಿದಂತೆ ಸಾಕಷ್ಟು ಗಿಡಗಳು, ಸಾಕಷ್ಟು ವೈವಿಧ್ಯಮಯ ಸೊಪ್ಪು, ಗಡ್ಡೆ, ಗೆಣಸುಗಳು ಪ್ರಕೃತಿದತ್ತವಾಗಿ ಈ ಸಮಯದಲ್ಲಿ ಸಿಗತ್ತೆ. ಇವುಗಳನ್ನು ಬಳಸ್ಕೊಂಡು ವಿಭಿನ್ನವಾಗಿ ಅಡುಗೆಗಳನ್ನು ಕೂಡ ಮಾಡೋದುಂಟು. ಈ ತಿಂಗಳಲ್ಲಿ ಈ ಸೊಪ್ಪು, ಗಡ್ಡೆ, ಗೆಣಸುಗಳು ಆರೋಗ್ಯವರ್ಧಕವಾಗಿ ಸಿಗತ್ತೆ. ಈ ಸಮಯದಲ್ಲಿ ಬೀಸುವಂತಹ ಈ ಶೀತ ಗಾಳಿ ಮಳೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ತಿನಿಸುಗಳು ನೀಡ್ತವೆ. ಆ ಕಾರಣಕ್ಕಾಗಿ ಈ ತಿನಿಸುಗಳನ್ನು ಈ ಸಮಯದಲ್ಲಿ ಹೆಚ್ಚಾಗಿ ಬಳಸೋದುಂಟು, ಹಾಗೆಯೇ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ಕೊಳ್ಳೋದುಂಟು. ಈ ಆಟಿ ತಿಂಗಳಲ್ಲಿ ಅಪ್ಪಂ, ಮುಳುಕ, ಪಾಯಸ, ಹಲಸಿನಕಾಯಿ ಚಿಪ್ಸು, ಪಲ್ಯ, ಹಲಸಿನ ಬೇಳೆಯ ಹೋಳಿಗೆ, ಉಂಡ್ಲಕಾಳು, ಹೆಬ್ಬಲಸು ಪೋಡಿ, ಜೀಗುಜ್ಜೆ ಪೋಡಿ, ತೋಜಂಕ್ ವಡೆ, ಮುಚಿಪೋಡಿ, ಪಲಕಾಯಿ ಗಾರಿಗೆ, ಪೆಲಕಾಯಿ ಹಪ್ಪಳ, ದೋಸೆ, ಗೆಣಸಿನ ತಿಂಡಿ, ಎಳ್ಳುಂಡೆ, ಅನ್ನ ಸಾರು, ಹೆಸರುಬೇಳೆ ಅಥವಾ ಸಾರನಡ್ಡೆ ಪಾಯಸ, ಅರಶಿನ ಎಲೆಗಟ್ಟಿ, ಗಿರಿಯಪ್ಪ, ತೆಕ್ಕರೆದಡ್ಡ, ಅಕ್ಕಿ ಉಂಡೆ, ಗೆಂಡದಡ್ಡೆ, ಪತ್ರೊಡೆ, ಹಲಸಿನಗಟ್ಟಿ, ಇವೆಲ್ಲವೂ ಕೂಡ ತುಳುನಾಡಿನ ವಿಶೇಷ ಅಡುಗೆಗಳಾಗಿವೆ. ಅಷ್ಟೇ ಅಲ್ಲದೆ ನೆಕ್ಕರಿಕೆ, ನೆಲನೆಲ್ಲಿ, ಚೇರ, ಕುಂಟುನೇರಳೆ, ಪಾರಿಜಾತ, ಒಂದೆಲ್ಗ, ಈ ರೀತಿಯ ಗಿಡಗಳ ಚಿಗುರಿನಿಂದ ಮಾಡುವ ತಂಬುಳಿಗಳು ಕೂಡ ವಿಶೇಷವಾಗಿವೆ. ಅಷ್ಟೇ ಅಲ್ಲದೆ ಕೊಡಗಾಸನದ ಮೆಣಸ್ಕಾಯಿ, ಕಾನಕಲ್ಲಟೆ ಮಜ್ಜಿಗೆ ಹುಳಿ, ಕಣಿಲೆಗಸಿ, ಕಾಡಿನ ಹಾಗಲಕಾಯಿ, ತಗತೆ ಸೊಪ್ಪು ಹಲಸಿನಕಾಯಿ ಪಲ್ಯ, ಪದ್ಯ ತೇವು ದಂಟ್ ಅಂಬಡೆ ಸಾರ್, ಬೂದುಗುಂಬಳ ಪುಳಿ ಸಾರ್, ಹುರುಳಿ ಸಾರ್, ತೆಟ್ಲಬೆಂದಿ, ಕಾಡು ಸುವರ್ಣಗಡ್ಡೆಯ ಸಾಸಿವೆ, ಒಂದೆಲ್ಗ ಗಿಡಗಳ ಚಿಗುರಿನಿಂದ ಮಾಡುವ ತಂಬುಳಿ, ತಿಮರೆ ಚಟ್ನಿ, ತೋಜಂಕ್ ಹಲಸಿನ ಬೀಜ, ಉಪ್ಪಡ್ ಪಚ್ಚೀರ್, ತೋಜಂಕ್ ವಡೆ, ಹೆಬ್ಬಲಸು ಫ್ರೈ, ಹುರುಳಿ ಚಟ್ನಿ, ಬಸಳೆಗಸಿ, ಮಜ್ಜಿಗೆ ಹುಳಿ, ಕೂಟು ಕರಿ, ಹಣ್ಣಿನ ಹುಳಿ ಪದಾರ್ಥ, ಇಷ್ಟೆಲ್ಲ ಅಡುಗೆಗಳನ್ನು ಸ್ಪೆಷಲ್ಲಾಗಿ ಈ ಟೈಮಲ್ಲಿ ಮಾಡ್ತಾರೆ ಸ್ನೇಹಿತರೆ, ಅದರಲ್ಲೂ ಆಷಾಢ ತಿಂಗಳಲ್ಲಿ. ಈ ವರ್ಷ ಏನೋ ಮಳೆ ಕಡಿಮೆ ಆಗಿದೆ, ಆದರೆ ನಮ್ಮ ಕಡೆ ಕಡಿಮೆ ಆಗಿದೆ. ಕರಾವಳಿ ಸೈಡಲ್ಲೆಲ್ಲ ಮಳೆ ಚೆನ್ನಾಗೇ ಆಗಿದೆ. ಈ ಟೈಮಲ್ಲಿ ಪ್ರಕೃತಿದತ್ತವಾಗಿ ಸಿಗುವಂತಹ ಗಡ್ಡೆ ಗೆಣಸುಗಳನ್ನು ಬಳಸ್ಕೊಂಡು ಆಟಿ ಕೂಟ ಅಂತ ಮಾಡ್ತಾರೆ. ಇಷ್ಟೆಲ್ಲ ಅಡುಗೆಗಳ ಬಗ್ಗೆ ಮುಂದಿನ ಮಕ್ಕಳಿಗೂ ಕೂಡ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಕೆಲವರು ಈ ಹೆಸರುಗಳನ್ನೇ ಕೇಳಿರಲ್ಲ, ಈ ಹೆಸರುಗಳಿಂದ ಮಾಡಿರುವಂತಹ ತಿಂಡಿಗಳು ಹೇಗಿರುತ್ತಪ್ಪ ಅಂತ ನೋಡು ಇರಲ್ಲ. ಅವರಿಗೆಲ್ಲ ಪರಿಚಯ ಮಾಡಿಸುವಂತಹ ಒಂದು ವಿಶೇಷ ಕೂಟ ಈ ಆಟಿ ಕೂಟ ಆಗಿದೆ. ಸೊ ಅದಕ್ಕೆ ಹೇಳಿದ್ದು ಸ್ನೇಹಿತರೆ, ಈ ಋತುಮಾನಗಳಿಗೆ ಅನುಗುಣವಾಗಿ ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ಸ್ಪೆಷಲ್ ಆಗಿ ಒಂದೊಂದು ರೀತಿಯ ಅಡುಗೆಗಳನ್ನು ಮಾಡೋದುಂಟು. ಏನೇ ಆಗಲಿ ಸ್ನೇಹಿತರೆ, ಈ ಪ್ರಕೃತಿದತ್ತವಾಗಿ ಸಿಗುವಂತಹ ಗಡ್ಡೆ ಗೆಣಸುಗಳನ್ನು ಬಳಸ್ಕೊಂಡು ಮಾಡುವಂತಹ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಒಂದಿಷ್ಟು ಖುಷಿ ಕೂಡ ಕೊಡುತ್ತೆ ಅಲ್ವಾ? ಸೊ ಈ ಮಾಹಿತಿಯೊಂದಿಗೆ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಿಸಿಬೇಳೆಬಾತನ್ನು ಹೇಗೆ ಮಾಡ್ಕೊಳ್ಬೇಕು, ಪೌಡರನ್ನು ಹೇಗೆ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ಆರ್ ವಿ ಆರ್ ಕೇಟ್ರಿಂಗ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಸ್ತೇನೆ ಸ್ನೇಹಿತರೆ. ಸೊ ತಡ ಮಾಡೋದು ಬೇಡ, ಬಿಸಿಬೇಳೆಬಾತ್ ಪೌಡರ್ ಮತ್ತು ಬಿಸಿಬೇಳೆಬಾತನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ.

0: ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಇದ್ದಾರೆ. ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಬಿಸಿಬೇಳೆಬಾತ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜೊತೆಗೆ ಬಿಸಿಬೇಳೆಬಾತ್ ಮಾಡ್ಕೊಳ್ಲಿಕ್ಕೆ ಪೌಡರ್ ಅನ್ನ ಕೂಡ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಸುಲಭವಾಗಿ ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಬಿಸಿಬೇಳೆಬಾತ್ ಮತ್ತೆ ಅದರ ಪೌಡರ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿತಾ ಹೋಗೋಣ.
1: ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿನಯ್ ಶ್ರೀನಿವಾಸ್ ಅಂತ, RVR ಕೇಟರರ್ಸ್ ಅಂತ. ಇವತ್ತು ನಮ್ಮ ಕೇಟ್ರಿಂಗಲ್ಲಿ ಫೇಮಸ್ ಆಗಿರುವಂಥ ಬಿಸಿಬೇಳೆಬಾತನ್ನು ಮಾಡಿ ಹೇಗೆ ಮಾಡೋದು ಮನೇಲಿ ಒಂದು 4 ಜನಕ್ಕಾಗುವಷ್ಟು ಪುಡಿ ಹೆಂಗೆ ಮಾಡ್ಕೊಳ್ಳೋದು, ಬಿಸಿಬೇಳೆಬಾತ್ ಪುಡಿ ಈಗ ಒಂದಷ್ಟು ಎಲ್ಲ ಆಚೆ ಎಲ್ಲ ತೊಗೊಳ್ತಾ ಇರ್ತೀರ, ಆ ಥರ ಆಚೆ ತೊಗೊಳ್ಳದೆ ಮನೇಲೇ ಬಿಸಿಬೇಳೆಬಾತ್ ಪುಡಿ ಫ್ರೆಶ್ ಆಗಿ ತಯಾರು ಮಾಡಿ ಹೇಗೆ ಬಿಸಿಬೇಳೆಬಾತ್ ಒಂದು 4-5 ಜನಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, 4 ಜನಕ್ಕೆ ಆಗೋಷ್ಟು ಅಂತ ಹೇಳಿದ್ರೆ ಈಗ ಒಂದು ಗ್ಲಾಸ್ ಲೆಕ್ಕ ಅಂತ ಇಟ್ಕೋಣ. ಮನೇಲಿ ಒಂದು ನೀರಿನ ಗ್ಲಾಸ್ ಇರುತ್ತಲ್ಲ, ಆ ನೀರಿನ ಗ್ಲಾಸಲ್ಲಿ 1 ಗ್ಲಾಸ್ ತೊಗರಿಬೇಳೆ, 1 ಗ್ಲಾಸು ಅಕ್ಕಿ, ಎರಡು ಒಂದೇ ಪ್ರಪೋರ್ಷನಲ್ಲಿ ತೊಗೊಳ್ಳಿ. ಕೆಲವೊಬ್ಬರು ಏನು ಮಾಡ್ತಾರೆ, ಅರ್ಧ ತೊಗರಿಬೇಳೆ ತೊಗೊಳ್ತಾರೆ, 1 ಅಕ್ಕಿ ಹಾಕಿದ್ರೆ ಅರ್ಧ ತೊಗರಿಬೇಳೆ ತೊಗೊಳ್ತಾರೆ. ಆ ಥರ ಮಾಡಿಬಿಡಿ, 1:1 ಪ್ರಪೋರ್ಷನ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೇಟ್ರಿಂಗಲ್ಲಿ ಅಲ್ಲಿ ಇಲ್ಲಿ ಫಂಕ್ಷನಲ್ಲಿ ಬಿಸಿಬೇಳೆಬಾತ್ ಎಲ್ಲ ತಿಂದಿರ್ತಿರಲ್ಲ ಹೋಟ್ಲ್ಗಳಲ್ಲಿ, ಅದೇ ಥರ ಟೇಸ್ಟ್ ಬರುತ್ತೆ ಮನೇಲಿ. 1:1 ಪ್ರಪೋರ್ಷನ್ ತೊಗೊಳ್ಳಿ, 1-2 ಸಲ ವಾಶ್ ಮಾಡ್ಕೊಳ್ಳಿ ಎರಡುವೆ. ತದನಂತರ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸೋವಂಥದ್ದು. 1 ಅಕ್ಕಿಲಿ 1 ತೊಗರಿಬೇಳೆ, ಎರಡು 1:1 ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ. 1:6 ನೀರು ಹಾಕ್ಕೊಳ್ಳಿ ಕುಕ್ಕರ್ಗೆ. 1 ತೊಗೊಂಡ್ರೆ 6 ನೀರು, ನೋಡಿ 6 ನೀರು ಹಾಕಿದ್ದೀನಿ. ನೋಡಿ, ಬಿಸಿಬೇಳೆಬಾತು ಅಂತ ಹೇಳಿದ್ರೆ ತರಕಾರಿ ಅಂದರೆ ನೋಡಿ, 1 ದೊಡ್ಡ ಕ್ಯಾರೆಟು, 1 ನವಿಲುಕೋಸು, ಬೀನ್ಸು 4-5 ಬೀನ್ಸು, 1 ಪ್ರಪೋರ್ಷನೇಟ್ಗೆ ಹಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ಗೆ. ಈ ತರಕಾರಿನೂ ತೊಳೆದಿಟ್ಕೊಂಡಿದ್ದೀನಿ, ಹಚ್ಚಿ ಇದನ್ನು ಹಾಕ್ಕೊಳ್ಬೇಕು. ಇದಕ್ಕೆ 1 ಅರಶಿನ, ಇದೆಲ್ಲ ಹದವಾಗಿ ಬ್ಲೆಂಡ್ ಆಗಬೇಕು ಅನ್ನೋದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಹಾಕ್ತೀನಿ, 1/3 ಎಣ್ಣೆ. ಕುಕ್ಕರ್ 2 ಹೊಡಿಲೆ, ಅಷ್ಟೊಳಗೆ ಆ ಪುಡಿ ಬಿಸಿಬೇಳೆಬಾತ್ ಪುಡಿ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, 1-2 ಟೀಸ್ಪೂನಷ್ಟು ಎಣ್ಣೆ. ಸ್ವಲ್ಪ ಮೆಂತ್ಯ ಘಮಕ್ಕೆ, ಮೆಂತ್ಯದ ಜೊತೆಗೆ ನೋಡಿ 2 ಉದ್ದಿನಬೇಳೆ, 1 ಕಡಲೆಬೇಳೆ, ನೋಡಿ 2 ಚಕ್ಕೆ, 1/3 1/2 ಲವಂಗ, 1/4 ಮೆಣಸು, 1 ಜೀರಿಗೆ. ಇನ್ನೇ ಒಂದ್ಸಲ ಹಂಗೆ ಬಾಡಿಸ್ಕೊಡಿ, ಸ್ವಲ್ಪ ಕೆಂಪಗಾದ್ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ, ಒಂದು 10-12 ಲೆಕ್ಕ ಮಾಡಿ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಬೇಡಿ. ನಿಮಗೆ ಖಾರ ಇಷ್ಟಪಡೋರಾದರೆ ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಮಿಕ್ಸ್ ಮಾಡ್ಕೋಬೋದು. ಕರೆಕ್ಟಾಗಿ ಬಿಗಿ ಹಿಡಿದು ಒಳಮುಷ್ಟಿ, 1 ಧನಿಯಾ ಹಾಕ್ತಾ ಇದ್ದೀನಿ. ನೋಡಿ, ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಬಾಡಿದೆ, ನೋಡಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಹಿಡಿತಾ ಇದೆ. ಈ ಪುಡಿ ಹುರಿ ಅದರಲ್ಲಿ ಮೇಯ್ನ್ ಏನಂದ್ರೆ ಯಾವ ಪದಾರ್ಥ ಆದ್ಮೇಲೆ ಯಾವ ಪದಾರ್ಥ ಹಾಕ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು ಎಲ್ಲ. ಯಾಕಂದ್ರೆ ಫಸ್ಟೇ ನೀವು ಧನಿಯಾ ಹಾಕ್ಬಿಟ್ರೆ ಎಲ್ಲ ಕೆಂಪಾಗಿ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಕಾವು ಯಾವಾಗಲೂ ಕಮ್ಮಿ ಇರಬೇಕು ಪುಡಿ ಹುರಿಬೇಕಾರೆ. ಸ್ವಲ್ಪ ಕೊಬ್ಬರಿ, 1/2 ಕೊಬ್ಬರಿ ಅಂತ ಅಂದ್ಕೊಳ್ಳಿ. ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಹುರ್ಕೋಬಾರ್ದು, ಕಂಟು ವಾಸನೆ ಬಂದ್ಬಿಡುತ್ತೆ. ಸುಮ್ಮನೆ ಸ್ಟೌ ಆಫ್ ಮಾಡಿ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಸಾಕು ಕೊಬ್ಬರಿನ. ಸಾಂಬಾರು ಪುಡಿಗೆ ಇದೇ ಸೇಮ್ ಪ್ರಪೋರ್ಷನೇಟ್ ಎಲ್ಲನೂ, ಆದರೆ ಚಕ್ಕೆ ಲವಂಗ ಏಲಕ್ಕಿ ಹಾಕಬಾರ್ದು, ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಪ್ರಪೋರ್ಷನೇಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕತ್ತೆ. ಯಾಕಂದರೆ ಸಾಂಬಾರು ನಿಮಗೆ ಥಿಕ್ನೆಸ್ ಬರಬೇಕು ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬೇಕಾಗಿ ಬರುತ್ತೆ. ಆ ತೊಗರಿಬೇಳೆ ನಾವು ಏನು ಬೇಯಿಸ್ಕೊಂಡಿರ್ತೀವಿ ಸಾಂಬಾರಿಗೆ, ಅದ್ರ ಜೊತೆ ಸ್ವಲ್ಪ ಸಾಂಬಾರು ಥಿಕ್ನೆಸ್ ಬರಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಪ್ರಪೋರ್ಷನೇಟ್ ಜಾಸ್ತಿ ಹಾಕ್ಕೊಳ್ತೀವಿ. ಮತ್ತು ಸಾಂಬಾರಿಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೋಲ್ಲ. ನೋಡಿ, ಇದು ಪುಡಿ ಇವಾಗ ಏನು ಹುರ್ಕೊಂಡಿದ್ವಲ್ಲ ಎಲ್ಲ ಪುಡಿನ ಮಿಕ್ಸಿಲಿ ಒಂದು ರಫ್ ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಚಿರೋಟ್ ರವೆ ಇರುತ್ತಲ್ಲ ಆ ಥರ ತರಿ ಪೇಸ್ಟ್. ನೋಡಿ, ಸುಮಾರು 5-6 ಒಂದು ಕಡೆ ಕುಕ್ಕರ್ಗಿಟ್ಟು ಒಂದು ಕಡೆ ಪುಡಿ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು 5 ಕುಕ್ಕರ್ ಆದಿ ಆರಿದ್ಮೇಲೆ ಒಂದು 5 ಬಿಸಿಬೇಳೆಬಾತ್ ರೆಡಿ ಆಗ್ಬಿಡುತ್ತೆ. ನೋಡಿ, ಇದು 1 ಗಾತ್ರ ಹುಣಸೆಹಣ್ಣು. ನಿಮ್ಮ 4 1 ಅಕ್ಕಿ 1 ತೊಗರಿಬೇಳೆಗೆ 1 ಗಾತ್ರ ಹುಣಸೆಹಣ್ಣು ನೀರಲ್ಲಿ ನೆನೆಸಿ 1.25 ನೆನೆಸ್ಕೊಳ್ಳಿ. ನೆನೆಸ್ಕೊಂಡು ನೀವು ಶುರು ಮಾಡೋಕ್ಕೂ ಮುಂಚೆ ನೆನೆಸ್ಕೊಂಡ್ರು ಸಾಕು, ತುಂಬ ಏನು ನೆನೆಸೋ ಅವಶ್ಯಕತೆ ಇಲ್ಲ. ಅದನ್ನು ಫಿಲ್ಟರ್ ಮಾಡಿ ಇಟ್ಕೋಬೇಕು. ನೋಡಿ, ಇದು 2 ಆಗಿದೆ, ಎಲ್ಲ ಹದವಾಗಿ ಬಂದಿದೆ. ನೋಡಿ, 1 6 ನೀರು ಹಾಕಿದ್ರೂ ನಿಮಗೆ ಅಷ್ಟು ನೀರಾಗಿಲ್ಲ, ಕರೆಕ್ಟಾಗಿ ಹದವಾಗಿದೆ. ಈಗ ಶುರು ಮಾಡೋಣ, ಬಿಸಿಬೇಳೆಬಾತ್ ಒಗ್ಗರಣೆ ಹಾಕೋಣ. ಸ್ವಲ್ಪ ತುಪ್ಪ, ನಂದಿನಿ ತುಪ್ಪ ಹಾಕೋತಾ ಇದ್ದೀನಿ ನಾನು. 50 ml ತೊಗೊಂಡಿದ್ದೀನಿ ತುಪ್ಪ. ಬಿಸಿಬೇಳೆಬಾತ್ಗೆ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಒಂಚೂರು ಚೆನ್ನಾಗಿ ಕಾದ್ಮೇಲೆ ನೋಡಿ, 1 teaspoon ಸಾಸಿವೆ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ನೋಡಿ, 1 teaspoon ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನು ಗೋಡಂಬಿ ಉಪಯೋಗಿಸ್ತಾ ಇದ್ದೀನಿ, ಕೆಲವರು

ಗ್ರೀನ್ ಪೀಸ್ ಉಪಯೋಗಿಸ್ತಾರೆ, ಕೆಲವರು ಅವರೆಕಾಳು ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಉಪಯೋಗಿಸ್ತಾರೆ. ಆ ಥರ ಯಾವುದೇ ಕಾಳುಗಳು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೋಡಿ ಗೋಡಂಬಿ ಹಾಕೊಳ್ತಾ ಇದ್ದೀನಿ, ನೋಡಿ ಗೋಡಂಬಿ ಒಂದು ಚೂರು ಸುಮ್ಮನೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ. ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ.

0: ಯಾವಾಗಲೂ ಅಷ್ಟೇ ಟೊಮೆಟೊ ಹುಣಸೆ ಹಣ್ಣು ಅಥವಾ ಹುಳಿ ನಿಂಬೆ ಹಣ್ಣು ಅಂಶ ಯಾವ್ದಾರ ಬೇಳೆ ಜೊತೆಗೆ ಬೇಯಕ್ಕೆ ಹಾಕಬೇಕು ಅಂದರೆ ಬೇಳೆ ನಿಮಗೆ ಹದವಾಗಿ ಬೇಗ ಬೇಯಲ್ಲ, ಲೇಟ್ ಟೈಮ್ ತೊಗೊಳುತ್ತೆ. ನೋಡಿ, ಯಾವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಒಂದು ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ಕಿವುಚಿಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬಾಡಿದ ಮೇಲೆ ಹುಣಸೆ ಹಣ್ಣು ಹಾಕೊಳ್ಳಿ. ಹುಣಸೆ ಹಣ್ಣು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ಬೆಲ್ಲ, ನೀವು ಹುಣಸೆ ಹಣ್ಣು ಎಷ್ಟು ತೊಗೊಂಡಿರ್ತೀರೋ ಸೇಮ್ ಅದೇ ಪ್ರಪೋರ್ಷನೇಟಲ್ಲಿ ಬೆಲ್ಲ ತೊಗೊಳ್ಳಿ. ನೋಡಿ, ಆವಾಗಲೇ ಪುಡಿ ಹುರ್ಕೊಂಡ್ವಲ್ಲ, ಬಿಸಿಬೇಳೆಬಾತ್ ಪುಡಿ, ನಾನು ಕರೆಕ್ಟಾಗಿ 4 ಜನಕ್ಕೆ ಅವಾಗ ಏನು ಪ್ರಿಪರೇಷನ್ ಇಡಬೇಕು ಅಷ್ಟೇ ಹುರಿದಿರೋದು ಪುಡಿ, ಜಾಸ್ತಿ ಹುರಿದಿಲ್ಲ, ಅದನ್ನಷ್ಟು ಹಾಕೊಂಬೋಣ. ಈಗ ಇದ್ರ ಮೇಲೆ ಸುಮ್ಮನೆ ಬಾಯಿ ರುಚಿಗೋಸ್ಕರ ಸ್ವಲ್ಪ ಕೊಬ್ಬರಿ ಹಾಕ್ಬಿಡ್ತಾ ಇದ್ದೀನಿ. ಆವಾಗಲೇ ಪುಡಿಗೂ ಹಾಕಿದ್ದೆ, ಅದ್ರ ಜೊತೆಗೆ ಪುಡಿ ಹಾಕಿ ಸುಮ್ಮನೆ ಒಂದು 2 ಸಲ ತಿರುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಆ ಟೊಮೆಟೊ ಪುಡಿಯೆಲ್ಲ ಒಂದು ಸ್ವಲ್ಪ ಕುದಿ ಬರಬೇಕಲ್ಲ. ಅಲ್ಲಿಗೆ 6 ಕಪ್ ಹಾಕಿದ್ದೆ, ಇಲ್ಲಿ 4 ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾವು 1/2 ಕೆ ಜಿ ತೊಗೊಂಡಿದ್ದೀವಲ್ಲ, ಹೆಚ್ಚು ಕಮ್ಮಿ ಬೇಳೆ ಅಕ್ಕಿ ಎಲ್ಲ ಸೇರಿ ಒಂದು 1/2 ಕೆ ಜಿ ಅಷ್ಟಿದೆ ಅಲ್ಲ, ನಾನೊಂದು 25 ಗ್ರಾಮ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕುದಿ ಬಂತು. ಈಗ ಬೇಯಿಸಿರೋಂಥ ಬಿಸಿಬೇಳೆಬಾತ್ಗೆ ಬೇಯಿಸಿರುವಂಥ ತರಕಾರಿ ಬೇಳೆ ಹಾಕ್ಕೊಳ್ತಾ ಇದ್ವಿ. ನೋಡಿ, ಆವಾಗಲೇ 4 ಕಪ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಕಮ್ಮಿ ಆಯಿತು, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆಬಾತಲ್ಲಿ ಏನಂದರೆ, ಇವಾಗೆಲ್ಲ ಕುಕ್ಕರ್ಗೆ ಪುಡಿಯೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಕುದಿಸ್ಬಿಡ್ತಾರೆ, ಒಂದೇ ಸಲ 2 ವಿಸಿಲ್ ಓಡಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಬಿಸಿಬೇಳೆಬಾತು ಆ ಘಮ್ ಅಂತ ಇರುತ್ತಲ್ಲ, ಆ ಸ್ಮೆಲ್ ಬರಲ್ಲ, ಘಮ ಬರಲ್ಲ. ನೀವು ಈ ಥರ ಲಾಸ್ಟಿಗೆ ಪುಡಿ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಇವಾಗ ಬೇಯಿಸಿರೋಂಥ ಪದಾರ್ಥಗಳು ಹಾಕಿ ಸುಮ್ಮನೆ ಒಂದು 2 ಸಲ ಬಾಡಿಸ್ಬಿಟ್ಟು ಇದನ್ನು ಜಾಸ್ತಿ ಕುದಿಸ್ಬಾರ್ದು, ಸುಮ್ಮನೆ ಒಂದು 2 ಕುದಿ, ಬಿಸಿಯಾದರೆ ಸಾಕಿದ್ರು. ಯಾಕಂದರೆ ಪುಡಿ ಹುರಿದಿರ್ತೀವಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು, ಅದನ್ನು ತಿರ್ಗಾ ಕುದಿಸಿ ಅದರಲ್ಲಿರೋ ಸಾರ ಎಲ್ಲ ಹೋಗ್ಬಿಟ್ರೆ, ಘಮ ಎಲ್ಲ ಹೋಗ್ಬಿಟ್ರೆ ನೀವು ಬಿಸಿಬೇಳೆಬಾತ್ ಅಷ್ಟು ಘಮ ಬರಲ್ಲ, ರುಚಿ ಬರಲ್ಲ. ಸೊ ದಟ್ ಸುಮ್ಮನೆ ಒಂದು 2 ಕುದಿ ಬೆಚ್ಚಗಾದರೆ ಸಾಕಿದ್ರು. ಕೆಲವರು ಕಡಲೆಕಾಯಿ ಬೀಜ ಹಾಕ್ತಾರೆ, ಕೆಲವರು ಹಸಿ ಬಟಾಣಿ ಹಾಕ್ತಾರೆ, ಈ ಅವರೆಕಾಯಿ ಸೀಸನಲ್ಲಿ ಕೆಲವರು ಅವರೆಕಾಯಿ ಹಾಕ್ತಾರೆ, ಕೆಲವರು ಡಬಲ್ ಬೀನ್ಸ್ ಹಾಕ್ತಾರೆ. ಈ ಥರ ಯಾವುದೇ ಕಾಳುಗಳು ಬೇಕಾದ್ರೂ ಈ 4 ಸೂಟ್ ಆಗುವಂಥದ್ದು, ಬಿಸಿಬೇಳೆಬಾತ್ಗೆ ಇನ್ನು ಯಾವ ಕಾಳು ಸೂಟ್ ಆಗೋಲ್ಲ. ಈ 4 ಕಾಳನ್ನ ನೀವು ಕುಕ್ಕರ್ಗೆ ಆವಾಗಲೇ ಬೇಳೆ ಜೊತೆ ಬೇಕು ಹಾಕಿದ್ರಲ್ಲ, ಆ ಟೈಮಲ್ಲಿ ತರಕಾರಿ ಏನು ಹಾಕ್ತಿರೋ ಅದ್ರ ಜೊತೆ ಈ ಬಟಾಣಿ ಆಗಿರ್ಬೋದು, ಬಟಾಣಿ ಆದರೆ ನಿಮಗೆ ಕ್ಯಾಪ್ಸಿಕಮ್ ಹುರಿಯೋ ಜಾಗದಲ್ಲಿ ಹುರ್ಕೋಬೋದು, ಬೇರೆ ಅದು ಫ್ರೋಜನ್ ಬಟಾಣಿ ಆದರೆ, ನೆನೆಸಿರೋ ಬೇಯಿಸೋ ಬಟಾಣಿ ಆದರೆ ನಿಮ್ಮ ಕುಕ್ಕರಲ್ಲೇ ಹಾಕ್ಕೊಳ್ಳಿ. ಅಥವಾ ಕಡಲೆಕಾಯಿ ಬೀಜ ಏನಾದ್ರು ಹಾಕಬೇಕು, ಕಡಲೆಕಾಯಿ ಬೀಜ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತ್ ಜೊತೆಗೆ ಅನಿಸಿದ್ರೆ ಅದನ್ನು ಕುಕ್ಕರಲ್ಲೇ ಹಾಕ್ಕೊಳ್ಳಿ. ಆಮೇಲೆ ಫ್ರೈ ಮಾಡಿ ಹಾಕೋದು, ಅವೆಲ್ಲ ತುಂಬ ಚೆನ್ನಾಗಿರಲ್ಲ ಅಷ್ಟು. ಚೆನ್ನಾಗಿ ಹದವಾಗಿ ಕುದೀತಾ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ದಿನ ಅವ್ರು ಮಾಡಿರೋದು ನೋಡಿ ಕಲ್ತ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಬಿಸಿಬೇಳೆಬಾತನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸರ್ ಅವರು. ನೀವು ಕೂಡ ಈ ರೀತಿಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಶನಿವಾರ ಮಧ್ಯಾಹ್ನದ ನಂತರ ಭಾರೀ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಭಾನುವಾರ ಗಣನೀಯ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಲಿಂಗನಮಕ್ಕೆ ಹಾಗೂ ಭದ್ರಾ ಜಲಾಶಯಕ್ಕೆ 3.50 ಅಡಿಗೂ ಹೆಚ್ಚು ನೀರು ಹರಿದು ಬಂದಿದೆ. ತೀರ್ಥಹಳ್ಳಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಶೆಡ್ ಮೇಲೆ ತಡೆಗೋಡೆ ಕುಸಿದು ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಬುಕ್ಲಾಪುರ ಸೇತುವೆ ಸಂಪೂರ್ಣ ಮುಳುಗಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಸಾಗರ ತಾಲೂಕಿನಲ್ಲಿ ಭಾನುವಾರವೂ ಭಾರೀ ಮಳೆಯಾಗಿದೆ. ಬೆಳಗ್ಗೆಯಿಂದಲೇ ರಭಸವಾಗಿ ಸುರಿದ ಮಳೆ ಮಧ್ಯಾಹ್ನದ ಬಳಿಕ ಕೆಲಕಾಲ ವಿರಾಮ ನೀಡಿತ್ತು. ಆದರೂ ದಿನವಿಡೀ ಮೋಡ ಕವಿದ ವಾತಾವರಣವಿತ್ತು. ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ತಾಲೂಕಿನ ಬಹುತೇಕ ಕೆರೆಕಟ್ಟೆಗಳು ನೀರಿನಿಂದ ತುಂಬಿವೆ. ವರದಾ ನದಿಯಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಿದೆ. ಮಳೆಯಿಂದ ಕೃಷಿ ಚಟುವಟಿಕೆಗಳು ವೇಗ ಪಡೆದಿದ್ದರೂ ತಗ್ಗೋ ಪ್ರದೇಶಗಳಲ್ಲಿ ನೀರು ನಿಂತು ರೈತರಿಗೆ ಸಂಕಷ್ಟ ಎದುರಾಗಿದೆ. ಆನಂದಪುರಂನಲ್ಲಿ ಬೆಳಗ್ಗೆ ಜೋರಾಗಿ ಮಳೆ ಸುರಿದು ಮಧ್ಯಾಹ್ನ

ಮೂರು ಗಂಟೆ ವೇಳೆಗೆ ಕಡಿಮೆಯಾಗಿ ಬಿಸಿಲು ಮೂಡಿತ್ತು. ಭದ್ರಾವತಿಯಲ್ಲಿ ಸಾಧಾರಣ ಮಳೆಯಾಗಿದೆ. ರಿಪ್ಪನ್ಪೇಟೆಯ ಬರುವೆ ಗ್ರಾಮದ ಆಚಾರ್ ಕೇರಿಯಲ್ಲಿ ಚಲಿಸುತ್ತಿದ್ದ ಗೂಡ್ಸ್ ವಾಹನದ ಮೇಲೆ ಮರಬಿದ್ದು ವಾಹನ ಜಖಂಗೊಂಡಿದೆ. ಇದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು. ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ನಗರದಲ್ಲಿ ಮುಂಜಾನೆಯಿಂದ ಮೋಡ ಮುಸುಕಿದ ವಾತಾವರಣವಿತ್ತು. ಸಂಜೆ 7ರ ನಂತರ ಮಳೆ ಚುರುಕು ಪಡೆದಿದೆ. ತುಂಗಾ ಜಲಾನಯನ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಗಾಜನೂರು ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸಲಾಗುತ್ತಿದೆ. ಇದರಿಂದ ನಗರದ ಕೋರ್ಪಲಯ್ಯನ ಛತ್ರ ಬಳಿಯ ತುಂಗಾ ನದಿಯಲ್ಲಿನ ಮಂಟಪ ಸಂಪೂರ್ಣ ಮುಳುಗಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 77,000 ಕ್ಯೂಸೆಕ್ ಒಳಹರಿವಿದ್ದು ಒಂದೇ ದಿನದಲ್ಲಿ 3.90 ಅಡಿ ನೀರು ಹೆಚ್ಚಿದೆ. ಭದ್ರಾ ಜಲಾಶಯಕ್ಕೆ 31,000 ಕ್ಯೂಸೆಕ್ ಒಳಹರಿವಿದ್ದು ಕಳೆದ 24 ಗಂಟೆಗಳಲ್ಲಿ ಜಲಾಶಯದ ನೀರಿನ ಮಟ್ಟ 3 ಅಡಿಗೆ ಹೆಚ್ಚಿದೆ. ಭಾನುವಾರ ಬೆಳಗ್ಗೆ 8ಕ್ಕೆ ಪೂರ್ಣಗೊಂಡಂತೆ ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಾಸರಿ 74.21 ಮಿಲಿಮೀಟರ್ ಮಳೆಯಾಗಿದೆ. ತಾಲೂಕಿನ ಸರಾಸರಿಯಂತೆ ಹೊಸನಗರ 149.40, ತೀರ್ಥಹಳ್ಳಿ 136.90, ಸಾಗರ 90.30, ಸೊರಬ 74.30, ಶಿಕಾರಿಪುರ 35.10, ಶಿವಮೊಗ್ಗ 24.60 ಹಾಗೂ ಭದ್ರಾವತಿಯಲ್ಲಿ 8.90 ಮಿಲಿಮೀಟರ್ ಮಳೆಯಾಗಿದೆ. ಹೊಸನಗರದ ಚಕ್ರದಲ್ಲಿ 320, ಮಾಣಿಯಲ್ಲಿ 286, ತೀರ್ಥಹಳ್ಳಿ ಆಗೊಂಬೆಯಲ್ಲಿ 240.6 ಮಿಲಿಮೀಟರ್ ಮಳೆಯಾಗಿದೆ. ಸತತವಾಗಿ ಸುರಿಯುತ್ತಿರುವ ಪುಷ್ಯ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತುಂಗಾ, ಮಾಲತಿ, ಕುಶಾವತಿ ನದಿಗಳ ಪ್ರವಾಹದ ಕಾರಣದಿಂದ ಕೆಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಪಟ್ಟಣದ ತುಂಗಾ ನದಿ ನಡುವಿನಲ್ಲಿರುವ ಶ್ರೀರಾಮ ಮಂಟಪ ಪ್ರವಾಹಕ್ಕೆ ಸಂಪೂರ್ಣ ಮುಳುಗಿದೆ. ತುಂಗಾ ನದಿ ಉಕ್ಕಿ ಹರಿಯುತ್ತಿರುವ ಕಾರಣ ತೂದೂರು, ಮಹಿಷಿ, ದಬ್ಬಣಗದ್ದೆ, ಮುಂಡುವಳ್ಳಿ, ಹೊಳೆಕೊಪ್ಪ ಗ್ರಾಮಗಳಲ್ಲಿರುವ ಸಾಗುವಳಿ ಜಮೀನಿನಲ್ಲಿ 4 ಅಡಿ ನೀರು ನಿಂತಿದೆ. ಮಾಲತಿ ನದಿಯ ಪ್ರವಾಹದಿಂದಾಗಿ ಗುಡ್ಡೆಕೇರಿ ಬಿದರಗೋಡು ಸಂಪರ್ಕ ರಸ್ತೆ 3 ದಿನಗಳಿಂದ ಕಡಿತಗೊಂಡಿದೆ. ಜಂಬೆತಲ್ಲೂರು ಗ್ರಾಮದ ಶಾರದಾ ಅವರ ವಾಸದ ಮನೆ ಗೋಡೆ ಕುಸಿದಿದೆ. ಮೃಗವದೆ ಗ್ರಾಮದ ರಾಜಮ್ಮ ಅವರ ವಾಸದ ಮನೆಗೆ ಹೊಂದಿಕೊಂಡ ಜಾನುವಾರು ಕೊಟ್ಟಿಗೆ ಕುಸಿದಿದೆ. ಬಿಳುವೆ ಗ್ರಾಮದ ಫಾತಿಮಾ ಅವರ ವಾಸದ ಮನೆ ಹಿಂಭಾಗದ ಗೋಡೆ ಕುಸಿದಿದೆ. ತೀರ್ಥಹಳ್ಳಿ ಶಿವಮೊಗ್ಗ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ 169A ಮಾರ್ಗದ ಕುಶಾವತಿ ಸಮೀಪ ರಸ್ತೆ ಪಕ್ಕದಲ್ಲಿ ತುಂಗಾ ನದಿ ಪ್ರವಾಹದ ನೀರಿದೆ. ಮಳೆ ಹೆಚ್ಚಾದರೆ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಆಗೊಂಬೆಯಲ್ಲಿ ಭಾನುವಾರ ಬೆಳಗ್ಗೆ 240.6 ಮಿಲಿಮೀಟರ್ ಮಳೆ ಸುರಿದಿದೆ. ತುಂಗಾ ನದಿ ಪ್ರವಾಹದಿಂದಾಗಿ ಪಟ್ಟಣ ಸಮೀಪದ ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಲಾಪುರ ಹೊರಬಯಲು ಸಂಪರ್ಕ ರಸ್ತೆ ಸೇತುವೆ ಮೇಲೆ ನೀರು ನಿಂತಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತಡೆ ಉಂಟಾಗಿದೆ. ಮುಂದಿನ ವಿವರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿ ಪರೀಕ್ಷೆ ಶಿವಮೊಗ್ಗ ನಗರದ 28 ಪರೀಕ್ಷಾ ಕೇಂದ್ರಗಳಲ್ಲಿ ಸುಸೂತ್ರವಾಗಿ ನಡೆಯಿತು. ಶಿವಮೊಗ್ಗ ಜಿಲ್ಲೆಯಿಂದ ಪರೀಕ್ಷೆ ಬರೆಯಲು ನೋಂದಣಿ ಮಾಡಿಕೊಂಡಿದ್ದ ಒಟ್ಟು 10,737 ಅಭ್ಯರ್ಥಿಗಳಲ್ಲಿ 10,167 ಮಂದಿ ಹಾಜರಾಗಿದ್ದರು. ಗೊಂದಲರಹಿತ ಪರೀಕ್ಷೆ ನಡೆಸಲು ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಂಡಿದ್ದವು. ಎಲ್ಲಾ 28 ಪರೀಕ್ಷಾ ಕೇಂದ್ರಗಳಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂತೆ 6 ಡಿವೈಎಸ್ಪಿ, 28 ಪಿಐ, 56 ಪಿಎಸ್ಐ ಸೇರಿ ಒಟ್ಟು 90 ಪೊಲೀಸ್ ಅಧಿಕಾರಿಗಳು ಹಾಗೂ ಇವರೊಂದಿಗೆ ಅಭ್ಯರ್ಥಿಗಳ ತಪಾಸಣೆ ನಡೆಸಿ ಕೇಂದ್ರದ ಒಳಗೆ ಬಿಡಲು 139 ಪೊಲೀಸರು, ಪರೀಕ್ಷಾ ಕೇಂದ್ರಗಳ ಭದ್ರತೆಗೆ 150 ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು. ಪಾರದರ್ಶಕ ಪರೀಕ್ಷೆ ಖಚಿತಪಡಿಸಿಕೊಳ್ಳಲು ಎಲ್ಲಾ ಪರೀಕ್ಷಾ ಕೊಠಡಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ದುಶ್ಚಟಗಳು ಬೇಡವೆಂದು ಒದ್ದು ಮುಂದೆ ಹೋದಾಗ ಮಾತ್ರ ವ್ಯಸನಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಶಿವಮೊಗ್ಗ ನಗರದ ಸಹ್ಯಾದ್ರಿ ಕಲಾ ಕಾಲೇಜಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮದ್ಯಪಾನ

ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಘಟಕ ಸಹಯೋಗದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜನರು ದುಶ್ಚಟಗಳನ್ನು ತಮ್ಮ ಜೋಳಿಗೆಗೆ ಹಾಕಿಕೊಂಡು ಯುವಕರನ್ನು ದುಶ್ಚಟಗಳ ದುಷ್ಪರಿಣಾಮಗಳಿಂದ ರಕ್ಷಿಸಲು ಜೀವನ ಮುಡಿಪಿಟ್ಟ ಮಹಾನ್ ಪುರುಷ ಮಹಂತ ಶಿವಯೋಗಿಗಳು. ಇಂತಹ ಮಹಾನ್ ವ್ಯಕ್ತಿಗಳ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಎಂದರು. ಮುಂದಿನ ವಿವರ. ದೇಶಕ್ಕಾಗಿ ಸೈನಿಕರು ಮಾಡುವ ತ್ಯಾಗ, ಹೋರಾಟ, ಶಿಸ್ತನ್ನ ವಿದ್ಯಾರ್ಥಿಗಳು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಎಂದು ನಿವೃತ್ತ ಸುಬೇದಾರ್ ಮೇಜರ್ ಕೆಆರ್ ದಿನೇಶ್ ತಿಳಿಸಿದರು. ಶಿವಮೊಗ್ಗ ನಗರದ ಪಿಇಎಸ್ ಐಎಎಂಎಸ್ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಇತ್ತೀಚೆಗೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಯೋಧ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ದೇಶದ ಸೈನ್ಯ ಮತ್ತು ಸೈನಿಕರ ಬಗ್ಗೆ ತಿಳಿಯಬೇಕು. ದೇಶ ಸೇವೆ ಮಾಡಲು ವಿದ್ಯಾರ್ಥಿಗಳು ಸದಾ ಸನ್ನದ್ಧರಾಗಿರಬೇಕು. ಮಿಲಿಟರಿಯಲ್ಲಿಯೂ ಸೈನಿಕ ಹಂತದಿಂದ ಆಫೀಸರ್ ಹುದ್ದೆಯವರೆಗೆ ಹಲವು ಕೇಡರ್ಗಳಿವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಎಂದರು. ಬಿಎಸ್ಎಫ್ ನಿವೃತ್ತ ಸೈನಿಕ ಎನ್ಎಸ್ ರಂಗನಾಥ್ ಮಾತನಾಡಿ, ಪ್ರತಿಯೊಬ್ಬರೂ ಯೋಧರ ಬಗ್ಗೆ ಅಭಿಮಾನ ಮತ್ತು ಗೌರವ ಬೆಳೆಸಿಕೊಳ್ಳಬೇಕು. ಯೋಧರ ತ್ಯಾಗ ಬಲಿದಾನಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯೋಧರು ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಸೇವೆ ನೀಡಲು ಸಿದ್ಧರಿರುತ್ತಾರೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಸುದರ್ಶನ್, 18,000 ಅಡಿಗಳ ಎತ್ತರದಲ್ಲಿ ತಾಯ್ನಾಡಿನ ರಕ್ಷಣೆಗೆ ಹಗಲಿರುಳೆನ್ನದೆ ತಮ್ಮ ವೈಯಕ್ತಿಕ ಸುಖವನ್ನ ಪಣಕ್ಕಿಟ್ಟು ದೇಶ ಸೇವೆ ಸಲ್ಲಿಸುವ ಯೋಧರ ದೇಶ ಪ್ರೇಮ ಅಪ್ರತಿಮವಾದುದು. ವಿದ್ಯಾರ್ಥಿ ದೆಸೆಯಲ್ಲಿ ನಿಮಗೆ ವೀರ ಯೋಧರು ಸ್ಫೂರ್ತಿಯಾಗಬೇಕು. ಕಾರ್ಗಿಲ್ನಂತಹ ಎತ್ತರ ಶಿಖರಗಳಲ್ಲಿ ನಮ್ಮ ಸೈನಿಕರು ಹೋರಾಡಿದಂತೆ ನಿಮ್ಮ ಕನಸುಗಳು ಸಹ ಮಹೋನ್ನತವಾಗಿರಬೇಕು ಎಂದರು. ಮುಂದಿನ ವಿವರ. ಭದ್ರಾವತಿ ನಗರದ ವಿದ್ಯುತ್ ಮಾರ್ಗ ದುರಸ್ತಿ ಕಾಮಗಾರಿ ಹಿನ್ನೆಲೆ ಇಂದು ಮತ್ತು ನಾಳೆ ಬೆಳಗ್ಗೆ 9:00 ಸಂಜೆ 6:00 ಹುಡ್ಕೋ ಕಾಲೋನಿ, ಜನ್ನಾಪುರ, ಬೊಮ್ಮನಕಟ್ಟೆ ಹೌಸಿಂಗ್ ಬೋರ್ಡ್, ಸಿದ್ದಾಪುರ, ಎನ್ಟಿಬಿ ಲೇಔಟ್, ಹೊಸೂರ್ ತಾಂಡ, ಹಿರಿಯೂರು, ಅರಳಿಕೊಪ್ಪ, ರಬ್ಬರ್ ಕಾಡು, ಬಾಳೆಮಾರನಹಳ್ಳಿ, ಸುಲ್ತಾನ್ ಮಟ್ಟಿ, ತಾರೀಕಟ್ಟೆ, ಗೋಂಧಿ, ಕಾಳನಕಟ್ಟೆ, ಕಂಬದಾಳ್, ಹೊಸೂರ್, ಹೊನ್ನಾಹಟ್ಟಿ, ಹೊಸೂರ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ತಿಳಿಸಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮೇ. ಮಾದಕ ವಸ್ತುಗಳಿಂದ ಯುವಶಕ್ತಿಯನ್ನು ರಕ್ಷಿಸುವುದು ಕೇವಲ ಆರೋಗ್ಯದ ಪ್ರಶ್ನೆಯಲ್ಲ, ಅದು ವಿಕಸಿತ ಭಾರತ ನಿರ್ಮಾಣದ ರಾಷ್ಟ್ರೀಯ ಸಂಕಲ್ಪ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕೇಂದ್ರ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಸಹಯೋಗದಲ್ಲಿ ಆರಂಭಿಸಿರುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಿದ ಜೆನ್ಜಿ ಅಗೇನೆಸ್ಟ್ ಅಡಿಕ್ಷನ್ ನಶಮುಕ್ತ ಯುವ ಅಭಿಯಾನದ ನೇರ ಪ್ರಸಾರವನ್ನು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರೊಂದಿಗೆ ವೀಕ್ಷಿಸಿ ಅವರು ಮಾತನಾಡಿದರು. ಜಾಗೃತ ಯುವಜನತೆ, ಸದೃಢ ಸಮಾಜ ಮತ್ತು ಹೊಣೆಗಾರಿಕೆಯ ನಾಗರಿಕತೆಯೇ ನಮ್ಮ ದೇಶದ ಭವಿಷ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿದೆ. ವ್ಯಸನಮುಕ್ತ, ಆರೋಗ್ಯಕರ ಹಾಗೂ ಶಕ್ತಿಶಾಲಿ ಯುವ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೈಜೋಡಿಸೋಣ ಎಂದರು. ಯುವಜನತೆ ಸಣ್ಣ ವಯಸ್ಸಿನಲ್ಲೇ ದುಶ್ಚಟಗಳ ದಾಸರಾಗುತ್ತಿದ್ದಾರೆ. ಇದು ಅವರ ಕುಟುಂಬಕ್ಕೂ ಭಾರ, ಜತೆಗೆ ದೇಶದ ಆರ್ಥಿಕ ಪ್ರಗತಿಗೂ ಹಿನ್ನಡೆಯಾಗುತ್ತದೆ. ದೇವರು ನೀಡಿದ ಜೀವನವನ್ನು ದೇಶ ಕುಟುಂಬಕ್ಕೆ ಉಪಯೋಗವಾಗುವಂತೆ ಯುವಜನರು ಇರಬೇಕು ಎಂಬ ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಧಾನಿ ಮೋದಿ ಪ್ರಾರಂಭಿಸಿದ್ದಾರೆ. ವ್ಯಸನಮುಕ್ತ ಸಮಾಜವೇ ನಮ್ಮೆಲ್ಲರ ಗುರಿ ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಯುವಕರು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞೆ ಸ್ವೀಕರಿಸಿದರು. ಶಿವಮೊಗ್ಗ ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿ ಎ ಹಿರೇಮಠ್ ಮತ್ತಿತರರಿದ್ದರು. ಮುಂದಿನ ವಿವರ. ಪರಿಸರ ಅನುಮತಿ ಪಡೆಯದೆ ಕೈಗೆತ್ತಿಕೊಂಡ ಯೋಜನೆಗಳಿಗೆ ನಂತರದ ಹಂತದಲ್ಲಿ ಅನುಮತಿ ನೀಡಲು ಅವಕಾಶ ಕಲ್ಪಿಸಿದ್ದ ಕೇಂದ್ರ ಸರ್ಕಾರದ 2021 ಅಧಿಸೂಚನೆಯನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿರುವುದು ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಐತಿಹಾಸಿಕ ತೀರ್ಪು ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಸಂಚಾಲಕ ಹಾಗೂ ರಾಜ್ಯ ಜೀವ ವೈವಿಧ್ಯ ಮಂಡಳಿ ನಿಕಟಪೂರ್ವ ಸದಸ್ಯ ವೆಂಕಟೇಶ ಕವಲಗೋಡು ತಿಳಿಸಿದ್ದಾರೆ. ಈ ತೀರ್ಪಿನಿಂದ ಪಶ್ಚಿಮಘಟ್ಟದ ಶರಾವತಿ ಪಂಪ್ಡ್ ಸ್ಟೋರೇಜ್, ಬೇಸೂರು ಅಣುವಿದ್ಯುತ್ ಸ್ಥಾವರ, ಆಗೊಂಬೆ ಸುರಂಗ ರಸ್ತೆ, ಕೊಡಚಾದ್ರಿ ರೋಪ್ ವೇ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಲ್ಲಿ ಪರಿಸರ ಸಂರಕ್ಷಣಾ ಕ್ರಮಗಳು ಮತ್ತಷ್ಟು ಬಲಗೊಳ್ಳಲಿವೆ ಎಂದು ಅವರು ಹೇಳಿದ್ದಾರೆ. ಪರಿಸರ ರಕ್ಷಣೆಗಾಗಿ ಹೋರಾಟ ನಡೆಸಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂದಿನ ವಿವರ. ಯುವ ಪೀಳಿಗೆಯನ್ನು ಪತ್ರಿಕೆ ಓದಲು ಹಾಗೂ ಗ್ರಂಥಾಲಯಕ್ಕೆ ತೆರಳುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಆಲೋಚನೆ ನಡೆಸಬೇಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆಯಿಂದ ಶಿವಮೊಗ್ಗ ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ, ರಕ್ತದಾನ ಶಿಬಿರ, ದತ್ತಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆನ್ಲೈನ್ನಲ್ಲಿ ಎಲ್ಲವೂ ದೊರೆಯುತ್ತಿರುವ ಈ ಸಮಯದಲ್ಲಿ ಗ್ರಂಥಾಲಯಗಳಿಗೆ ಜನ ಹಾಗೂ ಯುವ ಪೀಳಿಗೆ ಹೋಗುವುದು ಕಡಿಮೆಯಾಗುತ್ತಿದೆ. ಗ್ರಂಥಾಲಯದಲ್ಲಿ ಕುಳಿತು ಪುಸ್ತಕ, ಪತ್ರಿಕೆ ಓದುವಾಗ ಸಿಗುವ ಸಮಾಧಾನ ಆನ್ಲೈನ್ನಲ್ಲಿ ಸಿಗುವುದಿಲ್ಲ. ಜೆನ್ಜಿ ಹಾಗೂ ಜೆನ್ ಆಲ್ಫಾಗಳು ಸಾಮಾಜಿಕ ಮಾಧ್ಯಮದ ಕಡೆ ಆಕರ್ಷಿತರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಯುವಶಕ್ತಿಯ ಮನಸ್ಸನ್ನು ತನ್ನತ್ತ ಸೆಳೆಯುವ ಯತ್ನ ಮಾಡಬೇಕು ಎಂದು ಸಲಹೆ ನೀಡಿದರು. ಪತ್ರಿಕೋದ್ಯಮ ವೃತ್ತಿಯಲ್ಲ, ಅದು ಪ್ರಜಾಪ್ರಭುತ್ವದ ಮಹತ್ವದ ಜವಾಬ್ದಾರಿ. ಸತ್ಯವನ್ನು ಧೈರ್ಯದಿಂದ ವ್ಯಕ್ತಪಡಿಸುವ ಕೆಲಸವನ್ನು ಪತ್ರಕರ್ತರು

ಹೇಳುತ್ತಿದ್ದಾರೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಮ್ಮಂತಹವರು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ದ್ವೇಷ ಸಾಧಿಸುವುದು ಅಥವಾ ಪತ್ರಕರ್ತರು ನನ್ನ ವಿರುದ್ಧ ಬರೆದಿದ್ದಾರೆ ಎಂದುಕೊಳ್ಳುವ ಬದಲು ಆಗಿರುವ ತಪ್ಪುಗಳನ್ನು ತಿದ್ದಿಕೊಂಡು ನಡೆದರೆ ಅದೇ ನಾವು ಪತ್ರಿಕಾ ರಂಗಕ್ಕೆ ನೀಡುವ ಗೌರವ ಎಂದು ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಸಂಘದ ಸದಸ್ಯತ್ವದಿಂದ ಬರುವ ಹಣದಲ್ಲಿ ಪತ್ರಕರ್ತರಿಗೆ ಅನಾರೋಗ್ಯ ಎದುರಾದಾಗ ಹಾಗೂ ಮೃತಪಟ್ಟ ಸಮಯದಲ್ಲಿ ನೀಡುತ್ತಿದ್ದೇವೆ. ಸಂಘ ಸದೃಢವಾಗಿ ನಡೆಯುತ್ತಿದ್ದು ಪತ್ರಕರ್ತರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಸಂಘದ ಜಿಲ್ಲಾ ಶಾಖೆ ಅಧ್ಯಕ್ಷ ಎಚ್ಯು ವೈದ್ಯನಾಥ್ ಅಧ್ಯಕ್ಷತೆ ವಹಿಸಿದ್ದರು. ರಕ್ತದಾನ ಶಿಬಿರವನ್ನು ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಪಿ ಮದನ್ಗೌಡ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಾಧಕ ಪತ್ರಕರ್ತರಾದ ಅರಹತೊಳಲು ಕೆ ರಂಗನಾಥ್, ನಾಗರಾಜ್, ಕಲ್ಕೊಪ್ಪ ರಘುಕುಮಾರ್, ಶಿವಪ್ಪ ಹಿತ್ಲೇರ್, ಟಿಎಸ್ ಆನಂದ್ ಕುಮಾರ್, ವ್ಯಂಗ್ಯ ಚಿತ್ರಕಾರ ರಾಮಚಂದ್ರ ಕೊಪ್ಪಲು, ಕೆಎಚ್ ಹುಚ್ಚರಾಯಪ್ಪ, ರಾಜೇಶ್ ಬಡ್ತಿ, ಪಿಎನ್ ನರಸಿಂಹಮೂರ್ತಿ ಅವರನ್ನು ಗೌರವಿಸಲಾಯಿತು. ದತ್ತಿನಿಧಿಯ ಪ್ರಶಸ್ತಿ ಪುರಸ್ಕೃತರಾದ ವಾದಿರಾಜ ಕಮರೂರು, ಕಣ್ಣಪ್ಪ ಶ್ರೀಕಾಂತ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಂಸದ ಬಿವೈ ರಾಘವೇಂದ್ರ ಅವರು ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳು ಹಾಗೂ ಸಾಧಕ ಪತ್ರಕರ್ತರಿಗೆ ವೈಯಕ್ತಿಕವಾಗಿ ಬಹುಮಾನ ನೀಡಿದರು. ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೇತನ್ಗೌಡ, ಸಂಘದ ಜಿಲ್ಲಾ ಶಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಹಾಲಸ್ವಾಮಿ, ಎಸ್ ರವಿಕುಮಾರ್, ಕೆ ವಿಶ್ವಕುಮಾರ್ ಮತ್ತಿತರರಿದ್ದರು. ಇದರೊಂದಿಗೆ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ. ಯಾಕೆ

0: ಅಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳಿಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

ವಿಜ್ಞಾನ ಸುದ್ದಿ ಈ ವಾರ ನಾವು ನಿಮಗಾಗಿ ತಂದಿದ್ದೇವೆ ಬಿಥೋವನ್ನನ ಸಾವು, ಪ್ಲಾಸ್ಟಿಕ್ ಪುರಾಣ, ಬಗೆ ಬಗೆಯ ಅವತಾರ, ಬೀಗಲ್ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಬೆಂಜಮಿನ್ ಥಾಮ್ಸನ್. ಬಿಥೋವನ್ನನ ಸಾವು.

200 ವರ್ಷಗಳ ಹಿಂದೆ ರಚಿಸಿದ ಬೀಥೋವನ್ನನ ಸಂಗೀತ ಈಗಲೂ ಎಷ್ಟು ಖುಷಿ ಕೊಡುತ್ತದೆ ಅಲ್ವಾ? ಸಂಗೀತ ಕಲೆ ಸಾಹಿತ್ಯಕ್ಕೆ ಸಾವಿಲ್ಲ ಎನ್ನುವುದು ಇದೇ ಕಾರಣಕ್ಕೆ. ಆದರೆ ಕಲೆಗಾರರಿಗೆ ಮಾತ್ರ ಈ ಮಾತು ಹೇಳಲಾಗುವುದಿಲ್ಲ ನೋಡಿ. ಸಾವು ಅವರನ್ನೂ ಬಿಡುವುದಿಲ್ಲ, ಉಳಿಯುವುದು ಕೇವಲ ಅವರ ಕೃತಿಗಳು ಇಲ್ಲವೇ ನೆನಪುಗಳು ಮಾತ್ರ. ಜರ್ಮನ್ ಸಂಗೀತಗಾರ ಬೀಥೋವನ್ನನ ವಿಷಯದಲ್ಲಿ ಆಗಿದ್ದು ಇದೆ. ಪಾಶ್ಚಿಮಾತ್ಯರು ಇಂದಿಗೂ ಅವರ ಸಾಂಪ್ರದಾಯಿಕ ಸಂಗೀತದಲ್ಲಿ ಹೊಸತನ್ನು ಯಾರೇ ಸೃಷ್ಟಿಸಿದರೂ ಮೊದಲು ಹೋಲಿಸುವುದು ಬೀಥೋವನ್ನನ ಸಂಗೀತದ ಜೊತೆಗೆ. ಇಷ್ಟು ಖ್ಯಾತಿವೆತ್ತ ಅಜರಾಮರ ಎನ್ನಿಸಿದ ಸಂಗೀತಕಾರ ಸತ್ತದ್ದು ಹೇಗೆ ಎನ್ನುವುದೇ ಒಂದು ಗುಟ್ಟು. ಆ ರಹಸ್ಯವನ್ನು ಈಗ ಒಂದು ಹಿಡಿ ಕೂದಲು ಬಿಡಿಸಿದೆಯಂತೆ. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದರ ಪ್ರಕಾರ ಜರ್ಮನಿ, ಇಂಗ್ಲೆಂಡ್, ಬೆಲ್ಜಿಯಂ, ಆಸ್ಟ್ರೇಲಿಯಾ ಮೊದಲಾದ ದೇಶಗಳ ಪುರಾತತ್ವ ವಿಜ್ಞಾನಿಗಳು ಒಟ್ಟಾಗಿ ವಿವಿಧೆಡೆ ಸಂಗ್ರಹಾಲಯಗಳಲ್ಲಿ ಕೂಡಿಟ್ಟಿದ್ದ ಕೂದಲುಗಳನ್ನು ವಿಶ್ಲೇಷಿಸಿ ಬೀಥೋವನ್ನನ ಸಾವು ಲಿವರಿನ ಕಾಯಿಲೆಯಿಂದ ಅರ್ಥಾತ್ ಯಕೃತ್ತನ್ನು ಅಡರುವ ಕಾಮಾಲೆಯಿಂದ ಆಗಿರಬೇಕು ಎಂದು ತೀರ್ಮಾನಿಸಿದ್ದಾರಂತೆ. ಬೀಥೋವನ್ನನನ್ನು ಸಂಗೀತ ಸಾಮ್ರಾಟ ಅಂತಲೂ, ಪಾಶ್ಚಿಮಾತ್ಯ ಸಂಗೀತ ಕ್ಷೇತ್ರದಲ್ಲಿ ಉದಯಿಸಿದ ಐನ್ಸ್ಟೈನ್ ಅಂತಲೂ ಹೊಗಳುವವರುಂಟು. ಅದಷ್ಟೇ ಅಲ್ಲ, ಆತನ ಜೀವನ ಚರಿತ್ರೆ ಕೂಡ ಸ್ವಾರಸ್ಯಕರವೇ. ಲುಡ್ವಿಗ್ ವ್ಯಾನ್ ಬೀಥೋವನ್ 1970 ಇಸವಿಯಲ್ಲಿ ಜರ್ಮನಿಯ ಬಾನ್ ನಗರದಲ್ಲಿ ಜೋಹಾನ್ ಬೀಥೋವನ್ನನ ಮಗನಾಗಿ ಹುಟ್ಟಿದ. ಬಾಲ್ಯದಿಂದಲೇ ಈತನಿಗೆ ಸಂಗೀತದಲ್ಲಿ ಆಸಕ್ತಿ. ಆದರೆ ಸ್ವತಃ ಸಂಗೀತಜ್ಞನಾಗಿದ್ದ ಜೋಹಾನ್ ಕೂಡ ಮಗನಿಗೆ ಸಂಗೀತ ಕಲಿಸುವುದರ ಜೊತೆಗೆ ಕಡು ಶಿಕ್ಷೆಯನ್ನು ನೀಡುತ್ತಿದ್ದನಂತೆ. 20 ವಯಸ್ಸಿನಲ್ಲಿಯೇ ಹೊಸ ಸಂಗೀತವನ್ನು ರಚಿಸಿ ಖ್ಯಾತಿ ಪಡೆದ ಬೀಥೋವನ್ನನ ಬದುಕು ಅನಂತರ ದುಸ್ಸಹನೀಯವಾಗಿತ್ತು. ಸದಾ ಅಜೀರ್ಣದಿಂದ ತೊಳಲುತ್ತಿದ್ದ. ಹಾಗೆಯೇ ಖ್ಯಾತಿ ಮೇರು ಮುಟ್ಟುವಾಗಲೇ ಅವನು ಕಿವುಡಾಗಲು ಕೂಡ ಆರಂಭಿಸಿದ. ಕೊನೆ ಕೊನೆಗೆ ತನ್ನದೇ ಸಂಗೀತವನ್ನು ಕೇಳಲಾಗದಷ್ಟು ಕಿವುಡನಾಗಿ ಬಿಟ್ಟಿದ್ದ. ಇಷ್ಟೇ ಆಗಿದ್ದರೆ ಸ್ವಾರಸ್ಯ ಇರುತ್ತಿರಲಿಲ್ಲ ಎನ್ನೆ. ಕಿವುಡಾದರೂ ಸಂಗೀತ ರಚನೆಯನ್ನು ಬೀಥೋವನ್ ಬಿಡಲಿಲ್ಲ. ತನಗೆ ಕೇಳದಿದ್ದರೂ ಬೇರೆಯವರಿಗೆ ಹಿತವಾದಂತಹ ನಾದವನ್ನು ಸೃಷ್ಟಿಸಿದ ಮಹಾತ್ಮ ಆತ. ವಿಶೇಷ ಎಂದರೆ ಆತ ಕಿವುಡಾಗಲು ಕಾರಣ ಏನೆಂಬುದು ಪತ್ತೆ ಆಗಲೇ ಇಲ್ಲ. ವೈದ್ಯರಿಗೂ ಅದು ಗೊತ್ತಾಗಲಿಲ್ಲ. ಹೀಗಾಗಿ ಬೀಥೋವನ್ ತನ್ನ ವೈದ್ಯನಿಗೊಂದು ಪತ್ರ ಬರೆದ. ತಾನು ಸತ್ತ ನಂತರ ತನಗೆ ಬಂದ ಕಾಯಿಲೆ ಏನೆಂಬುದನ್ನು ಹೇಗಾದರೂ ಪತ್ತೆ ಮಾಡಿ ಜಗತ್ತಿಗೆ ತಿಳಿಸು ಎಂದು. ದುರದೃಷ್ಟ ನೋಡಿ, ಬೀಥೋವನ್ ಸಾಯುವ ಮೊದಲೇ ಅವನ ವೈದ್ಯ ಸತ್ತು ಹೋದ. ಅನಂತರ 18 ವರ್ಷಗಳ ಕಾಲ ಬೀಥೋವನ್ ಬದುಕಿದ್ದನಂತೆ. 1827 ಇಂದಿಗೆ 195 ವರ್ಷಗಳ ಹಿಂದೆ ಆತ ಮರಣಿಸಿದ. ಆತ ಮರಣಿಸಿದ 2 ವರ್ಷಗಳ ನಂತರ ಅವನ ಸಹೋದರನಿಗೆ ಒಂದು ಪತ್ರ ಸಿಕ್ಕಿತು. ಆ ಪತ್ರದಲ್ಲಿ ಅವನ ಕೊನೆಯ ಆಸೆಯನ್ನ ಬರೆಯಲಾಗಿತ್ತು. ಬೀಥೋವನ್ನನ ಕೊನೆಯ ಆಸೆ ಇದು ಎಂದೇ ಈಗಲೂ ಖ್ಯಾತಿಯಾಗಿದೆ. ಅಂದಿನಿಂದ ಇಂದಿನವರೆಗೂ ವೈದ್ಯರುಗಳು ಬೀಥೋವನ್ನನ ಕಾಯಿಲೆ ಏನಿದ್ದಿರಬಹುದು ಎಂದು ಎಲ್ಲ ರೀತಿಯಿಂದಲೂ ಶೋಧಗಳನ್ನು ನಡೆಸಿದ್ದಾರೆ. ವಿವಿಧ ಕಾಯಿಲೆಗಳಿದ್ದಿರಬಹುದು ಎಂದು ಊಹಿಸಿದ್ದಾರೆ. ಆದರೂ ನಿಶ್ಚಯ ಮಾಡಲು ಸಾಧ್ಯವಾಗಿರಲಿಲ್ಲ. ಕೊನೆಗಾಲದಲ್ಲಿ ಆತ ಆಗಾಗ್ಗೆ ಕಾಮಾಲೆಯಿಂದ ನರಳಿದ್ದ ಎನ್ನುವುದಷ್ಟೇ ಗೊತ್ತಿತ್ತು. ಆತ ಮದ್ಯವ್ಯಸನಿಯೂ ಆಗಿದ್ದ. ಆದ್ದರಿಂದ ಲೀವರ್ ಹದಗೆಟ್ಟು ಹೀಗಾಗಿರಬೇಕು ಎಂದವರೂ ಇದ್ದಾರೆ. ಆದರೆ ಬೀಥೋವನ್ ಎಲ್ಲರಂತೆ ಮಿತವಾಗಿಯೇ ಮದ್ಯ ಸೇವಿಸುತ್ತಿದ್ದ. ಹೀಗಾಗಿ ಲೀವರ್ ಹಾಳಾಗುವ ಸಾಧ್ಯತೆಗಳು ಇರಲಿಲ್ಲ. ಬಹುಶಃ ಅದು ಲೀವರಿನ ಕ್ಯಾನ್ಸರ್ ಇರಬಹುದೋ ಎನ್ನುವ ಗುಮಾನಿಯೂ ಜನರಿಗೆ ಇತ್ತು. ಅಥವಾ ಇನ್ಯಾವುದಾದರೂ ಕಾಯಿಲೆ ಇದ್ದಿರಬಹುದು ಎಂಬ ಅನುಮಾನವೂ ಇತ್ತು. ಬೀಥೋವನ್ನನ ಶವದ ಮೂಳೆಗಳು, ತಲೆಬುರುಡೆ ಇತ್ಯಾದಿಗಳನ್ನೆಲ್ಲ ಆಗಾಗ್ಗೆ ಪರೀಕ್ಷೆ ಮಾಡಿದ್ದರೂ ಕೂಡ ಇದು ತೀರ್ಮಾನವಾಗಿರಲಿಲ್ಲ. ಇದೀಗ ಇನ್ನೊಂದು ಪರೀಕ್ಷೆ ನಡೆದಿದೆ, ಬೀಥೋವನ್ನನದು ಎನ್ನಲಾದ ಕೂದಲಿನ ಪರೀಕ್ಷೆ. ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಮಾನವ ಚರಿತ್ರೆ ಮತ್ತು ವಿಜ್ಞಾನ ಸಂಶೋಧನಾಲಯದ ಜೋಹಾನ್ ಕ್ರೌಸ್ ನೇತೃತ್ವದಲ್ಲಿ ಈ ಸಂಶೋಧನೆ ನಡೆಯಿತು. ಕೂದಲಿನಿಂದ ಡಿಎನ್ಎಯನ್ನು ಹೆಕ್ಕಿ ತೆಗೆಯುವ ತಂತ್ರಗಳು ಈಗ ಪಕ್ವವಾಗಿವೆ. ಹಾಗೆಯೇ ಡಿಎನ್ಎಯಲ್ಲಿರುವ ರಾಸಾಯನಿಕಗಳ ಸರಣಿಯನ್ನು ಅರ್ಥಾತ್ ಜೀನ್ ಅಥವಾ ತಳಿಗುಣಗಳನ್ನು ಅರ್ಥೈಸುವ ತಂತ್ರಗಳು ಸುಲಭವಾಗಿವೆ. ಜೊತೆಗೆ ಮಾನವನಲ್ಲಿ ಇರಬಹುದಾದಂತಹ ಬಹುತೇಕ ಜೀನ್ಗಳಿಗೂ ಶರೀರದ ಚಟುವಟಿಕೆಗೂ ಇರಬಹುದಾದ ಸಂಬಂಧವನ್ನು ಪಟ್ಟಿ ಮಾಡಿದ್ದೇವೆ. ಇದನ್ನೇ ನಾವೀಗ ಹ್ಯೂಮನ್ ಜೀನೋಮ್ ಎನ್ನುತ್ತೇವೆ. ಇದಲ್ಲದೆ ಈ ಜೀನ್ಗಳಲ್ಲಿ ವ್ಯತ್ಯಾಸಗಳಿದ್ದರೆ ಬರಬಹುದಾದಂತಹ ಕಾಯಿಲೆಗಳ ಬಗ್ಗೆಯೂ ವಿವರಗಳನ್ನು ಒಟ್ಟು ಮಾಡಿದ್ದೇವೆ. ಹೀಗಾಗಿ ಬೀಥೋವನ್ನನ ಕೂದಲಿನ ಡಿಎನ್ಎಯನ್ನು ವಿಶ್ಲೇಷಿಸಿದರೆ ಅವನು ಕಿವುಡಾಗುವುದಕ್ಕೂ ಸಾಯುವುದಕ್ಕೂ ಕಾರಣ ಏನಿದ್ದಿರಬಹುದು ಎನ್ನುವುದು ತಿಳಿದೀತು ಎನ್ನುವುದು ಆಸೆಯಾಗಿತ್ತು. ಈ ಆಸೆಯಿಂದ 1821 1827 ಅವಧಿಯಲ್ಲಿ ಹಲವರು ಬೇರೆ ಬೇರೆ ಕಡೆಯಲ್ಲಿ ಸಂಗ್ರಹಿಸಿ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟಿದ್ದ ಕೂದಲಿನ ತುಣುಕುಗಳನ್ನು ಪರೀಕ್ಷಿಸಲಾಯಿತು.
ಇಂತಹ 8 ಮಾದರಿ ಕೂದಲುಗಳು ದೊರೆತವಂತೆ. ಅವೆಲ್ಲವನ್ನೂ ಬಿತೋವನ್ನನದು ಎಂದೇ ಹೇಳಲಾಗಿತ್ತು. ಇದು ನಿಜವೇ ಎಂದು ಮೊದಲು ಪರೀಕ್ಷೆ ಮಾಡಲು ಅವುಗಳಿಂದ ದೊರೆತ ಡಿಎನ್ಎಯನ್ನು ಎಲ್ಲವನ್ನೂ ಒಂದಿನ್ನೊಂದರ ಜೊತೆಗೆ ಹೋಲಿಸಿ ನೋಡಬೇಕಾಯಿತು. ಹಾಗೆಯೇ ಆ ಡಿಎನ್ಎ ಮೂಲ ಎಲ್ಲಿಯದಿರಬಹುದು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ಪ್ರಪಂಚದ ವಿವಿಧ ದೇಶಗಳ ಜನರ ಡಿಎನ್ಎ ಜೊತೆಗೆ ಹೋಲಿಸಿದರು. ಈ ಕೂದಲುಗಳಲ್ಲಿ 5 ಒಂದೇ ತೆರನಾದ ಡಿಎನ್ಎ ಇತ್ತಂತೆ. ಬಿತೋವನ್ನನ ಜನ್ಮಸ್ಥಾನದ ಆಸುಪಾಸಿನಲ್ಲಿದ್ದ ಜರ್ಮನ್ ಜನರದ್ದರಂತೆಯೇ ಇವೆಲ್ಲವೂ ಇತ್ತು. ಇನ್ನು ಉಳಿದವುಗಳಲ್ಲಿ ಒಂದು ಬೇರೆ ದೇಶದವರ ಡಿಎನ್ಎಯಂತೆಯೂ, ಒಂದು ಹೆಣ್ಣಿನ ಡಿಎನ್ಎಯೂ, ಮತ್ತೊಂದನ್ನ ಯಾರದ್ದು ಎಂದು ನಿರ್ಧರಿಸುವುದು ಅಶಕ್ಯವೋ ಆಗಿತ್ತಂತೆ. ಒಂದು ಹಿಡಿ ಕೂದಲನ್ನು ಬಿತೋವನ್ನನೇ ತನ್ನ ಗೆಳೆಯ ಮತ್ತು ಆತನ ಹೆಂಡತಿಗೆ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದನಂತೆ. ಆ ಕೂದಲಿನ ಜೊತೆಗೆ ಈ ಕೂದಲನ್ನು ಹೊತ್ತ ಶಿರ ಈಗ ನೆಲಕಚ್ಚಿದೆ, ಆದರೆ ಅದು ಸೃಷ್ಟಿಸಿದ ಕೃತಿ ಮಾತ್ರ ಇನ್ನೂ ಬೆಳೆಯುತ್ತಿದೆ ಎಂಬ ಟಿಪ್ಪಣಿ ಇತ್ತಂತೆ. ಬಿತೋವನ್ನನದು ಎನ್ನಲಾದ ಈ ಕೂದಲಿನ ಡಿಎನ್ಎಯಲ್ಲಿನ ಜೀನ್ಗಳನ್ನು ಅನಂತರ ಮಾನವ ಜೀನೋಮಿನ ಜೊತೆಗೆ ಹೋಲಿಸಿ ನೋಡಿದರು. ಅವುಗಳಲ್ಲಿದ್ದ ಒಟ್ಟಾರೆ ಡಿಎನ್ಎಯಲ್ಲಿ ಕಾಲು ಭಾಗದಷ್ಟನ್ನು ಮಾತ್ರ ಸಂಗ್ರಹಿಸಲು ಸಾಧ್ಯವಾಯಿತು ಎಂದು ಕ್ರೌಸ್ ಹೇಳಿದ್ದಾರೆ. ಇವುಗಳಲ್ಲಿ ವಿಶೇಷವಾಗಿ ಕಿವುಡುತನ ಹಾಗೂ ಲೀವರಿಗೆ ಸಂಬಂಧಿಸಿದ ಜೀನ್ಗಳನ್ನು ಪರಿಶೀಲಿಸಿದ್ದಾರೆ. ಹಾಗೆ ಗಮನಿಸಿದಾಗ ಲೀವರಿನಲ್ಲಿ ದೋಷಗಳುಂಟು ಮಾಡುವ ಜೀನ್ಗಳ ಉಳಿಕೆಗಳು ಈ 5 ಕೂದಲಿನ ತುಣುಕುಗಳಲ್ಲಿಯೂ ಇದ್ದುವಂತೆ. ಉದಾಹರಣೆಗೆ, ಅನುವಂಶೀಯವಾಗಿ ಲೀವರಿನ ದೋಷ ಇರುವಂತಹವರಲ್ಲಿ ಇರುವ PNPLA3 ಎನ್ನುವ ಜೀನ್ ದ್ವಿಪ್ರತಿಯಲ್ಲಿ ಈ ಕೂದಲುಗಳಲ್ಲಿ ಕಂಡುಬಂದಿತು. ದ್ವಿಪ್ರತಿಯಲ್ಲಿ ಇದ್ದರೆ

ಕೊನೆಗೆ ಹೊಸ ತಂತ್ರಗಳ ಆವಿಷ್ಕಾರ ಮತ್ತು ಬೆಳವಣಿಗೆ. ಹಾಗಿದ್ದು ಸತ್ತವನಿಗೂ ಬೇಡದ ಸಾವಿನ ಕಾರಣವನ್ನು ತಿಳಿದೇನು ಪ್ರಯೋಜನ ಎಂದಿರಾ? ಸಾವು ಕಾಯಕ್ಕೆ ಕೃತಿಗೆ ಅಲ್ಲ ಎನ್ನುವುದನ್ನು ಬಿತೋವನ್ನನ ಸಂಗೀತ ತಿಳಿಸುತ್ತದಲ್ಲವೇ? ಡಿಎನ್ಎಗೂ ಹಾಗೆಯೇ ಸಾವಿಲ್ಲ ಎನ್ನೋಣವೇ?

0: ನಿಮಗೆ ಗೊತ್ತೇ, ಪ್ರಪಂಚದ ಅತಿ ಎತ್ತರದ ನಾಡಾದ ಟಿಬೆಟ್ಟಿನಲ್ಲಿ ಜನ ವಾಸಿಸಲು ಆರಂಭಿಸಿದ್ದು ಯಾವಾಗ ಗೊತ್ತೇ? ಸುಮಾರು 5,000 ವರ್ಷಗಳ ಹಿಂದೆಯಂತೆ. ಪೂರ್ವ ದೇಶಗಳಿಂದ ಅಲೆಮಾರಿಯಾಗಿ ಬಂದ ಜನ ಅಲ್ಲಿ ಆಗ ವಲಸೆ ಹೋಗಿ ನಾಡು ಕಟ್ಟಿದರಂತೆ. ಉಸಿರಾಡಲು ಕಷ್ಟವೆನ್ನಿಸುವಂತಹ ಆ ಜಾಗಕ್ಕೆ ಹೋಗಿ ನಾಡು ಕಟ್ಟುವುದೆಂದರೆ ಎಷ್ಟು ತೊಂದರೆ ಅನುಭವಿಸಿದ್ದರೋ ಯಾರಿಗೆ ಗೊತ್ತು.
1: ಪ್ಲಾಸ್ಟಿಕ್ ಪುರಾಣ 3, ಬಗೆ ಬಗೆಯ ಅವತಾರ. ನಮ್ಮ ಪುರಾಣಗಳಲ್ಲಿ ರಾಮ, ಕೃಷ್ಣ, ವರಾಹ, ಮತ್ಸ್ಯ ಮೊದಲಾಗಿ 10 ಅವತಾರಗಳನ್ನ ವಿಷ್ಣು ತಳೆದ ಎಂಬ ಕಥೆಗಳನ್ನ ಕೇಳಿದ್ದೇವೆ. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಕಾಣಿಸಿಕೊಂಡದ್ದನ್ನೇ ನಾವು ಅವತಾರ ಎನ್ನುತ್ತೇವಷ್ಟೇ. ಪ್ಲಾಸ್ಟಿಕ್ಗಳು ಕೂಡ ಒಂದು ರೀತಿಯಲ್ಲಿ ಅವತಾರವೇ ಎನ್ನೋಣ. ಒಂದೇ ವಸ್ತು 16 ಬಗೆಯಲ್ಲಿ ಕಾಣಿಸಿಕೊಳ್ಳುತ್ತದೆ, 16 ಬಗೆಯಲ್ಲಿ ಬಳಕೆಯಾಗ್ತದೆ, ಒಂದಿನ್ನೊಂದಕ್ಕೆ ಸಂಬಂಧವೇ ಇಲ್ಲವೇನೋ ಎನ್ನುವ ಹಾಗೆ. ಉದಾಹರಣೆಗೆ ಈಗ ಚುನಾವಣೆಯ ಸಮಯ, ಬೀದಿ ಬೀದಿಯಲ್ಲೂ ವಿವಿಧ ರಾಜಕಾರಣಿಗಳ ಹುಟ್ಟುಹಬ್ಬವನ್ನು ಆಚರಿಸುವ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಬಣ್ಣ ಬಣ್ಣದ ಚಿತ್ರಗಳಿಂದ ತುಂಬಿರುವ ಈ ಫ್ಲೆಕ್ಸ್ಗಳಿಗೂ ಅದೇ ರೀತಿಯಲ್ಲಿ ಹಸು ಹಾಕಿದ್ದ ಸಗಣಿಯನ್ನು ಹೆಕ್ಕಿ ತುಂಬುವ ಕರಿ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಮೊರ ಅಥವಾ ಬೋಗುಣಿಗೂ ಸಂಬಂಧವಿದೆ ಎಂದರೆ ನಂಬಲೇಬೇಕು. ತೆಳು ಹಾಳೆಯ ರೂಪದ ಫ್ಲೆಕ್ಸ್ ಮತ್ತು ದಪ್ಪನಾದ ಗಟ್ಟಿಯಾದ ಮರ ಕಬ್ಬಿಣದಂತೆ ತೋರುವ ಬೋಗುಣಿಯ ಪ್ಲಾಸ್ಟಿಕ್ಗಳೆರಡೂ ಒಂದೇ ವಸ್ತುವಿನ ಎರಡು ಅವತಾರಗಳು. ಎರಡು ಪಿವಿಸಿ ಎಂದು ನಾವು ಕರೆಯುವ ಪ್ಲಾಸ್ಟಿಕ್ಕಿನ ವಿವಿಧ ರೂಪಗಳಷ್ಟೇ. ಹೀಗೇಕೆ ಒಂದೇ ವಸ್ತು ಇಷ್ಟು ವಿಭಿನ್ನವಾಗಿರಬಹುದೇ ಎನ್ನುವ ಪ್ರಶ್ನೆ ಬಂತೆ. ಅದಕ್ಕೆ ಕಾರಣ ಅವು ಒಂದೇ ವಸ್ತುವಿನ ವಿಭಿನ್ನ ಪಾಲಿಮಾರ್ಗಳು ಎನ್ನಬಹುದು. ಪಾಲಿಮಾರಿ ಎನ್ನುವುದು ಸಾವಯವ ರಾಸಾಯನಿಕವೊಂದರ ಅವತಾರ ಎಂದಿಟ್ಟುಕೊಳ್ಳಿ. ಸಾಮಾನ್ಯವಾಗಿ ಎಲ್ಲಾ ಪ್ಲಾಸ್ಟಿಕ್ಗಳು ಪಾಲಿಮಾರ್ಗಳೇ, ಆದರೆ ಎಲ್ಲಾ ಪಾಲಿಮಾರ್ಗಳು ಪ್ಲಾಸ್ಟಿಕ್ಕೇ ಆಗಿರಬೇಕು ಎಂದೇನಿಲ್ಲ. ಗೊಂದಲವಾಯಿತೇ? ಹೀಗೆ ಗೊಂದಲವಾಗಿದ್ದರೆ ಆಶ್ಚರ್ಯವೇ ಇಲ್ಲ. ಏಕೆಂದ್ರೆ ನಾವು ಸಾಮಾನ್ಯವಾಗಿ ಬಳಸುವ ಪ್ಲಾಸ್ಟಿಕ್ ಎನ್ನುವ ಪದ ರಾಸಾಯನಿಕವನ್ನ ವಿವರಿಸುವ ಪದವಲ್ಲ, ಅದು ವಸ್ತುವೊಂದರ ಗುಣವನ್ನು ವಿವರಿಸುವ ಪದ. ನಮ್ಯವಾಗಿ, ಮೃದುವಾಗಿ, ಗೋಧಿ ಹಿಟ್ಟಿನಿಂದ ಯಾವ ಆಕಾರಕ್ಕೆ ಬೇಕಿದ್ರೂ ತಿದ್ದಿಕೊಳ್ಳುವ ಗುಣವಿರುವ ಯಾವುದನ್ನು ಪ್ಲಾಸ್ಟಿಕ್ ಎನ್ನುತ್ತೇವೆ. ಪಾಲಿಮಾರ್ಗಳು ಎನ್ನುವುದು ಒಂದೇ ಬಗೆಯ ಘಟಕಗಳು ಹಲವು ಜೋಡಿಸಿಕೊಂಡು ಆದ ವಸ್ತು. ಗ್ರೀಕ್ ಭಾಷೆಯಲ್ಲಿ ಪಾಲಿ ಎಂದರೆ ಒಂದಕ್ಕಿಂತ ಹೆಚ್ಚು ಎಂದು, ಮಿಯರ್ ಎಂದರೆ ತುಣುಕು ಎಂದು ಅರ್ಥ. ಏಕರೂಪದ ವಸ್ತುವೊಂದರ ಹಲವಾರು ತುಣುಕುಗಳು ಜೋಡಿಸಿಕೊಂಡು ಆದ ವಸ್ತುವೇ ಪಾಲಿಮಾರ್. ನಮ್ಮ ಬೇಕ್ಲ್ಯಾಂಡ್ ರೂಪಿಸಿದ ಬೇಕ್ಲೈಟ್ ಪ್ರಪ್ರಥಮ ಕೃತಕ ಪಾಲಿಮಾರ್ ಎಂಬ ಖ್ಯಾತಿ ಪಡೆದಿದೆಯಷ್ಟೇ. ನಮಗೆ ಅದು ಬೇಕ್ಲೈಟ್ ಎಂದೇ ಪರಿಚಿತ. ಆದರೆ ರಸಾಯನ ವಿಜ್ಞಾನಿಗಳು ಅದನ್ನ ಪಾಲಿಆಕ್ಸಿಬೆಂಜೈಲ್ ಮೆಥಿಲಿನ್ ಗ್ಲೈಕಾಲ್ ಆನ್ ಹೈಡ್ರೇಟ್ ಎಂದು ಗುರುತಿಸುತ್ತಾರೆ. ಬೇಕ್ಲೈಟ್ ಅನ್ನ ಬೆಂಜಿನ್ ಮತ್ತು ಫಾರ್ಮಾಲ್ಡಿಹೈಡ್ ಎನ್ನುವ ಎರಡು ರಾಸಾಯನಿಕಗಳನ್ನ ಬಳಸಿ ತಯಾರಿಸಿದ್ದಷ್ಟೇ. ಇವೆರಡನ್ನೂ ಕೂಡಿಸಿ ತಯಾರಿಸಿದ ಬೇಕ್ಲೈಟ್ನಲ್ಲಿ ಇರುವ ವಸ್ತು ಯಾವುದು ಎಂದು ವಿಶ್ಲೇಷಿಸಿದ್ರೆ ನಿಮಗೆ ಸಿಗುವುದು ಕೇವಲ ಆಕ್ಸಿಬೆಂಜೈಲ್ ಮೆಥಿಲಿನ್ ಗ್ಲೈಕಾಲ್ ಆನ್ ಹೈಡ್ರೈಡ್ ಎನ್ನುವ ವಸ್ತು. ಎಷ್ಟೇ ಪ್ರಯತ್ನಿಸಿದ್ರೂ ಇದೊಂದೇ ವಸ್ತು ಕಾಣಿಸುತ್ತದೆ, ಆದರೆ ಈ ವಸ್ತುವಿನ ಸ್ವರೂಪವೇ ಬೇರೆ. ಬೇಕ್ಲೈಟ್ ಅದರ ಒಂದು ಅವತಾರ. ಆಕ್ಸಿಬೆಂಜೈಲ್ ಗ್ಲೈಕಾಲ್ ಆನ್ ಹೈಡ್ರೈಡ್ ಎನ್ನುವ ವಸ್ತುವೆ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಾಗಿ ಜೋಡಿಸಿಕೊಂಡು ಆದ ವಸ್ತು. ಬಹುವಳಿ, ಬಹುವಣು ಅಥವಾ ಪಾಲಿಮಾರ್. ಈ ಪಾಲಿಮಾರ್ ಎಂದರೆ ಏಕರೂಪದ ಘಟಕಗಳು ಬಹು ಸಂಖ್ಯೆಯಲ್ಲಿ ಕೂಡಿಕೊಂಡು ಆದ ವಸ್ತು ಎಂದೆವಷ್ಟೆ. ಆದರೆ ಬೇಕ್ಲೈಟ್ ತಯಾರಾದ ಕಾಲದಲ್ಲಿ ಪಾಲಿಮಾರ್ ಎನ್ನುವ ಪದದ ಅರ್ಥ ಬೇರೆಯೇ ಇತ್ತು. ವಾಸ್ತವವಾಗಿ ಪಾಲಿಮಾರ್ ಎನ್ನುವ ಪದ ಹುಟ್ಟಿ ಸುಮಾರು 200 ವರ್ಷಗಳಾಗ್ತಾ ಇವೆ. 1833 ಇಸವಿಯಲ್ಲಿ, ಅಂದರೆ ಸರಿಯಾಗಿ

0: 190 ವರ್ಷಗಳ ಹಿಂದೆ ಜಾನ್ ಜಾಕಬ್ ಬ್ರಿಸಿಲಿಯಸ್ ಎನ್ನುವ ಸ್ವೀಡಿಶ್ ರಸಾಯನ ವಿಜ್ಞಾನಿ ಈ ಪದವನ್ನ ಮೊತ್ತ ಮೊದಲಿಗೆ ಬಳಸಿದ್ದ. ಈತ ಸಾವಯವ ರಸಾಯನ ವಿಜ್ಞಾನಿ. ರಸಾಯನ ವಿಜ್ಞಾನ ಆಗ ದಾಪುಗಾಲಿಟ್ಟು ಬೆಳೆಯುತ್ತಿದ್ದ ಕಾಲ. ವಿವಿಧ ವಸ್ತುಗಳನ್ನ ರಸಾಯನ ತಂತ್ರಗಳಿಂದ ಒಡೆದು ಅವುಗಳಲ್ಲಿ ಇರುವ ಅತಿ ಸಣ್ಣ ಅಣು ಅಥವಾ ಮೂಲ ರಾಸಾಯನವನ್ನ ಪತ್ತೆ ಮಾಡುವ ಸಾಹಸಗಳು ಎಲ್ಲೆಡೆ ನಡೀತಾ ಇದ್ದವು. ಈ ಸಂದರ್ಭ ಸ್ಟೈರಿನ್ ಎನ್ನುವ ವಸ್ತುವಿನ ಅಧ್ಯಯನ ನಡೆದಿತ್ತು. ಸ್ಟೈರಿನ್, ಬೆಂಜಿನ್ ಮೊದಲಾದ ಸಾವಯವ ವಸ್ತುಗಳನ್ನ ಯಾವುದೇ ತಂತ್ರಗಳಿಂದ ಪರಿಶೀಲಿಸಿದ್ರೂ ಕೊನೆಗೆ ದೊರೆಯುತ್ತಿದ್ದುದು ಕಾರ್ಬನ್ ಹಾಗೂ ಹೈಡ್ರೋಜನ್ ಎನ್ನುವ ಮೂಲ ವಸ್ತುಗಳು. ಒಟ್ಟಾರೆ ವಸ್ತುವಿನ ತೂಕವನ್ನು ಈ ಅಣುಗಳ ತೂಕದಿಂದ ಭಾಗಿಸಿದಾಗ ಒಂದು ವಿಚಿತ್ರ ಕಂಡುಬಂದಿತ್ತು. ಒಂದು ಕಾರ್ಬನ್ ಹಾಗೂ ಒಂದು ಹೈಡ್ರೋಜನ್ ಅಣುಗಳನ್ನ ಕೂಡಿಸಿದ್ರೆ ದೊರೆಯುವ ತೂಕದ ಹಲವು ಪಟ್ಟು ತೂಕ ಈ ವಸ್ತುಗಳ ಅಣುಗಳದ್ದಾಗಿರುತ್ತಿತ್ತು. ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಜೋಡಿಯೇ ಹಲವು ಸಂಖ್ಯೆಯಲ್ಲಿ ಕೂಡಿಕೊಂಡು ಸ್ಟೈರಿನ್, ಬೆಂಜಿನ್ ನಂತಹ ವಸ್ತುಗಳಾಗಿವೆ ಎಂದು ತೀರ್ಮಾನಿಸಲಾಯಿತು. ಕಾರ್ಬನ್ ಮತ್ತು ಹೈಡ್ರೋಜನ್ ಜೋಡಿಯನ್ನ ಒಂದು ಘಟಕ ಅಥವಾ ಮಿಯರ್ ಎಂದು, ಅಂತಹ ಹಲವು ಘಟಕಗಳು ಸೇರಿಕೊಂಡಿರುವುದರಿಂದ ಅವನ್ನು ಬಹು ಘಟಕ ಅಥವಾ ಪಾಲಿಮಿಯರ್ ಅಥವಾ ಪಾಲಿಮರ್ ಎಂದು ಬರ್ಜಿಲಿಯಸ್ ಹೆಸರಿಸಿದ್ದ. ಸುಮಾರು 100 ವರ್ಷಗಳವರೆಗೂ ಇದೇ ಹೆಸರು ಇತ್ತು. ಆದರೆ ಒಂದೇ ಬಗೆಯ ಅಣುಗಳ ಸಂಖ್ಯೆ ಹೆಚ್ಚಾದ ಕೂಡಲೇ ವಸ್ತುವಿನ ಸ್ವರೂಪ ಬದಲಾಗುವುದೇಕೆ? ಬೇರೆ ಅಣುಗಳಿಗೆ ಹೀಗಾಗುವುದಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಇದೊಂದು ರೀತಿ ದಶಾವತಾರವನ್ನ ವಿಷ್ಣುವಷ್ಟೇ ಏಕೆ ತಾಳಿದ, ಬ್ರಹ್ಮ ಏಕಲ್ಲ ಶಿವ ಏಕಲ್ಲ ಎನ್ನುವ ಪ್ರಶ್ನೆಯೇ ಎನ್ನಿ. ಬೇಕ್ಲೈಟ್ನ ಆವಿಷ್ಕಾರ ಹಾಗೂ ತದನಂತರದ ಅಂತಹದೇ ಹಲವಾರು ಕೃತಕ ವಸ್ತುಗಳ ತಯಾರಿಕೆ ಆರಂಭವಾದ ಮೇಲೆ ಇವಕ್ಕೆ ಉತ್ತರ ದೊರೆತವು ಎನ್ನಬಹುದು. ಒಂದೇ ಅಣು ಬಹು ಸಂಖ್ಯೆಯಲ್ಲಿ ಕೂಡಿಕೊಂಡಿದ್ರೂ ಅವುಗಳ ರಚನೆ ವಿಭಿನ್ನವಾಗಿರಬಹುದು ಎಂಬುದು ಸ್ಪಷ್ಟವಾಯಿತು. ಪಾಲಿಮಾರ್ನ ಅರ್ಥವು ಬೇರೆಯೇ ಆಯಿತು. ಈಗ ಇವನ್ನ ಪಾಲಿಮಾರ್ ಎನ್ನುವ ಬದಲಿಗೆ ಬೃಹದಣು ಅಥವಾ ಮ್ಯಾಕ್ರೋಮಾಲಿಕ್ಯೂಲ್ ಎಂದು ಕರೆಯುತ್ತಾರೆ. ಈ ಹೆಸರನ್ನ ಕೊಟ್ಟವ ಹರ್ಮನ್ ಸ್ಟೌಟಿಂಜರ್ ಎನ್ನುವ ಒಬ್ಬ ಜರ್ಮನ್ ವಿಜ್ಞಾನಿ. 1927 ಇಸವಿಯಲ್ಲಿ ಹಲವು ಹೊಸ ಪ್ಲಾಸ್ಟಿಕ್ಗಳು ಅನ್ವೇಷಣೆಗಳಾಗಿದ್ದು ಅವುಗಳ ಅಣುಗಳ ಜೋಡಣೆಯ ಅಧ್ಯಯನವೂ ನಡೆದಿತ್ತು. ಈ ಅಣುಗಳು ಜೋಡಿಸಿಕೊಂಡು ಆಗುವ ಸರಮಾಲೆ ದೊಡ್ಡದೊಂದು ಅಣುವಿನಂತೆ. ಅದರ ರಾಸಾಯನಿಕ ಸ್ವರೂಪ ಗುಣವೆಲ್ಲವೂ ವಿಭಿನ್ನ ಎಂದು ಸ್ಟೌಟಿಂಜರ್ ವಾದಿಸಿದ. ಹಲವರು ಅವನನ್ನು ಅದಕ್ಕಾಗಿ ತಮಾಷೆ ಕೂಡ ಮಾಡಿದ್ರು. ಆನೆ ಆನೆ 10 ಆನೆಗಳು ಸೇರಿಬಿಟ್ರೆ ದೊಡ್ಡದೊಂದು ಬೃಹತ್ ಆನೆ ಆಗಿಬಿಡುತ್ತದೆಯೇ ಎಂದು. ಆದರೆ 100 ವರ್ಷಗಳ ನಂತರ ಪ್ಲಾಸ್ಟಿಕ್ಕು ಎಂದ್ರೆ ನಮ್ಯ ಗುಣವಿರುವ ವಸ್ತು, ಪಾಲಿಮಾರಿ ಎಂದರೆ ಒಂದೇ ಬಗೆಯ ಅಣುಗಳ ಜೋಡಣೆ, ಮ್ಯಾಕ್ರೋಮಾಲಿಕ್ಯೂಲ್ ಎಂದರೆ ಒಂದೇ ಬಗೆಯ ಅಣುವಿನ ನಿರ್ದಿಷ್ಟ ಸಂಖ್ಯೆಯ ಘಟಕಗಳು ಜೋಡಿಸಿಕೊಂಡಿರುವ ಬೃಹತ್ ರಾಸಾಯನಿಕ ಅಣು ಎಂದು ಅರ್ಥ ಮಾಡಿಕೊಳ್ಳಲಾಗಿದೆ. ಸ್ಟೈರಿನ್ ಎನ್ನುವ ಅಣು ಪಾಲಿಮರ್ ಆದಾಗ ವಿಭಿನ್ನ ಸಂಖ್ಯೆಯ ಅಣುಗಳು ಜೋಡಿಸಿಕೊಂಡಿರುವ ಹಲವು ಮ್ಯಾಕ್ರೋಮಾಲಿಕ್ಯೂಲ್ಗಳ ರೂಪ ತಾಳಬಹುದು. ಈ ಪ್ರತಿಯೊಂದು ಮ್ಯಾಕ್ರೋಮಾಲಿಕ್ಯೂಲ್ ಇರುವ ವಸ್ತುವಿನ ಗುಣವು ವಿಭಿನ್ನ ಎನ್ನುವುದು ಅರ್ಥವಾಗಿದೆ.
1: ಇದು ತಿಳಿದಿರಲಿ. ನಮ್ಮ ತಲೆಯಲ್ಲಿ ಸುಮಾರು 90,000 1.5 ಲಕ್ಷದಷ್ಟು ಕೂದಲು ಎಳೆಗಳು ಇರುತ್ತವೆ ಅಂತೆ. ನಿಮ್ಮ ತಲೆಯಲ್ಲಿ ಇರುವಷ್ಟೇ ಕೂದಲು ಇರುವ ಇನ್ನೂ 7,999 ಜನ ಈ ಪ್ರಪಂಚದಲ್ಲಿ ಇರಬಹುದು ಎನ್ನುತ್ತದೆ ಒಂದು ಲೆಕ್ಕಾಚಾರ. ಏನಂತೀರಿ? ವಾರದ ವಿಜ್ಞಾನಿ ಬೆಂಜಮಿನ್ ಥಾಮ್ಸನ್ ಅಥವಾ ಕೌಂಟ್ ರಂಫರ್ಡ್. ಅಮೆರಿಕದಲ್ಲಿ ಜನಿಸಿ ಇಂಗ್ಲೆಂಡಿನ ಪ್ರಜೆಯಾಗಿ ಫ್ರೆಂಚ್ ನೆಲದಲ್ಲಿ ಮರಣಿಸಿದ ವಿಜ್ಞಾನಿ. ಶಕ್ತಿಯ ಸ್ವರೂಪದ ಬಗ್ಗೆ ಮೊತ್ತ ಮೊದಲು ಪರಿಚಯಿಸಿದವ. ಶಾಖವೆನ್ನುವುದು ಶಕ್ತಿ ಎಂದು ನಿರೂಪಿಸಿ ಅದನ್ನು ಅಳೆಯುವ ವಿಧಾನಗಳನ್ನು ರೂಪಿಸಿದ ವಿಜ್ಞಾನಿ ಕೌಂಟ್ ರಂಫರ್ಡ್ ಎಂದೇ ಹೆಸರಾದ ಬೆಂಜಮಿನ್ ಥಾಮ್ಸನ್ ಅಮೆರಿಕೆಯ ನ್ಯೂ ಇಂಗ್ಲೆಂಡ್ ಪ್ರಾಂತ್ಯದಲ್ಲಿ 1753 ಇಸವಿ ಮಾರ್ಚ್ 23 ತಾರೀಕು ಶ್ರೀಮಂತ ಮನೆತನವೊಂದರಲ್ಲಿ ಜನಿಸಿದ. ಆದರೆ ದುರದೃಷ್ಟವಶಾತ್ ಈತ ಇನ್ನೂ ಶಾಲೆ ಸೇರುವ ಮುನ್ನವೇ ತಂದೆಯನ್ನು ಕಳೆದುಕೊಳ್ಳಬೇಕಾಯಿತು. ತಾತನ ಆಸ್ತಿಯೆಲ್ಲವೂ ಚಿಕ್ಕಪ್ಪನ ಪಾಲಾಗಿ ಬೀದಿಗೆ ಬೀಳಬೇಕಾಯಿತು. ಶಾಲೆಯ ಓದು ಮುಗಿಸಿದ ಕೂಡಲೇ ಈತ ಸೇನೆಯನ್ನು ಸೇರಿದ. ಆದರೆ ವಿಧಿವಶಾತ್ ಇಂಗ್ಲೆಂಡಿಗೆ ಯುದ್ಧಕ್ಕೆ

0: ತೆರಳಬೇಕಾಯಿತು. ಇಂಗ್ಲೆಂಡಿನಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹಲವು ಮನ್ನಣೆಗಳಿಗೆ ಪಾತ್ರನಾದ. ಜೊತೆ ಜೊತೆಗೆ ವಿಜ್ಞಾನದ ಅಧ್ಯಯನವನ್ನು ಮುಂದುವರೆಸಿದ. ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಜಮೀನ್ದಾರಿಕೆಯ ಗುರುಹಾದ ಕೌಂಟ್ ರಂಪರ್ಡ್ ಬಿರುದನ್ನೂ ಪಡೆದ. ಇಂಗ್ಲೆಂಡಿನ ರಾಣಿಯ ಸಲಹಾ ಮಂಡಳಿಯ ಸದಸ್ಯನೂ ಆಗಿದ್ದ. ಫ್ರೆಂಚ್ ದೊರೆ ನೆಪೋಲಿಯನ್ನ ಬಳಿ ಕೆಲಸ ಮಾಡಿದ. ಪ್ಯಾರಿಸ್ಸಿನ ಅತ್ಯಂತ ಸುಂದರಿ ಎನ್ನುವವಳನ್ನೂ ವಿವಾಹವಾದ. ಆದರೆ ಕೊನೆಯಲ್ಲಿ ಸಾಯುವಾಗ ಒಬ್ಬಂಟಿಯಾಗಿ ನಿರ್ಧನನಾಗಿ ಸತ್ತ ಎನ್ನುತ್ತದೆ ಚರಿತ್ರೆ. ಆದರೆ ಬೆಂಜಮಿನ್ ಥಾಮ್ಸನ್ನನ್ನು ನಾವು ನೆನಪಿಸಿಕೊಳ್ಳುವುದು ಈ ಕಥೆಗಾಗಿ ಅಲ್ಲ. ಆತ ಮೊತ್ತ ಮೊದಲ ಬಾರಿಗೆ ಶಾಖ ಎನ್ನುವುದು ಒಂದು ಶಕ್ತಿಯ ಸ್ವರೂಪ ಎಂದು ಹೇಳಿದ. ಅದನ್ನು ಒಂದು ವಸ್ತು ಇನ್ನೊಂದಕ್ಕೆ ದಾಟಿಸಬಲ್ಲದು. ಆದರೆ ಆ ಎರಡೂ ವಸ್ತುಗಳಲ್ಲಿರುವ ಶಾಖ ಯಾವ ಕಾಲದಲ್ಲಿಯೂ ಕೂಡ ಒಂದೇ ತೆರನಾಗಿರುತ್ತದೆ ಎಂದು ವಾದಿಸಿದ. ಇದನ್ನೇ ಶಕ್ತಿಯ ಸಂರಕ್ಷಣೆ ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ಯಾವುದೇ ವ್ಯವಸ್ಥೆಯಲ್ಲಿ ಇರುವ ಶಕ್ತಿ ಒಂದಿನ್ನೊಂದು ವಸ್ತುವಿಗೆ ವರ್ಗಾವಣೆ ಆಗುತ್ತದೆಯೇ ಹೊರತು ನಾಶವಾಗುವುದಿಲ್ಲ ಎನ್ನುತ್ತದೆ ಈ ತತ್ವ. ಶಕ್ತಿಯನ್ನು ಸೃಷ್ಟಿಸಲೂ ಆಗದು, ನಾಶ ಮಾಡಲೂ ಆಗದು ಎನ್ನುವ ಮಾತಿಗೆ ಈ ನಿಯಮವೇ ಮೂಲ. ಮಿಲಿಟರಿಯಲ್ಲಿದ್ದಾಗ ಸಿಡಿಮದ್ದಿನ ಸಾಮರ್ಥ್ಯವನ್ನು ಹೆಚ್ಚಿಸಬೇಕೆಂದು ಆತ ಅಧ್ಯಯನಗಳನ್ನು ಕೈಗೊಂಡಿದ್ದ. ಅದರ ಫಲವೇ ಈ ನಿಯಮ.
1: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 171. ಮುಂಜಾವಿದಲ್ಲಿ ಅಲ್ಲಿಯ ಜಂಟಿ ಸೂಪರಿಂಟೆಂಡೆಂಟ್ ಆಗಿದ್ದ ಮಿಸ್ಟರ್ ಆರ್ಚರ್ ಕ್ಯಾಂಗರೂ ಬೇಟೆಗೆ ನನ್ನನ್ನು ಕರೆದೊಯ್ಯುವ ಕೃಪೆ ತೋರಿದ. ನಾವು ದಿನದ ಬಹುತೇಕ ಭಾಗ ಕುದುರೆ ಸವಾರಿ ಮಾಡಿದ್ದೇ ಆಯಿತು. ಬೇಟೆ ಆಗಲೇ ಇಲ್ಲ. ಕಾಂಗರು ಇರಲಿ, ಒಂದೇ ಒಂದು ಕಾಡು ನಾಯಿಯೂ ಕಾಣಲಿಲ್ಲ. ನಮ್ಮ ಬೇಟೆ ನಾಯಿಗಳು ಕಾಂಗರು ಇಲಿಯೊಂದರ ಬೆನ್ನು ಹತ್ತಿ ಅದನ್ನು ಮರವೊಂದರ ಪೊಟರೆಯೊಳಗೆ ಓಡಿಸಿದುವು. ನಾವು ಅದನ್ನು ಪೊಟರೆಯಿಂದ ಹೆಕ್ಕಿ ತಂದೆವು. ಅದು ಮೊಲದಷ್ಟು ದೊಡ್ಡ ಪ್ರಾಣಿ, ಆದರೆ ಕಾಂಗರುವಿನಂತೆಯೇ ಸ್ವರೂಪವಿತ್ತು. ಈ ಪ್ರದೇಶದಲ್ಲಿ ವನ್ಯ ಮೃಗಗಳು ಒಮ್ಮೆ ಸಮೃದ್ಧಿಯಾಗಿದ್ದುವು. ಆದರೆ ಈಗ ಯಮು ಇಲ್ಲಿಂದ ದೇಶಭ್ರಷ್ಟವಾಗಿ ಬಿಟ್ಟಿದೆ. ಕಾಂಗರು ಅಪರೂಪವಾಗಿದೆ. ಇವೆರಡಕ್ಕೂ ಇಂಗ್ಲಿಷರ ಬೇಟೆ ನಾಯಿಗಳು ಮಹಾಘಾತಕವಾಗಿದ್ದುವು. ಈ ಪ್ರಾಣಿಗಳು ನಿರ್ನಾಮವಾಗುವ ಕಾಲ ಇನ್ನೂ ದೂರ ಇರಬಹುದು. ಇಲ್ಲಿನ ಮೂಲ ನಿವಾಸಿಗಳು ತೋಟಗಳಲ್ಲಿರುವ ಬೇಟೆ ನಾಯಿಗಳನ್ನು ಎರವಲು ಪಡೆಯಲು ತುದಿಗಾಲಲ್ಲಿ ನಿಂತಿರುತ್ತಾರೆ. ಇನ್ನಷ್ಟು ಮತ್ತಷ್ಟು ಒಳನಾಡಿಗೆ ನುಸುಳಿ ಬಂದು ನೆಲೆಸುವವರು ಸ್ಥಳೀಯರ ಜೊತೆಗೆ ಶಾಂತಿ ಮಂತ್ರವಾಗಿ ನಾಯಿಗಳು, ಸತ್ತ ಪ್ರಾಣಿಯ ಅಂಗಗಳು ಹಾಗೂ ಹಸುವಿನ ಹಾಲನ್ನು ಬಳಸುತ್ತಾರೆ. ಆದರೆ ಈ ಸಣ್ಣ ಪುಟ್ಟ ಅನುಕೂಲಗಳಿಂದ ಕುರುಡಾದ ಮೂಲ ನಿವಾಸಿಗಳು ಅವರ ಸಂತಾನಗಳಿಗೆ ಸೇರಬೇಕಾದ ನೆಲವನ್ನು ತಮ್ಮದಾಗಿಸಿಕೊಳ್ಳಲಿರುವ ಬಿಳಿಯರನ್ನು ಕಂಡ ಕೂಡಲೇ ಖುಷಿಪಡುತ್ತಾರೆ. ಬೇಟೆ ಕೆಟ್ಟದಾಗಿದ್ದರೂ ಸವಾರಿ ಆನಂದಮಯವಾಗಿತ್ತು. ಇಲ್ಲಿನ ಕಾಡು ಸಾಮಾನ್ಯವಾಗಿ ತೆರೆದ ಬಯಲಾಗಿದ್ದು ಸವಾರರು ಕುದುರೆಗಳನ್ನೇರಿ ನಾಗಾಲೋಟದಲ್ಲಿ ಸವಾರಿ ಮಾಡಬಹುದಿತ್ತು. ಈ ಪ್ರದೇಶದಲ್ಲಿ ಕೆಲವು ಸಮತಟ್ಟಾದ ಹಸಿರು ಬಣ್ಣದ ಮರಗಳೇ ಇಲ್ಲದ ಕಣಿವೆಗಳಿವೆ. ಇಂತಹ ಜಾಗಗಳು ನೋಡಲು ಉದ್ಯಾನವನದಂತೆ ತೋರುತ್ತದೆ. ಇಡೀ ಪ್ರಾಂತ್ಯದಲ್ಲಿ ಬೆಂಕಿ ಹಚ್ಚಿದ ಗುರುತಿಲ್ಲದ ಒಂದೇ ಒಂದು ಜಾಗವೂ ಕಾಣಲಿಲ್ಲ. ಇವು ಇತ್ತೀಚಿನವೋ ಅಲ್ಲವೋ, ಅಂದರೆ ಅಲ್ಲಿದ್ದ ಸುಟ್ಟ ಬೊಡ್ಡೆಗಳು ಹೆಚ್ಚು ಕಪ್ಪಗಿದ್ದವೋ ಇಲ್ಲವೋ ಎನ್ನುವುದಷ್ಟೇ, ಆ ಪ್ರದೇಶದ ಏಕತಾನತೆಯ ನೋಟದಿಂದ ಪ್ರವಾಸಿಗಳನ್ನು ಕಾಪಾಡುತ್ತಿತ್ತು. ಈ ಕಾಡುಗಳಲ್ಲಿ ಹಕ್ಕಿಗಳು ಅಷ್ಟೇನೂ ಇಲ್ಲ. ಆದರೆ ಅಲ್ಲಿದ್ದ ಮೆಕ್ಕೆಜೋಳದ ಹೊಲವೊಂದರಲ್ಲಿ ಜೋಳವನ್ನು ಮೆಲ್ಲುತ್ತಿದ್ದ ಬಿಳಿ ಗಿಣಿಗಳನ್ನು, ಸುಂದರವಾದ ವರ್ಣಮಯವಾದ ಗಿಣಿಗಳನ್ನು, ನಮ್ಮಲ್ಲಿನ ಕಾಗೆಗಳಂತಹ ಕಾಗೆಗಳು ಸಾಮಾನ್ಯವಾಗಿದ್ದುವು. ಮ್ಯಾಗ್ಪೈನಂತೆ ತೋರುವ ಇನ್ನೊಂದು ಪಕ್ಷಿಯೂ ಅಲ್ಲಿತ್ತು. ಸಂಜೆ ನಾನು ಅಲ್ಲಿದ್ದ ಕೊಳಗಳ ಸರಣಿಯ ಅಂಚಿನಲ್ಲಿ ಒಂದು ನಡೆ ಹೋದೆ. ಆ ಕೊಳಗಳು ನದಿಯೊಂದು ಈ ಒಣ ಪ್ರದೇಶದಲ್ಲಿ ಹರಿದ ಕುರುಹುಗಳಾಗಿದ್ದುವು. ಅಲ್ಲಿ ಸುಪ್ರಸಿದ್ಧ ಹಕ್ಕಿ ಆರ್ನಿಥೋರಿಂಕಸ್ ಪ್ಯಾರಾಡಾಕ್ಸಸ್ಗಳು ಹಲವನ್ನು ಕಾಣುವ ಅದೃಷ್ಟ ದೊರಕಿತು. ಅವು ನೀರ ಮೇಲ್ಮೈಯಲ್ಲಿ ಈಜುತ್ತಾ ಮುಳುಗುತ್ತಾ ಆಟವಾಡುತ್ತಿದ್ದುವು. ಹೊರಗೆ ತೋರುತ್ತಿದ್ದ ಮೈ ಎಷ್ಟು ಪುಟ್ಟದಾಗಿತ್ತೆಂದರೆ ಅವನ್ನು ನೀರಿಲಿಗಳೆಂದು ತಪ್ಪು ತಿಳಿಯುವುದು ಸುಲಭ. ಮಿಸ್ಟರ್ ಬ್ರೌನ್ ಅವುಗಳಲ್ಲೊಂದನ್ನು ಗುಂಡಿಟ್ಟು ಕೊಂದ. ನಿಜಕ್ಕೂ ಅದೊಂದು ವಿಶಿಷ್ಟ ಜೀವಿ. ಹುಲ್ಲು ತುಂಬಿದ ಅದರ ಮಾದರಿಗಳು ಹಕ್ಕಿಯ ತಲೆ ಹಾಗೂ ಕೊಕ್ಕಿನ ನಿಜ ಸ್ವರೂಪವನ್ನು ತೋರುವುದಿಲ್ಲ. ಏಕೆಂದರೆ ಹಾಗೆ ಒಣಗಿಸಿದ ಕೊಕ್ಕು ಸುರುಟಿಕೊಂಡು ಗಟ್ಟಿಯಾಗಿ ಬಿಟ್ಟಿರುತ್ತದೆ. 20 ಬಾತ್ಹರ್ಸ್ಟ್ಗೆ ಒಂದು ದಿನದ ಸುದೀರ್ಘ ಪ್ರಯಾಣ. ಹೆದ್ದಾರಿಯನ್ನು ಸೇರುವ ಮೊದಲು ನಾವು ಕಾಡಿನೊಳಗಿಂದ

0: ಸಾಗಿದ ಹಾದಿ ಹಾಗೂ ಹಳ್ಳಿಗಾಡಿನಲ್ಲಿ ಪಯಣಿಸಿದ್ದೆವು. ಕೆಲವು ನಿರಾಶ್ರಿತರ ಗುಡಿಸಲುಗಳ ಹೊರತಾಗಿ ಇಡೀ ಹಾದಿ ನಿರ್ಜನವಾಗಿತ್ತು. ಇಂದು ನಾವು ಆಸ್ಟ್ರೇಲಿಯಾದ ಸಿರೋಕೋದಂತಹ ಗಾಳಿಯನ್ನು ಅನುಭವಿಸಿದೆವು. ಇದು ಒಳನಾಡಿನಲ್ಲಿರುವ ಒಣ ಮರುಭೂಮಿಗಳಿಂದ ಬರುತ್ತದೆ. ಧೂಳಿನ ಮೋಡಗಳು ಎಲ್ಲೆಡೆಯಿಂದ ನುಗ್ಗಿ ಬರುತ್ತಿದ್ದುವು. ಗಾಳಿಯೋ ಬೆಂಕಿಯ ಮೇಲಿಂದ ಬೀಸಿ ಬಂದಂತೆ ತೋರುತ್ತಿತ್ತು. ಮನೆಯ ಹೊರಗಡೆಯ ಉಷ್ಣಮಾಪಕ 119 ಡಿಗ್ರಿ ತೋರಿಸುತ್ತಿತ್ತು ಎಂದು ಅನಂತರ ಕೇಳಿಬಂತು. ಮನೆಯೊಳಗೆ 96 ಡಿಗ್ರಿ ಇತ್ತಂತೆ. ಮಧ್ಯಾಹ್ನದ ವೇಳೆಗೆ ನಾವು ಬಾಥರ್ಸ್ಟಿನ ಇಳಿಜಾರನ್ನು ಕಂಡೆವು. ಈ ಪ್ರದೇಶದಲ್ಲಿರುವ ಏರು ತಗ್ಗುಗಳ ನಯವಾದ ಬಯಲು ಮರಗಳೇ ಇಲ್ಲದ ವಿಶಿಷ್ಟ ಸ್ಥಳ. ಕಂದುಗಟ್ಟಿದ ಒಣಹುಲ್ಲಷ್ಟೇ ಇಲ್ಲಿ ಬೆಳೆದಿತ್ತು. ಈ ಹಳ್ಳಿಗಾಡಿನಲ್ಲಿ ಕೆಲವು ಮೈಲುಗಳಷ್ಟು ಸವಾರಿ ಮಾಡಿದ ನಂತರ ವಿಸ್ತಾರವಾದೊಂದು ಕಣಿವೆ ಅಥವಾ ಕಿರಿದಾದ ಬಯಲೆನ್ನಬಹುದಾದ ಪ್ರದೇಶದಲ್ಲಿದ್ದ ಬಾಥರ್ಸ್ಟ್ ಪಟ್ಟಣವನ್ನು ತಲುಪಿದೆವು. ರಸ್ತೆಯ ಬದಿಯಿಂದಲೇ ನೋಡಿ ಆಸ್ಟ್ರೇಲಿಯಾದ ಹಳ್ಳಿಗಾಡಿನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ತಾಳಬೇಡಿ ಅಥವಾ ಬಾಥರ್ಸ್ಟ್ ಅನ್ನು ನೋಡಿ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನೂ ತಳೆಯಬೇಡಿ ಎಂದು ಸಿಡ್ನಿಯಲ್ಲಿ ನನಗೆ ತಿಳಿಸಿದ್ದರು. ಬಾಥರ್ಸ್ಟಿನ ವಿಷಯದಲ್ಲಿ ನಾನು ಪೂರ್ವಾಗ್ರಹ ತಾಳುವ ಅವಶ್ಯಕತೆಯೇ ಬರಲಿಲ್ಲ. ಅಲ್ಲಿಯ ಆಗಿನ ಋತು ಅತ್ಯಂತ ಕ್ಷಾಮದ ಋತುವಾಗಿತ್ತು. ಇಡೀ ಪ್ರದೇಶ ನೋಡಲು ಒಳ್ಳೆಯದೇನೂ ಅನಿಸಲಿಲ್ಲ. ಒಂದೆರಡು ತಿಂಗಳುಗಳಿಗೂ ಮುನ್ನ ಇಲ್ಲಿ ಬರಗಾಲ ಇನ್ನೂ ಕೆಟ್ಟದಿತ್ತು ಎಂದು ಕೇಳಿದೆ. ಬಾಥರ್ಸ್ಟ್ ಅತಿ ವೇಗವಾಗಿ ಅಭಿವೃದ್ಧಿ ಆಗುತ್ತಿರುವುದಕ್ಕೆ ಅಲ್ಲಿನ ಈ ಕಂದು ಹುಲ್ಲುಹಾಸೆ ಕಾರಣ. ಹೊಸಬರಿಗೆ ಕೆಟ್ಟದಾಗಿ ಕಂಡರು ಕುರಿ ಸಾಕಾಣಿಕೆಗೆ ಅತ್ಯುತ್ಕೃಷ್ಟ. ಪಟ್ಟಣವು ಸಮುದ್ರ ಮಟ್ಟದಿಂದ 2200 ಅಡಿ ಎತ್ತರದಲ್ಲಿ ಮ್ಯಾಕ್ವೇನ್ ನದಿಯ ದಡದಲ್ಲಿದೆ. ಇದು ಯಾರೂ ಇನ್ನೂ ಸರಿಯಾಗಿ ಕಾಣದಿದ್ದ ಒಳನಾಡಿನೊಳಗೆ ಹರಿಯುವ ಕೆಲವೇ ನದಿಗಳಲ್ಲೊಂದು. ಸಾಗರ ತೀರದಲ್ಲಿರುವ ಜಲಾನಯನ ಪ್ರದೇಶಗಳನ್ನು ಒಳನಾಡಿನ ನದಿಗಳು ಹರಿಯುವ ಪ್ರದೇಶಗಳಿಂದ ಬೇರ್ಪಡಿಸುವ ಗೆರೆ ಸುಮಾರು 3000 ಅಡಿ ಎತ್ತರದಲ್ಲಿ ಉತ್ತರ ದಕ್ಷಿಣಾಭಿಮುಖವಾಗಿ ಸಮುದ್ರ ತೀರದಿಂದ ಅಂದಾಜು 80-100 ಮೈಲಿ ಅಂತರದಲ್ಲಿದೆ. ನಕ್ಷೆಯನ್ನು ಮ್ಯಾಕ್ವೇನ್ ನದಿ ಆ ಜಲಾನಯನ ಪ್ರದೇಶದಲ್ಲಿರುವ ಅತಿದೊಡ್ಡ ನದಿಯಾಗಿ ತೋರುತ್ತದೆ. ಆದರೆ ನಡುವೆ ಸಂಪೂರ್ಣವಾಗಿ ಒಣನೆಲವಿರುವ ಸಣ್ಣ ಸಣ್ಣ ಹೊಂಡಗಳ ಸರಮಾಲೆಯಂತೆ ಇದ್ದದ್ದು ನೋಡಿ ನನಗೆ ಅಚ್ಚರಿಯಾಯಿತು. ಸಾಮಾನ್ಯವಾಗಿ ಅಲ್ಲೊಂದು ಸಣ್ಣ ತೊರೆಯಷ್ಟೇ ಹರಿಯುತ್ತಿರುತ್ತದೆ. ಒಮ್ಮೊಮ್ಮೆಯಷ್ಟೇ ದೊಡ್ಡ ನಿಯಂತ್ರಣಕ್ಕೆ ಸಿಗದ ಪ್ರವಾಹ ಕಾಣಿಸುತ್ತದೆ. ಇಡೀ ಪ್ರದೇಶದಲ್ಲಿ ಅತ್ಯಲ್ಪವಾಗಿರುವ ನೀರಿನ ಸರಬರಾಜು ಒಳಸಾಗಿದಂತೆ ಇನ್ನಷ್ಟು ಕ್ಷೀಣವಾಗುತ್ತದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಏನೇ ಇದ್ದರೂ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ, ಇಲ್ಲವೇ ವಾಯ್ಸ್ ಮೆಸೇಜ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಆಕ್ಟಿವೇಷನ್ ಅಥವಾ ಪಟುಕರಣ ಎಂದು ಕನ್ನಡದಲ್ಲಿ, ರಸಾಯನಶಾಸ್ತ್ರದಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ಒಂದು ಪದಾರ್ಥದ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವ ಪ್ರಕ್ರಿಯೆ. ಯಾವುದೇ ಒಂದು ವಸ್ತುವನ್ನು ಹೆಚ್ಚು ಕ್ರಿಯಾಶೀಲತೆಯನ್ನಾಗಿ ಕೆಲವು ಕೆಮಿಕಲ್ ರಿಯಾಕ್ಷನ್ಗಳ ಮೂಲಕ ಮಾಡಬಹುದಾಗಿದೆ. ಇಲ್ಲಿ ಇತರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸಿ ಪದಾರ್ಥದ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತಾರೆ. ಕೆಲವು ಲೋಹಗಳನ್ನು ಸಣ್ಣ ಪ್ರಮಾಣದಲ್ಲಿ ಸೇರಿಸಿ ರಂಜಕದ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವುದು ಇದಕ್ಕೊಂದು ಉದಾಹರಣೆ. ಇದ್ದಲು ಇಲ್ಲವೇ ಅಲ್ಯೂಮಿನಿಯಂ ಮುಂತಾದ ಪದಾರ್ಥಗಳ ಮೇಲೆ ನೀರಾವಿ ಇಲ್ಲವೇ ಇಂಗಾಲದ ಡೈಆಕ್ಸೈಡನ್ನು ಅತಿ ಹೆಚ್ಚು ಉಷ್ಣತೆಯಲ್ಲಿ ಹಾಯಿಸಿ ಅವುಗಳ ಅಧಿಶೋಷಣೆ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಸಹ ಪಟುಕರಣವೇ ಆಗಿದೆ ಅಥವಾ ಆಕ್ಟಿವೇಷನ್ ಆಗಿದೆ. ಇದರಿಂದ ಪದಾರ್ಥಗಳ

ಸರಂಧ್ರತೆ ಹಾಗೂ ಒಳ ವಿಸ್ತೀರ್ಣ ಹೆಚ್ಚಾಗುತ್ತದೆ. ಒಳ ವಿಸ್ತೀರ್ಣವು ಹೆಚ್ಚಾಗುವುದರಿಂದ ಒಂದು ಗ್ರಾಮ್ ಆ ಸಾಮಾನ್ಯ ಇದ್ದಿಲನ್ನು ಆಕ್ಟಿವೇಷನ್ ಮಾಡಿದಾಗ ಅದರ ಮೇಲ್ಪದರಿನ ಲಕ್ಷಣ, ಮೇಲ್ಪದರಿನ ವಿಸ್ತೀರ್ಣ ಸುಮಾರು 420-1500 ಚದರ ಮೀಟರ್ಗಳಷ್ಟಾಗುತ್ತದೆ. ಇಷ್ಟೊಂದು ವಿಸ್ತೀರ್ಣದಲ್ಲಿ ಕಲುಷಿತವಾದ ಅನಿಲಗಳು ಅಥವಾ ದ್ರವಗಳು, ಇನ್ನಿತರ ವಿಷಕರ ಪದಾರ್ಥಗಳು ಈ ಮೇಲ್ಮೈ ವಿಸ್ತೀರ್ಣದ ಒಳಗಡೆ ಸೇರಿ ಅವನ್ನು ಕಲುಷಿತ ಮುಕ್ತವನ್ನಾಗಿ ಮಾಡುತ್ತವೆ. ಆದರೆ ಈ ಚಾರ್ಕೋಲ್, ಆಕ್ಟಿವೇಟೆಡ್ ಚಾರ್ಕೋಲ್ ಅದು ಏನು ನಾವು ಕರೆದಿದ್ವಿ, ಅಂಥ ಚಾರ್ಕೋಲ್ಗಳು ಆಗ ವಿಷಕಾರಿ ವಸ್ತುಗಳಾಗಿ ಪರಿಗಣಿಸುತ್ತವೆ. ಏಕೆಂದರೆ ಅದರ ಮೇಲ್ಮೈ ವಿಸ್ತೀರ್ಣದಲ್ಲಿ ಈ ವಿಷ ಪದಾರ್ಥಗಳು ಕೂರುವ ಅಥವಾ ಸಂಗ್ರಹವಾಗುವ ಸಾಧ್ಯತೆ ಇರುತ್ತದೆ. ಅದೇ ರೀತಿ ತ್ಯಾಜ್ಯ ಸಂಸ್ಕರಣದಲ್ಲಿ ಚರಂಡಿಯ ರೊಚ್ಚು ನೀರಿಗೆ ವಾತವನ್ನು ಪೂರೈಸಿ, ವಾತ ಅಂದರೆ ವಾಯು ಅಥವಾ ವಾಯು ಜೀವಕ ಬ್ಯಾಕ್ಟೀರಿಯಗಳ ಬೆಳವಣಿಗೆಯನ್ನು ಉದ್ದೀಪಿಸುವುದು. ಸೊ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಮೂಲಕ ಆಕ್ಸಿಜನ್ನನ್ನು ಹೀರಿ ಅವು ಅತ್ಯಂತ ಹೆಚ್ಚು ವೇಗದಲ್ಲಿ ಬೆಳೆಯುತ್ತವೆ. ಅಂದರೆ ಸುಮಾರು 20 ನಿಮಿಷಗಳಲ್ಲಿ ಅವು ಇರುವ ಸಂಖ್ಯೆಯು 2ರಷ್ಟಾಗುತ್ತದೆ. ಇದು ಬ್ಯಾಕ್ಟೀರಿಯಾರಹಿತ ವಾಯುರಹಿತ ಬ್ಯಾಕ್ಟೀರಿಯಾಗಳಲ್ಲಿ ಇದು ತುಂಬ ಕಡಿಮೆಯಾಗಿರ್ತದೆ. ಹಾಗಾಗಿ ಇದನ್ನು ವಾಯುಜೀವಕ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಲು ಇದನ್ನು ಏರೋಬಿಕ್ ಟ್ರೀಟ್ಮೆಂಟ್ ಎಂದು ಕರೆಯುತ್ತಾರೆ. ವಾಯುರಹಿತವಾಗಿ ಶುದ್ಧೀಕರಣ ಘಟಕದಲ್ಲಿ ಮಾಡಿದರೆ ಅದನ್ನು ಅನರೋಬಿಕ್ ರಿಯಾಕ್ಷನ್ ಎಂದು ಕರೆಯುತ್ತಾರೆ. ಮೀಥೇನ್ ಗ್ಯಾಸನ್ನು ಪಡೆಯಲು ನಾವು ಅನರೋಬಿಕ್ ರಿಯಾಕ್ಷನ್ನ ಉಪಯೋಗ ಮಾಡುತ್ತೇವೆ. ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಗೆ ಎಕ್ಸಾಂಪಲ್ ಹೇಳಬೇಕಂದರೆ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ನಲ್ಲಿ ಸಗಣಿಯನ್ನು ಒಂದು ಡ್ರಮ್ಮಿನಲ್ಲಿ ಶೇಖರಿಸಲಾಗುತ್ತದೆ. ಸೊ ನಂತರ ಅದಕ್ಕೆ ವಾಯು ಸರಬರಾಜನ್ನು ನಿಲ್ಲಿಸಲಾಗುತ್ತದೆ. ಆಗ ವಾಯುರಹಿತ ಬ್ಯಾಕ್ಟೀರಿಯಗಳ ಸಂಖ್ಯೆ ಹೆಚ್ಚು ಉತ್ಪತ್ತಿಯಾಗುತ್ತದೆ. ಈ ಬ್ಯಾಕ್ಟೀರಿಯಗಳು ಸಗಣಿಯಲ್ಲಿ ಇರುವ ಆರ್ಗ್ಯಾನಿಕ್ ಮ್ಯಾಟರನ್ನು ಮೀಥೇನಾಗಿ ಪರಿವರ್ತಿಸುತ್ತವೆ. ಮೀಥೇನ್ ಅಂದರೆ CH4. ಈ ಮೀಥೇನ್ ಗ್ಯಾಸ್ LPG ಗ್ಯಾಸ್ನಂತೆ ನಾವು ಅಡಿಗೆಗೆ ಹಾಗೂ ಇತರ ಉಪಯೋಗಕ್ಕೆ ಇದನ್ನು ವಿನಿಯೋಗಿಸಬಹುದು. ಸೊ ಅನರೋಬಿಕ್ ಬ್ಯಾಕ್ಟೀರಿಯಗಳು ಡೆವಲಪ್ ಆಗಲು 20 ದಿನಗಳಿಗಿಂತ ಹೆಚ್ಚು ಕಾಲ ಬೇಕಾಗುತ್ತದೆ. ಆದರೆ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಲು ಕೇವಲ 20 ನಿಮಿಷಗಳು ಸಾಕಾಗುತ್ತವೆ. ಸೊ ಯಾವುದೇ ಏರೋಬಿಕ್ ಟ್ರೀಟ್ಮೆಂಟ್ ಅಂದರೆ ಮನುಷ್ಯನಿಂದ ವಿಸರ್ಜಿಸಲ್ಪಡುವ ವೇಸ್ಟ್ ತ್ಯಾಜ್ಯದಲ್ಲಿ ಏರೋಬಿಕ್ ರಿಯಾಕ್ಷನ್ ಅಥವಾ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡಿ ಅತ್ಯಂತ ವೇಗವಾಗಿ ಆ ಕಲುಷಿತ ನೀರನ್ನು ಶುದ್ಧೀಕರಣಗೊಳಿಸಬಹುದು. ಆದರೆ ಇಲ್ಲಿ ಯಾವುದೇ ಉಪಯುಕ್ತವಾದ ವಸ್ತುಗಳು ಬಿಡುಗಡೆಯಾಗುವುದಿಲ್ಲ. ಮುಖ್ಯವಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಆದರೆ ಅನರೋಬಿಕ್ ಡೈಜೆಷನ್ನಲ್ಲಿ ಉಪಯುಕ್ತವಾದ ವಸ್ತು ಎಂದರೆ ಅದು ಮೀಥೇನ್. ಮೀಥೇನ್ ಗ್ಯಾಸನ್ನು ಸಂಗ್ರಹಣೆ ಮಾಡಿ ಸಿಲಿಂಡರ್ಗಳಲ್ಲಿ ತುಂಬಬಹುದು. ನಂತರ ಈ ಸಿಲಿಂಡರ್ಗಳನ್ನು LPG ಸಿಲಿಂಡರ್ಗಳನ್ನಂತೆ ಮಾರಾಟ ಮಾಡಿ ಹಣವನ್ನು ಗಳಿಸಬಹುದು. ಈ ಬ್ಯಾಕ್ಟೀರಿಯಾಗಳ ಮೀಥೇನನ್ನು ಉತ್ಪಾದಿಸಿದ ನಂತರ ಬರುವ ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ವಸ್ತುಗಳನ್ನು ಪುನಃ ಇದನ್ನು ಎರೆಹುಳಗಳ ಮೂಲಕ ಗೊಬ್ಬರವನ್ನಾಗಿ ತಯಾರಿಸಬಹುದು. ಅಥವಾ ಬ್ಯಾಕ್ಟೀರಿಯಾಗಳ ಮೂಲಕ ಎಸ್ಪೆಷಲಿ ಏರೋಬಿಕ್ ಬ್ಯಾಕ್ಟೀರಿಯಾಗಳ ಮೂಲಕ ಇವುಗಳನ್ನು 40 ದಿನಗಳ ಒಳಗೆ ಕಾಂಪೋಸ್ಟ್ ಅನ್ನಾಗಿ ತಯಾರಿಸಬಹುದು. ಹಾಗಾಗಿ ಗ್ಯಾಸು ಸಹ ಉಪಯುಕ್ತ, ಗೊಬ್ಬರವೂ ಸಹ ಉಪಯುಕ್ತವಾಗಿರುತ್ತದೆ. ಅನರೋಬಿಕ್ ಕಂಡೀಷನ್ ಅಥವಾ ವಾಯುರಹಿತ ಕಂಡೀಷನ್ನಲ್ಲಿ ಹೆಚ್ಚು ಉಪಯುಕ್ತವಾದ ವಸ್ತುಗಳು ಬಿಡುಗಡೆಯಾಗುತ್ತವೆ. ಆದರೆ ಇದಕ್ಕೆ ಹೆಚ್ಚು ದಿನಗಳು ತಗಲುತ್ತದೆ. ಆದರೆ ವಾಯುವಿಂದ ಸಂಸ್ಕರಿಸಲ್ಪಡುವ ತ್ಯಾಜ್ಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಉತ್ಪತ್ತಿಯಾಗುತ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಥರದ ವಾಸನೆ ಇರುವುದಿಲ್ಲ. ಸೊ ಅಲ್ಲದೆ

ನೀರು ಕಲುಷಿತ ನೀರು ಅತ್ಯಂತ ವೇಗವಾಗಿ ಶುದ್ಧೀಕರಣಗೊಳ್ಳುತ್ತದೆ. ಅಂಥ ನೀರನ್ನು ನಾವು ತರಕಾರಿ ಬೆಳೆಯಲು ಅಥವಾ ತರಕಾರಿ ಅಂದರೆ ನೆಲದ ಒಳಗಡೆ ಬೆಳೆಯುವ ತರಕಾರಿಗಳನ್ನು ನಾವು ಬೆಳೆಸಬಾರದು. ಏಕೆಂದರೆ ಕಲುಷಿತ ನೀರಿನಲ್ಲಿ ಕೆಲವು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುವ ಸಾಧ್ಯತೆ ಇರುತ್ತದೆ. ಸೊ ಹಾಗಾಗಿ ನೆಲದ ಒಳಗಡೆ ಮೂಲಂಗಿ, ಬೀಟ್ರೂಟು, ಕ್ಯಾರೆಟು ಈ ಥರದ ವಸ್ತುಗಳನ್ನು ನಾವು ತರಕಾರಿಗಳನ್ನು ಬೆಳೆಯಬಾರದು. ಭೂಮಿಯ ಮೇಲೆ ಬಿಡುವ ತರಕಾರಿಗಳನ್ನು ನಾವು ಬೆಳೆಯಬಹುದು. ಎಲೆಕೋಸು, ಹೂಕೋಸು ಈ ಥರ, ಅಥವಾ ಕರ್ಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಥವಾ ಸೊಪ್ಪುಗಳ ಸಂತತಿ ಇಂಥವುಗಳನ್ನು ನಾವು ಶುದ್ಧೀಕರಿಸಿದ ನೀರಿನಲ್ಲಿ ನಾವು ಅದನ್ನು ಬೆಳೆಸಿ ಉಪಯೋಗ ಮಾಡಬಹುದು. ಸೊ ನಾವು ನನ್ನ ಈ ಕೆಲಸದ ಎಕ್ಸ್ಪೀರಿಯನ್ಸ್ನಲ್ಲಿ ಇಂಥ ಕಲುಷಿತ ನೀರನ್ನು ನೇರವಾಗಿ ತರಕಾರಿ ಬೆಳೆಯಲು ಉಪಯೋಗ ಮಾಡುತ್ತಾರೆ. ಎಸ್ಪೆಷಲಿ ಅದು ಭಾರತದಲ್ಲಿ. ಈಗ ಬೆಂಗಳೂರಿನಲ್ಲಿಯೂ ಸಹ ನೀವು ನೋಡಿರಬಹುದು, ವೃಷಭಾವತಿ ವ್ಯಾಲಿ ಇದೆ, ಹಾಗೆ ಬೆಳ್ಳಂದೂರು ವ್ಯಾಲಿ ಇದೆ, ಹಾಗೆ ಚಲ್ಗಟ್ಟ ವ್ಯಾಲಿ ಇದೆ. ಸೊ ಈ ನೀರು ಹಾಗೆ ಹರಿದು ಮುಂದೆ ವೃಷಭಾವತಿ ವ್ಯಾಲಿ ಮುಂದೆ ಕನಕಪುರ ಆದ ನಂತರ ಅದು ಕಾವೇರಿಗೆ ಸೇರುತ್ತದೆ. ಅದೇ ರೀತಿ ಬೆಳ್ಳಂದೂರು ಕೆರೆಯ ನೀರು ಓವರ್ಫ್ಲೋ ಆಗಿ ನಂತರ ಅದು ತಮಿಳುನಾಡಿನ ಕಡೆ ಹರಿಯುತ್ತದೆ. ಅದರ ದಾರಿ ಉದ್ದಕ್ಕೂ ಹಲವಾರು ಥರದ ತೋಟಗಳು, ಹೊಲ ಗದ್ದೆಗಳು ಬರುತ್ತವೆ. ಅವುಗಳಿಗೆ ನೇರವಾಗಿ ಈ ನೀರನ್ನು ಕಲುಷಿತ ನೀರನ್ನು ಅವರು ಉಪಯೋಗ ಮಾಡುತ್ತಾರೆ. ಹಾಗೆ ಮಾಡಿದಾಗ ಏನು ನಾವು ಬೆಳೆಗಳನ್ನು ಬೆಳೆಯುತ್ತೀವೋ ಅದರಲ್ಲಿ ಕಲುಷಿತವಾಗುವ ಸಾಧ್ಯತೆ ಇದೆ ಎಂದು ವರದಿ ಹೇಳುತ್ತದೆ. ಆದರೆ ಭಾರತದಲ್ಲಿ ಆ ಥರ ನೀರನ್ನು ಉಪಯೋಗಿಸಿ ಬೆಳೆದ ತರಕಾರಿಗಳನ್ನು ತಿಂದು ಕಾಯಿಲೆ ಬಂದಿರತಕ್ಕಂಥ ಯಾವುದೇ ನಿರ್ದೇಶನಗಳಿಲ್ಲ. ಆದರೆ ಮುಂದುವರೆದ ದೇಶಗಳಲ್ಲಿ ಇಂಥ ಕಲುಷಿತ ನೀರನ್ನು ಶುದ್ಧೀಕರಿಸಿಯೇ ಹೊರಗೆ ಬಿಡಬೇಕಾಗುತ್ತದೆ. ನಾನು ಜರ್ಮನಿಗೆ ಹೋದಾಗ ಅಲ್ಲಿಯ ಒಂದು ಸಿಟಿ, 10,000 ಜನರಿರುವ ಸಿಟಿನಲ್ಲಿ ಅವರು ಒಂದು ಸೊಸೈಟಿಯನ್ನು ಮಾಡಿಕೊಂಡು ಅಲ್ಲಿ ಉತ್ಪತ್ತಿಯಾಗುವ ಕಲುಷಿತ ನೀರನ್ನು ಶುದ್ಧೀಕರಣ ಮಾಡುತ್ತಿದ್ದರು. ಶುದ್ಧೀಕರಿಸಿದ ನೀರನ್ನು ಪಕ್ಕದಲ್ಲಿರುವ ನದಿಗೆ, ಸಣ್ಣ ನದಿಗೆ ಬಿಡುತ್ತಾ ಇದ್ದರು, ಅಥವಾ ಹಳ್ಳ ಅಂತಲೂ ನಾವು ಹೇಳಬಹುದು. ಸೊ ಹಳ್ಳದ ನೀರು ಯಾವ ಕ್ವಾಲಿಟಿಯಲ್ಲಿ ಇರುತ್ತದೆಯೋ ಅದೇ ಕ್ವಾಲಿಟಿಗೆ ಈ ಕಲುಷಿತ ನೀರನ್ನು ಶುದ್ಧೀಕರಣ ಮಾಡಿ ಹೊರಬಿಡಲಾಗುತ್ತಿತ್ತು. ಉದಾಹರಣೆ ಎಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಥವಾ BOD ಅಂತ ಏನು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಕರೀತಾರೆ. ಆ BODಯು 6 mg/L ಆ ಹಳ್ಳದಲ್ಲಿದ್ದಿದ್ದು, ಇವರು ಟ್ರೀಟ್ ಮಾಡಿರುವ ಕಲುಷಿತ ನೀರನ್ನು ಶುದ್ಧೀಕರಿಸಿದ ನೀರಿನಲ್ಲಿ BODಯು ಕೇವಲ 3 mg/L ಇತ್ತು. ಅಂದರೆ ಜರ್ಮನಿಯಲ್ಲಿ ಹಳ್ಳದ ನೀರಿಗಿಂತ ಹೆಚ್ಚು ಶುದ್ಧವಾದ ನೀರನ್ನು ಶುದ್ಧೀಗೊಳಿಸಿ ಅದನ್ನು ನದಿಗಳಿಗೆ, ಹಳ್ಳಗಳಿಗೆ, ಕೊಳ್ಳಗಳಿಗೆ, ಕೆರೆಗಳಿಗೆ ನೇರವಾಗಿ ಬಿಡುತ್ತಾರೆ. ನಮ್ಮ ದೇಶದಲ್ಲಿ ಈ ಥರ ಇರುವ ಶುದ್ಧೀಕರಣ ಘಟಕಗಳು ಅತಿ ವಿರಳವಾಗಿ ಇರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 0 liquid discharge ಎಂಬ ಒಂದು ವಿಧವನ್ನು ಅನುಸರಿಸಲು ಎಲ್ಲ ಅಪಾರ್ಟ್ಮೆಂಟಲ್ ಓನರ್ಗಳಿಗೂ ಹಾಗೂ ಕಾರ್ಖಾನೆಯ ಮಾಲೀಕರಿಗೂ ನಿರ್ಬಂಧವನ್ನು ವಿಧಿಸಿದ್ದಾರೆ. ಇದರಿಂದಾಗಿ ಅಪಾರ್ಟ್ಮೆಂಟ್ ಓನರ್ಗಳು ಅಥವಾ ಅಸೋಸಿಯೇಷನ್ಗಳು ಈ ಕಲುಷಿತ ಅಪಾರ್ಟ್ಮೆಂಟ್ಗಳಿಂದ ಬರುವ ಕಲುಷಿತ ನೀರನ್ನು ಶುದ್ಧೀಕರಣಗೊಳಿಸಿ ಹೀಗೆ ಶುದ್ಧೀಕರಿಸಲು ಅವರು ಏರೋಬಿಕ್ ರಿಯಾಕ್ಷನ್ ಅಥವಾ ವಾಯು ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡುತ್ತಾರೆ. ಹಾಗೂ 8 ಗಂಟೆಗಳವರೆಗೆ ವಾಯುವನ್ನು ಈ ಕಲುಷಿತ ನೀರಿಗೆ ಹಾಯಿಸಿದಾಗ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ಸೊ ಆ ನೀರನ್ನು ಶುದ್ಧೀಕರಣಗೊಳಿಸುತ್ತವೆ. ನಂತರ ನೀರನ್ನು ಅವರು ಟಾಯ್ಲೆಟ್ ಫ್ಲಷಿಂಗ್ಗಳಿಗೆ ಮರುಬಳಕೆ ಮಾಡಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಂಡೀಷನರ್ಗಳನ್ನು ಹಾಕಿರುತ್ತಾರೆ. ಆಕ್ಟಿವೇಷನ್ ಎನರ್ಜಿ ಅಥವಾ ಪಟುಕರಣ ಶಕ್ತಿ, ರಾಸಾಯನಿಕ ಕ್ರಿಯೆಯೊಂದು ಪ್ರಾರಂಭವಾಗಲು ಬೇಕಾಗಿರುವ ಶಕ್ತಿಯನ್ನು ಆಕ್ಟಿವೇಷನ್ ಎನರ್ಜಿ

0: ಅಥವಾ ಪಟು ಕರ್ಣಶಕ್ತಿ ಎಂದು ಕರೆಯುತ್ತಾರೆ. ಅಣುಗಳು ಈ ಶಕ್ತಿಯನ್ನು ಪಡೆದುಕೊಂಡು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗುತ್ತವೆ. ಕೆಲವು ಮೂಲ ಮತ್ತು ಸಂಯುಕ್ತ ಪದಾರ್ಥಗಳು ಪರಸ್ಪರ ಸಂಪರ್ಕಕ್ಕೆ ಬಂದ ತಕ್ಷಣ ಅವುಗಳು ನಡುವೆ ಕ್ರಿಯೆಯು ಪ್ರಾರಂಭವಾಗುತ್ತದೆ. ಇದು ಸ್ವಯಂ ಪ್ರೇರಿತ ಕ್ರಿಯೆಯೂ ಆಗಿರಬಹುದು, ಇದಕ್ಕೆ ಶಕ್ತಿಯ ಅವಶ್ಯಕತೆ ಇಲ್ಲ. ಆದರೆ ಇನ್ನು ಕೆಲವು ಪದಾರ್ಥಗಳು ಪ್ರತಿವರ್ತಿಸಲು ಶಕ್ತಿಯ ಅವಶ್ಯಕತೆ ಇರುತ್ತದೆ. ಇದಕ್ಕೆ ಪಟುಕರಣ ಶಕ್ತಿ ಎಂದು ಹೆಸರು. ಸೊ ಹಲವಾರು ರಿಯಾಕ್ಷನ್ಗಳಲ್ಲಿ, ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಕೆಟಲ್ಗಳನ್ನು ಹೀಟ್ ಮಾಡ್ತಾರೆ. ಬಿಸಿ ಮಾಡಿದಾಗ ಅಲ್ಲಿ ಪಟುಕರಣ ಶಕ್ತಿಯು ಉತ್ಪತ್ತಿಯಾಗಿ ಅಲ್ಲಿಯೂ ಕ್ರಿಯೆ ನಡೆಯುತ್ತದೆ. ಕ್ರಿಯೆ ನಡೆಯಲು ಅವರು ಟೆಂಪರೇಚರ್ ಕಂಟ್ರೋಲ್ ಅಥವಾ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತಾರೆ. ಆ ಉಷ್ಣತೆಯ ಕಂಟ್ರೋಲ್ಡ್ ಉಷ್ಣತೆಯಲ್ಲಿ ಈ ಪಟುಕರಣ ಶಕ್ತಿಯು ಉತ್ಪತ್ತಿಯಾಗಿ ಅಲ್ಲಿಯ ಕ್ರಿಯೆ ನಡೆಯಲು ಸಹಾಯವಾಗುತ್ತದೆ. ಹಾಗಾಗಿ ಬಹಳಷ್ಟು ರಿಯಾಕ್ಷನ್ಗಳು ಹೊರಗಡೆಯಿಂದ ಬರುವ ಶಕ್ತಿಯನ್ನು ಉಪಯೋಗಿಸಿ ಅವು ವರ್ತನೆಯನ್ನು ಅಥವಾ ಕ್ರಿಯೆಯನ್ನು ನಡೆಸುತ್ತವೆ. ಇಲ್ಲಿಗೆ 8ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 73ನೆಯ ಪದ್ಯ. ಆ ಪದ್ಯ ಹೀಗಿದೆ. ಗೆಡೆಬಚ್ಚಿರುವರ್ಮನಗೊಂಡೊಡನೊಡನೋರಂತೂ ತಗುಳುದು ಝೇಂಕರಿಸಿದೊಡಲ್ ಒಳಗಾಗೆ ಮೋದರೆಂದಿರ್ದೆಡೆಯೊಳ್ ಗುರು ತನ್ನ ಮಗನ ಎಡೆ ಉಗವೇಳ್ದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಗೆಡೆಬಚ್ಚಿ ಇರುವರ್ ಮನಂಗೊಂಡು ಒಡನೊಡನೆ ಓರಂತೂ ತಗುಳುದು ಝೇಂಕರಿಸಿದ ಒಡೆ ಎಲ್ವಡಗಾಗೆ ಮೋದಲೆಂದಿರ್ದ ಎಡೆಯೊಳ್ ಗುರು ತನ್ನ ಮಗನ ಎಡೆ ಉಗ ವೇಳ್ದಂ. ಗೆಡೆವಚ್ಚಿರುವರ್, ಗೆಡೆವಚ್ಚು ಎನ್ನುವ ಪದದ ಬಗೆಗೆ ಸ್ವಲ್ಪ ಅರ್ಥ ಕ್ಲೇಶತೆ ಇದೆ, ಅಂದರೆ ಅರ್ಥದ ಸಮಸ್ಯೆ ಇದೆ. ಇದು ಯಾವ ಅರ್ಥವನ್ನು ಕೊಡುತ್ತದೆ ಎಂದು ಹೇಳುವುದಷ್ಟು ಸ್ಪಷ್ಟ ಆಗಿಲ್ಲ. ಡಿ ಎಲ್ ನರಸಿಂಹಾಚಾರ್ಯರು ಕೂಡ ಇಲ್ಲಿ ಪಾಠ ಕ್ಲೇಶ ಇದೆ ಎನ್ನುವ ಹಾಗೆ ಹೇಳಿದರೆ, ಅವರು ಜೋಡಿ ಮಿಗಿಲಾಗಲು ಎನ್ನುವಂಥ ಅರ್ಥವನ್ನು ಗೆಡೆವಚ್ಚಿರುವರ್ ಎನ್ನುವ ಪದಕ್ಕೆ ಕೊಟ್ಟಿದ್ದಾರೆ, ಅಂದರೆ ಗೆಡೆವಚ್ಚು ಎನ್ನುವ ಪದಕ್ಕೆ ಕೊಟ್ಟಿದ್ದಾರೆ. ಈ ವಚ್ಚು ಎನ್ನುವ ಪದ ಅದು ಈಗ ಕನ್ನಡದಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ವಚ್ಚು ಈ ಪದ ವರ್ ರೂಪದ ಒಂದು ಪದ ಅಂತಲೇ ಅನ್ನಿಸ್ತದೆ. ವರ್ ಅಥವಾ ಬರು ಎನ್ನುವಂಥ ಅರ್ಥವನ್ನು ಕೊಡುವ ಒಂದು ಕ್ರಿಯಾಪದ ಅಂತ ಅನ್ನಿಸ್ತದೆ. ಯಾಕಂದರೆ ತೆಲುಗಿನಲ್ಲಿ ಆ ಪದ ಈಗಲೂ ಬಳಕೆಯಲ್ಲಿದೆ. ಒಳವಚ್ಚಿನಾಡು ಅಂತಂದರೆ ಅವನು ಬಂದಿದ್ದಾನಂತೆ ವಚ್ಚು. ಹಾಗಂದರೆ ಗೆಡೆವಚ್ಚು ಎನ್ನುವುದು ಆ ಅಂದರೆ ಬರು ಎನ್ನುವ ಅರ್ಥದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಕ್ರಿಯಾಪದ ಆ ರೀತಿಯಲ್ಲಿ ಕಾಣ್ತದೆ. ಅಂದರೆ ಗೆಡೆವಚ್ಚು ಜೋಡಿ ಕಾಣಿಸಿಕೊಳ್ಳುವ ಹಾಗೆ, ಜೋಡಿ ಹೇಳಿ ಮಾಡಿಸಿದ ಹಾಗೆ ಎನ್ನುವ ರೀತಿಯಲ್ಲಿ ಅದು ಕಾಣಿಸ್ತದೆ. ಅಂದರೆ ಜೋಡಿ ಮಿಗಿಲಾಗಲು ಎನ್ನುವಂಥ ಅರ್ಥ ಬರೆದಿದ್ದರೆ, ಬರಬೇಕಾದ್ರೆ ವಚ್ಚು ಎನ್ನುವ ಪದ ಬರು ಎನ್ನುವಂಥ ಅರ್ಥದಲ್ಲಿ ಕ್ರಿಯಾಪದವೇ ಆಗಬೇಕದು. ಅದು ಹೌದು ಅಂತಾದರೆ ಈ ವಚ್ಚು ಎನ್ನುವುದು ಹಿಂದೆ ಕನ್ನಡದಲ್ಲಿ ಕೂಡ ಇತ್ತು ಅಂತ ಅನ್ನಿಸ್ತದೆ ಈ ಕ್ರಿಯಾಪದ. ಆ ನಂತರ ಅದು ತೆಲುಗಿನಲ್ಲಿ ಮಾತ್ರ ಉಳ್ಕೊಂಡಿದೆ. ಅದೇನೇ ಇರಲಿ, ಗೆಡೆವಚ್ಚಿರುವರು ಅಂದರೆ ಜೋಡಿ ಸರಿಸಮನಾಗಲು ಮನಂಗೊಂಡು ಮನಕ್ಕೆ ತುಂಬಿ ಬರುವ ಹಾಗೆ ಒಡನೊಡನೆ ಓರೋರಂತು ಮನಗೊಂಡು ಒಡನೊಡನೆ ಓರಂತು ಮನಕ್ಕೆ ಮನಸ್ಸಿಗೆ ಬರುವ ಹಾಗೆ ಜೊತೆ ಜೊತೆಗೆ ಒಡನೊಡನೆ ಓರಂತು ಒಂದೇ ಸಮನವಾಗಿ ತಗುಳುದು ಅಟ್ಟಿಸಿಕೊಂಡು ಹೋಗಿ, ತಗುಳು ಅಂದರೆ ಅಟ್ಟಿಸಿಕೊಂಡು ಹೋಗಿ, ಝೇಂಕರಿಸಿದೊಡೆ ಶಬ್ದ ಮಾಡಿದರೆ ಎಲ್ವಡಗಾಗೆ, ಎಲ್ಲು ಅಂದರೆ ಎಲುಬು, ಎಲುಬು ಮುರಿಯುವ ಹಾಗೆ ಅಂದರೆ ಜಜ್ಜಿ ಹೋಗುವ ಹಾಗೆ ಮೋದಲ್ ಹೊಡೆಯಲು ಎಂದಿರ್ದೆಡೆಯೋಳು ಇನ್ನೇನು ಹೊಡಿಬೇಕು ಎನ್ನುವಂಥ ಸಂದರ್ಭದಲ್ಲಿ, ಎಡೆಯೋಳು ಸಂದರ್ಭದಲ್ಲಿ ಗುರು ತನ್ನ ಮಗನ ಎಡೆವುಗಬೇಡದಂ. ಗುರು ಅಂದರೆ ದ್ರೋಣಾಚಾರ್ಯರು ತನ್ನ ಮಗನ ಅಶ್ವತ್ಥಾಮನನ್ನು ಎಡೆವುಗಬೇಡದಂ ಮಧ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಹೇಳ್ದ. ಏನಾಗಿದೆ ಅಂತಂದರೆ ಆಗಲೇ ಹೇಳಿದ ಹಾಗೆ ಆದಮುಳಿಸಿಂದಂ ಆಗಳ್, ಜನ್ಮಜಾತವಾಗಿ ಬಂದಿರುವಂತಹ ವೈರತ್ವದಿಂದಾಗಿ ಬಿಲ್ಲು

0: ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು ಅಥವಾ ಅವರು ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು ಎನ್ನುವ ಉದ್ದೇಶಕ್ಕಾಗಿ ಕಳವನ್ನು ಸಿದ್ಧ ಮಾಡಿದಾಗ ಎಲ್ಲರೂ ಹಾಗೆ ಇವರು ಕೂಡ ರಂಗ ಪ್ರವೇಶವನ್ನು ಮಾಡಿದರು. ಆದರೆ ಅವರಲ್ಲಿರುವ ವೈರತ್ವದ ಕಾರಣದಿಂದಾಗಿ ಇಬ್ಬರೂ ಕೂಡ ಒಬ್ಬರು ಒಬ್ಬರು ಹೊಯ್ಕೈಯಾಗಿ ಯುದ್ಧ ಮಾಡೋದಕ್ಕೆ ಪ್ರಯೋಗ ಮಾಡಿದರು. ಗೆಡವಚ್ಚಿರುವರು ಜೋಡಿ ಮಿಗಿಲಾಗಿ ಹಾಗೆ ಮನಗೊಂಡು ಒಡನೆ ಹೋರರು ಪರಸ್ಪರ ಒಬ್ಬರೊಬ್ಬರು ಅಟ್ಟಿಸಿಕೊಂಡು ಹೊಡೆದಾಡೋದಕ್ಕೆ ಪ್ರಯತ್ನಪಟ್ಟರು. ಇನ್ನೇನು ಜಜ್ಜಿ ಹೊಡಿಬೇಕು ಒಬ್ಬನು ಒಬ್ಬನನ್ನು ಎನ್ನುವಾಗ ಗುರುವಿಗೆ ಇದು ಪರಿಸ್ಥಿತಿ ಕೈಮೀರಿ ಹೋಗ್ತದೆ ಎಂದು ಗೊತ್ತಾಗಿ ತನ್ನ ಮಗ ಅನಾದಂಥ ಅಶ್ವತ್ಥಾಮನನ್ನು ಕರೆದು ಅವರ ಮಧ್ಯೆ ಪ್ರವೇಶ ಮಾಡಿ ಆ ಜಗಳವನ್ನು ನಿಲ್ಲಿಸು ಅಂತ ಹೇಳಿದ್ರಂತೆ. ತನ್ನ ಮಗನ ಎಡೆಉಗಬೇಡದಂ ತನ್ನ ಮಗನನ್ನು ಮಧ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಹೇಳಿದ ಎನ್ನುವುದಾಗಿ ಈ ಪದ್ಯದ ಒಟ್ಟು ಅರ್ಥ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಇನ್ಸ್ಟ್ರಕ್ಷನ್ ಅಥವಾ ಆರ್ಡರ್ ನೀಡುವಂತಹ ವಾಕ್ಯಗಳ ರಚನೆಯನ್ನ ಮಾಡ್ತಾ ಇದ್ವಿ. ಪ್ರತಿನಿತ್ಯದ ಕನ್ವರ್ಸೇಷನ್ ಅಲ್ಲಿ ಈ ತರಹದ ವಾಕ್ಯಗಳು ಕೂಡ ಬರುತ್ತೆ ಅಲ್ವಾ? ಹಾಗಾದ್ರೆ ಇನ್ನೊಂದಷ್ಟನ್ನ ಪ್ರಯತ್ನ ಪಡೋಣವಾ? ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ಓದೋ ಮಕ್ಕಳು ಇದ್ದೇ ಇರ್ತಾರೆ. ಅಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು, ಅವರ ಶೂದು ಲೇಸ್ ಎಲ್ಲ ಸರಿಯಾಗಿ ಹಾಕೋದು ಮರ್ತ್ಬಿಟ್ಟಿರ್ತಾರೆ, ಅಥವಾ ಟೈಟಾಗಿ ಕಟ್ಟಿಲ್ಲ ಅಂದ್ರೆ ಸ್ಕೂಲ್ಗೆ ಹೋಗ್ತಿದ್ದಂಗೆ ಲೂಸ್ ಆಗಿ ಬಿಟ್ಕೊಂಡ್ಬಿಡತ್ತಲ್ವಾ? ಏನ್ ಹೇಳ್ತೀರಾ? ಆಗ ನಿನ್ನ ಬೂಟ್ನ ದಾರನ ಸರಿಯಾಗಿ ಬಿಗಿಯಾಗಿ ಕಟ್ಕೋ. ಟೈಟನ್ ಯುವರ್ ಶೂಸ್ ಲೇಸಸ್. ಟೈಟನ್ ಯುವರ್ ಶೂ ಲೇಸಸ್. ನಿನ್ನ ಬೂಟ್ನ ದಾರನ ಬಿಗಿಯಾಗಿ ಕಟ್ಕೋ. ನಿನ್ನ ಆರೋಗ್ಯನ ಹಾಳು ಮಾಡ್ಕೊಂಡು ಓದೋದಕ್ಕೆ ಹೋಗ್ಬೇಡ. ಡೋಂಟ್ ಸ್ಟಡಿ ಎಟ್ ದ ಕಾಸ್ಟ್ ಆಫ್ ಯುವರ್ ಹೆಲ್ತ್. ಡೋಂಟ್ ಸ್ಟಡಿ ಎಟ್ ದ ಕಾಸ್ಟ್ ಆಫ್ ಯುವರ್ ಹೆಲ್ತ್. ಆರೋಗ್ಯನ ಹಾಳು ಮಾಡಿಕೊಂಡು ಓದಬೇಡ. ಕೆಲವೊಮ್ಮೆ ಬಾಕಿಯಂತೆ ಎಲ್ಲ ಪ್ರತಿ ದಿವಸ ಹೊತ್ತು ಕಳೆದ್ಬಿಡ್ತಾರೆ. ಆಡಿಕೊಂಡು ನಿಧಾನಕ್ಕೆ ಓದ್ಕೊಂಡು ಎಷ್ಟಾಗತ್ತೆ ಅಷ್ಟು ಬರ್ಕೊಂಡು ಎಕ್ಸಾಮ್ ಹತ್ತಿರ ಬಂದ ತಕ್ಷಣ ವಿಪರೀತ ನಿದ್ದೆಗಿಟ್ಟು ಓದೋದಿದೆ ಅಲ್ವಾ ಮಕ್ಕಳು? ಹಾಗೆ ಮಾಡಬಾರ್ದು. ಅವಾಗ ನಾವು ಈ ಥರ ಹೇಳಲೇಬೇಕು, ಡೋಂಟ್ ಸ್ಟಡಿ ಎಟ್ ದ ಕಾಸ್ಟ್ ಆಫ್ ಯುವರ್ ಹೆಲ್ತ್. ಇವತ್ತು ಎಕ್ಸಾಮಲ್ಲಿ ಒಂದು ಎಸ್ಸೆ ಕೊಟ್ಟಿದ್ರು, ಅದರಲ್ಲಿ ನನಗೆ ಮಾರ್ಕ್ಸ್ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಯಾಕೆ ಹೋಗಿರತ್ತೇಳಿ? ಪೂರ್ತಿಯಾಗಿ ಸರಿಯಾಗಿ ಬರೆದಿರೋದಿಲ್ಲ, ನಾಲ್ಕೈದು ವಾಕ್ಯಗಳನ್ನು ಮಾತ್ರ ಬರೆದು ಮುಗಿಸ್ ಬಂದಿರ್ತಾರೆ. ವಿವರವಾಗಿ ಪತ್ರನ ಬರಿ ಅಂತ ನಾವು ಹೇಳ್ತೀವಾಗ, ರೈಟ್ ಡಿಟೇಲ್ಡ್ ಲೆಟರ್ ಅಥವಾ ರೈಟ್ ಅ ಲಾಂಗ್ ಲೆಟರ್. ರೈಟ್ ಅ ಡಿಟೇಲ್ಡ್ ಲೆಟರ್ ಅಥವಾ ರೈಟ್ ಅ ಲಾಂಗ್ ಲೆಟರ್. ಇನ್ಮುಂದೆಲ್ಲ ಹಾಗೆ ಮಾಡಬೇಡ, ಭವಿಷ್ಯದಲ್ಲಿ ಮತ್ತೆ ಹೀಗಾಗದೇ ಇರಲಿ. ಡೋಂಟ್ ಡೂ ಸೋ ಇನ್ ಫ್ಯೂಚರ್. ಲೆಟ್ ದಿಸ್ ನಾಟ್ ಹ್ಯಾಪನ್ ಇನ್ ಫ್ಯೂಚರ್. ಹೇಗಾದರೂ ಹೇಳ್ಬೋದು, ಡೋಂಟ್ ಡೂ ಸೋ ಇನ್ ಫ್ಯೂಚರ್ ಅಥವಾ ಲೆಟ್ ದಿಸ್ ನಾಟ್ ಹ್ಯಾಪನ್ ಇನ್ ಫ್ಯೂಚರ್. ಇನ್ನೊಂದ್ಸರ್ತಿ ಹಾಗಾಗದೇ ಇರುವಾಗ ನೋಡ್ಕೊಂಡ್ರಾಯ್ತಲ್ವಾ? ಈ ಪತ್ರನ ನೀನೇ ಪೋಸ್ಟ್ಗೆ ಹಾಕು. ಪೋಸ್ಟ್ ದಿಸ್ ಲೆಟರ್ ಯುವರ್ ಸೆಲ್ಫ್. ಈ ಪತ್ರನ ನೀನೇ ಪೋಸ್ಟಿಗೆ ಹಾಕು. ಪೋಸ್ಟ್ ದಿಸ್ ಲೆಟರ್ ಯುವರ್ ಸೆಲ್ಫ್. ಸಮಯನ ಕರೆಕ್ಟಾಗಿ ಪಾಲಿಸಬೇಕಾಗತ್ತಲ್ವಾ ಎಲ್ಲರೂ ಮಕ್ಕಳೇ ಅಂತಲ್ಲ ಪ್ರತಿಯೊಬ್ಬರೂ. ಬಿ ಪಂಕ್ಚುಯಲ್. ಬಿ ಪಂಕ್ಚುಯಲ್, PUNCTUAL. ಸಮಯನ ಪಾಲಿಸು. ಸುತ್ತು ಬಳಸಿ ಮಾತಾಡಬೇಡ. ಡೋಂಟ್ ಬೀಟ್ ಅಬೌಟ್ ದ ಬುಷ್. ಸುತ್ತಿ ಬಳಸಿ ಮಾತಾಡೋದಕ್ಕೆ ಹೋಗ್ಬೇಡ ಅನ್ನೋದಕ್ಕೆ ಡೋಂಟ್ ಬೀಟ್ ಅಬೌಟ್ ದ ಬುಷ್ ಅಂತ ಹೇಳಬೇಕು. ಹೂಗಳನ್ನು ಕೀಳೋದಿಕ್ಕೆ ಹೋಗ್ಬೇಡ. ಡೋಂಟ್ ಪ್ಲಕ್ ದ ಫ್ಲವರ್ಸ್. ಡೋಂಟ್ ಪ್ಲಕ್ ದ ಫ್ಲವರ್ಸ್ ಅಂದರೆ ಹೂಗಳನ್ನು ಕೀಳೋದಿಕ್ಕೆ ಹೋಗ್ಬೇಡ. ಕೆಟ್ಟ ಚಟಗಳನ್ನೆಲ್ಲ ಬಿಡಬೇಕಾಗತ್ತೆ. ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಅಭ್ಯಾಸ ದುರಭ್ಯಾಸಗಳನ್ನು ಬಿಡು ಅನ್ನೋದಕ್ಕೆ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಆಹಾರನ ಚೆನ್ನಾಗಿ ಅಗ್ದು ತಿನ್ನು. ಚ್ಯೂ ಯುವರ್ ಫುಡ್ ವೆಲ್. CHEW. ಚ್ಯೂ ಯುವರ್ ಫುಡ್ ವೆಲ್. ಆಹಾರನ ಚೆನ್ನಾಗಿ ಅಗೆದು ತಿನ್ನು. ಹಲ್ಲನ್ನು ಚೆನ್ನಾಗಿ ಉಜ್ಜು. ಬ್ರಷ್ ಯುವರ್ ಟೀತ್. ಹಲ್ಲುಗಳನ್ನು ಚೆನ್ನಾಗಿ ಉಜ್ಜು. ಬ್ರಷ್ ಯುವರ್ ಟೀತ್. ಕೆಲವೊಮ್ಮೆ ತುಂಬ ಅತಿಯಾಗಿ ಮಾತಾಡ್ತಿರ್ತಾರಲ್ಲ ಅವ್ರಿಗೇನು ಹೇಳ್ತೀವಿ? ಹರಟಬೇಡ, ಅಧಿಕವಾಗಿ ಮಾತಾಡಬೇಡ. ಡೋಂಟ್ ಚಾಟರ್ ಅಥವಾ ಡೋಂಟ್ ಟಾಕ್ ನಾನ್ ಸೆನ್ಸ್, ಡೋಂಟ್ ಚಾಟರ್ ಅಥವಾ ಡೋಂಟ್ ಟಾಕ್ ನಾನ್ ಸೆನ್ಸ್, ಸುಮ್ಮನೆ ಒಟ್ರಾಶಿ ಮಾತಾಡ್ತಾರಲ್ಲ ಆಗ ಹೀಗೆ ಹೇಳಬೇಕಾಗತ್ತೆ. ಎಲ್ಲವನ್ನ ಸರಿಯಾಗಿ ಕ್ರಮವಾಗಿಡು. ಅರೇಂಜ್ ಎವ್ರಿಥಿಂಗ್ ಇನ್ ಆರ್ಡರ್, ಕೀಪ್ ಎವ್ರಿಥಿಂಗ್ ಇನ್ ಆರ್ಡರ್. ಶಾಯಿಯಲ್ಲಿ ಬರಿ, ರೈಟ್ ಇನ್ ಇಂಕ್ ಅಥವಾ ಶಾಯಿಯ ಪೆನ್ನಲ್ಲಿ ಬರಿ, ರೈಟ್ ಇನ್ ಅ ಇಂಕ್ ಪೆನ್. ಮೂರ್ಖನ ಹಾಗೆ ಆಡ್ಬೇಡ, ಡೋಂಟ್ ಬಿ ಸಿಲ್ಲಿ. ಮೂರ್ಖನ ಹಾಗೆ ಆಡ್ಬೇಡ, ಡೋಂಟ್ ಬಿ ಸಿಲ್ಲಿ. ಅತಿಥಿಗಳನ್ನು ಸತ್ಕಾರ ಮಾಡು, ಲುಕ್ ಆಫ್ಟರ್ ದ ಗೆಸ್ಟ್ಸ್. ಅತಿಥಿಗಳನ್ನು ಸತ್ಕರಿಸು, ಲುಕ್ ಆಫ್ಟರ್ ದ ಗೆಸ್ಟ್ಸ್. ನಿಮ್ಮ ದೃಷ್ಟಿಯನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿಮ್ಮ ದೃಷ್ಟಿ ಕೆಲಸದ ಮೇಲಿರಲಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಎರಡು ಕೈಯಿಂದ ಹಿಡ್ಕೊಂಡಿರು, ಹೋಲ್ಡ್ ವಿತ್ ಬೋತ್ ಹ್ಯಾಂಡ್ಸ್. ಎರಡು ಕೈಗಳಿಂದ ಹಿಡಿದುಕೊಂಡಿರು, ಹೋಲ್ಡ್ ವಿತ್ ಬೋತ್ ಹ್ಯಾಂಡ್ಸ್. ತಾಯಿ ನಾಡಿನ ಸೇವೆಗಾಗಿ ಪ್ರಾಣ ಕೊಡಬೇಕು, ಸ್ಯಾಕ್ರಿಫೈಸ್ ಯುವರ್ ಲೈಫ್ ಫಾರ್ ದಿ ಮದರ್ ಲ್ಯಾಂಡ್ ಅಥವಾ ಕಂಟ್ರಿ. ತಾಯಿ ನಾಡಿನ ಸೇವೆಗಾಗಿ ಪ್ರಾಣ ಕೊಡು, ಸ್ಯಾಕ್ರಿಫೈಸ್ ಯುವರ್ ಲೈಫ್ ಫಾರ್ ದಿ ಕಂಟ್ರಿ ಅಥವಾ ಮದರ್ ಲ್ಯಾಂಡ್. ಕೆಲಸಕ್ಕೆ ತಡೆ ಮಾಡಬೇಡ, ಅಡ್ಡಿ ಉಂಟು ಮಾಡಬೇಡ, ಡೋಂಟ್ ಹೋಲ್ಡ್ ಅಪ್ ದ ವರ್ಕ್. ಕೆಲಸಕ್ಕೆ ತಡೆ ಉಂಟು ಮಾಡಬೇಡ, ಅಡ್ಡಿ ಉಂಟು ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಹೋಲ್ಡ್ ಅಪ್ ದ ವರ್ಕ್. ದುರಭ್ಯಾಸಗಳ ವಿರುದ್ಧ ಜಾಗರೂಕನಾಗಿರು, ಬಿ ಕೇರ್ಫುಲ್ ಅಗೇನ್ಸ್ಟ್ ಬ್ಯಾಡ್ ಹ್ಯಾಬಿಟ್ಸ್. ದುರಭ್ಯಾಸಗಳ ಬಗ್ಗೆ ಜಾಗರೂಕನಾಗಿರು ಅನ್ನೋದಕ್ಕೆ ಬಿ ಕೇರ್ಫುಲ್ ಅಗೇನ್ಸ್ಟ್ ಬ್ಯಾಡ್ ಹ್ಯಾಬಿಟ್ಸ್. ಕಂಪ್ಯೂಟರನ್ನು ರೀಸೆಟ್ ಮಾಡು, ರಿಸೆಟ್ ದ ಕಂಪ್ಯೂಟರ್. ಕಂಪ್ಯೂಟರ್ನ ರೀಸೆಟ್ ಮಾಡು, ರಿಸೆಟ್ ದ ಕಂಪ್ಯೂಟರ್. ಈ ಚಿಲ್ಡ್ರೆನ್ನ ಇಟ್ಕೋ, ಕೀಪ್ ದ ಚೇಂಜ್. ಈ ಚಿಲ್ಡ್ರೆನ್ನ ಇಟ್ಕೋ, ಕೀಪ್ ದ ಚೇಂಜ್. ನೋಡಿ ಎಷ್ಟೊಂದು ವಾಕ್ಯಗಳ ರಚನೆ ಆಯಿತು. ಇವೆಲ್ಲ ಆರ್ಡರ್ ಕೊಡುವಂಥ ವಾಕ್ಯಗಳು, ಆದರೆ ಅಷ್ಟು ಶಾಲೆ ಹೋಗುವ ಮಕ್ಕಳಿಗೆ ಬಳಸುವಂತಹ ವಾಕ್ಯಗಳೇ. ಪ್ರತಿನಿತ್ಯ ಮಕ್ಕಳಲ್ಲಿ ಈ ಥರದ ಕನ್ವರ್ಸೇಷನ್ ನಾವು ಮಾಡಿಯೇ ಮಾಡ್ತೀವಿ. ಮಕ್ಕಳು ಇಲ್ಲದೇ ಇದ್ದರೂ ಕೆಲವೊಮ್ಮೆ ಇರೋ ದೊಡ್ಡವರು ಕೂಡ ಈ ಥರ ತಪ್ಪುಗಳನ್ನ ಮಾಡೋದಿದೆ, ಅವ್ರಿಗೆ ಈ ಥರ ಆರ್ಡರ್ಸ್ ಹೇಳೋದಿದೆ. ಇವೆಲ್ಲ ವಾಕ್ಯಗಳು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಸಹಾಯ ಮಾಡ್ತು ಅಂತ ಭಾವಿಸ್ತೀನಿ. ಇನ್ನೊಂದಷ್ಟು ನೆನಪಿಟ್ಕೊಳ್ಬೇಕಾಗಿರೋ ಅಂಶಗಳನ್ನು ಹೇಳ್ತೀನಿ ನೋಡಿ. ಇಂಗ್ಲೀಷಲ್ಲಿ ಪುಟ್ ಅಂದ್ರೇನು? ಇಡು ಅಂತ ಅರ್ಥ. ಆದರೆ ಪ್ರಪೋಸಿಷನ್ ನೆರವಿನಿಂದ ಅದು ಬೇರೆ ಅರ್ಥ ಕೊಡತ್ತೆ. ಫಾರ್ ಎಕ್ಸಾಂಪಲ್, ಪುಟ್ ಡೌನ್ ಅಂದ್ರೇನು? ಬರಿ ಅಂತ ಅರ್ಥ. ಅಂದರೆ ಪ್ಲೀಸ್ ಪುಟ್ ಡೌನ್ ಆಲ್ ದ್ಯಾಟ್ ಐ ಸೇ. ಪ್ಲೀಸ್ ಪುಟ್ ಡೌನ್ ಆಲ್ ದ್ಯಾಟ್ ಐ ಸೇ ಅಂದರೆ ನಾನು ಹೇಳಿದ್ದೆಲ್ಲ ಬರ್ಕೋ ಅನ್ನೋದಕ್ಕೆ ಪುಟ್ ಡೌನ್ ಅಂತ ಅಲ್ವಾ. ಅದೇ ಪುಟ್ ಫಾರ್ವರ್ಡ್ ಅಂದರೆ ಮುಂದೆ ಇಡು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಹೀ ಹೆಸಿಟೇಟೆಡ್ ಟು ಪುಟ್ ಫಾರ್ವರ್ಡ್ ಹಿಸ್ ಪ್ಲ್ಯಾನ್. ಹೀ ಹೆಸಿಟೇಟೆಡ್ ಟು ಪುಟ್ ಫಾರ್ವರ್ಡ್ ಹಿಸ್ ಪ್ಲ್ಯಾನ್. ಅವನು ತನ್ನ ಯೋಜನೆನ ಮುಂದಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ. ಇಲ್ಲಿ ಪುಟ್ ಫಾರ್ವರ್ಡ್ ಅಂದರೆ ಮುಂದೆ ಇಡು, ಪುಟ್ ಡೌನ್ ಅಂದರೆ ಏನಾಯಿತು? ಬರಿ ಅಂತ ಅರ್ಥ ಆಯಿತು. ಈಗ ಇನ್ನೊಂದು ಪದ ಹೇಳ್ತೀನಿ ನೋಡಿ, ಪುಟ್ ಆಫ್. ಹಾಗಂದರೆ ಮುಂದಕ್ಕೆ ಹಾಕು. ಉದಾಹರಣೆ ಹೇಳಿದರೆ ಆ ಮುಂದಕ್ಕೆ ಹಾಕೋನ ಅರ್ಥ ನಿಮ್ಗೆ ಗೊತ್ತಾಗತ್ತೆ. ಫಾರ್ ವಾಂಟ್ ಆಫ್ ಅ ಕೋರಮ್ ದ ಮೀಟಿಂಗ್ ವಾಸ್ ಪುಟ್ ಆಫ್. ಫಾರ್ ವಾಂಟ್ ಆಫ್ ಅ ಕೋರಮ್ ದ ಮೀಟಿಂಗ್ ವಾಸ್ ಪುಟ್ ಆಫ್. ಕೋರಮ್ ಇಲ್ಲದೇ ಇದ್ದ ಕಾರಣ ಸಭೆನ ಮುಂದಕ್ಕೆ ಹಾಕಲಾಯಿತು. ಮುಂದಕ್ಕೆ ಹಾಕು ಅನ್ನೋದಕ್ಕೆ ಪುಟ್ ಆಫ್. ಇನ್ನು ಪುಟ್ ಆನ್ ಅಂದ್ರೇನು? ವೇರ್ ಮಾಡೋದು, ಧರಿಸೋದು. ಹೀ ಪುಟ್ ಆನ್ ನ್ಯೂ ಕ್ಲಾತ್ಸ್ ಆನ್ ದ ಫೆಸ್ಟಿವಲ್ ಡೇ. ಹೀ ಪುಟ್ ಆನ್ ನ್ಯೂ ಕ್ಲಾತ್ಸ್ ಆನ್ ದಿ ಫೆಸ್ಟಿವಲ್ ಡೇ. ಹಬ್ಬದ ಪ್ರಯುಕ್ತ ಅವನು ಹೊಸ ಬಟ್ಟೆನ ಧರಿಸ್ತ. ಪುಟ್ ಆನ್ ಅಂದರೆ ಧರಿಸೋದು. ಪುಟ್ ಔಟ್ ಅಂದ್ರೇನು? ಆರಿಸು. ಪುಟ್ ಔಟ್ ದ ಫೈರ್ ಲಾಸ್ಟ್ ಇಟ್ ಶುಡ್ ಸ್ಪ್ರೆಡ್ ಅರೌಂಡ್. ಪುಟ್ ಔಟ್ ದ ಫೈರ್ ಲಾಸ್ಟ್ ಇಟ್ ಶುಡ್ ಸ್ಪ್ರೆಡ್ ಅರೌಂಡ್. ಬೆಂಕಿನ ಆರಿಸು, ಇಲ್ದಿದ್ರೆ ಅದು ಸುತ್ತಮುತ್ತ ಹರಡೋ ಸಾಧ್ಯತೆ ಇರುತ್ತೆ. ನೋಡಿದ್ರ ಒಂದು ಪದ ಅದಕ್ಕೆ ಪ್ರಪೋಸಿಷನ್ ಸೇರಿದಾಗ ಅದು ಬೇರೆ ಬೇರೆ ಅರ್ಥ ಕೊಡ್ತು. ನಾನು ಪುಟ್ ಅನ್ನೋ ಪದನ ಉದಾಹರಣೆಯಾಗಿ ತಗೊಂಡೆ. ಈ ಥರ ಬೇರೆ ಬೇರೆ ಪದಗಳಲ್ಲೂ ಸಹ ನೀವು ಬೇರೆ ಅರ್ಥ ಬರೋದನ್ನು ಗಮನಿಸ್ಬೋದು. ಪುಟ್ ಡೌನ್ ಅಂದರೆ ಬರಿ ಅಂತ, ಪುಟ್ ಫಾರ್ವರ್ಡ್ ಅಂದರೆ ಮುಂದೆ ಇಡು ಅಂತ, ಪುಟ್ ಆಫ್ ಅಂದರೆ ಮುಂದಕ್ಕೆ ಹಾಕು ಅಂತ, ಪುಟ್ ಆನ್ ಅಂದರೆ ಧರಿಸೋದು ಅಂತ, ಪುಟ್ ಔಟ್ ಅಂದರೆ ಆರಿಸು ಅಂತ ಅರ್ಥ. ಈ ಥರ ಸಣ್ಣ ಸಣ್ಣ ಅಂಶಗಳನ್ನು ನಾನು ಹೇಳಿದ್ದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಇಂಗ್ಲೀಷ್ ವಾಕ್ಯ ರಚನೆ ಅಥವಾ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಮಾಡೋದು. ಈಗ ಎನ್ಕರೇಜ್ಮೆಂಟ್ ನಿಮ್ಗೆ ಬೇಕಲ್ವಾ, ಅದಕ್ಕಾಗಿ ಒಂದಷ್ಟು ವಾಕ್ಯಗಳ ರಚನೆನ

0: ಮಾಡೋಣ. ಪೂರ್ತಿ ವಿಶ್ವಾಸನ ನಿಮ್ಮಲ್ಲಿ ಇಡಲೇಬೇಕು. ರೆಸ್ಟ್ ಅಶ್ಯೂರ್ಡ್, ಪೂರ್ಣ ವಿಶ್ವಾಸನ ನೀವು ಇಡಬೇಕು ಅನ್ನೋದಕ್ಕೆ ರೆಸ್ಟ್ ಅಶ್ಯೂರ್ಡ್. ಯೋಚನೆನ ಬಿಡಿ, ನನಗೆ ಬರುತ್ತೋ ಇಲ್ವೋ ಅನ್ನೋ ಯೋಚನೆ ನಿಮಗೆ ಬೇಕಾಗಿಲ್ಲ ಇಂಗ್ಲೀಷ್ ಮಾತಾಡೋದಕ್ಕೆ. ಜಸ್ಟ್ ಟ್ರೈ ಮಾಡಬೇಕು. ಸ್ಟಾಪ್ ವರಿಂಗ್, ಯೋಚನೆನ ಬಿಡು ಅನ್ನೋದಕ್ಕೆ ಸ್ಟಾಪ್ ವರಿಂಗ್. ಮಕ್ಕಳಂತೆ ಆಡಬೇಡ, ಡೋಂಟ್ ಕ್ರೈ ಲೈಕ್ ಚಿಲ್ಡ್ರನ್. ಮಕ್ಕಳಂತೆ ಆಡಬೇಡ ಅನ್ನೋದಕ್ಕೆ ಡೋಂಟ್ ಕ್ರೈ ಲೈಕ್ ಚಿಲ್ಡ್ರನ್. ಯಾಕೆ ನೀನು ಇಷ್ಟು ಚಿಂತೆ ಮಾಡ್ಕೊಂಡಿದ್ಯಾ? ವಾಟ್ಸ್ ಬೋದ್ರಿಂಗ್ ಯು? ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ದೀರಾ? ವಾಟ್ಸ್ ಬೋದ್ರಿಂಗ್ ಯು? ನನ್ನ ಬಗ್ಗೆ ಚಿಂತೆ ಬೇಡ. ಡೋಂಟ್ ವರಿ ಅಬೌಟ್ ಮೀ. ನನ್ನ ಬಗ್ಗೆ ಚಿಂತೆ ಬೇಡ. ಡೋಂಟ್ ವರಿ ಅಬೌಟ್ ಮೀ. ಹೆದರ್ಕೊಳ್ಬೇಡಿ, ಡೋಂಟ್ ಬಿ ಸ್ಕೇರ್ಡ್. ಹೆದರ್ಕೊಳ್ಬೇಡಿ, ಡೋಂಟ್ ಬಿ ಸ್ಕೇರ್ಡ್. ಚಿಂತೆ ಮಾಡೋ ಅಗತ್ಯ ಇಲ್ಲ. ದರ್ ಇಸ್ ನೋ ನೀಡ್ ಟು ವರಿ. ದರ್ ಇಸ್ ನೋ ನೀಡ್ ಟು ವರಿ ಅಂದರೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಐ ಆಮ್ ನಾಟ್ ಬೋದರ್ಡ್ ಅಬೌಟ್ ಇಟ್. ಐ ಆಮ್ ನಾಟ್ ಬೋದರ್ಡ್ ಅಬೌಟ್ ಇಟ್. ನಾನು ಇದಕ್ಕೆ ಹೆದರೋನಲ್ಲ. ನಿಮಗೇನಾದರೂ ತೊಂದರೆ ಇದ್ದರೆ ನನ್ನನ್ನು ಕೇಳಿ. ಯು ಕ್ಯಾನ್ ಆಸ್ಕ್ ಮೀ ಇಫ್ ದರ್ ಇಸ್ ಎನಿ ಡಿಫಿಕಲ್ಟಿ. ನಿಮಗೆ ಏನಾದರೂ ತೊಂದರೆ ಇದ್ದರೆ ನನ್ನನ್ನು ಕೇಳಿ. ಯು ಕ್ಯಾನ್ ಆಸ್ಕ್ ಮೀ ಇಫ್ ದರ್ ಇಸ್ ಎನಿ ಡಿಫಿಕಲ್ಟಿ. ನಿಮಗೆ ಬೇಕಾದ್ದನ್ನು ನೀವು ತಗೊಳ್ಳಿ. ಟೇಕ್ ವಾಟ್ ಎವರ್ ಯು ನೀಡ್. ಟೇಕ್ ವಾಟ್ ಎವರ್ ಯು ನೀಡ್ ಅಂದರೆ ನಿಮ್ಗೆ ಬೇಕಾದದ್ದನ್ನು ನೀವು ತಗೊಳ್ಳಿ. ನೀವು ಅನಗತ್ಯವಾಗಿ ಚಿಂತೆ ಮಾಡ್ತಿದ್ದೀರಾ. ಯು ಆರ್ ಅನ್ನೆಸೆಸರಿಲಿ ವರಿಡ್. ಯು ಆರ್ ಅನ್ನೆಸೆಸರಿಲಿ ವರಿಡ್. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಿಂಜರಿಯೋದಕ್ಕೆ ಹೋಗ್ಬೇಡ. ಡೋಂಟ್ ಹೆಸಿಟೇಟ್. ಹಿಂಜರಿಬೇಡ. ಡೋಂಟ್ ಹೆಸಿಟೇಟ್. ಅದರಿಂದ ಏನೂ ಬಾಧಕ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ಅದರಿಂದ ಏನೂ ಬಾಧಕ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ನೋಡಿದ್ರ ಎನ್ಕರೇಜ್ಮೆಂಟ್ಗೆ ಇಷ್ಟೊಂದು ಪದಗಳಿರುವಂಥ ವಾಕ್ಯಗಳು ಹೇಳಿದ್ವಿ. ಪ್ರತಿನಿತ್ಯ ನಾವು ಬಳಸ್ತೀವಿ, ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಹೇಳ್ತೀವಿ. ಈವನ್ ಕೆಲವರು ಹೆದರ್ಕೊಂಡಿದಾರಲ್ವಾ, ಅಯ್ಯೋ ನನಗಿದು ಬರುತ್ತೋ ಇಲ್ವೋ, ಆತ್ಮವಿಶ್ವಾಸನೇ ಇಲ್ಲದೆ ಆಗಿರ್ತಾರೆ. ಸೊ ಅದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುವಂಥ ವಾಕ್ಯಗಳ ರಚನೆನ ನಾವು ಮಾಡಿದ್ವಿ. ನನ್ನ ಜೊತೆ ಜೊತೆಯಲ್ಲಿ ನೀವು ಸಹ ಪ್ರಯತ್ನ ಪಡಬೇಕು. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ತಕಜಂ ಬಿತ್ ತಕಜಂ
1: ಅಯ್ಯೋ ಹೆಣ್ಣೆ ಮಂಕ್ ದಿನ್ನೆ
0: ತಕದಿತ್ ತಕಜಂ ಬಿತ್ ತಕಜಂ
1: ಬಿಡನು ನಿನ್ನ ಬಚ್ಚಿನ್ನ
0: ತಕ ತಕಜಂ ತರಿಕೆ ತಕಜಂ
1: ಕುಣಿದು ಕುಣಿದು ಧನಿವಾಯ್ತೇನು
0: ತಾಮ್ ತಕ ಧೀಮ್ ತಕ ತಕ ಧೀಮ ತಕಜಂ
1: ಬೆವರಿ ಬೆವರಿ ಸುಸ್ತಾಯ್ತೇನು
0: ಗಟ್ಟದ
1: ನೀರು ಕುಡಿದು ಸಿಡಿಸಿಡಿ ಎಂದು ಸಿಡಿದು ಗುರುಗುರು ಎಂದು ನಡೆದು

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಜೋಡಿ
1: ಜಂ
0: ಅಯ್ಯೋ ಹೆಣ್ಣೆ ಮಂಕ್ ದಿನ್ನೆ
1: ಜಂ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಹಣ್ಣುಗಳ ವಿಷಯಕ್ಕೆ ಅಂತ ಬಂದಾಗ ಹಣ್ಣುಗಳ ರಾಜ ಅಂತ ಮಾವು ಅಂತ ಕರಿತೀವಿ. ಮಾವಿಗೂ ಕೂಡ ಒಂದು ದಿನ ಇದೆ ಅಂತ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತು. ಹಾಗೆ ಮತ್ತೊಂದು ವಿಶೇಷ ಹಣ್ಣಿನ ಬಗ್ಗೆ ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದೇ ಕಲ್ಲಂಗಡಿ ಹಣ್ಣು. ಅದು ಯಾಕೆ ಸ್ಪೆಷಲ್ ಅಂತೀರಾ? ಈ ದಿನ ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನ ಸ್ನೇಹಿತರೆ. ಆಶ್ಚರ್ಯ ಆಗ್ತಾ ಇದೆಯಾ ಅಥವಾ ನಗು ಬರ್ತಾ ಇದೆಯಾ? ಇದೇನಪ್ಪ ಇದು, ಕಲ್ಲಂಗಡಿ ಹಣ್ಣಿಗೂ ಒಂದು ದಿನ ಇದೆಯಾ ಅಂತ? ಖಂಡಿತವಾಗ್ಲೂ ಸ್ನೇಹಿತರೆ, ಈ ದಿನವನ್ನು 3rd August ರಾಷ್ಟ್ರೀಯ ಕಲ್ಲಂಗಡಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಯಾಕಪ್ಪ ಅಂದರೆ, ಕಲ್ಲಂಗಡಿಯಲ್ಲಿ 92% ನೀರಿನ ಅಂಶ ಇರೋದ್ರಿಂದ, ಅಷ್ಟೇ ಅಲ್ಲದೆ ಇದರಲ್ಲಿ A, B, 6, C, ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ಮೆಗ್ನೇಷಿಯಂ ಅಂಶಗಳು ಹೆಚ್ಚಾಗಿರೋದ್ರಿಂದ, ಜೊತೆಗೆ ಬೇಸಿಗೆಯಲ್ಲಿ ಇದು ಸೂಪರ್ ಫ್ರೂಟ್ ಅಂತ ಸಾಬೀತಾಗಿದೆ. ಅದಕ್ಕೋಸ್ಕರ ಈ ದಿನವನ್ನು ರಾಷ್ಟ್ರೀಯ ಕಲ್ಲಂಗಡಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಹಾಗಾದರೆ ಈ ದಿನ ನೀವು ನಿಮ್ಮ ಒಂದು ಫೇವ್ರೆಟ್ ಹಣ್ಣಿನ ಬಗ್ಗೆ, ಜೊತೆಗೆ ಸ್ವಾಭಾವಿಕವಾಗಿ ಸಿಗುವಂತಹ ಹಣ್ಣುಗಳನ್ನು, ನೀವು ಎಷ್ಟೆಲ್ಲ ಬಗೆಯ ಹಣ್ಣುಗಳನ್ನು ನೀವು ತಿಂದಿದ್ದೀರಾ, ಅಥವಾ ಆ ಹಣ್ಣುಗಳೀಗ ನಿಮಗೆ ಕಾಣಿಸ್ತಾ ಇದೆ ಅಥವಾ ಕಾಣಿಸ್ತಾ ಇಲ್ವಾ ಹೇಗೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ನಿಮ್ಮ ಫೇವ್ರೆಟ್ ಹಣ್ಣಿನ ಬಗ್ಗೆ ಕೂಡ ಮಾತಾಡ್ಬೋದು. ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆ ಬಗೆಯಲ್ಲಿ ವಿಭಿನ್ನವಾಗಿ ಕಲರ್ಫುಲ್ ಆಗಿರುವಂತಹ ರುಚಿಯಾಗಿರುವಂತಹ ಹಣ್ಣುಗಳು ಇತ್ತೀಚೆಗೆ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಕೆಲವೊಂದು ಹಣ್ಣುಗಳು ನ್ಯಾಚುರಲ್ ಆಗಿ ಸಿಕ್ಕರೆ ಇನ್ನೂ ಕೆಲವು ಹಣ್ಣುಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿಂತೀವಿ. ಸೊ ಆ ಹಣ್ಣುಗಳ ಬಗ್ಗೆ ಕೂಡ ನೀವು ಈ ದಿನ ಮಾತಾಡ್ಬೋದು. ಹಾಗಾದರೆ 9686092799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಹಣ್ಣುಗಳ ಬಗ್ಗೆ ಈ ದಿನ ಮಾತಾಡಿ. ಹಾಗೆ ಕಾಡು ಹಣ್ಣುಗಳಂತ ಒಂದಿಷ್ಟಿವೆ ಸ್ನೇಹಿತರೆ. ಸೊ ಅವುಗಳ ಪರಿಚಯ ಕೂಡ ನೀವು ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ಬೋದು ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳುವ. ನಮಸ್ತೆ.
8: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
8: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
0: ಎಸ್ ಸರ್, ಎಸ್ ಸರ್ ಸರ್, ಇವತ್ತು ತುಂಬಾ ಸ್ಪೆಷಲ್, ಯಾಕಂದ್ರೆ ವಾಟರ್ ಮೆಲನ್ ಕೂಡ ಒಂದಿನ ಇದೆ ಅಂತ.
8: ಖಂಡಿತ ಮೇಡಮ್, ಹೌದು.
0: ಎಸ್, ನಿಮಗೆ ಖುಷಿ ಆಗ್ತಿದೆಯಾ, ನಗು ಬರ್ತಿದೆಯಾ, ಆಶ್ಚರ್ಯ ಆಗ್ತಾ ಇದೆಯಾ?
8: ಇಲ್ಲ, ಹಣ್ಣುಗಳು ಇದು ಬೇಸಿಗೆ ಕಾಲದಲ್ಲಿ ನಮ್ಮ ದಾಹವನ್ನು ನೀಗಿಸುವಂತಹ ಒಂದು ಹಣ್ಣು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮೇಡಮ್.
0: ಕರೆಕ್ಟ್.
8: ಯಾಕಂದ್ರೆ ಇದು ನೀರಿನ ಅಂಶ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ನಕ್ಕೂ ಸಿಹಿ ಆಗಿರುತ್ತೆ.
0: ನಿಜ,
8: ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಮಾವಿನ ಹಣ್ಣು ಮೇಡಮ್.
0: ಮಾವಿನ ಹಣ್ಣು, ವಾವ್.
8: ಮಾವಿನ ಹಣ್ಣು ಯಾಕೆಂತ ಹೇಳಿದ್ರೆ ಇದು ಹಣ್ಣು ಇದ್ದಾಗ ಬಹಳಷ್ಟು ಸಿಹಿ ಜಾಸ್ತಿ ಕೊಡೋದು ಅಂತ ಹಣ್ಣು ಅಂದ್ರೆ ಇದೇನೆ ಮೇಡಮ್.
0: ಅದಕ್ಕೆ ಅಲ್ವಾ ಮಾವುಗಳ ರಾಜ ಅಂತ ಕರೆದು.
8: ಮಾವಿಗಳ ರಾಜ ಅಂತ ಹೇಳ್ತಾರೆ. ನಂತರ ಇದು ನಾವು ಚಿಕ್ಕಂದಿನಲ್ಲಿ ಆ ಹಣ್ಣುಗಳನ್ನ ವಾಟೆನ ಕೊನೆಗೆ ಹಿಂಡ್ಬಿಟ್ಟು ಆ ಕೈಯೆಲ್ಲ ಮೇಡಮ್ ಅದೆಲ್ಲ ಮರೆಯಕ್ಕಾಗದೆ ಇರೋ ಒಂದು ಇದು ಅನುಭವ ಅಂತ ಹೇಳ್ಬೋದು
0: ಮೆಮೊರೀಸ್ ಅವೆಲ್ಲ.
8: ಹೌದು ಮೇಡಮ್, ಯಾಕಂದ್ರೆ ಇದು ನನಗೆ ಇದು ಹಣ್ಣುಗಳು ಕೊಯ್ದು ಕೊಟ್ಟಾಗ ನನಗೆ ಇಷ್ಟ, ನನಗ್ ಬೇಡ, ನನ್ ವಾಟೆ ಇರೋದೇ ಬೇಕು ಅಂತ ಇದೆ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಹಿಂಡಿದಾಗ ಕೈಯೆಲ್ಲ ಸೋರ್ದಾಗ ನೆಕ್ಕೋದಂತ ಒಂದು ಆಸೆ ಮೇಡಮ್. ಇವೆಲ್ಲ ನಮ್ಗೆ ಸವಿ ಸವಿ ನೆನಪು ಅಂತ ಹೇಳ್ಬೋದು ಮೇಡಮ್.
0: ಹಾಗೆ ನ್ಯಾಚುರಲ್ ಆಗಿ ಸಿಕ್ಕಂತ ಹಣ್ಣುಗಳನ್ನ ಎಷ್ಟೆಲ್ಲ ಬಗೆಯಲ್ಲಿ ನೀವು ಹಣ್ಣುಗಳನ್ನ ಸೇವನೆ ಮಾಡಿದಿರಿ?
8: ನಾವು ಆಪಲ್ ತಗೊಳ್ತೀನಿ ಮೇಡಮ್ ಹಂಗಿದ್ದಾಗ.
0: ಆಪಲ್, ಆಪಲ್ ನ್ಯಾಚುರಲ್ ಸೇಲ ದುಡ್ಡು ಕೊಡ್ತಾ ತಗೊಳ್ಳೋದಲ್ವಾ ಸರ್? ಈ ನ್ಯಾಚುರಲ್ ಅಂದ್ರೆ ಈ ನೇರಳೆ ಹಣ್ಣು, ಕವಳೆ ಹಣ್ಣು, ಪರ್ಗೆ ಹಣ್ಣು
8: ಅಲ್ಲ, ಅದಿರುತ್ತೆ ಆತರ ಇರುತ್ತೆ ಸರಿ. ಆದ್ರೆ ಇದು ಮಾವಿನ ಹಣ್ಣು ಬಿಟ್ರೆ ನಂಗೆ ಜಾಸ್ತಿ ಇಷ್ಟ ಆಗದ ಅಂತ ಹೇಳಿದ್ರೆ ಆಪಲ್ ಮೇಡಮ್.
0: ಆಪಲ್, ಸೇಬು. ಓಕೆ, ಸೂಪರ್ ಸರ್. ಓಕೆ, ಹಾಗೆ ಸರ್ ಕದ್ದು ತಿಂದಿರೋ ಹಣ್ಣು ಯಾವ್ದಾದ್ರು ಉಂಟಾ, ಈ ಪೇರ್ಲೆ ಮಾವು ಆತರ?
8: ಬಹಳಷ್ಟು ಇತರ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಚೇಷ್ಟೆಗಳು ಇದ್ರೇನೆ ಅದಕ್ಕೊಂದ್ ಬೆಲೆ ಮೇಡಮ್. ಯಾಕಂತ ಹೇಳಿದ್ರೆ ಅವರು ಆ ಮಾವಿ ಇದು ಮಾವಿನ ಎಲ್ಲ ಇದು ಊರ್ ಕಡೆ ಹೋದಾಗೆಲ್ಲ ಮರಗಳಾಕಿ ಬೆಳೆಸಿರ್ತಾ ಇದ್ರು, ಹಣ್ಣಾಗ್ಲಿ ಅಂತ ಬಿಡ್ತಾ ಇದ್ರು. ಅವಾಗ ನಾವು ಕದ್ದು ತಿನ್ನಕ್ ಹೋದಾಗ ಇದು ಮಾಲೀಕರೆಲ್ಲ ಕೋಲಿ ಇಟ್ಕೊಂಡ್ ಬಂದು ಹಚ್ಚಿಸ್ಕೊಂಡ್ ಬರ್ತಾ ಇದ್ರಲ್ಲ, ಅದು ಒಂಥರ ಸಂಭ್ರಮನೆ ಮೇಡಮ್. ಯಾಕಂದ್ರೆ ಇದು ಮಾವಿನಕಾಯಿ ಎಲ್ಲ ಬಿಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಉಪ್ಪಿಗೆ ನಾವು ಸ್ವಲ್ಪ ಕರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡು ಒಂದ್ ಪೇಪರ್ ಅಲ್ಲಿ ಗಂಟೆ ಹಾಕೊಂಡು ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ಚಾಕ್ ಎಲ್ಲ ಸಿಗ್ತಾ ಇರ್ಲಿಲ್ಲ, ಈ ಕಲ್ ತಗೊಂಡು ಯಾವ್ದಾನ ಬೋರ್ ಇರೋದು ಮೇಡಮ್, ಅವಾಗೆಲ್ಲ ಬೋರ್ವೆಲ್ ಎಲ್ಲ ಇರೋದು. ಅವಾಗ ಏನ್ ಮಾಡ್ತಾ ಇದ್ವಿ, ಬೋರ್ವೆಲ್ ಎಲ್ಲ ಈ ಕಲ್ನ ಚೆನ್ನಾಗಿ ತೊಳ್ಕೊಂಡು ಗೆಜ್ಬಿಟ್ಟು ಒಂದ್ ನಾಕ್ ಜನ ಅಥವಾ ಇಬ್ರು ಇದ್ರೆ ಅದನ್ನ ಹಂಚ್ಕೊಂಡು ತಿಂತಾ ಇದ್ವಿ. ಅದು ಓಟೆಗಳೆಲ್ಲ ಓಪನ್ ಆಗಿರೋ ಬಿಡ್ತಾ ಇರ್ಲಿಲ್ಲ. ಅದು ಇದು ಜಜ್ಜಿದಾಗ ಏನಾಗುತ್ತೆ ಅಂದ್ರೆ ಓಟೆ ಕೂಡ ಅದು ಇದು ಜಜ್ಜಾಬಿಟ್ಟು ಅದು ಇದಕ್ಕೆ ಹಂಚ್ಕೊಂಡ್ಬಿಡ್ತಾಯ್ತು ಮೇಡಮ್, ಮಾವಿನಕಾಯಿಗೆ ಹಂಚ್ಕೊಂಡ್ಬಿಡ್ತಾಯ್ತು
0: ಹಾಗೆ.
8: ಹ್ಮ್ ಮೇಡಮ್, ಆ ತರ ಈ ತರ ಎಲ್ಲ ಸಂಭ್ರಮ ಪಟ್ಟಿದೀವಿ ಮೇಡಮ್ ಆಗ ಚಿಕ್ಕಂದಿನಲ್ಲಿ.
0: ವೆರಿ ನೈಸ್ ಸರ್, ವೆರಿ ನೈಸ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
8: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಿ? ಹಲೋ. ಓಕೆ, ಪ್ರೇಮ ಅವರೇ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
0: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಿ?
9: ಆರಾಮಿದ್ದೀವ್ರಿ. ತಮ್ದು ಟೀ ಆಯ್ತುರಿ?
0: ಟೀ ಇನ್ನು ಇಲ್ಲ, ಕಾರ್ಯಕ್ರಮ ಮುಗಿದ್ಮೇಲೆ ಟೀ ತಗೋಬೇಕಮ್ಮ.
9: ದಿನಾಲು ಇದೇ ತರ ಹೇಳ್ತಿರ್ತೀರಿ, ಅದು ಕೇಳುವಂತರ ಹವ್ಯಾಸ.
0: ಓ ಹಾಗೆ. ಅದು ಕೆಲವೊಂದು ವಿಷಯಗಳು ಹಾಗೆ, ಈಗ ಸಡನ್ ಆಗಿ ಯಾರಾದ್ರು ಸಿಕ್ಕ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳ್ತೀವಲ್ವ, ಅದು ಕುಶಲೋಪರಿ ಹಾಗೆ.
9: ಹೌದು ಮೇಡಮ್, ಮನೆಗೆ ಬಂದಾಗ ಆರಾಮಿದ್ದೀರಾ ಅಂತ ಕೇಳೋದು, ನಿಮಗೆ ಸಿಕ್ ಕುಡಿದ್ರೆ ನಷ್ಟ ಆಯ್ತರಿ ಅಂತ ಕೇಳೋದು, ಇದೊಂಥರ ಹವ್ಯಾಸ.
0: ಅದು ಪ್ರೀತಿಯ ಒಂದು ಅಭ್ಯಾಸಗಳು ಅಂತಾನೆ ಹೇಳ್ಬೋದು. ಅವ್ರು ಕಂಡ ತಕ್ಷಣ ಇನ್ನೇನು ಮಾತಾಡಕ್ಕಾಗಲ್ಲ, ಆರಾಮಾಗಿದ್ದೀರಾ ಅಂತ ಸ್ಮೈಲ್ ಕೊಟ್ರೆ ಏನೋ ಅವ್ರಿಗೆ ಒಂಥರ ಖುಷಿ. ಕಲ್ಲಂಗಡಿ ಹಣ್ಣಿನ ದಿನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದಾರೆ.
9: ಕಲ್ಲಂಗಡಿ ಹಣ್ಣು ಬ್ಯಾಸಿಗೆಯಲ್ಲೇ ಜಾಸ್ತಿ ಬೆಳೆಯೋದ್ರಿ ಅದು.
0: ಹೌದು ಹೌದು,
9: ಬ್ಯಾಸಿಗೆಯಲ್ಲಿ ಮತ್ತೆ ಕಾಸ್ಟ್ಲಿನೂ ಇರೋದು ಅವಾಗೆ. ಈಗ 20 ರೂಪಾಯಿ ಕೊಡೋ ಹಣ್ಣು ಅವಾಗ 100 ರೂಪಾಯಿ ಒಂದು ಸಿಗ್ತಾವ.
0: ನಿಜ.
9: ಅದರ ಬಗ್ಗೆ ಒಂದ್ ಹೋಗ್ಬಿಟ್ಟು ಹಸಿರು ದವಾಖಾನಿ, ಕೆಂಪು ಡಾಕ್ಟರು, ಕರಿ ಗುಡುಗಿ ಅಂತ.
0: ಹೌದು, ಕೆಂಪು ಕೋಟೆ ಒಳಗೆ ಕಪ್ಪು ಸೈನಿಕರು, ಕಪ್ಪು ಸೈನಿಕರು,
9: ಈ ತರ ಎಲ್ಲ ಹೋಗ್ಬಿಟ್ಟು ತಿನ್ನಕ್ಕೂ ಮತ್ತೆ ನೋಡಕ್ ಎಷ್ಟ್ ಕೆಂಪು ಇರ್ತೈತಿ, ತಿನ್ನಕ್ ಅಟ್ಟಿ ರುಚಿ ಇರ್ತೈತಿ ಅದು.
0: ನಿಜ ನಿಜ ನಿಜ.
9: ಇಷ್ಟು ಮಾತ್ರ ನನ್ಗೆ ಗೊತ್ತರಿ, ಇದ್ರ ಬಗ್ಗೆ ಮತ್ತೆ ಯಾರು ಹೇಳ್ತಾರೆ ಕೇಳ್ತಿರ್ತೀನಿ.
0: ನಿಮ್ಮ ಫೇವ್ರೆಟ್ ಹಣ್ಣು ಯಾವ್ದು?
9: ಯಾವ ಸಿಕ್ಕರು ಒಳ್ಳೇದ್ರಿ, ನೀವ್ ಇನ್ನೊಂದು ಇಂಥ ಯಾವ್ದೋ ಒಂದ್ ಹೇಳಿದ್ರೆ ಹಣ್ಣು, ಯಾವ್ದತ್ ನನಗ್ ಗೊತ್ತಾಗ್ಲಿಲ್ಲ.
0: ಯಾವ್ದು ಈ ಕವಳೆ ಹಣ್ಣು?
9: ಕವಳೆ ಹಣ್ಣು ಅಂತ ಯಾವ್ದ್ರಿ ಅದು?
0: ಕವಳೆ ಹಣ್ಣು ಒಂಥರ ಗೋಲಿ ತರ ಇರುತ್ತೆ, ಹಸಿರು ಕಲರ್ ಇರುತ್ತೆ, ಸ್ವಲ್ಪ ಕೆಂಪು ಆಗುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಕಾಯಿ ಇದ್ದಾಗ. ಇದು ಹಣ್ಣಾದ್ಮೇಲೆ ನೀಲಿ ಕಲರ್ ಆಗುತ್ತೆ, ಚಿಕ್ಕ ಚಿಕ್ಕ ಬೀಜ ಇರುತ್ತೆ ಒಳಗೆ, ಉಪ್ಪಿನಕಾಯಿ ಹಾಕ್ತಾರೆ.
9: ಅದು ಯಾರಿಗಾದ್ರೂ ಗೊತ್ತಿದ್ರು ಹೇಳ್ತಾರೆ, ಅವ್ರಿಗೆ ಕೇಳ್ತೀನಿ ಅಂತ.
0: ಕವಳೆ ನಮ್ ಕಡೆ ಸಿಗತ್ತೆ, ನಮ್ ಕಡೆ ಸಿಗತ್ತೆ,
9: ನಿಮ್ ಕಡೆ ಸಿಗತ್ತೆ. ಆದ್ರೆ ನಾವ್ ಏನಂತ ಕರಿತೇವ ಅಂತ ಹೇಳಿ ನನಗ್ ಗೊತ್ತಿಲ್ಲ. ಅದು
0: ಹೌದಾ?
9: ಕೇಳ್ಬೇಕ್ರಿ. ನಮಸ್ಕಾರ.
0: ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ ಚಂದ್ರಶೇಖರ್ ಸರ್, ಹೇಗಿದ್ದೀರಿ?
10: ಚೆನ್ನಾಗಿದ್ದೀರಿ. ನೀವ್ ಹೇಗಿದ್ದೀರಿ ಮೇಡಮ್?
0: ಆರಾಮ್ ಸರ್. ನಿಮ್ ಪರಿಚಯ ಮಾಡ್ಕೋಬೇಡಿ.
10: ಮಹಾಲಕ್ಷ್ಮಿ ಅವ್ರೆ. ಹೇಗಿದ್ದಾರೆ ಅಂತ ಕೇಳಿದೆ.
0: ಆರಾಮಾಗಿದ್ದಾರೆ, ಆರಾಮಾಗಿದ್ದಾರೆ.
10: ನನ್ನ ಹೆಸರು ಮೇಡಮ್, ನನ್ನ ಹೆಸರು ಸಿಡ್ಡಿ ಚಂದ್ರಶೇಖರ್. ಅತಿ ಚೌಡನಹಳ್ಳಿ ಹೊಳೆಸ್ಪುರದ ಹಾಸನ ಜಿಲ್ಲೆ 573-200 ಅನ್ನೋದು ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮ್ಗೂ ಸೇರಿ ನನ್ನ ನಮಸ್ಕಾರಗಳು.
0: ಓಕೆ ಸರ್, ನಿಮಗೂ ಕೂಡ ನಮ್ ನಮಸ್ಕಾರ. ಚಂದ್ರಶೇಖರ್ ಸರ್ ಅವರ ಫೇವರೇಟ್ ಹಣ್ಣು ಯಾವುದು?
10: ಏ ಮೇಡಮ್,
0: ನಿಮ್ಮ ಒಂದು ಫೇವರೇಟ್ ಹಣ್ಣು?
10: ಹಣ್ಣು ನನ್ನ ಫೇವರೇಟ್ ಹಣ್ಣು ಅಂದ್ರೆ ನಾನು ಇದು ಇದಪ್ಪ ಕಿತ್ಲೆ ಅಂತಿದ್ದೆ ಮೇಡಮ್.
0: ಕಿತ್ಲೆ ಹಣ್ಣು. ಓಕೆ. ಇವತ್ತು ನ್ಯಾಷನಲ್ ವಾಟರ್ ಮೆಲನ್ ಡೇ ಸರ್, ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನ.
10: ಕಲ್ಲಂಗಡಿ ಹಣ್ಣು ಎಲ್ಲ, ಅದು ಕಲ್ಲಂಗಡಿ ಹಣ್ಣು ತಿನ್ಬಹುದು, ಅದು ಯಾವಾಗ್ಲೂ ಸಿಗೈತಿ. ಕಿತ್ತೆ ಹಣ್ಣು ಜಾಸ್ತಿ ಕಾಲದ ಸಿಗಲ್ಲ, ಕಿತ್ತೆ ಸಿಗಂಗ ಆತರ ಸಿಗಲ್ಲ.
0: ಓಕೆ. ಇನ್ನು ಕಾಡು ಹಣ್ಣುಗಳ ವಿಷಯಕ್ಕೆ ಬಂದ್ರೆ ಈಗ ಸ್ವಾಭಾವಿಕವಾಗಿ ಸಿಗ್ತಾವಲ್ಲ ಆ ರೀತಿಯ ಹಣ್ಣುಗಳು?
10: ಸ್ವಾಭಾವಿಕವಾಗಿ ಸಿಗೋ ಹಣ್ಣುಗಳು ನೇರ್ಲೆಂಡ್ ತಿಂತೀವಿ. ಆಮೇಲೆ ಅದ್ ಬಿಟ್ಟು ಇನ್ನ ಹಣ್ಣುಗಳು ಬೇಕಷ್ಟು ಪೀಪೆ ಹಣ್ಣು ತಿಂತೀವಿ, ಪೇರ್ಲ ಪೇರ್ಲೆ ಹಣ್ಣು. ಆಮೇಲೆ ಇನ್ನೊಂದು ಗಣಿಕೆ ಹಣ್ಣು ಅಂತ ಬರೋದು ಮೇಡಮ್, ಈಗ ಗಿಡಗಳ ಕಾಡೆಲ್ಲ ಕಮ್ಮಿ ಆಗೋದು.
0: ಓಕೆ. ಗಣಿಕೆ ಹಣ್ಣು
10: ಅಂತ ಬರ್ತಾ ಇರೋದಂದ್ರೆ ಆರೆಂಜ್ ಕಲರ್ ಇರುತ್ತೆ ಮೇಡಮ್ ಅದು. ಅದಂತ ಸಿಪ್ಪೆ ಗಾಳಿ ಬಿಟ್ಟು ಬರೋ, ಗಾಳಿ ಬಿಟ್ಟು ಒಗರ ಆಗುತ್ತೆ ಅಂತ ತಿನ್ನು. ಅವಾಗೆಲ್ಲ ಚಿಕ್ಕ ಸಿಕ್ಕಾಪಟ್ಟೆ ಗಣಿಕೆ ಹಣ್ಣು ಸಿಗವು, ತಿನ್ನೋ ನಾವು. ಆಮೇಲೆ ಕಾರೆ ಹಣ್ಣು ಅಂತ ಬರುತ್ತೆ, ಕಾರೆ ಕಾರೆ ಗುತ್ತಿ ಬರುತ್ತಲ್ಲ, ಕಾರೆ ಹಣ್ಣೆಲ್ಲಾನು ಇದ ತಿನ್ನವು.
0: ಓಕೆ.
10: ಡಬ್ಕ್ ಹಾಕಿಬಿಟ್ಟು ಹಣ್ಣಾಗಿರೋ ಡಬ್ಕ್ ಹಾಕ್ಬಿಟ್ಟು ಕಲ್ಲು ಹಾಕ್ಬಿಟ್ಟು ಡಬ್ಕ್ ಹಾಕ್ಬಿಟ್ಟು ಹಣ್ಣ ಕೂಡ ಆಮೇಲೆ ತಿನ್ನವು. ಅವಾಗ ಏನೇನು ಬೇಕೋ ತಿಂದು ಅರಗಿಸಿದ್ವಿ ಮೇಡಮ್. ಈಗ ತಿನ್ನಕ್ಕೂ ಆಗಲ್ಲ, ಅರಗಿಸಕ್ಕೂ ಆಗಲ್ಲ,
0: ಅರಗಿಸಕ್ಕೂ
10: ಇಲ್ಲ. ಈಗ ಕೆಲವು
0: ಅವಿಲ್ವಾ, ಈಗ ಸಿಗಲ್ಲ, ಕಡಿಮೆ.
10: ಕೆಲವೆಲ್ಲ ಮರೆಯ ಬಿಟ್ಟಿದೆ ಮೇಡಮ್, ಕಾರೆ ಹಣ್ಣು ಕಾರ ಗಿಡ ಇಲ್ಲ, ಗಣಿಕೆ ಹಣ್ಣು ಗಿಡ ಕಾಡೆಲ್ಲ ಕಡೆ ಕಮ್ಮಿ ಆಗಿದೆ, ಆ ಗಿಡ ಆ ಗಿಡನೇ ಇಲ್ಲ ಕೆಲವು.
0: ಓಕೆ ಓಕೆ ಓಕೆ.
10: ಹಾಗಾಗಿ ಹಣ್ಣುಗಳು ತಿನ್ಬೇಕು. ವಿಟಮಿನ್ ಸಿ ಇರೋದ್ಗಳು ಯಾವ ಹಣ್ಣು ಬೇಕಾದ್ರೆ ತಿನ್ಬೋದು ಮೇಡಮ್, ತುಂಬಾ ಆರೋಗ್ಯ, ತುಂಬಾ ಒಳ್ಳೆಯದು. ನಿಂಬೆಹಣ್ಣು ಸಮೇತ, ಈಗ ನಿಂಬೆಹಣ್ಣು ಸಾಮಾನ್ಯ ಉಪಯೋಗಿಸ್ತಾ ಇರ್ತೀವಿ
0: ಸರ್,
10: ಕ್ರಮಬದ್ಧವಾಗಿ ನಿಂಬೆಹಣ್ಣು ಉಪಯೋಗಿಸ್ಬಿಟ್ಟು ಮೇಡಮ್, ಬೆಳಗ್ಗೆ ದೇಟ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ಗೆ ನಿಂಬೆಹಣ್ಣು ಕುಡಿದ್ಬಿಟ್ರೆ, ನೀರು ಚಿಟಿಕೆ ಉಪ್ಪಾಕ ಕುಡಿದ್ಬಿಟ್ರೆ ಯಾವ ರೋಗನೂ ಬರಲ್ಲ ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು.
10: ಬರಲ್ಲ.
0: ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
10: ನನ್ನ ಅನುಭವ ಜನಗಳಿಗೆ ಒಂಚೂರು ಗೊತ್ತಾಗ್ಲಿ.
0: ಖಂಡಿತ ಖಂಡಿತ ಖಂಡಿತ ಸರ್, ಖಂಡಿತ, ಥ್ಯಾಂಕ್ ಯು.
10: ಯಾಕೆಂದ್ರೆ ಎಲ್ಲರ ಆರೋಗ್ಯ ಬಯಸಿ ಮಾಡೋದು, ಆರೋಗ್ಯ ಚೆನ್ನಾಗಿರ್ಲಿ, ಜನ ಆರೋಗ್ಯವಾಗಿರ್ಲಿ ಅಂದ್ರೆ ನನ್ನ ಆಸೆ.
0: ನಿಜ ಸರ್, ನಿಜ ನಿಜ ನಿಜ ಸರ್. ಓಕೆ ಸರ್, ಎಸ್, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಿ?
11: ಆರಾಮಿದ್ದೀರಿ
0: ಸರ್? ಆರಾಮಾಗಿದ್ದೀನಿ. ಆಯ್ತು ಸರ್, ನಿಮ್ದು?
11: ನಮ್ದು ಊಟ ಆಯ್ತು ಮೇಡಮ್. ಮಳೆ ನಮ್ ಕಡೆ ರೀ ಮೇಡಮ್?
0: ಮಳೆ ತುಂಬಾ ಚೆನ್ನಾಗಿದೆ ಸರ್ ನಮ್ ಕಡೆ.
11: ನಮ್ ಕಡೆ ಏನೋ ನಿನ್ನೆ ಸ್ವಲ್ಪ ತುಂತುರು ಮಳೆ ಆಗಲ ಹಾಕಿದೆ ಮೇಡಮ್.
0: ಹೌದಾ?
11: ನಿನ್ನೆ ಇವತ್ತ ಸ್ಟಾರ್ಟ್ ಆಗಿದೆ ಮೇಡಮ್. ಇಲ್ಲಿ ತನಕ ಇದ್ದಿದ್ರು ಮೇಡಮ್, ಹೆಚ್ಚು ಕಡಿಮೆ ನಮ್ಗ.
0: ಇವಾಗ ಸ್ವಲ್ಪ ಭೂಮಿ ತಂಪಾಯ್ತಾ?
11: ತಂಪಾಗಿದೆ ಮೇಡಮ್.
0: ಓಕೆ ಸರ್, ಒಳ್ಳೇದು ಸರ್. ಇವತ್ತು ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನದ ಪ್ರಯುಕ್ತ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ವಿ.
11: ಹಣ್ಣುಗಳ ಬಗ್ಗೆ ಮೇಡಮ್? ಹಣ್ಣು ನೋಡ್ರಿ ಮೇಡಮ್, ಅದು ಒಳ್ಳೆಯ ಹಣ್ಣು ಮೇಡಮ್. ಅದು ಕಲ್ಲಂಗಡಿ ಅಂದ್ರೆ ಒಳ್ಳೆ ಹಣ್ಣು ಮೇಡಮ್. ಅದು ಯಾಕಂದ್ರೆ ಬೇಸಿಗೆ ಕಾಲದಾಗ ಮಾತ್ರ ತಿನ್ನಕ್ ಬರುತ್ತೆ ಅದು.
0: ಹೌದು.
11: ಆದ್ರೆ ಊಟ ಟೈಮ್ನಾಗ ಬರಲ್ಲ ಮೇಡಮ್, ಅದನ್ನ ತಿನ್ನಂಗೆ ಇಲ್ಲ ಯಾರು.
0: ನಿಜ. ಹಾಗೆ ನೀವು ಸ್ವಾಭಾವಿಕವಾಗಿ ಸಿಕ್ಕಂತಹ ಹಣ್ಣುಗಳು ನಿಮ್ ಕಡೆ ಯಾವೆಲ್ಲ ಹಣ್ಣುಗಳು ಸಿಗತ್ತೆ ನ್ಯಾಚುರಲ್ ಆಗಿ ದುಡ್ಡು ಕೊಡದೆ?
11: ಮೇಡಮ್ ನಮ್ದು ಮಾವಿನ ಹಣ್ಣು ಹೆಚ್ಚು ಉಪಯೋಗ ಮಾಡ್ತೀವ್ರಿ ಮೇಡಮ್ ನಾವು. ಆಮೇಲೆ ದಾಳಂಬೆ, ಆಮೇಲೆ ಬಾಳೆ.
0: ಇವೆಲ್ಲ ಬೆಳಿತೀರಾ ನೀವು?
11: ಬೆಳಿತೀವಿ ಮೇಡಮ್. ನೀವು ಹೊಡೆದು ತೋರ್ಸಂದ್ರೆ ತೋರಿಸ್ಬೋದ್ರಿ.

0: ಯಾಕಂತ ಹೇಳಿ ಯಾರಾದ್ರೂ ಬಂದ್ ನೋಡಿದ್ರು ಕರೆಕ್ಟ್ ಆಗಿ ಇರ್ಬೇಕು ಮೇಡಮ್. ಮತ್ತೆ ಮನೆಗೆ ಬಂದ್ ನೋಡಿದ್ರು
1: ನಿಜ ನಿಜ ನಿಜ ನಿಜ
0: ಒಮ್ಮೆ ನಮ್ಮ ಇದ್ರವ್ರು ಬಂದಿದ್ರು ಮೇಡಮ್, ಇಲ್ಲಿ ಏಳಾ ಆಕಾಶವಾಣಿ ಅಂತ ಇದೆ ನಮ್ ಜಟ್ಟಿ ತಾಲೂಕಿನಲ್ಲಿ, ಅವ್ರು ಹೇಳಿದ್ದೆ ನಾನು, ಅವ್ರು ಬಂದಿದ್ರು ನಮ್ ತೋಟಕ್ಕೆ.
1: ಓಕೆ,
0: ಅದು ಏನಿತ್ತಲ್ಲ ಕರೆಕ್ಟ್ ಆಗಿ ಇತ್ತು, ಅವ್ರು ಒಪ್ಕೊಂಡ್ ಬಿಟ್ರು.
1: ನಿಜ
0: ನೀನ್ ಮಾತ್ರ ಸುಳ್ಳು ಹೇಳಂಗಿಲ್ಲ ಸೌದಿ ಅಂತ, ಎಲ್ಲಾರು ಸೌದಿ ಅಂತ ಕೇಳ್ತಾರ ಮೇಡಮ್ ನನಗೆ. ಅದ್ರ ಸಲುವಾಗಿ ಯಾವ್ ನಿದ್ದಿದ್ದ ಮಾತಾಡ್ಬೇಕು ಮೇಡಮ್, ಇಲ್ಲದಂತೂ ಏನು ಮಾತಾಡಕ್ ಬರಲ್ಲ ನಮಗೆ.
1: ಓಕೆ ಸರ್, ಸೂಪರ್ ಸರ್, ವೆರಿ ನೈಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು
1: ಸರ್. ಎಸ್ ಸರ್, ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್.
1: ಸರ್, ಕೆಲಸ ಮಾಡ್ತಾ ಇದ್ರೆ ಹಾಗೆ ಅರ್ಜೆಂಟ್ ಅಲ್ಲಿ ಬಂದ್ರೆ ಏನ್ ಕತೆ?
2: ಇಲ್ಲ ಇಲ್ಲ, ನಾನು ಈಗ ತಾನೇ ಬಂದೆ ಜಮೀನ್ ಹತ್ರ ತಿಂಡಿ ತಿನ್ಬಿಟ್ಟು. ಕೇಳ್ತಾ ಇದ್ದೇನೆ ಮೇಡಮ್, ಇದು ಇವತ್ತು ಅದೇ ಕಲ್ಲಂಗಡಿ ಹಣ್ಣಿನ ಬಗ್ಗೆ ನೀವು ಕೂಡ ಹೋಮ್ ವರ್ಕ್ ಕೊಟ್ಟಿದ್ರಿ.
1: ಹೌದೌದು
2: ಮೇಡಮ್, ನಿಜ ನೋಡಿ, ನಾನ್ ನಿನ್ನೆ ಮೊನ್ನೆ ಇನ್ನು ಕಲ್ಲಂಗಡಿ ಹಣ್ಣು ತಿಂದಿದ್ವಿ, ಅದು ಶುಕ್ರವಾರ ಸಂತೆ ಅರಸೀಕೆರೆನಲ್ಲಿ, ಅಲ್ಲಿ ತಗೊಂಡ್ ಬಂದಿದ್ದೆ, ಎಲ್ಲ ಮಕ್ಳಿಗೆಲ್ಲ ಕುಯ್ದು ಕೊಟ್ಟೆ, ತಿಂದು ಖುಷಿ ಪಟ್ರು. ಆಮೇಲೆ ನಮ್ಮಲ್ಲಿ ಮೇಡಮ್ ಹಣ್ಣುಗಳು, ಈ ಮಾವಿನ ಹಣ್ಣು ಇವತ್ತಿದೆ, ಅದು ನೋಡಿ ನೀಲಂ ಅಂತ ಒಂದು ತಳಿ ಇದೆ ಮೇಡಮ್.
1: ಓಕೆ ಸರ್,
2: ಅದು ಏಕಾದಶಿ ಸಮಯದಲ್ಲೇ ಸಿಗೋದು, ಹಾಗಾಗಿ ಆ ನೀಲಂ ನಮ್ಮ ಮನೆಯಲ್ಲಿ ನಮ್ಮ ತೋಟದ್ದು ಇದೆ ಮಾವಿನ ಹಣ್ಣು. ನಾವು ಪ್ರತಿನಿತ್ಯನು ಕೂಡ ಊಟದ ಜೊತೆಲ್ಲೇ ನಾವು ಮಾವಿನ ಹಣ್ಣನ್ನ ಸೇವಿಸ್ತಾ ಇದ್ವಿ ಈಗ.
1: ಒಳ್ಳೆ ಚಾನ್ಸ್,
2: ಖಂಡಿತ ಅದು ನೀಲಂ ತಳಿ ಈ ಸಮಯದಲ್ಲೇ ಬರೋದು ಮೇಡಮ್. ಅದು ಇನ್ನ ರಸ್ಪುರಿ ಅವೆಲ್ಲ ಸ್ವಲ್ಪ ಮುಂಚೆ ಬಂದ್ಬಿಡುತ್ತೆ.
1: ನಿಮ್ಮ ತೋಟದಲ್ಲಿ ಬೆಳೆದ ಹಣ್ಣುಗಳ ಸರಿವು?
2: ಖಂಡಿತ ಮೇಡಮ್, ಖಂಡಿತ ನಾನೇ ಅದನ್ನ ಮಾವಿನ ಹಣ್ಣು ಇಳ್ಕೊಂಬಂದು ಹಣ್ಣಿಗಿಟ್ಟಿದ್ದೆ, ಹಣ್ಣು ಆಗಿದಾವೆ.
1: ವೆರಿ ನೈಸ್.
2: ಆಮೇಲೆ ಮೇಡಮ್ ನನ್ಗೆ ಇನ್ನೇನು ಯಾವ ಸಾರ್ವಕಾಲಿಕ ಅಂದ್ರೆ ಪ್ರತಿ ನಿತ್ಯವೂ ಸಿಗೋದು ಬಾಳೆಹಣ್ಣು, ಪುಟ್ ಬಾಳೆ, ಅದೇ ಏಲಕ್ಕಿ ಬಾಳೆ ಅಂತಾರಲ್ಲ ಅದು ಇದೇ ಇರುತ್ತೆ,
1: ವರ್ಷ ಪೂರ್ತಿ ಸಿಗುವಂತ ಹಣ್ಣಾಗಿದೆ
2: ಹಣ್ಣು. ಆಮೇಲೆ ಸೀಸನಲ್ ಆಗಿ ಒಂದ್ ಸ್ವಲ್ಪ ಸೇಬು, ಎಲ್ಲ ವಯಸ್ಸಾದವ್ರು ಇರ್ತಾರಲ್ಲ ಅವ್ರಿಗೆ ಸೇಬು ಎಲ್ಲ ಬೇಕು. ಆಮೇಲೆ ಮೇಡಮ್ ಜಾಕ್ ಫ್ರೂಟ್, ಅದೇ ಹಲಸಿನ ಹಣ್ಣು, ಅದು ಸಿಗ್ತಾ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ನಾನೇ ಕುಯ್ದು ಕೊಡ್ಬೇಕು ಅವ್ರಿಗೆ.
1: ಓ ಹಾಗೆ,
2: ಅದು ಏನ್ ಅವ್ರ ಕಣ್ಣಿಗೆ ಕಾಣ್ತಿದ್ರು ಅವ್ರೇನ್ ಜಪಾಯ ಅಂದ್ರು ಕುಯ್ಯಲ್ಲ, ನಾನು ಕುಯ್ ಕೊಡ್ಬೇಕು ಅವ್ರಿಗೆ, ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ.
1: ಸಹಜವಾಗಿ ಇತ್ತೀಚಿನ ಈಗ ಯಂಗ್ಸ್ಟರ್ಸ್ ಅಂದ್ರೆ ಇತ್ತೀಚಿನ ಜನರೇಷನ್ ಗೆ ಈ ಹಲಸಿನ ಹಣ್ಣು ಹೆಚ್ಚಾಗಿ ಬರಲ್ಲ ಸರ್.
2: ಬರಲ್ಲ ಮೇಡಮ್, ಬೀಜ
1: ಅಂಟಂಟ್ ಅನ್ಕೊಂಡು ದೂರ ಮಾಡ್ತಾರೆ, ಕಟ್ ಆಗ್ಬಿಡತ್ತೆ.
2: ಸೊಳೆ ಎಲ್ಲ ಅರ್ಧ ಕಟ್ ಮಾಡ್ಬಿಡ್ತಾರೆ, ಅದಕ್ಕೆಲ್ಲ ಒಂದ್ ಸ್ವಲ್ಪ ಅಭ್ಯಾಸ ಇರ್ಬೇಕು. ನನಗೆ ಮೇಡಮ್ ಅದೇನೋ ವರ್ಜ್ಯ ಯಾವ್ದು ಅಂದ್ರೆ ಅದೇ ಬೋರೆ ಹಣ್ಣು ಮತ್ತೆ ಸಪೋಟ, ಅವು ಎರಡು ನನಗೆ ಆಗದೇ ಇಲ್ಲ ದೂರ. ಅದರಿಂದ ನಾನು ಇನ್ನು ಉಳಿದ ಹಣ್ಣುಗಳನ್ನೆಲ್ಲ ಸೇವಿಸ್ತೀವಿ ಮೇಡಮ್.
1: ಸೂಪರ್. ಫೇವರೇಟ್ ಅಂತ ಬಂದಾಗ ಸರ್ ಇಷ್ಟಪಟ್ಟು ನೀವು ಸೇವನೆ ಮಾಡೋದು?
2: ತುಂಬಾ ನಾನು ಇಷ್ಟಪಟ್ಟು ಇದು ನಮ್ಗೆ ಅದೇ ನಾವು ಬೆಳಿತೀವಲ್ಲ ಮಾವಿನ ಹಣ್ಣು ಮತ್ತೆ ಬಾಳೆಹಣ್ಣು ಮೇಡಮ್. ಬಾಳೆಹಣ್ಣು ಪ್ರತಿನಿತ್ಯನೂ ಸಿಗೋದ್ರಿಂದ ಅದು ಇದೇ ಇರುತ್ತೆ, ಅದು ದಿನ ಉಪಯೋಗಿಸ್ತಿರ್ತೀವಿ. ಆಮೇಲೆ ಹಲಸಿನ ಹಣ್ಣು ಅಷ್ಟೇ ಮೇಡಮ್, ಅದು ತುಂಬಾ ಇಷ್ಟ ಆಗುತ್ತೆ. ಇನ್ನ ಏನು ಮಾಮೂಲಿ ಸೀಸನಲ್ ಆಗಿ ಏನ್ ಕಿತ್ಲೆ ಹಣ್ಣು ಮೋಸಂಬಿ ಎಲ್ಲ ಸಿಗುತ್ತೆ, ಅದನ್ನ ಆ ಸಮಯದಲ್ಲಿ ತಂದು ಉಪಯೋಗಿಸ್ತೀವಿ. ಬಟ್ ಒಂದೇನು ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಮೇಡಮ್ ಹಣ್ಣುಗಳು ಯಾವ ಸೀಸನ್ ಅಲ್ಲಿ ಸಿಗ್ತವೆ ಅವನ್ನೆಲ್ಲ ಉಪಯೋಗ ಮಾಡ್ಬೇಕು. ಎಷ್ಟು ಶಕ್ತಿ ಅನುಸಾರ ಅದನ್ನ ಮಿತವಾಗಿ ಸೇವಿಸ್ತಾ ಬಂದ್ರೆ, ಮತ್ತೆ ತರಕಾರಿಗಳು ಅದನ್ನ ಸೇವಿಸ್ತಾ ಬಂದ್ರೆ ಒಂದ್ ಸ್ವಲ್ಪ ಆರೋಗ್ಯ ನಮ್ಮ ಜೊತೆ ಇರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್.
1: ಮತ್ತೆ ಸರ್ ಇನ್ನೊಂದು ಪ್ರಕೃತಿಯ ವಿಸ್ಮಯ ಏನಪ್ಪ ಅಂದ್ರೆ ಆ ಸೀಸನಲ್ ಫ್ರೂಟ್ ಆ ಋತುಮಾನಕ್ಕೆ ಅನುಗುಣವಾಗಿ ಕರೆಕ್ಟ್ ಆಗಿ ಬೆಳೆಯುತ್ತ ಅದಕ್ಕಂತೆ ಬರುತ್ತೆ,
2: ಅದು ತಕ್ಕಂತೆ ಕರೆಕ್ಟ್. ಅದು ನೋಡ್ರಿ ಋತುಮಾನಕ್ಕೆ ತಕ್ಕಂತೆ, ಮತ್ತೆ ಅದು ಆ ಸಮಯದಲ್ಲಿ ಮಾತ್ರ. ಈಗ ಮಾವಿನ ಹಣ್ಣು ಮಾವಿನ ಮರ ಹೂ ಆಗ್ಬೇಕು ಅಂದ್ರೆ ಸಾಮಾನ್ಯ ಜನವರಿ ಫೆಬ್ರವರಿ ಸಮಯದಲ್ಲೇ ಆಗ್ಬೇಕು, ಅದು
1: ನಿಜ ನಿಜ ನಿಜ
2: ಮತ್ತೆ ಆಗೋದಿಲ್ಲ. ಹಾಗೆ ಕೆಲವೆಲ್ಲ ಕೆಲವು ಹಣ್ಣುಗಳು ನಾನು ಮೇಡಮ್ ಒಂದ ಸೇಬು ಒಂದೆರಡು ನೇರಳೆ ಕಿತ್ತಲೆ ಇವೆಲ್ಲ ಹಾಕಿದ್ದೀನಿ, ಒಂದ್ ಸ್ವಲ್ಪ ಬೆಳೀತಾ ಇದೆ ಈಗ, ಅದಿನ್ನೂ ಫಸಲು ಬಂದಿಲ್ಲ, ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಒಟ್ಟಾರೆ. ಆಮೇಲೆ ಅಕ್ಕಪಕ್ಕ ಇದು ಸೀಬೆ ಗಿಡ ಇರುತ್ತೆ ಮೇಡಮ್ ನಮ್ಮಲ್ಲಿ ಪೇರ್ಲ, ಅದು ಕೂಡ ಅಷ್ಟೇನೆ. ಅಂದ್ರೆ ಒಂದೇನು ಎಚ್ಚರಿಕೆ ಇರ್ಬೇಕು ಅಂದ್ರೆ ಆ ಸೀಬೆ ಗಿಡದಿಂದ ನೇರವಾಗಿ ನಾವು ಕಿತ್ಕೊಂಡು ತಿನ್ಬಾರ್ದು, ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ಆಮೇಲೆ ಸೇವ್. ಯಾಕೆಂದ್ರೆ ಈ ಸಮಯದಲ್ಲಿ ಒಂದ್ ಸ್ವಲ್ಪ ಸೊಳ್ಳೆ ಎಲ್ಲ ಅದ್ರ ಮೇಲೆ ಕೂತು ಇದ್ ಮಾಡೋದ್ರಿಂದ ಡೆಂಗ್ಯು ಬರೋ ಸಾಧ್ಯತೆ ಇರುತ್ತೆ ಮೇಡಮ್. ಹಾಗಾಗಿ ಸೀಬೆ ಹಣ್ಣು ಎಲ್ಲ ಹಣ್ಣುಗಳನ್ನ ಒಂದ್ ಸ್ವಲ್ಪ ಉಪ್ಪು ನೀರು ಮತ್ತೆ ಬಿಸಿನೀರಲ್ಲಿ ತೊಳ್ಕೊಂಡು ಆಮೇಲೆ ಸೇವಿಸೋದು ಒಳ್ಳೇದು ಅಂತ
1: ಹೇಳಿ. ಸೂಪರ್, ವೆರಿ ನೈಸ್ ಸರ್. ಸರ್, ಹಾಗೆ ನಿಮ್ಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ನಮಗೆ ಎಲ್ಲಿ ಹಣ್ಣು ಅಂತ ಕಳ್ಸಿದಾರೆ, ನಿಮ್ಮ ಗೆಳೆಯರಿಗೆ ಕಳ್ಸಿಬಿಡಿ ಆಮೇಲೆ.
2: ಖಂಡಿತ, ಕೆಂಡೇಗೌಡರಿಗೆ ಹಿರಿಯರಾದಂತ ಕೆಂಡೇಗೌಡ

0: ನಮಸ್ತೆ ಮತ್ತೆ ಕಳ್ಸೋಣ ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು,
0: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್. ನಾನು ಬೀನಾ ವಸಂತರಾವ್.
1: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಪ್ಪ. ಈಗ ಮಲಗ್ತಾ ಇದ್ದೆ, ಮತ್ತೆ ಕೇಳಿಸ್ಕೊಂಡೆ ಹಣ್ಣುಗಳನ್ನ. ಅದಕ್ಕೋಸ್ಕರ ಇದ್ನಪ್ಪ.
1: ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಮತ್ತೆ ನಿಮ್ ನಮ್ಮ ಬೀನಾ ಮೇಡಮ್ ಅವ್ರಿಗೆ ಫೇವ್ರೆಟ್ ಹಣ್ಣು ಅಂತ ಬಂದಾಗ ಯಾವ್ದಾಗಿರುತ್ತೆ?
2: ನನಗೆ ಫೇವರೇಟ್ ಹಣ್ಣು ಅಂದ್ರೆ ಹಲಸಿನ ಹಣ್ಣು, ಮಾವಿನ ಹಣ್ಣು. ಯಾವಾಗ್ಲೂ ತಿನ್ನೋದಂದ್ರೆ ಮನೆಯಲ್ಲಿ ಯಾವಾಗ್ಲೂ ಇರೋದು ಬಾಳೆಹಣ್ಣು ಅಂತ ಯಾವಾಗ್ಲೂ ಇದ್ದೇ
1: ಇರುತ್ತೆ. ಸಿಗುವಂತ ಹಣ್ಣು,
2: ಹೌದು, ವರ್ಷ ಪೂರ್ತಿ ಸಿಗುತ್ತಲ್ಲ, ಹಂಗ ಅದು ಇರುತ್ತೆ. ಆಮೇಲೆ ಈಗ ಸೀಬೆ ಹಣ್ಣು ಅಂತ ಬರ್ತಾ ಇದೆ. ಅಲ್ಲ, ಪೇರ್ಲೆ ಒಂದೆಲ್ಲ ಮರಸೀಬೆ ಅಂತ.
1: ಮರಸೀಬೆ, ಹೌದೌದು, ಕರೆಕ್ಟ್ ಬರುತ್ತೆ.
2: ಅದು ತುಂಬಾ ಚೆನ್ನಾಗಿ ಗಟ್ಟಿ ಇದ್ರು ಒಂಥರ ತುಂಬಾ ಟೇಸ್ಟಿ ಆಗಿರುತ್ತೆ,
1: ಮಜಾ ಇರುತ್ತೆ ಅದು.
2: ಹೌದೌದು, ತಿನ್ಲಿಕ್ಕೆ ಹಲ್ಗಳೆಲ್ಲ ಗಟ್ಟಿ ಆಗ್ಬಿಡುತ್ತೆ ತಿಂತ ತಿಂತ.
1: ಹೌದೌದೌದು, ಮರಸೇಬು. ಸಿಪ್ಪೆ ಸ್ವಲ್ಪ ಒಗುರು ಅಥವಾ ಕಹಿ ಇರುತ್ತೆ, ಒಳಗಡೆ ತಿರುಳು ತುಂಬಾ ಚೆನ್ನಾಗಿರುತ್ತೆ, ಗಟ್ಟಿಗೆ
2: ತುಂಬಾ ಚೆನ್ನಾಗಿರುತ್ತೆ.
1: ಸ್ವೀಟ್ ಸ್ವೀಟ್.
2: ಆಮೇಲೆ ಈಗ ಅದು ಈಗ ಆಶಾವಾರದಲ್ಲಂತೂ ಇದು ಬರುತ್ತಲ್ವ, ನೇರ್ಲೆ ಹಣ್ಣು. ನೇರ್ಲೆ ಹಣ್ಣು ಮುಗಿತು ಅನ್ಸುತ್ತೆ,
1: ಮುಗಿತು ಮೊನ್ನೆ ಮುಗಿತು.
2: ಅದು ತಂದಿದ್ವಿ. ಒಟ್ನಲ್ಲಿ ಯಾವ ಎಲ್ಲಾ ಹಣ್ಣುಗಳು ತಪ್ಪಾನೆ ಇರ್ತೀವಿ, ಆಯಾ ಕಾಲಕ್ಕೆ ಏನೇನ್ ಹಣ್ಣು ಸಿಗುತ್ತೆ ಅದನ್ನೆಲ್ಲ ತರ್ತಾ ಇರ್ತೀವಿ. ಅದ್ರಲ್ಲಿ ಕಲ್ಲಂಗಡಿ ಹಣ್ಣಂತೂ ತುಂಬಾ ಒಳ್ಳೇದು ನೋಡ್ರಿ, ಯಾಕಂದ್ರೆ ಅದ್ರಲ್ಲಿ ತುಂಬಾ ನೀರಿನ ಅಂಶ ಇರುತ್ತಲ್ವಾ.
1: ಹಂಗಾಗ್ಬಿಟ್ಟು
2: ಬೇಸಿಗೆ ಕಾಲದಲ್ಲಂತೂ ಅದು ತುಂಬಾನೇ ಒಳ್ಳೆ ಹಣ್ಣು ಅಂತ.
1: ನಿಜ, ಅದಕ್ಕೋಸ್ಕರ ಏನಪ್ಪ ನ್ಯಾಷನಲ್ ಫ್ರೂಟ್ ಡೇ ಅಂತ ಮಾಡ್ತಾ ಇದಾರೆ.
2: ಅದಕ್ಕೋಸ್ಕರ ಮಾಡ್ತಾ ಇದಾರೆ. ನಮಗೆ ಎಲ್ಲಾ ಹಣ್ಣುಗಳು ತಿಂದೂ ಅಭ್ಯಾಸ ಇದೆ. ಈ ಬೆಂಗಳೂರಿಗೆ ಬಂದ್ಮೇಲೆ ಆ ಕಿವಿ ಅವು ಇವು ಅಂತ ಅವನ್ನೆಲ್ಲ ಈಗೀಗ್ಲೂ ನಾವು ನೋಡ್ತಾ
1: ಇರೋದು. ಇವಾಗ ಡ್ರ್ಯಾಗನ್, ಕಿವಿ, ಆ ರೀತಿಯ ಹಣ್ಣುಗಳು ಬರ್ತಾ ಇದೆ.
2: ಹೌದು,
1: ಹಣ್ಣು, ಲಿಚಿ ಹಣ್ಣು,
2: ನಮ್ ಚಿತ್ರದುರ್ಗ ಅಂತ ಆ ಎಲ್ಲ ಹಣ್ಣುಗಳು ಬರ್ತಾ ಇರ್ಲಿಲ್ಲ. ಹಂಗಾಗ್ಬಿಟ್ಟು ನಮಗೆ ಈಗ ಮಾಮೂಲಾದಾಗ ಈ ಹಣ್ಣುಗಳೆಲ್ಲ ತುಂಬಾನೇ ಇಷ್ಟ, ಎಲ್ಲ ತಿಂತಾ ಇರ್ತೀವಿ.
1: ಸೂಪರ್. ಹಾಗೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳು ಯಾವ್ದಾದ್ರು ಸಿಕ್ಕಿದೆಯಾ ನಿಮ್ಗೆ?
2: ನ್ಯಾಚುರಲ್ ಸಿಗುವ ಅಂದ್ರೆ ಈ ಒಂಥರ ಇದು ರುದ್ರಾಕ್ಷಿ ತರ ಇರುತ್ತೆ ನೋಡಿ, ಅದನ್ನೇ ಅದಕ್ಕೆ ಏನು ಅಂತಾರಪ್ಪ, ರುದ್ರಾಕ್ಷಿ ಮಾಲೆ ತರ ಮಾಡಿರ್ತಾರ ಆ ಹಣ್ಣನ್ನೇ.
1: ಅದು ಗೇರ್ ಹಣ್ಣು. ಕಿತ್ಕೊಂಡು ಬಂದು ಬಿಸಿಲಲ್ಲಿ ಒಣ ಹಾಕ್ತಾರೆ, ಒಣ ಹಾಕಿದ್ಮೇಲೆ ತಿಂತಾರೆ ಅಲ್ವಾ?
2: ಅದನ್ನ ಒಣ ಹಾಕಿ ತಿಂತಾರೆ. ಹೌದು, ಒಂಥರ ಮಾಲೆ ತರ ಮಾಡಿ
1: ಮಾಲೆ ತರ ಮಾಡ್ತಾರೆ. ಅದು ಹಸಿ, ಅದು ರಸ ಹತ್ಬಾರ್ದು, ಗಾಯ ಆಗತ್ತೆ ಅಂತ. ಜಾಸ್ತಿ ಹಸಿ ತಿನ್ನಲ್ಲ, ಒಗರು ನಾಲ್ಗೆ ಕಡತ ಬರುತ್ತೆ ಅಂತ.
2: ಹೌದು ಹೌದು, ಒಂಥರ ಕಾಡಿನ ಹಣ್ಣುಗಳು ಅಷ್ಟ, ಒಂಥರ ಇದ್ರದ್ದು ಇರುತ್ತೆ ಈ ಒಂಥರ ಅದೇನ ಹೇಳ್ತಾರಪ್ಪ, ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಹಣ್ಣು ಇರುತ್ತೆ ನೋಡ್ರಿ, ಒಂಥರ ಬೇಲಿ ಮೇಲೆ.
1: ಪರಿಗೆ ಹಣ್ಣು ಅದು. ಪರಿಗೆ ಹಣ್ಣು ಅಂತೀವಿ ನಾವು, ಬೇಲಿಲಿ, ಬೇಲಿ ಪಕ್ಕ ಅಥವಾ ಬೆಟ್ಟ ಗುಡ್ಡಗಳ ಒಂದು ನದಿ ದಡಗಳಲ್ಲಿ ಸಿಗುವಂತಹ ಹಣ್ಣುಗಳದು.
2: ಅದು ಹಣ್ಣುಗಳ ಹೆಸರೇನೆ ಮತ್ತೆ ಚಿಕ್ಕ ಚಿಕ್ಕದ ಕಪ್ಪು ಕಪ್ಪು ಕಪ್ಪು ಇರುತ್ತೆ ಅಂತಾರೆ.
1: ಹೌದೌದು,
2: ಬೆಟ್ಟಕ್ಕೆಲ್ಲ ಹೋಗ್ಬೇಕಾದ್ರೆ ಆ ಕಡೆ ಎಲ್ಲ ತುಂಬಾ ಗಿಡಗಳು ಮರಗಳು
1: ಇರುತ್ತಲ್ಲ. ಹೌದು, ಮುಳ್ಳಿರುತ್ತೆ ಮೇಲೆ, ನೀಲಿ ಕಲರ್ ಸಿಪ್ಪೆ ಒಳಗೆ ಅಷ್ಟು ತಿರುಳಿರಲ್ಲ. ಪರಿಗೆ ಹಣ್ಣು, ಪರಿಗೆ ಹಣ್ಣು,
2: ಪರಿಗೆ ಹಣ್ಣ.
1: ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನದ ಪ್ರಯುಕ್ತ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ರು ತುಂಬಾ ಚಂದ ಚಂದವಾಗಿ ಅವರಿಗೆ ಇಷ್ಟವಾದಂತಹ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಫ್ರೂಟ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ 9682779 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಕೇಳೋಣ. ನಮಸ್ತೆ.
10: ಹಲೋ.
1: ಹಲೋ, ನಮಸ್ತೆ.
10: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಿಂದ ಮಾತಾಡ್ತಾ ಇದ್ದೇನೆ.
1: ಯಲ್ಲಾಪುರದಿಂದ ಯಾರು?
10: ಮಹೇಶ್ ಪೈಗಣಕರ್ ಅಂತೇಳಿ.
1: ಮಹೇಶ್?
10: ಮಹೇಶ್ ಪೈಗಣಕರ್.
1: ಓಕೆ, ಮಹೇಶ್ ಪೈಗಣಕರ್ ಅವರು.
10: ಓಕೆ.
1: ಮಹೇಶ್ ಅವ್ರು ಏನ್ ಮಾಡ್ಕೊಂಡಿರೋದು?
10: ನಾನು ಕೃಷಿ ಜೊತೆಗೆ ವರ್ಕ್ ಎಲ್ಲ ಮಾಡ್ತೇನೆ, ಕಾರ್ಮಿಕ ವರ್ಕ್ ಮಾಡ್ತೇನೆ.
1: ವೆರಿ ನೈಸ್, ವೆರಿ ನೈಸ್.
10: ಹಣ್ಣಿನ ಬಗ್ಗೆ ತುಂಬಾ ನನಗೆ ಇಂಟ್ರೆಸ್ಟ್ ಇದೆ. ಇವತ್ತು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕೇಳುವಾಗ ತುಂಬಾ ಸಂತೋಷ ಆಯ್ತು.
1: ವಾವ್, ಓಕೆ.
10: ಮತ್ತೆ ಇದರ ಕುರಿತಾಗಿ ನೋಡುವಾಗ ತುಂಬಾ ವರ್ಷದ ಇತಿಹಾಸ ಇದೆ ಇದ್ರ ಬಗ್ಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಡಾನ್, ಈಜಿಪ್ಟ್, ಆಫ್ರಿಕಾ ವಲಯದಲ್ಲಿ ಬೆಳೀತಾ ಇದ್ರು. ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಅಂತ. ಮತ್ತೆ ಇಡೀ ವರ್ಲ್ಡ್ ಅಲ್ಲಿ ಚೀನಾದಲ್ಲಿ ಹೆಚ್ಚಾಗಿ ಬೆಳೀತಾರ ಅಂತ ತಿಳ್ಕೊಂಡಿದ್ದೇನೆ. ತುಂಬಾ ಒಳ್ಳೆ ರುಚಿಕರವಾಗಿ ಪೌಷ್ಟಿಕಾಂಶ ಇರುವಂತ ಕಲ್ಲಂಗಡಿ ಹಣ್ಣಾಗಿದೆ.
1: ಹೌದು, ಹಾಗೆ ಇದರಲ್ಲಿ ಈ ಕೆಂಪು ಬಣ್ಣದ್ದು ಅಥವಾ ಗುಲಾಬಿ ತಿಳಿ ಬಣ್ಣದ್ದು ಸಿಗತ್ತೆ. ಜೊತೆಗೆ ಇತ್ತೀಚೆಗೆ ಸಾಕಷ್ಟು ರೈತ ಬಾಂಧವರು ಯೆಲ್ಲೋ ಕಲರ್ ಬೆಳೀತಾ ಇದಾರೆ, ಹಳದಿ ಕಲ್ಲಂಗಡಿಯನ್ನ. ಇನ್ನು ಸಿಕ್ಕಿಲ್ಲ ಅನ್ಸತ್ತೆ. ಇನ್ನು ಅಂದ್ರೆ ಕೆಲವು ಭಾಗದಲ್ಲಿ ಮಾತ್ರ ನಮ್ಮ ರೈತ ಬಾಂಧವರು ಹಳದಿ ಬಣ್ಣದ ಕಲ್ಲಂಗಡಿಗಳನ್ನ ಬೆಳೀತಾ ಇದಾರೆ. ಅಂದ್ರೆ ಯಥೇಚ್ಛವಾಗಿ ಇನ್ನು ಮಾರುಕಟ್ಟೆಗೆ ಬಂದಿಲ್ಲ, ಬಟ್ ಅವ್ರಿಗೆ ಎಷ್ಟ್ ಬೇಕೋ ಅಷ್ಟು ಬೆಳೀತಾ ಇದ್ರೆ ಕೆಲವೊಂದ್ ಕಡೆ ಸಿಗ್ತಾ ಇದೆ. ಓಕೆ, ನಿಮ್ಮ ಫೇವರೇಟ್ ಹಣ್ಣು ಅಂತ ಬಂದಾಗ ಯಾವ್ದಾಗಿರುತ್ತೆ ಸರ್?
10: ಮಾವಿನ ಹಣ್ಣು ಇದೆ, ನಮ್ಮ ಮನೆಯಲ್ಲಿ ಮರ ಇದೆ, ಅದ್ರದ್ದು ತಿಂತಾ ಇದೆ, ಪೇಟೆಗೆ ಕೊಂಡ್ಕೊಳ್ಳೋದಿಲ್ಲ. ಮತ್ತೆ ಪೇರ್ಲೆ ಹಣ್ಣಿದೆ, ಇನ್ನಿತರ ಸಂಪಿಗೆ ಹಣ್ಣು ಎಲ್ಲ ಸಿಗ್ತದೆ ನಮ್ಗೆ. ತುಂಬಾ ಹಣ್ಣುಗಳ ವಿಷಯದಲ್ಲಿ ತುಂಬಾ ಖುಷಿ ಇದೆ.
1: ಓಕೆ ಸರ್, ಓಕೆ. ಹಾಗೆ ಕಾಡು ಹಣ್ಣುಗಳು ಅಂತ ಬಂದಾಗ ನಿಮ್ ಕಡೆ?
10: ಪೇರ್ಲೆ ಹಣ್ಣಿದೆ, ಮತ್ತೆ ತುಂಬಾ ಹಣ್ಣುಗಳು ಸಿಗ್ತವೆ ನಮ್ಗೆ. ಇಲ್ಲಿ ಹತ್ರ ಕಾಡು ಕೂಡ ಇದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಕಾಡು ಸ್ವಲ್ಪ.
1: ಓಕೆ, ಓಕೆ, ಸೂಪರ್.
10: ಸಂತೋಷ, ನಿಮ್ಮ ಕಾರ್ಯಕ್ರಮ ಕೇಳಲಿಕ್ಕೆ ತುಂಬಾ ಖುಷಿ ಆಯ್ತು ನನಗೆ.
1: ಥ್ಯಾಂಕ್ ಯು ಸರ್, ನಮಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ಮಹೇಶ್ ಸರ್. ಓಕೆ, ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರಲಿ. ಥ್ಯಾಂಕ್ ಯು ಸೋ ಮಚ್.
10: ಓಕೆ, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ಹಲೋ.
1: ನಮಸ್ತೆ.
11: ಹಲೋ ಮೇಡಮ್ ಅವರೇ, ನಮಸ್ಕಾರ. ಹೇಗಿದ್ದೀರಾ?
1: ಆರಾಮಾಗಿದ್ದೀನಿ ಚಿಕ್ಕಪ್ಪ ಅವರೇ, ನೀವು ಹೇಗಿದ್ದೀರಿ?
11: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತಾ?
1: ಮಧ್ಯಾಹ್ನದ ಊಟ ಆಯ್ತು, ನಿಮ್ದಾಯ್ತಾ? ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
11: ವಿಷಯ ಇನ್ನೊಂದ್ಸಲ ಹೇಳ್ರಿ ಮೇಡಮ್. ಟ್ರೈ ಮಾಡ್ತಾನೆ ಇದ್ದೆ, ಈ ಕರೆ ಸಿಕ್ತು.
1: ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣಿನ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ ಸರ್ ಈ ದಿನ ವಿಶೇಷವಾಗಿ.
11: ಹೌದು ಮೇಡಮ್,
1: ಹಣ್ಣುಗಳ
11: ಕಲಂಗಡಿ ಹಣ್ಣಿನ ಇದು ದಿನ ಚೆನ್ನಾಗಿದೆ, ಆದ್ರೆ ಈಗೆಲ್ಲ ತುಂಬಾ ಮೋಡ ಆಗ್ಬಿಟ್ಟಿದೆಯಲ್ಲ, ಚೆನ್ನಾಗಿ ಬಿಸಿಲು ಇರ್ಬೇಕಾಗಿತ್ತು ಅದಕ್ಕೆ.
1: ಅಂದ್ರೆ ಸೀಸನ್ ಕಡಿಮೆ ಆಗಿದೆ, ಬಟ್ ಚಿಕ್ಕ ಚಿಕ್ಕ ಕಲಂಗಡಿ ಸಿಗತ್ತೆ, ದೊಡ್ಡ ದೊಡ್ಡ ಕಲಂಗಡಿ ಸಿಗೋದು.
11: ಹೌದು ಹೌದು ಮೇಡಮ್, ಕಲಂಗಡಿ ಅದು ಬಿಸಿಲು ಕಾಲದಲ್ಲಿ ತುಂಬಾ ಒಳ್ಳೇದು, ಅದ್ರಲ್ಲಿ ನೀರಿನ ಅಂಶ ಇರೋದ್ರಿಂದ ನಮಗೆ ತುಂಬಾ ಒಳ್ಳೇದು. ಆಮೇಲೆ ಈಗ ಆಯಾ ಟೈಮಿಗೆ ಯಾವ್ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನ ನಾವು ತಿನ್ಲೇಬೇಕಾಗುತ್ತೆ.
1: ನಿಜ,
11: ಯಾಕೆಂದ್ರೆ ನಮ್ಮ ಆರೋಗ್ಯಕ್ಕೆ ಬರೇ ಊಟ ಸಾಕಾಗೋದಿಲ್ಲ, ಆ ಎಲ್ಲ ಹಣ್ಣುಗಳನ್ನು ತಿಂದಾಗ ಅದ್ರಲ್ಲಿರ್ತಕ್ಕಂತ ನಮಗೆ ಒಂದು ಏನು ಪ್ರೋಟೀನ್ ಅಂಶಗಳು ಇರ್ತವೆ, ಅವೆಲ್ಲ ನಮ್ಗೆ ಸಿಗ್ತವೆ. ಅದರಿಂದ ಹಣ್ಣುಗಳನ್ನ ಆಯಾ ಸಮಯಕ್ಕೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಹಣ್ಣು ಬರುತ್ತೋ ಆ ಹಣ್ಣನ್ನ ನಾವು ಕಡ್ಡಾಯವಾಗಿ ತಿನ್ಲೇಬೇಕಾಗುತ್ತೆ,
1: ಋತುಮಾನಕ್ಕೆ ಅನುಗುಣವಾಗಿ ಸಿಗುವಂತ ಹಣ್ಣುಗಳ ಸೇವನೆ ಮಾಡಬೇಕು.
11: ಹೌದು ಮೇಡಮ್ ಅವರೇ. ಆಮೇಲೆ ನೋಡ್ರಿ, ನಾವು ಬಾಲ್ಯದಲ್ಲಿದ್ದಾಗ ನಾವು ಯಾವ ಹಣ್ಣನ್ನು ಕೊಂಡ್ಕೊಂತ ಇರ್ಲಿಲ್ಲ ಮೇಡಮ್ ಅವರೇ.
1: ಹೌದು,
11: ನಾವು ಬರೇ ಕದ್ದು ತಿನ್ನ ಬಾಧೆ ಜಾಸ್ತಿ ಆಗಿತ್ತು ಅವಾಗ. ಯಾಕೆಂದ್ರೆ ಆ ಸಮಯದಲ್ಲಿ ನಮಗೆ ದುಡ್ಡು ಕೊಡೋರು ಯಾರು ಇರ್ತಿರ್ಲಿಲ್ಲ, ಹಾಗಾಗಿ ದುಡ್ಡು ಕೊಟ್ಕೊಂಡ್ಕೊಂಡು ತಿನ್ನಕ್ ಶಕ್ತಿ ಇರ್ತಿರ್ಲಿಲ್ಲ. ಹಂಗಾಗಿ ಪ್ಯಾರ್ಲೆ ಗಿಡ ಎಲ್ಲೆಲ್ಲಿ ಇರ್ತಾವೆ ನೋಡೋದು, ಆಮೇಲೆ ಇದು ಮಾವಿನ ಗಿಡ ಎಲ್ಲಿರ್ತಾವೆ ಅಂತ ನೋಡೋದು. ಆ ಮಾವಿನಕಾಯಿ ಬಿದ್ದ ತಿನ್ನೋದ್ಕಿಂತ ನಾ ಕಲ್ಲಾಗ ಹೊಡೆದು ತಿನ್ನೋ ಇದೇ ಬೇರೆ, ಒಂದು ಖುಷಿನೇ ಬೇರೆ ಮೇಡಮ್ ಅವರೇ. ಯಾಕೆಂದ್ರೆ ನಾವು ಆಗ ಕಲ್ಲಾಗ ಹೊಡೆಯೋದು, ಆ ಮರದ ಮಾಲೀಕ ಬೆನ್ನತ್ಕೊಂಡ್ ಬರೋದು ಅವೆಲ್ಲ ಬಹಳ ಮಜಾ ಇರುತ್ತೆ. ಆಮೇಲೆ ನಿತ್ಕೊಂಡು ಪಾಪ ನಮ್ ಕಡೆಯಿಂದ ಮಾಲೀಕಗೂ ಸುಸ್ತು ಮಾಡಿದ್ವಲ್ಲ ಅಂತ ಒಂದ್ ಕಡೆ ಬೇಜಾರಾಗ್ತಿರುತ್ತೆ. ಆದ್ರೂ ಕೂಡ ಅವ್ರ ಬೆನ್ನತ್ತಿರೋ ಕೂಡ ಕೈಯಲ್ಲಿ ಒಂದೊಂದು ಮಾವಿನಕಾಯಿ ಹಿಡ್ಕೊಂಡೇ ಓಡೋಗ್ತಿದ್ವಿ, ಬಿಡ್ತಿರ್ಲಿಲ್ಲ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ವಿ. ಯಾಕ ಹತ್ರ ಈ ಇದು ಗಿಣಿಗಳು ಇರ್ತದ್ವಲ್ಲ, ಅವು ಅರ್ಧಬರ್ಧ ತಿನ್ಬಿಟ್ಟು ಕೆಳಗಡೆ ಕೆಡಬಿಡ್ರು ಅವು. ಆ ಹಣ್ಣನ್ನು ಕೂಡ ತಿಂತಾ ಇದ್ವಿ. ಮತ್ತೆ ನಾವು ಹಳ್ಳಿಯಲ್ಲಿ ಇದ್ದಾಗ ಕಾಡಿಗೆ ಹೋಗ್ತಾ ಇದ್ವಿ ಮೇಡಮ್
12: ಅವರೇ.
11: ಕಾಡಿಗೆ ಹೋಗಿ ಅಲ್ಲಿ ಸೀಗೆ ಸೊಪ್ಪು ಅಂತ ಇರುತ್ತೆ, ಗೊತ್ತಿರ್ಬೋದು ನಿಮಗೆ
12: ಸೀಗೆ ಸೊಪ್ಪ.
11: ಸೀಗೆ ಸೊಪ್ಪು ಅದು ತುಂಬಾ ಮುಳ್ಳಿರುತ್ತೆ, ಅದು ಮಾತ್ರ ಕುಡಿ ಮಾತ್ರ ಅದನ್ನ ನಾವು ತಗೊಂಡ್ ಬರಕ್ ಸಾಧ್ಯ. ಅದರಲ್ಲಿ ಬತ್ಸಾರ್ ಮಾಡ್ತಾರೆ, ನೀವು ಯಾವಾಗೂ ಊಟ ಮಾಡಿಲ್ಲ ಅನ್ಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೀಗೆ ಸೊಪ್ಪು ಹರ್ಕೊಂಡ್ಬಿಟ್ಟು ಆಮೇಲೆ ಕವಳೆ ಗಿಡಗಳೆಲ್ಲ ಇರ್ತವೆ.
12: ಸೀಗೆ ಸೊಪ್ಪು ಅದು ತುಂಬಾ ಸ್ಮೆಲ್ ಅಲ್ವಾ ಸರ್, ಮನೆಯೆಲ್ಲ ಸ್ಮೆಲ್ ಬರುತ್ತೆ.
11: ಹೌದು, ಅದು ಹೊರಗೆ ಇಟ್ಟಾಗ ತುಂಬಾ ಸ್ಮೆಲ್ ಇರುತ್ತೆ, ಅದು ಬತ್ಸಾರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ನಾವು ದಿವಸ ಊಟ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ ಆವಾಗ, ಇದಕ್ಕೆ ಬತ್ಸಾರ್ ಮಾಡಿದಾಗ ಅದು ಸ್ವಲ್ಪ ಸ್ಮೆಲ್ ಜಾಸ್ತಿನೇ, ಆದ್ರೂ ಕೂಡ ಚೆನ್ನಾಗಿರುತ್ತೆ. ಆ ಸೀಗೆ ಸೊಪ್ಪನ್ನ ಹರ್ಕೊಂಡ್ಬಿಟ್ಟು ಕವಳೆಕಾಯಿ ಹರ್ಕೊಂಡು ಆ ಕವಳೆಕಾಯಿ ನೆನ್ಸ್ಕೊಂಡ್ಬಿಟ್ರೆ ಈಗಲೂ ನಾನ್ ಮಾತಾಡ್ತಿದ್ದಂಗೆ ಬಾಯಲ್ಲಿ ನೀರ್ ಬರುತ್ತೆ, ಅಷ್ಟು ಹುಳಿ ಇರುತ್ತೆ ಕವಳೆಕಾಯಿ. ಅದನ್ನ ಉಪ್ಪಿನಕಾಯಿಗೆ ಉಪಯೋಗಿಸ್ತಾ ಇದ್ವಿ. ಆಮೇಲೆ ಹಣ್ಣಾಗಿದ್ರೆ ಸೇಮ್ ದ್ರಾಕ್ಷಿ ಹಣ್ಣಿನ ತರ ಕಪ್ಪು ದ್ರಾಕ್ಷಿ ಇರುತ್ತಲ್ಲ ಆ ಟೈಪ್ ಬರ್ತಾ ಇತ್ತು. ಆಮೇಲೆ ನಮ್ಮೂರಿಗೆ ಇದನ್ ತಗೊಂಡ್ಬರೋರು ಆರುಂಡಿಯಿಂದ ಗಜ್ರಿ ತಗೊಂಡ್ಬರೋರು ಮಾರಕ್ಕೆ, ಅವ್ರು ಗಜ್ರಿ ತಗೊಂಬಂದ್ರೆ ಅವ್ರಿಗೆ ದುಡ್ಡೇನ್ ಕೊಡ್ಬೇಕಾಗಿರ್ಲಿಲ್ಲ. ಅವಾಗ ಮೆಣಸಿನ್ಕಾಯಿ ತುಂಬಾ ಬೆಳೀತಾ ಇದ್ವಿ, ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬಿಟ್ರೆ ಸಾಕು, ಗಜ್ರಿ ಕೊಡೋರು, ಸೊಪ್ಪು ಕೊಡೋರು, ಅವೆಲ್ಲ ತಗೊಂಡ್ ತಿಂತಾ ಇದ್ವಿ. ಆಮೇಲೆ ಈಗ ಶಿವಮೊಗ್ಗಕ್ಕೆಲ್ಲ ಬಂದ ಮೇಲೆ ಆಯಾ ಸಮಯಕ್ಕೆ ಯಾವ ಹಣ್ಣು ಬರುತ್ತೋ ಆ ಹಣ್ಣನ್ನ ನನಗೋಸ್ಕರ ಅಲ್ಲದ್ರು ನನ್ನ ಮಕ್ಕಳಿಗೋಸ್ಕರ ನಾವು ತಿಂದು ಅವರು ಆದ್ರೂ ಚೆನ್ನಾಗಿರ್ಲಿ, ನಾವು ನಮ್ದ ಏನ್ ಲೆಕ್ಕ ಅಲ್ಲ, ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಒಂದು ಆರೈಕೆ. ಹಾಗಾಗಿ ಎಲ್ಲಾ ಹಣ್ಣುಗಳನ್ನು ನಾನು ಸಮಯಕ್ಕೆ ಬಂದಂತ ಎಲ್ಲಾ ಹಣ್ಣುಗಳನ್ನು ಬೆಲೆ ಹೆಚ್ಚಾಗಿರ್ಲಿ ಕಡಿಮೆ ಆಗಿರ್ಲಿ ಅಥವಾ ಒಂದ್ ಕೆಜಿ ತರತಕ್ಕೆ ಅರ್ಧ ಕೆಜಿ ನಾರು ತಗೊಂಡ್ ಬರ್ತೀನಿ ಮೇಡಮ್.
12: ಹಾಗೆ ಓಕೆ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
11: ಧನ್ಯವಾದಗಳು ಮೇಡಮ್ ಅವರೇ, ಒಳ್ಳೆ ಟಾಪಿಕ್ ತಗೊಂಡ್ಬರ್ತೀರ, ದಿವಸ ಪ್ರತಿದಿನ ಅದೇ ನಮಗೆ ಖುಷಿ ಮೇಡಮ್ ಅವರೇ, ಅದನ್ನೇ ಕಾಯ್ತಾ ಇರ್ತೀವಿ, ಇವತ್ ಯಾವ ಟಾಪಿಕ್ ತರ್ಬೋದು, ಇವತ್ ಯಾವ ಟಾಪಿಕ್ ತರ್ಬೋದು ಅನ್ನೋದೇ ನಮಗೆ ಒಂದು ಖುಷಿ ವಿಚಾರ ಮೇಡಮ್ ಅವರೇ. ಒಳ್ಳೊಳ್ಳೆ ಕಾರ್ಯಕ್ರಮ ತಂದು ನಮಗೋಸ್ಕರ ನೀವು ಪ್ರಸಾರ ಮಾಡ್ತಿರಲ್ಲ, ನಿಜಕ್ಕೂ ಗ್ರೇಟ್ ಮೇಡಮ್ ಅವರೇ, ಧನ್ಯವಾದಗಳು.
12: ಅದಕ್ಕಿಂತ ಮುಖ್ಯವಾಗಿ ನೀವು ನಮ್ಮೊಟ್ಟಿಗೆ ಪ್ರೀತಿಯಿಂದ ತುಂಬಾ ಚಂದ ಅದ್ ವಿಷಯದ ಬಗ್ಗೆ ಮಾತಾಡ್ತಿರಲ್ಲ ಖುಷಿ ಆಗತ್ತೆ.
11: ನಾವಿದ್ರೆ ನೀವು, ನೀವಿದ್ರೆ ನಾವು ಅಲ್ವೇ ಮೇಡಮ್ ಅವರೇ.
12: ಖಂಡಿತ ಸರ್, ಒಗ್ಗಟ್ಟಿನಲ್ಲಿ ಬಲವಿದೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ತೆ, ಅನಂತರಾಜ್ ಸರ್ ಗೊರ್ಲಡ್ಕಿನಿಂದ.
13: ಅನಂತರಾಜ್ ಗೊರ್ಲಡ್ಕಿ, ಹಿರಿಯರ್ ತಾಲೂಕು, ಚಿತ್ರದುರ್ಗ ಜಿಲ್ಲೆ.
12: ಸರ್, ದುರ್ಗದಲ್ಲಿ ಮಳೆ ಆಯ್ತಾ?
13: ಇಲ್ಲ ಮೇಡಮ್, ಮಳೆನೇ ಬಂದಿಲ್ಲ ಮೇಡಮ್, ಎರಡ್ ತಿಂಗಳಾಯ್ತು ಮೇಡಮ್ ಬಿತ್ತನೆ ಮಾಡಿ.
12: ಎಲ್ಲಾ ಕಡೆ ಆಗ್ತಾ ಇದೆ, ನಿಮ್ ಕಡೆನ ಆಗತ್ತೆ ಸರ್?
13: ಇಲ್ಲ ಮೇಡಮ್, ಒಂದ್ ಸ್ವಲ್ಪ ಬಂದಿಲ್ಲ ಮೇಡಮ್.
12: ಓಕೆ, ಹಾಗಂತ
13: ಈಗ ಈಗ ಒಂದ್ ಸ್ವಲ್ಪ ಹೊತ್ತಿ ಮುಂಚೆ ಒಂದ್ ನಾಲ್ಕನಿ ಉದ್ರಿ ಹೋಯ್ತು ಮೇಡಮ್.
12: ಹಾಗೆ
13: ಏನ್ ಮಾಡೋದು ಮೇಡಮ್, ತುಂಬಾ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದೀವಿ ಮೇಡಮ್.
12: ಸರಿ ಆಗತ್ತೆ, ಸರಿ ಆಗತ್ತೆ.
13: ಓಕೆ,
12: ಅನಂತರಾಜ್ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
13: ಹಾ ಗೊತ್ತು ಮೇಡಮ್, ರಾಷ್ಟ್ರೀಯ ಕಲಂಗಡಿ ಹಣ್ಣಿನ ದಿನ.
12: ಹೌದು, ನಿಮಗೆ ಗೊತ್ತಿತ್ತಾ ಈ ರೀತಿಯ ಒಂದಿನ ಮಾಡ್ತಾರೆ ಇದೆ ಅಂತ?
13: ಇರ್ಲಿ, ಇಲ್ಲ ಇಲ್ಲ ಮೇಡಮ್, ಗೊತ್ತಿರ್ಲಿಲ್ಲ.
12: ಕೆಲವೊಂದ್ ಹಣ್ಣುಗಳ ಬಗ್ಗೆ ನೆನ್ಸ್ಕೊಂಡಾಗ ಖುಷಿ ಆಗತ್ತೆ ಅಲ್ವಾ ಸರ್? ನಿಮ್ಮ ಫೇವರೇಟ್ ಹಣ್ಣು ಅಂತ ಯಾವ್ದು ಸರ್?
13: ನಮ್ ಫೇವರೇಟ್ ಹಣ್ಣು ಅಂದ್ರೆ ಹಲಸಿನ ಹಣ್ಣು ಇಷ್ಟ ಆಗುತ್ತೆ ಮೇಡಮ್.
12: ಓಕೆ,
13: ಮತ್ತೆ ಬೇಸಿಗೆ ಟೈಮ್ ಅಲ್ಲಿ ಕಲಂಗಡಿನೂ ಇಷ್ಟ ಆಗುತ್ತೆ. ಮತ್ತೆ ಎಲ್ಲ ಬೇಲ್ದ ಹಣ್ಣು. ಮತ್ತೆ ಈಗ ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಸಿಕ್ತಕ್ಕಂತ ಕಾರೆ ಹಣ್ಣು.
12: ಓಕೆ
13: ಮೇಡಮ್, ಕಾರೆ ಹಣ್ಣು ತಿಂದಿದ್ದೀರಾ ಮೇಡಮ್ ನೀವು?
12: ನೋಡಿದೀನಿ ಬಟ್ ನನಗೆ ಹೆಸರು ಅಷ್ಟು ಇದು.
13: ಅದು ಅದು ಕೆಂಗಾಯಿ, ಅದು ಕಾಯಿ ಆಗಿರುವ ಕೆಂಗು ಇರುತ್ತೆ ಮೇಡಮ್. ಆಮೇಲೆ ಹಣ್ಣಾದಾಗ ಸ್ವಲ್ಪ ಕಪ್ಪು ಬರುತ್ತೆ ಮೇಡಮ್.
12: ಕಪ್ಪು ಬರುತ್ತಾ?
13: ತುಂಬಾ ರುಚಿ ಇರುತ್ತೆ ಮೇಡಮ್ ಕಾರೆ ಹಣ್ಣು.
12: ನಾನು ಆ ರೀತಿ ಪೆಟ್ಲಕಾಯಿ ಅಂತ ಸಿಗುತ್ತೆ ತಿಂದಿದ್ದೀನಿ, ಪೆಟ್ಲಕಾಯಿ, ಪರಿಗೆ ಹಣ್ಣು, ಕವಳೆ ಹಣ್ಣು, ನೇರಳೆ ಹಣ್ಣು ಇವೆಲ್ಲ ತಿಂದಿದ್ದೀನಿ, ಬಟ್ ಕಾರೆ ಹಣ್ಣು ಗೊತ್ತಿಲ್ಲ.
13: ಕೈ ತೋರಿಸಿ ಕಿತ್ಕೋಬೇಕಾದ್ರೆ ಕೈಯೆಲ್ಲ ತರ್ಕೊಂಡ್ ಹೋಗ್ತೈತೆ. ತಿರ್ಗ ಕವಳಿ ಹಣ್ಣು ಅದು ಹಂಗೆ, ಅದು ಅಷ್ಟೇ ಮೇಡಮ್, ಅದು ಗುಡ್ಡಗಾಡ ಪ್ರದೇಶದಲ್ಲಿ ಬೆಳೀತೈತೆ.
12: ಉಪ್ಪಿನಕಾಯಿನು ಹಾಕ್ತಾರೆ ಹಣ್ಣಾದಾಗ ತಿಂತಾರೆ.
13: ಏನ ಉಪ್ಪಿನಕಾಯಿ ಹಾಕೋದ್ ಗೊತ್ತಿಲ್ಲ ಮೇಡಮ್, ನಾವೆಲ್ಲ ದನಗಳನ್ನ ಮೇಯಿಸಕ್ ಹೋದಾಗ ಕಿತ್ಕೊಂಡ್ ತಿಂದಿದ್ದೀವಿ ಮೇಡಮ್, ತುಂಬಾ ರುಚಿ ಇರುತ್ತೆ ಮೇಡಮ್ ಕವಳಿ ಹಣ್ಣು. ಮತ್ತೆ ಮೇಡಮ್ ಇದು ಬೇಲ್ದ ಹಣ್ಣು ಅಂದ್ರೆ ನಮ್ಮೂರಲ್ಲಿ ಒಂದು ಮೇಷ್ಟ್ರದ ಒಂದು ದೊಡ್ಡ ಮರ ಇತ್ತು ಮೇಡಮ್ ಬೇಲ್ದಣ್ಣಿನ ಮರ, ಅದು ಹಣ್ಣು ಬಹಳ ತುಂಬಾ ರುಚಿಯಾಗಿರುತ್ತಿತ್ತು ಮೇಡಮ್.
12: ನಿಜ ನಿಜ.
13: ಅವ್ರು ಸುತ್ತ ಬೇಲಿ ಹಾಕಿದಾರು ಲಂಟನ್ ಬೆಳೆ ಅದೆಲ್ಲ ಸುತ್ತ ಬೆಳ್ಕೊಂಡಿತ್ತು, ನಾವು ಅದ್ರ ಸಂಜೆ ಅಡಿಲಾಸಿನೇ ಹೋಗಿ ಬೆಳಕರಿ ಹೊತ್ತಿಗೆ ಹಾಕೊಂಡ್ ಬಂದ್ಬಿಡ್ತಿದ್ವಿ ಮೇಡಮ್.
12: ಇತ್ತೀಚೆಗೆ ಬೆಲ್ದಣ್ಣು ಮಾರ್ಕೆಟ್ ಅಲ್ಲೂ ಕೂಡ ಸಿಗತ್ತೆ, ಕಾಯಿ ಸ್ವಲ್ಪ ಉಗುರಿರುತ್ತೆ, ಹಣ್ಣು ಸ್ವೀಟ್ ಇರುತ್ತೆ.
13: ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ಮತ್ತೆ ಅದು ಇದು ಅದನ್ನ ಇದನ್ ಮಾಡ್ತಾರೆ ತುಂಬಾ ಚೆನ್ನಾಗಿ
12: ಪಾನಕ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್, ಕರೆ ಕಟ್ ಆಯ್ತು. ಓಕೆ, ಹಣ್ಣುಗಳ ವಿಷಯಕ್ಕೆ ಅಂತ ಬಂದಾಗ ಒಂದಕ್ಕಿಂತ ಒಂದು ಹಣ್ಣುಗಳು ನೋಡ್ಲಿಕ್ಕೂ ಕೂಡ ಚಂದ, ತಿನ್ಲಿಕ್ಕೂ ಕೂಡ ಚಂದ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
14: ನಮಸ್ತೆ.
12: ನಮಸ್ತೆ, ಯಾರಿದು?
14: ನಾನು ರಶ್ಮಿ ಅಂತ, ಬೆಂಗಳೂರಿಂದ.
12: ಓಕೆ, ಬೆಂಗಳೂರಿಂದ ರಶ್ಮಿ ಮೇಡಮ್ ಅವರು. ಓಕೆ ರಶ್ಮಿ ಮೇಡಮ್, ಹೇಗಿದ್ದೀರಿ?
14: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
12: ಆರಾಮ್ ಮೇಡಮ್. ಹೇಗಿದೆ ಬೆಂಗಳೂರು?
14: ವಾತಾವರಣ ಚೆನ್ನಾಗಿದೆ, ಅಷ್ಟು ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ, ಮಳೆ ಇಲ್ಲ. ಸೊ ಶಿವಮೊಗ್ಗದಲ್ಲಿ ಒಳ್ಳೆ ಮಳೆ ಆಗ್ತಿದೆ ಅನ್ಸುತ್ತೆ.
12: ಹೌದು, ಮಳೆ ಆಗ್ತಾ ಇದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ ಈ ಕಡೆ. ಮೇಡಮ್
14: ಹೇಳಿ.
12: ಬಿಕ್ಕಳಿಕೆ ಬಂತು, ನೀರ್ ಕುಡಿದು ಮಾತಾಡ್ಬಿಡಿ.
14: ಅದೇ ಮಳೆ ನೆನ್ಸ್ಕೊಂಡ್ರಲ್ಲ ಅದಕ್ಕೆ.
12: ಹೌದು, ಮಳೆ ರಾಯ ನೆನ್ಪು ಮಾಡ್ಕೊಂಡ್ರೆ ಎಲ್ಲರನ್ನೂ ಕತೆ.
14: ಊಟ ಮಾಡಿದ್ರ?
12: ಎಸ್ ಮೇಡಮ್, ಎಸ್ ಮೇಡಮ್. ಮೇಡಮ್, ಇವತ್ತು ನ್ಯಾಷನಲ್ ವಾಟರ್ ಮೆಲನ್ ಡೇ ಇರೋ ಕಾರಣಕ್ಕೆ ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ವಿ.
14: ಹೌದು, ಕೇಳಿಸ್ಕೊಳ್ತಾ ಇದ್ದೆ. ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ನಾವು ಹೇಗೆ ಆಹಾರ ತಗೊಳ್ತೀವೋ ಅದ್ರ ಜೊತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್.
12: ನಿಜ ನಿಜ.
14: ನಾನು ಮಲ್ನಾಡು ಭಾಗದಲ್ಲಿ ಬೆಳೆದಿರೋದ್ರಿಂದ ನನ್ಗೆ ನೀವು ಹೇಳಿದ್ರಲ್ಲ ಕವಳೆಕಾಯಿ, ಅಂತೆ, ಅಂಚೆ, ಏನು ಹತ್ತಿ ಹಣ್ಣುಗಳು,
12: ಹತ್ತಿ ಹಣ್ಣುಗಳು
14: ಅದೆಲ್ಲ ನಾವು ಹಸಿ ಹಸಿಗೆ ತಿಂತಾವಿ ಮರಕ್ಕೆ ಹೋಗ್ಬಿಟ್ಟು.
12: ಹೌದೌದೌದೌದು.
14: ಸೊ ಈ ಕಡೆ ಎಲ್ಲ ಈ ಬೆಂಗಳೂರು ಸೈಡ್ ಎಲ್ಲ ಹತ್ರ ಎಲ್ಲ ಸಿಗದೆ ಇದ್ರು ಕೂಡ ಋತುಮಾನಕ್ಕೆ ತಕ್ಕಂತಹ ಸೀಸನ್ ಫ್ರೂಟ್ಸ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ.
12: ಸಿಗುತ್ತೆ, ಹೌದು, ಕರೆಕ್ಟ್.
14: ಸೊ ನಮ್ಮಲ್ಲಿ ಅದೊಂದು ಅಭ್ಯಾಸ, ಸೀಸನ್ ಗೆ ಏನೇನ್ ಬರುತ್ತೋ ಆ ಹಣ್ಣುಗಳನ್ನ ತಿನ್ನೋ ಅಭ್ಯಾಸ ನಮ್ಮನೇಲಿ. ಸೊ ಹಾಗಾಗಿ ಆ ಸೀಸನ್ ಗೆ ಏನ್ ಹಣ್ಣುಗಳು ಬರ್ತವೆ ಅಂತ ತಗೊಂಡ್ಬಂದು ಉಪಯೋಗಿಸ್ತೇವೆ. ದೇಹಕ್ಕೆ ಆಹಾರಕ್ಕೆ ಎಷ್ಟು ಮುಖ್ಯನೋ ಹಾಗೆ ಹಣ್ಣುಗಳಿಂದ ಅಷ್ಟೇ ಮುಖ್ಯವಾದಂತ ನಮಗೆ ಖನಿಜಾಂಶಗಳಾಗ್ಲಿ,
12: ಪ್ರೋಟೀನ್, ವಿಟಮಿನ್ಸ್
14: ಅವೆಲ್ಲ ತುಂಬಾ ಸಿಗತ್ತೆ. ಋತುಮಾನಕ್ಕೆ ಸಿಗುವಂತ ಹಣ್ಣುಗಳು ತಿಂದ್ರೆ ನಾವು ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರುತ್ತೆ ಹಣ್ಣುಗಳು.
12: ಈಗ ಬೆಂಗಳೂರಂತ ಮಹಾನಗರಗಳಲ್ಲಿ ಎಲ್ಲ ಕೊಂಡ್ಕೊಂಡೆ ತಿನ್ಬೇಕು, ನ್ಯಾಚುರಲ್ ಆಗಿ ಅಲ್ಲೇನು ಸಿಗೋದಿಲ್ಲ.
14: ನಿಜವಾಗ್ಲು
12: ನೀವು ಊರಿಗೆ ಬಂದಾಗ ಈ ಕಡೆ ಈ ತರ ನ್ಯಾಚುರಲ್ ಆಗಿ ಸಿಕ್ಕಾಗ ತಿನ್ನೋದಲ್ವಾ?
14: ಹೌದು, ನಾವ್ ಅದ ಹೇಳ್ತೀವ, ನಾವು ಕೊಂಡ್ಕೊಂಡಿನ ತಿಂದಿಲ್ಲ ಬಿಡಿ ಚಿಕ್ಕೋರಿದ್ದಾಗ.
12: ಹೌದು, ಈಗ ಅವೆಲ್ಲ ಕೊಂಡ್ಕೊಳ್ತಾ ಇದೀವಿ.
14: ಯಾರು ಬೆಳ್ದಿದ್ದೆಲ್ಲ ಕೊಟ್ಟು ಕೊಡೋರು ಅಲ್ಲೆಲ್ಲ ಹಾಗೆ ಅಲ್ಲ, ಅವ್ರೇನೇ ಕೊಡ್ತಿದ್ರು.
12: ಹೌದು,
14: ನಮ್ಮ ಮನೇಲೆಲ್ಲ ನಮ್ಮ ತಂದೆಗೆ ಸ್ವಲ್ಪ ಸುತ್ತಮುತ್ತಲ ಹಳ್ಳಿಗಳೆಲ್ಲ ಪರಿಚಯದ್ರಿಂದ ಏನು ಹಲಸಿನ ಹಣ್ಣಾಗ್ಲಿ
12: ಅವಾಗೆಲ್ಲ ಕೊಟ್ಟು ತಗೊಳ್ಳೋ ಪ್ರೋಸೆಸ್ ತುಂಬಾನೇ ಇತ್ತು.
14: ನಿಜವಾಗ್ಲೂ ದುಡ್ಡು ಕೊಟ್ಟು ಏನು ತಗೊಂಡಿಲ್ಲ, ಮಾವಿನಣ್ಣಾಗ್ಲಿ ಅಷ್ಟೇ.
12: ಅದರಲ್ಲೂ ಇತ್ತೀಚೆಗೆ ನಮ್ಮ ಗ್ರಾಮೀಣ ಭಾಗದ ಜನರು ಬೆಂಗಳೂರಿಗೆ ಹೋದಾಗ ತುಂಬಾನೇ ವ್ಯಥೆ ಪಡ್ತಾರೆ, ಯಾಕಪ್ಪ ಅಂದ್ರೆ ಈ ಹಲಸಿನ ಹಣ್ಣು, ನೇರಳೆ ಹಣ್ಣು, ಮಾವಿನ ಹಣ್ಣು ಇವ್ಯಾವು ನಾವು ದುಡ್ಡು ಕೊಟ್ಟು ತೋಳ್ತಾ ಇರ್ಲಿಲ್ಲ, ಫ್ರೀಯಾಗಿ ಖುಷಿಯಿಂದ ತಿಂತಾ ಇದ್ವಿ. ಈಗ ಇಲ್ಲೆಲ್ಲ ಬೆಂಗಳೂರು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ದುಡ್ಡು ಕೊಟ್ಟು ತಿನ್ಬೇಕಲ್ಲ ಅಂತ.
14: ಇದೆಲ್ಲ ದುಡ್ಡು ಕೊಟ್ಟು ಯಾವತ್ತು ತಿನ್ಲಿಲ್ಲ, ನೇರಳೆಲ್ಲ ನಾವೇ ಮರಕ್ಕೆ ಕತ್ಕೊಂಡು ಕುತ್ಕೊಂಡಿರ್ತೀವಿ.
12: ನಿಜ ನಿಜ,
14: ಚಿಕ್ಕವರಿದ್ದಾಗ. ಬಟ್ ಇಲ್ಲಿ ಸಿಗುತ್ತೆ ಮೇಡಮ್, ಏನ್ ಸಿಗುತ್ತೆ ಅಂದ್ರೆ ಎಲ್ಲ ಹೈಬ್ರಿಡ್ ಆಗೋಯ್ತು.
12: ಹೌದು,
14: ನಾವೆಲ್ಲ ನಾಟಿಕಾಯಿ ತಿಂದಿದ್ವಿ ನೇರಳೆ ಹಣ್ಣುಗಳೆಲ್ಲ. ಇಲ್ಲಿ ಒಂದೊಂದು ಎಷ್ಟು ದಪ್ಪ ಇರುತ್ತೆ ಹಣ್ಣುಗಳು,
12: ದೊಡ್ಡ ಹಣ್ಣುಗಳು,
14: ನೇರಳೆ ಚೆನ್ನಾಗಿರುತ್ತೆ ಅಷ್ಟೇ.
12: ಹೌದೌದು, ಒಟ್ಟು ಏನಪ್ಪ ಸೀಸನ್ ಅಲ್ಲಿ ಸಿಕ್ತು ಅಂತ ಒಂದು ರುಚಿ ನೋಡ್ಬೇಕು,
14: ಅದೊಂದು ಖುಷಿ ಇರುತ್ತೆ. ಸೀಸನ್ ಫ್ರೂಟಿಗೆ ಇಲ್ಲಿ ತಾಟಿ ನುಂಗು ಅಂತೆಲ್ಲ ಸಿಗುತ್ತೆ ಸಮ್ಮರ್ ಟೈಮ್ ಅಲ್ಲಿ. ಅದು ದೇಹನ ನಾವು ಹೇಗೆ ನಾವು ಕೆಕ್ರಿಕೆ ಹಣ್ಣು ಅಂತ ಎಲ್ಲ ಹೇಳ್ತೀವಿ ಗೊತ್ತಾ ನಿಮ್ಗೆ,
12: ಕೆಕ್ರಲೆ ಹಣ್ಣು ಅಂತ.
14: ಹಾ, ಕೆಕ್ರಿಕೆ ಹಣ್ಣು ಅಂದ್ರೆ ಸೇಮ್ ನಾವು ಬನಸ್ಪತ್ರೆ ಅಂತ ಹೇಳ್ತೀವಲ್ಲ,
12: ಅದೇ ತರ ಇರುತ್ತೆ,
14: ಮಸ್ಕ್ ಮೇಲೆ ಅಂತರನೇ ಇರುತ್ತೆ ಅದು.
12: ಹೌದು, ತುಂಬಾ ಚೆನ್ನಾಗಿ
14: ರಾಮನವಮಿ ಟೈಮ್ ಅಲ್ಲಿ ಬರುತ್ತೆ, ಅದಕ್ಕೆ ಬೆಲ್ಲ ಹಾಕಿ ಅದನ್ನ ಜ್ಯೂಸ್ ಮಾಡಿ.
12: ಹೌದೌದೌದು,
14: ಸೇಮ್ ತುಂಬಾ ದೇಹಕ್ಕೆ ತುಂಬಾ ತಂಪನ್ನಿಡುವಂತ ಹಣ್ಣುಗಳಲ್ಲ.
12: ಅದು ಹಣ್ಣಾದ ತಕ್ಷಣ ಅದೇ ಬಿರುಕು ಬಿಟ್ಕೊಳ್ಳುತ್ತೆ, ಒಳ್ಳೆ ಮರುಳ್ ಮರುಳ್ ಮರುಳ್ ಇರುತ್ತೆ.
14: ನಿಜವಾಗ್ಲು
12: ತುಂಬಾ ಚೆನ್ನಾಗಿರುತ್ತೆ ಅದು,
14: ಸೂಪರ್ ಆಗಿರುತ್ತೆ ಟೇಸ್ಟ್ ಎಲ್ಲ. ಇವಾಗ ಅದೆಲ್ಲ ಸಿಗೋದಿಲ್ಲ.
12: ಅದು ಕೆಕ್ರಲೆ ಹಣ್ಣು ಅಂದ್ರೆ ಈಗ ಯಾರಿಗೂ ಗೊತ್ತಾಗಲ್ಲ, ಏ ಅದೆಂತ ಹಣ್ಣು.
14: ಕೆಕ್ರಿಕೆ ಅನ್ನೋದು ನಿಜವಾಗ್ಲು ಯಾರಿಗೂ ಗೊತ್ತಾಗಲ್ಲ. ಸೌತೆಕಾಯಿ, ಬಣ್ಣ ಸೌತೆಕಾಯಿ ತರ
12: ಸೌತೆಕಾಯಿ ಇರುತ್ತೆ, ಕಲರ್ ಕಲರ್ ಆಗಿರುತ್ತೆ, ರುಚಿ ಇರುತ್ತೆ. ಅವಾಗ ಹಳ್ಳಿ ಜನ ಅದನ್ನ ಬಟ್ಟೆಲಿ ಕಟ್ಕೊಂಡ್ ಬರೋರು, ಯಾಕಂದ್ರೆ ಅದು ಬೆಣ್ಣೆ ತರ ಇರುತ್ತೆ.
14: ಹೌದು,
12: ಬಿರುಕು ಬಿಟ್ಕೊಬಿಡುತ್ತೆ ಅಂತ ಬೇಗ,
14: ಹಣ್ಣಾದ ತಕ್ಷಣ ಅದು ಸೀಳ್ಬಿಡುತ್ತೆ. ಅದಕ್ಕದೇ ಆಮೇಲೆ ನಾವು ಚಿಕ್ಕವರಿದ್ದಾಗ ತಿಂತ ಇದ್ದು ಕಲಂಗಡಿ ಹಣ್ಣು ಮರಳ ಮರಳ ಆಗಿರೋದು ಕಟ್ ಮಾಡಿದ ತಕ್ಷಣನೇ. ಆತರ ಎಲ್ಲಿ ಸಿಗುತ್ತೆ ನೋಡಿ, ಸಿಗಲ್ಲ ಆತರ ಎಲ್ಲ. ಕ್ವಾಲಿಟಿ ಕೂಡ ತುಂಬಾ ಚೇಂಜಸ್ ಆಗಿದೆ.
12: ನಿಜ.
14: ನಾವು ಸ್ಕೂಲ್ ಡೇಸ್ ಅಲ್ಲೆಲ್ಲ ಹಾಗೆ ಹೊರಗಡೆ ಎಲ್ಲ ಮಾಡ್ತಾ ಇದ್ರು, ಕವಳೆಕಾಯಿ ಎಲ್ಲ ತುಂಬಾ ಉಪ್ಪು ಹಾಕೊಂಡು ತಿಂತಿದ್ವಿ, ಹಣ್ಣಾದ್ಮೇಲೆ ಕಪ್ಪಾಗತ್ತೆ. ಅದನ್ನ ತುಂಬಾ ಎಂಜಾಯ್ ಮಾಡಿದೀವಿ.
12: ಸ್ವೀಟ್ ಮೆಮೊರೀಸ್
14: ಸೂಪರ್ ನಿಜವಾಗ್ಲು. ಈಗಿನ ಮಕ್ಳಿಗೆ ನಿಜವಾಗ್ಲು ಅದೆಲ್ಲ ಅವಕಾಶನೇ ಇಲ್ಲ ಪಾಪ ಅನ್ಸುತ್ತೆ ಒಂದ್ಸರಿ.
12: ನಿಜ ನಿಜ.
14: ಹೈಬ್ರಿಡ್
12: ಮತ್ತೆ ದುಡ್ಡಿಗೆ ಸಿಗತ್ತೆ, ಖುಷಿ ಇರೋದಿಲ್ಲ, ಒಟ್ ತಿನ್ಬೇಕಲ್ಲ ಆ ಸೀಸನ್ಗೆ ಅಂತ
14: ಅಷ್ಟೇ. ಅಷ್ಟಕ್ಕೆ ಅವ್ರು ಸೀಮಿತ ಆಗ್ಬಿಟ್ಟಿದ್ದಾರೆ.
12: ನಾವು
14: ಹಣ್ಣುಗಳನ್ನ ತುಂಬಾನೇ ಎಂಜಾಯ್ ಮಾಡಿದ್ ಪಪ್ಪ ಎಲ್ಲ ಕುತ್ಕೊಂಡು ಒಬ್ರು ಒಂದೊಂದ್ ಕಟ್ ಮಾಡ್ಕೊಂಡು ತಿನ್ಬಿಡ್ತಿದ್ವಿ ಅವಾಗೆಲ್ಲ.
12: ಹೌದೌದೌದು.
14: ಮರದ ಹಿಂದೆ ಇರ್ತಾ ಇತ್ತು ಮರಗಳೆಲ್ಲ.
12: ನಿಜ. ಹೌದು.
14: ಹಾಗಾಗಿ ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ. ಈಗ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ. ಎಷ್ಟೊಂದು ಹಣ್ತಿದೀವಿ, ಮಕ್ಳಿಗೆ ಅದ್ರ ಹೆಸರು ಗೊತ್ತಿಲ್ಲ, ಅದ್ರದ್ದು ಹೇಗ್ ತಿನ್ಬೇಕಂತ ಕೊಡ್ಸಿದ್ರು ಕೂಡ ಅವ್ರಿಗೆಲ್ಲ.
12: ಹೌದು.
14: ಇದೇನು ಅಂತಾರೆ.
12: ನಿಜ. ಹೌದು.
14: ನೀವು ಆಕ್ಚುಲಿ ಮಾಡಿರ್ಬಹುದು ಸ್ಕೂಲ್ ಹೊರಗಡೆ ಈ ಕಿತ್ಲೆ ಚಿಕ್ಕ ಚಿಕ್ಕ ಕಿತ್ಲೆ ಉಪ್ಪು ಕರ ಹಾಕೊಂಡ್ರು.
12: ಖಂಡಿತ. ಅಂದ್ರೆ ನಮ್ಗೆ ಸ್ಕೂಲ್ ಹತ್ರ ಹಳ್ಳಿಕಟ್ಟೆ ಅಜ್ಜಿ ಅಂತ
14: ಇದ್ರು.
12: ಆ ಹಳ್ಳಿಕಟ್ಟೆ ಮೇಲೆ ಈ ಹಣ್ಣುಗಳನ್ನೆಲ್ಲ ಇಟ್ಕೊಂಡು ಎಂಟಣೆ ಒಂದ್ ರೂಪಾಯಿಗೆ ಎರಡು ಆತರ
14: ಚಿಕ್ಕ ಚಿಕ್ಕ ಡಬ್ಬಿ ಮುಚ್ಚ. ಆಮೇಲೆ ಪರಂಗಿ ಹಣ್ಣು.
12: ಓ ಪರಂಗಿ ಹಣ್ಣು ಈಗಲೂ ತಿಂತೀವಿ ಕೆಲವೊಂದ್ ಕಡೆ. ಅಂದ್ರೆ ಆ ಮರ ಯಾರಿಗೂ ಅಷ್ಟು ಗೊತ್ತಿಲ್ಲ, ಅದು ಗೊತ್ತಿರೋರಿಗೆ ನಾವು ನಮ್ ಫ್ರೆಂಡ್ ಸರ್ಕಲ್.
14: ನಮ್ಮ ಗದ್ದೆಯಲ್ಲಿ ಆಕ್ಚುಲಿ ಫಲದಲ್ಲಿ ಇತ್ತದು ಮಜ್ಜಿಗೆ ಹುಳಿ ಹುಳಿ ಹುಳಿ ಇರುತ್ತೆ ಮಜ್ಜಿಗೆ ಕಾಯಿ.
12: ಹೌದು.
14: ಕವಳೆಕಾಯಿ ಅದೆಲ್ಲ ಸಖತ್ ಎಂಜಾಯ್ ಮಾಡಿದೀವಿ.
12: ಸೂಪರ್. ವೆರಿ ನೈಸ್. ಪ್ರೈಮರಿ ಲೆವೆಲ್ ನ ತೋರಿಸಿದ್ರಿ, ಬಾಲ್ಯದ ನೆನಪುಗಳನ್ನ ಮರು ಕಳಿಸಿದ್ರಿ ಮತ್ತೆ ನೀವು.
14: ಅದಕ್ಕೆ ಅದ ನನಗೆ ಒಂದ್ ಖುಷಿ ಅಂದ್ರೆ ನಾನು ಅಲ್ಲಿ ಬೆಳೆದಿರೋದ್ರಿಂದ ಅದನ್ನೆಲ್ಲ ತುಂಬಾನೇ
12: ಎಂಜಾಯ್
14: ಮಾಡಿದ್ದೀನಿ ಮಲ್ನಾಡಲ್ಲಿ ಬೆಳೆದಿರೋದ್ರಿಂದ.
12: ಸೂಪರ್.
14: ಖುಷಿ ಆಗತ್ತೆ ನೀವು ಅದಕ್ಕೆ ಹಣ್ಣು. ನಾನು ಸುಮ್ನೆ ಎಲ್ಲಾದ್ರೂ ಕೇಳ್ತಾ ಇದ್ರೆ ನೋಡ ಎಷ್ಟು ಚೆನ್ನಾಗಿರುತ್ತಲ್ಲ ಹಣ್ಣು ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಷಯ ಇದೆ.
12: ನಿಜ ನಿಜ ನಿಜ.
14: ಅದು ಅನುಭವಿಸಿದವರಿಗೆ ಗೊತ್ತಿರ.
12: ಖಂಡಿತವಾಗ್ಲು ಇನ್ನೂ ನಮಗೆ ಗೊತ್ತಿಲ್ಲದೆ ಇರುವಂತ ಸಾವಿರಾರು ಹಣ್ಣುಗಳಿವೆ. ಈ ಹಣ್ಣುಗಳಿಂದ ಅಷ್ಟೇ ಅಲ್ಲದೆ ಅದರಿಂದ ಸಿಗುವಂತ ಈ ತೊಗಟೆ ಇರ್ಬೋದು, ಹೂ ಇರ್ಬೋದು, ಅದರ ಬೀಜ ಇರ್ಬೋದು, ಬೇರ್ ಇರ್ಬೋದು, ಎಲ್ಲದು ಕೂಡ ಸೂಪರ್ ಫುಡ್ ಅಂತ ಹೇಳ್ಬೋದು. ಔಷಧಿಗಳು
14: ಎಂಟೆಕಾಯಿ ಅದೆಲ್ಲ ಹುಳಿ ಹುಳಿ ಆಗಿರುತ್ತೆ.
12: ಹೌದು.
14: ಸಕ್ಕತ್ತದಲ್ಲ. ನಾವೆಲ್ಲ ಯಾರು ಹೋದ್ರೆ ಅಲ್ಲಿ ಬಿದ್ದಿದೆಲ್ಲ ಆಯ್ಕೊಂಡ್ ಬಂದ್ಬಿಡ್ತೀವಿ ಅದನ್ನೆಲ್ಲ. ಚೆನ್ನಾಗಿರುತ್ತೆ ಇದೆಲ್ಲ ಅಂತ ಹೇಳಿ.
12: ಈಗ ಅಮಟೆಕಾಯಿ ಅಲ್ಲೊಂದ್ ಇಲ್ಲೊಂದ್ ಕಡೆ ಸಿಗತ್ತೆ ಉಪ್ಪಿನಕಾಯಿಗೆ, ಬಟ್ ಅದು ನಮಗೆ ಹೇಗ್ ಹಾಕ್ಬೇಕು ಅದು ಗೊತ್ತಿಲ್ಲ.
14: ಅದು ಮಲ್ನಾಡ್ ಭಾಗದವ್ರೆ ಜಾಸ್ತಿ ಯೂಸ್ ಮಾಡೋದನ್ನೆಲ್ಲ.
12: ನಿಜ ನಿಜ. ಹೌದು. ಅಮಟೆಕಾಯಿ
14: ಪುನರ್ಪುಳಿ ಜ್ಯೂಸ್ ಕುಡಿತಾ ಇದ್ವಿ ಕಾಯಿ ಬಿದ್ದಿದ್ ಎತ್ಕೊಂಡ್ ಬಂದ್ಬಿಟ್ಟು.
12: ಉಜ್ರೆ ಕಡೆ ಹೋದ್ರೆ ಎಲ್ಲ ಪುನರ್ಪುಳಿನೇ. ಉಜ್ರೆ ಧರ್ಮಸ್ಥಳ
14: ಯೂಸ್ ಮಾಡಲ್ಲ, ಹುಳಿ ಯೂಸ್ ಮಾಡಲ್ಲ. ಹಣ್ಣನ್ನ ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಡ್ರೈ ಮಾಡಿ ಇಟ್ಕೊಳ್ತಾರೆ ವರ್ಷಕ್ಕಾಗುವಷ್ಟು. ಸಾಂಬಾರಿಗೆ ಬೇಕಾದಾಗ ಅದನ್ನ ಅನ್ಸಿರ್ತಾರೆ. ಸೊ ಅದನ್ನ ನ್ಯಾಚುರಲ್ ಸಿಗುವಂತದನ್ನ ಅವರು ಎಲ್ಲ ಸೋರ್ಸ್ ಅನ್ನ ಇಟ್ಕೊಳ್ತಾರೆ.
12: ನಾವು ಈ ಕಡೆ ಹೇಗೆ ಹುಣಸೆಹಣ್ಣನ್ನು ಯೂಸ್ ಮಾಡ್ತೀವೋ ಆ ಕಡೆ ಅದು. ಮತ್ತೆ ಕೊಡಗು ಕಡೆ ಒಂದು ಹುಳಿ ಸಿಗತ್ತೆ, ಅದು ಹುಳಿ ಹೆಸರು ಗೊತ್ತಿಲ್ಲ, ಒಂದ್ ರೀತಿ ನೀಲಿ ಕಲರ್ ಹುಳಿ. ಅದು ಟೊಮಾಟೋ ಮತ್ತೆ ಹುಣಸೆಹಣ್ಣು ಬದಲಾಗಿ ಅವ್ರು ಆ ಹುಳಿನ ಯೂಸ್ ಮಾಡ್ತಾರೆ ಕೊಡಗು ಫುಲ್ ಆ ಸೈಡ್. ಆ ರೀತಿ ಇರುತ್ತೆ. ಅದು ಒಂದ್
14: ರೀತಿ ಅವ್ರ ಅಡಿಗೆಗೆ ಉಪಯೋಗಿಸ್ಕೊಳ್ತಾರೆ.
12: ಎಸ್ ಮೇಡಮ್. ಎಸ್ ಮೇಡಮ್.
14: ಜಾಸ್ತಿ ಟೊಮೆಟೋ ಯೂಸ್ ಮಾಡೋದು ಅನ್ಸುತ್ತೆ.
12: ನಮ್ಮ ಶಿವಮೊಗ್ಗ ಬೆಂಗಳೂರು ಈ ಸೈಡ್ ಎಲ್ಲ ಟೊಮೆಟೋ
14: ಜಾಸ್ತಿ ಯೂಸ್ ಮಾಡ್ತೀವಿ.
12: ಓಕೆ ಮೇಡಮ್, ಥ್ಯಾಂಕ್ ಯು. ಸಾಕಷ್ಟು ವಿಷಯಗಳನ್ನ
14: ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಧನ್ಯವಾದಗಳು.
12: ಎಸ್ ಮೇಡಮ್. ಎಸ್ ಮೇಡಮ್.
14: ಥ್ಯಾಂಕ್ ಯು.
12: ಎಸ್ ಮೇಡಮ್. ಓಕೆ. ಎಸ್ ನಾನು ಆಗ್ಲೇ ಹೇಳ್ದಾಗೆ ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಈ ಕಾಡು ಹಣ್ಣುಗಳಿರ್ಬೋದು, ಹಾಗೆ ಮಾರ್ಕೆಟಲ್ಲಿ ಸಿಗುವಂತಹ ಹಣ್ಣುಗಳಿರ್ಬೋದು. ಈ ಕಲ್ಲಂಗಡಿ, ಮಾವು, ದ್ರಾಕ್ಷಿ, ಪಪ್ಪಾಯ, ಸೀತಾಫಲ, ಡ್ರ್ಯಾಗನ್, ಹಲಸು, ನೇರಳೆ ಇವೆಲ್ಲ ಮಾರ್ಕೆಟಲ್ಲಿ ಸಿಕ್ಕರೆ, ಈ ಬಿಕ್ಕೆ, ಕವಳಿ, ತುಮರಿ, ಮುರುಗಲು, ಉಪ್ಪಾಗೆ, ರಂಜಲು, ದಡಸಲು, ನುರುಕಲು, ನೆಲ್ಲಿ, ಹಾಗೆ ತಾರೆ, ಬೋರೆ, ಪರಿಗೆ, ಮುಳ್ಳಣ್ಣು, ಅಮಟೆ, ನೇರಳೆ, ಪನ್ನೇರಳೆ, ಜಂಬು ನೇರಳೆ ಇವೆಲ್ಲವೂ ಕಾಡು ಹಣ್ಣುಗಳಾಗಿವೆ. ಸೊ ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
16: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
15: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
16: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
15: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
16: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
15: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
17: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
15: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಹಣ್ಣುಗಳ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದಲ್ಲ ಎರಡಲ್ಲ ಸಾಕಷ್ಟು ಹಣ್ಣುಗಳು ವಿಭಿನ್ನ ವಿಭಿನ್ನವಾಗಿ ಸಿಗುತ್ತೆ, ಹಾಗೆ ರುಚಿಯಲ್ಲಿ ಕೂಡ, ಗಾತ್ರದಲ್ಲಿ ಕೂಡ, ಹಾಗೆ ಟೇಸ್ಟಲ್ಲೂ ಕೂಡ. ಎಸ್, ಒಂದೊಂದು ಹಣ್ಣುಗಳು ಒಂದೊಂದು ರೀತಿಯ ವಿಭಿನ್ನವಾಗಿ ರುಚಿ ಕೊಡತ್ತೆ ಅಂತ ಹೇಳಿದೆ. ಹಾಗೆ ನಿಮ್ಮ ಫೇವ್ರೆಟ್ ಹಣ್ಣಿನ ಬಗ್ಗೆ ಕೂಡ ಈ ದಿನ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. 9686 9627 9 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರೀತಿಯ ಹಣ್ಣಿನ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಕೇಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್. ಮಳೆ ಸ್ವಲ್ಪ ಸಹ ಬರ್ತಾ ಇದೆ.
0: ಓಕೆ,
1: ಅಂದ್ರೆ ತುಂತುರು ಮಳೆ, ಅಂತ ಗಟ್ಟಿ ಮಳೆ ಏನಿಲ್ಲ. ಸ್ವಲ್ಪ ಏನೋ ಉಸಿರು ಸ್ವಲ್ಪ ಉಯ್ಬೋದಂತ ಆತರ ಇದೆ. ಜೊತೆಗೆ ಹಣ್ಣಿನ ಬಗ್ಗೆ ಬಂದಾಗ
0: ಸರ್,
1: ಮಾವಿನ ಹಣ್ಣು ಹಲಸಿನ ಹಣ್ಣು ಬೇಕಾದಷ್ಟು ಇದೆ ನಮ್ಮಲ್ಲಿ. ಜೊತೆಗೆ ನಾನು ಮೆಣಸಿನ ಗಿಡ ಬೆಳೆದಾಗ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೆ. ಇವತ್ತು ರಾಷ್ಟ್ರೀಯ ಕಲ್ಲಂಗಡಿ ಹಣ್ಣು ದಿವಸ ಅಂತ ಇದಾಗಿದೆ. ಈ ಕಲ್ಲಂಗಡಿ ಹಣ್ಣು ಒಂಥರ ಏನಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಬರುವಂತ ಕಲ್ಲಂಗಡಿ ಹಣ್ಣಿಗೆ ಏನೇನೋ ಮೆಡಿಸಿನ್ಗಳು ಇಂಜೆಕ್ಷನ್ ಕೊಟ್ಟು ಕಲರ್ ಬರೋಂಗ್ ಮಾಡ್ತಾರೆ, ಅವೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಆದ್ರೆ ನಾವು ಒರಿಜಿನಲ್ ಆಗಿ ಗದ್ದೆಲ್ ನಾವು ಬೆಳೆದಾಗ ಸುಮ್ನೆ ನಾವೇನೋ ತಿಂದು ಬೀಜ ಹಾಕಿದ್ದು ಒಂದು ಬಳ್ಳಿ ಬೆಳೆದಿತ್ತು, ಒಂದ್ 4-5 ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ನಿಜವಾಗ್ಲು ಅದನ್ನ ಮನೆಗೆ ತಗೊಂಡ್ಬಂದ ನಾವು ಒಂದು ಬಿಳಿ ಹುಲ್ಲನ್ನ ಹಾಕದೆ ಹಣ್ಣಿಗಿಟ್ಟಿದ್ದು. ಒಂದು 4-5 ದಿವಸ ಆದ್ಮೇಲೆ ಚೆನ್ನಾಗಿ ಒಂದ್ ಕಲರ್ ತಿರುಗಿ ಒಂಥರ ಸಕ್ಕರೆ ಪಾಕದಾಗೆ ಸಕ್ಕರೆವನ್ನೇ ತಿಂದಂಗಾಗಿತ್ತು. ಇದು ಕಲ್ಲಂಗಡಿ ಹಣ್ಣು ಬೆಳೆದ್ರೆ ಒಂದು, ಯಾಕಂದ್ರೆ ಕೆಜಿ ಈಗ 3-4 ಕೆಜಿ 100 ರೂಪಾಯಿ ಈ ತರ ಎಲ್ಲ ಮಾರ್ತಾರೆ. ಆತರ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿರುತ್ತೆ, ಬೆಳೆದು ಅದರಲ್ಲೂ ದುಡ್ಡು ಮಾಡಬಹುದು. ನಮ್ಮಲ್ಲಿ ನಾವು ಈಗ ಸ್ವಲ್ಪ ಅಂತದೇನು ಇದಿಲ್ಲ, ಒಂದ್ ಸ್ವಲ್ಪ ಬೆಳ್ಕೊಂಡು ಇದ್ ಮಾಡ್ತಾ ಇದೀವಿ. ಗದ್ದೆಲೆಲ್ಲ ಹಾಕಿರ್ತೀವಿ, ಶೀತ ಜಾಸ್ತಿ ಆಗ್ಬಾರ್ದು. ಸಾಧಾರಣವಾಗಿ ಅದಕ್ಕೆ ಇದ್ರೆ ಇಬ್ಬನಿಯಾಗಿ ಇದ್ರೆ ಅಂತ ಚೆನ್ನಾಗಿ ಬರುತ್ತೆ ಬಳ್ಳಿ. ಬಳ್ಳಿಗೆ ಒಂದ್ ಚಪ್ರ ಗಿಪ್ರ ಹಾಕಿದ್ರೆ ಚೆನ್ನಾಗಿ ಕಾಯಿ ಬಿಡುತ್ತೆ. ನಾವೆಲ್ಲ ಬೆಳೆದು ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಬಳಸ್ಬಿಟ್ಟು ಅದನ್ನ ಬೆಳೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯದ ಮೇಲೆ ಒಳ್ಳೇದು ಆಗುತ್ತೆ. ಹಾಗೆ ಪ್ರತಿಯೊಂದು ಹಲಸಿನ ಹಣ್ಣು ನಾವು ಚಂದ್ರ ಬಕ್ಕೆ ಅಂತ ಹಲಸಿನಕಾಯಿ ಹಾಕಿದೀನಿ, ಒಳ್ಳೆ ಕೆಂಪ್ ಕೆಂಪ್ ಆಗಿದೆ. ಒಂದು ಹಲಸಿನ
0: ಹಣ್ಣು
1: ಬಕ್ಕೆ ಅಂದ್ರೆ ಚಂದ್ರ ಬಕ್ಕೆ ಅಂತ, ಇದು ಸೇಮ್ ಅದ್ರ ಒಳಗಡೆನೆ ಹಣ್ಣು ಆದಾಗ ಮರದಲ್ಲೇ ಅದರಲ್ಲಿ ಬೀಜ ಮೊಳಕೆ ಬರುತ್ತೆ. ಆತರ ಒಂದು 4 ಮರ ಹಾಕಿದೀನಿ, ಬಾರಿ ಚೆನ್ನಾಗಿದೆ. ಒಂದು ಮರದಲ್ಲಿ 135 ಹಲಸಿನಕಾಯಿ ಬಿಟ್ಟಿದೆ. ಅದು ಎಲ್ಲಿಂದ ಸ್ಟಾರ್ಟಿಂಗ್ ಅಂದ್ರೆ ನೆಲದ ಮೇಲೆ ಕೂರುತ್ತೆ, ಬಡ್ಡೆಯಿಂದ ತುದಿವರೆಗೂ ಬೆಳೆದಿದೆ. ಆ ತರದ ಮರ ಒಂದು ಉಳಿಸ್ಕೊಂಡಿದೀನಿ, ಅದು ನಮ್ ಕಡಿಬಾರ್ದು. ಕಡ್ದ ಹಾಲು ಹೋದ್ರೆ ಮರದ ಕಾಯಿ ಬಿಡಲ್ಲ. ಅದ್ರಲ್ಲಿ ಎಲ್ಲಾರ್ಗು ನಂದು ಕೊಟ್ಟಿದೀನಿ ನಾನು ನಿಜ ಚಂದ್ರಬಕ್ಕೆ ಅಂತ ಹೇಳ್ಬಿಟ್ಟು. ಅದು ಬಡ್ಡೆಲ್ಲ ಒಂದು 10-25 ಕಾಯಿ ಆ ಕಡೆ ನೆಲದಲ್ಲಿ ಈ ಕಡೆ ಸುತ್ತ ಕೂತಿರ್ತವೆ, ಅಲ್ಲಿಂದ ಮೇಲೆವರೆಗೂ ಇದೆ. ಆತರ ಬೆಳೆದಿದ್ದೀನಿ ಹಲಸಿನಕಾಯಲ್ಲಿ, ಚೆನ್ನಾಗಿ ಇದಾಗಿದೆ ಎಲ್ಲರಿಗೂ. ಅಂದ್ರೆ ನಾನೇನು ದುಡ್ಡಿಗೆ ಮಾರಿಲ್ಲ, ಎಲ್ಲರಿಗೂ ಸ್ನೇಹಿತರಿಗೆ ಅಕ್ಕಪಕ್ಕದವರಿಗೆ ಕೊಟ್ಬಿಟ್ಟು ಚೆನ್ನಾಗಿ ಈಗ್ಲೂ ಆ ಮರನ ಉಳಿಸ್ಕೊಂಡಿದೀನಿ. ಚೆನ್ನಾಗಿ ಬೆಳೀತಾ ಇದೆ, ಕಾಯಿ ಚೆನ್ನಾಗಿ ಬರ್ತಾ ಇದೆ. ಹಲಸಿನಕಾಯಿ, ಮಾವಿನಕಾಯಿ, ಮಾವಿನ ಹಣ್ಣು ಇದೆ ನಮ್ಮ ಹತ್ರ. ಸಾಧಾರಣ ಮಾವಿನ ಹಣ್ಣು ಚೆನ್ನಾಗಿರುತ್ತೆ, ಅದು ಸಿಹಿಯಾಗಿರುತ್ತೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಪ್ರತಿ ಒಂದು ಅಂದ್ರೆ ಇದು ಸೀತಾಫಲ ಬೆಳೆದಿದ್ದೀನಿ, ರಾಮಫಲ ರಾಮಫಲ ಇದೆ, ಇವೆಲ್ಲ ನಮ್ಮಲ್ಲೆಲ್ಲ ಇದಾವೆ. ಸಿಗ ನಾವು ಬೆಳೆದಿದೀವಿ, ನಾವು ಅದ್ರಲ್ಲೆಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಎಲ್ಲ ಇದೆ. ಹಂಗಂತ ಸಪೋಟನು ಬೆಳೆದಿದ್ದೀನಿ. ಸಪೋಟದಲ್ಲಿ ಒಂದ್ 2-3 ಮರದಲ್ಲಿ ಸಖತ್ತಾಗಿ ಸಿಕ್ಕುತ್ತೆ, ಒಳ್ಳೆ ಸುಮಾರು ಅದಕ್ಕೆಲ್ಲ ದುಡ್ಡಲ್ಲಿ ಮಾರಿದೀನಿ ನಾನು.
0: ಹಾಗಾದ್ರೆ ಸದ್ಯಕ್ಕೆ ಕೊಂಡ್ಕೊಂಡು ತಿನ್ನ ಹಣ್ಣುಗಳು ಯಾವ್ದು ಇಲ್ಲ, ಎಲ್ಲ ನಿಮ್ ತೋಟದಲ್ಲಿ?
1: ಎಲ್ಲ ನಮ್ಮ ತೋಟದಲ್ಲಿ ಹಾಕಿದೀನಿ ಎಲ್ಲ ಸಾಧಾರಣ ಮಟ್ಟಿಗೆ. ಒಂದು ಸಪೋಟ ಮರದಲ್ಲಿ ಹೆಚ್ಚು ಕಡಿಮೆ ಒಂದ್ ಸರಿ ಒಂದು ಕಂಪ್ಲೀಟ್ ಆಗ್ಬೇಕಾದ್ರೆ 1.5 ವರ್ಷ 2,000 ಕಾಯಿ ಹತ್ರ ಬರುತ್ತೆ. ಆತರ ಅದನ್ ಕೆಳಗಡೆ ಬೀಳ್ದಂಗೆ ಒಂದ್ ಒಂಥರ ಇದಿರುತ್ತೆ ಬಲೆ ಹಂಗೆ, ಆ ಬಲೆ ಕೊಕ್ಕೆ ಹಾಕ್ಬಿಟ್ಟು ಎಳ್ಬಿಟ್ರೆ ಕೆಳಗ್ ಬೀಳ, ಕೆಳಗಿದ್ರೆ ಸ್ವೀಟ್ ಕಮ್ಮಿ ಆಗುತ್ತೆ, ಕೆಟ್ಟ ಹೋಗುತ್ತೆ. ಅದರಿಂದ ಇಂಥ ಹಣ್ಣುಗಳೆಲ್ಲ ಬೆಳೆದ್ರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತೀನಿ ಮೇಡಮ್.
0: ಸೂಪರ್. ಹಾಗೆ ಕಾಡಣ್ಣುಗಳು ಯಾವ್ದಾದ್ರು ಗೊತ್ತಾ ನಿಮ್ಗೆ?
1: ಕಾಡಣ್ಣು ಚೊಟ್ಟೆ ಹಣ್ಣು.
0: ಚೊಟ್ಟೆ ಹಣ್ಣು ಹೇಗಿರುತ್ತೆ?
1: ಚೊಟ್ಟೆ ಹಣ್ಣು ಅಂದ್ರೆ ಬರೀ ಮುಳ್ಳು. ಆ ಮುಳ್ಳಿನ ಮಧ್ಯದಲ್ಲಿ ಚೊಟ್ಟೆ ಹಣ್ಣು, ನಾವು ಚೊಟ್ಟೆ ಹಣ್ಣು ಕುಯ್ಯಕ್ಕೆ ಅಂತ ಹೋಯ್ತೀವಿ. ಒಂಥರ ಕಾಪಿ ಹಣ್ಣಿನ ಸೈಜೇ ಬರುತ್ತೆ ಅದು. ಫಸ್ಟ್ ಬರ್ತಾ ಬರ್ತಾ ಹಸಿರಾಗುತ್ತೆ, ಹಣ್ಣಾದಾಗ ಅರಿಶಿನ ಕಲರ್ ಬರುತ್ತೆ ಎಲ್ಲ ಕಲರ್, ಅದು ಮಾತ್ರ ಬಾರಿ ಚೆನ್ನಾಗಿರುತ್ತೆ. ನಾವೆಲ್ಲ ಮೊದ್ಲೆಲ್ಲ ಹೋಗವು ಆಗ ಹೇಳೋರು, ಮಕ್ಳು ಹಿಡಿಯಕ್ ಬರ್ತಾರೆ ಚೊಟ್ಟೆ ಹಣ್ಣು ಕುಯ್ಯಕ್ ಹೋಗ್ಬೇಡಿ ಹೋಗ್ಬೇಡಿ ಅನ್ನೋರು. ಆದ್ರೂ ನಾವು ಎಷ್ಟೋ ಸರಿ ಕದ್ದು ರಜೆ ದಿವಸ ಶನಿವಾರ ಭಾನುವಾರದಲ್ಲಿ ಚೊಟ್ಟೆ ಹಣ್ಣು ಕುಯ್ದಿದ್ವಿ, ಚೊಟ್ಟೆ ಹಣ್ಣು ತಿಂದಿದ್ವಿ. ಜೊತೆಗೆ ನೇರಳೆ ಹಣ್ಣು ರೋಡ್ ಅಲ್ಲಿ ಉದ್ದಕ್ಕೆ ಸಾಲು ಮರದಲ್ಲಿ ನೇರಳೆ ಹಣ್ಣು ಇದಾವೆ, ನೇರಳೆ ಜಮ್ನೇರಳೆ ಹಣ್ಣು ಇವೆಲ್ಲ ಪನ್ನೇರ್ಲು ಇವೆಲ್ಲ ತಿಂದಿದ್ವಿ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಜೀವನದಲ್ಲಿ.
0: ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ತೋಟದಿಂದ ರಾಘವೇಂದ್ರ ಸರ್ ಅವರಿಗೆ ಒಂದೇ ಒಂದು ಹಣ್ಣು ಬೇಕಂತೆ, ಯಾವ್ದಾದ್ರು ಕೊಡ್ತಾರೆ ಸರ್?
1: ಓಕೆ ಓಕೆ, ಕಳಿಸೋಣ.
0: ಒಂದೇ ಒಂದು ಕೇಳಿದರೆ ಸರ್, ಒಂದ್ರ ಮೇಲೆ ಎಕ್ಸ್ಟ್ರಾ ಯಾವ್ದು ಕೊಡ್ಬೇಡ.
1: ಥ್ಯಾಂಕ್ ಯು, ಧನ್ಯವಾದ
0: ಸರ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ತೆ ನಮಸ್ತೆ ಶಾಂತಾ ಮೇಡಮ್.
2: ನಮಸ್ತೆ
0: ಮೇಡಮ್. ಓಕೆ, ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿದ್ದೆ ಊಟ ಎಲ್ಲ ಆಯ್ತಾ? ಊಟ ನಿದ್ದೆ ಎಲ್ಲ
2: ಯಾಕಪ್ಪ ಈ ಡೌಟ್?
0: ಯಾಕೋ ಧ್ವನಿಲಿ ಸ್ವಲ್ಪ ಆತರ ಕೇಳಿಸ್ತಪ್ಪ.
2: ಎಲ್ಲ ಆಗಿ ನಿಮ್ಗೆ ಖಾಲಿಯಾಗಿ ವೈಟ್ ಮಾಡ್ತಾ ಇದ್ದೆ. ಸಿಕ್ತ ಈಗ ಖುಷಿ ಆಯ್ತು. ಈಗ ನಾಲ್ಕೈದು ದಿವಸ ಆಗಿತ್ತು ಕಾಲ್ ಮಾಡಿರ್ಲಿಲ್ಲ, ಸಿಕ್ಕಿರ್ಲಿಲ್ಲ. ಎಲ್ಲರಿಗೂ ಶುಭ ಸಂಜೆ, ಮತ್ತು ಎಲ್ಲಾ ನಮ್ಮ ಕೆಳಗ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲ ಮಿತ್ರರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಲಕ್ಷ್ಮಿ.
0: ಓಕೆ, ಎಸ್ ಮೇಡಮ್.
2: ಎಲ್ಲಾ ಹಣ್ಣು ತುಂಬಾ ಇಷ್ಟ, ಅದ್ರಲ್ಲೂ ಹಣ್ಣುಗಳ ರಾಜ ಅಂತ ಮಾವಿನ ಹಣ್ಣು ತುಂಬಾ ಇಷ್ಟ.
0: ಓಕೆ, ಡನ್.
2: ಹಾಗೆ ನಾವು ಚಿಕ್ಕವರಿದ್ದಾಗ ಅದ್ರ ಸಂಪಿಗೆ ಹಣ್ಣು ಅಂತ ಎಲ್ಲ ಬರ್ತಿತ್ತು ಲಕ್ಷ್ಮಿ ಅವಾಗೆಲ್ಲ.
0: ಸಂಪಿಗೆ
2: ಹಣ್ಣು ತರ ಅಂತದ್ದು
0: ಪರಿಗೆ ಹಣ್ಣು.
2: ಪರಿಗೆ ಹಣ್ಣು, ಸುಣ್ಬಿಡಕ್ಲೆ ಹಣ್ಣು ಅಂತ, ಕವಳೆ ಹಣ್ಣು,
0: ಕವಳೆ ಹಣ್ಣು
2: ಅದೆಲ್ಲ ಈಗೇನ ಪಿಕ್ಚರ್ ಇದ್ದಾಗ ಸ್ವಲ್ಪಕ್ಕೆ ನಮ್ಮ ಮಕ್ಳು ಯಾವ ತರ ಆಗಿದೆ, ಕಮ್ಮಿ ಆಗ್ಬಿಟ್ಟಿದೆ ಅವೆಲ್ಲ ಹಣ್ಣುಗಳು. ಚೆನ್ನಾಗಿರೋದು ಅದು ಹಣ್ಣು, ಎಲ್ಲ ಈ ಟೈಮಲ್ಲಿ ಬರೋದು, ಅದು ಏಪ್ರಿಲ್ ಮಾರ್ಚ್ ಅಲ್ಲೇ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲೇ ಮಾವಿನ ಹಣ್ಣು ಬರೋ ಸೀಸನ್ ಅಲ್ಲಿ ಎಲ್ಲ ಹಣ್ಣುಗಳು ಬರೋದಲ್ಲ ಸ್ವಲ್ಪ ಆದಷ್ಟು. ತುಂಬಾ ಚೆನ್ನಾಗಿರೋದು, ಈಗಂತ ಹಣ್ಣುಗಳು ಇಲ್ಲೇ ಬಿಟ್ಟು ಇಲ್ಲ, ಇಲ್ವೇ ಇಲ್ಲ ಆ ಹಣ್ಣುಗಳು. ಪರ್ಗಿ ಹಣ್ಣು ತುಂಬಾ ಚೆನ್ನಾಗಿರ್ತಿತ್ತು ಲಕ್ಷ್ಮಿ. ತುಂಬಿಕ್ಲೆ ಹಣ್ಣು ಅಂತ ನೀವು ಕೇಳಿದಿರಲ್ಲ ಹೆಸರು,
0: ಅದನ್ನ ಕೇಳಿಲ್ಲ. ಪರ್ಗಿ ಹಣ್ಣು, ಓಕೆ, ಅದನ್ನ ಕೇಳಿದೀನಿ.
2: ತುಂಬಿಕ್ಲೆ ಹಣ್ಣು ಮತ್ತೆ ಸಂಪಿಗೆ ಹಣ್ಣು ಅಂತ ತುಂಬಾ ಹುಳಿ ಇರುತ್ತದು, ಸಿಹಿ ಇರುತ್ತೆ ಸಂಪಿಗೆ ಹಣ್ಣು ಅಂದ್ರೆ. ಈಗ ಅದೇ ಅವೆಲ್ಲ ಹೋಗ್ಬಿಟ್ಟೆಲ್ಲ ಎಲ್ಲ ಕಾಡಾಗಿ ಕಾಡು ಹೋಗಿ ನಾಡಾಗ್ತಾ ಇದೆಯಲ್ಲ, ಹಾಗಾಗಿ ಹಣ್ಣುಗಳೆಲ್ಲ ಮಾಯ ಆಗ್ತಾ ಇದಾವೆ. ಮತ್ತೆಲ್ಲ ಇನ್ನೇನ್ ಮಾಮೂಲಿ ಕಲ್ಲಂಗಡಿ ಹಣ್ಣು ಅಂದ್ರೂ ಅದು ಎಲ್ಲರಿಗೂ ತುಂಬಾ ಪ್ರಿಯನೇ. ಬೇಸಿಗೆಗಂತೂ ಅದು ಊಟ ಕಮ್ಮಿ ಇದ್ರೆ ಅಡಿಲ್ಲ, ಅವಾಗ ಇದು ಹಣ್ಣು ಮಾತ್ರ ತಿಂತಾರೆ ಎಲ್ಲ. ಕಲ್ಲಂಗಡಿ ಹಣ್ಣು ಮಾತ್ರ ತುಂಬಾ ಬೇಸಿಗೆ,
0: ಎಸ್ಪೆಷಲಿ ಶಿವರಾತ್ರಿ ಟೈಮಲ್ಲಿ ಫೇವರೇಟ್ ಹಣ್ಣು.
2: ಶಿವರಾತ್ರಿ ಇರ್ಲೇಬೇಕು, ಹಬ್ಬಕ್ಕೆ ಇರ್ಲೇಬೇಕು ಹಣ್ಣು.
0: 92% ನೀರಿನಂಶ ಹೊಂದಿರುವಂತ ಹಣ್ಣು,
2: ಹಂಗಾಗಿ ಹಣ್ಣಿನ ತುಂಬಾ ನೀರು ಇರೋದ್ರಿಂದ ಎಲ್ಲರಿಗೂ ಪ್ರಿಯವಾದ ಹಣ್ಣು ಅದು. ಬೇಸಿಗೆ ಒಳಗೆ ತುಂಬಾ ಇಷ್ಟ ಆಯ್ತು ಲಕ್ಷ್ಮಿಗೆ ಯಾವ ಹಣ್ಣು ಇಷ್ಟನ?
0: ನನಗೆ ಕಾಮನ್ ಆಗಿ ಎಲ್ಲಾ ಹಣ್ಣುಗಳನ್ನ ಇಷ್ಟಪಡ್ತೀನಿ.
2: ಸಾಮಾನ್ಯ ಎಲ್ಲ ಹಣ್ಣು ಇಷ್ಟನೇ ಆಗುತ್ತೆ ಎಲ್ಲರಿಗೂ ಸಾಮಾನ್ಯ.
0: ಎಸ್ ಮೇಡಮ್, ಇತ್ತೀಚೆಗೆ ಸಾಕಷ್ಟು ಹಣ್ಣುಗಳು ಬಂದ್ವೆ, ಪ್ಲಮ್, ಸೀತಾಫಲ, ಚೆರ್ರಿ, ಲಿಚಿ, ಡ್ರ್ಯಾಗನ್ ಫ್ರೂಟ್.
2: ಅವೆಲ್ಲ ಗೊತ್ತಿರಲಿಲ್ಲ ನಮಗೆ ಅವಾಗೆಲ್ಲ.
0: ಹೌದೌದೌದು,
2: ಫಾರಿನ್
0: ಬ್ರೀಡ್ ಎಲ್ಲ ಬಂದಿದೆ ಈ ಕಡೆ,
2: ಫಾರಿನ್ ಫ್ರೂಟ್ಸ್ ಅಂತಾರೆ ಅವೆಲ್ಲ ಹಂಗಾಗಿ ಬರ್ತಾ ಇದಾವೆ.
0: ಹೌದು,
2: ಅದು ಅಷ್ಟೇ, ನಮ್ಮ ದೇಶದ ಹಣ್ಣೆ ನಮ್ಮ ಕರ್ನಾಟಕದಲ್ಲೇ ಟೇಸ್ಟ್
0: ಚಂದ
2: ತಿನ್ಬಿಟ್ಟು ಟೇಸ್ಟ್. ಸೀತಾಫಲ ಅವೆಲ್ಲ ಎಲ್ಲ ನಮ್ಮ ಇದ್ರದ, ನಮ್ಮ ಮಣ್ಣಿನ ಹಣ್ಣುಗಳೇ ಚಂದ.
0: ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್,
2: ಥ್ಯಾಂಕ್ ಯು.
0: ಎಸ್, ಥ್ಯಾಂಕ್ ಯು
2: ಲಕ್ಷ್ಮಿ. ಥ್ಯಾಂಕ್ ಯು
0: ಮೇಡಮ್. ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಪಾಟೀಲ್ ಸರ್, ಹೇಗಿದೆ ರಾಯಚೂರು?
3: ಚೆನ್ನಾಗಿದೆ ಮೇಡಮ್, ಆದ್ರೆ ಮಳೆ ಇಲ್ಲ ಮೇಡಮ್.
0: ಮಳೆ ಇಲ್ಲ
3: ಮಳೆ ಇದ್ರೆ ಕಳಿಸಿ ಕೊಟ್ರಿ.
0: ಖಂಡಿತ ಖಂಡಿತ, ನಮ್ ಕಡೆ ಮಳೆ ಹೆಚ್ಚಾದ್ರೆ ದುರ್ಗಕ್ಕೆ ಸ್ವಲ್ಪ, ಹಾಗೆ ರಾಯಚೂರಿಗೆ ಸ್ವಲ್ಪ ಕಳಿಸುವ.
3: ಹಂಗೇನೆ ನಮ್ಗೆ ಸ್ವಲ್ಪ ತುಂಗಭದ್ರಾ ನದಿಗೆ ನೀರು ಕಳಿಸ್ಬಿಟ್ರಿ.
0: ಓಹೋ, ಖಂಡಿತ ಸರ್ ಖಂಡಿತ, ಅದ್ರಲ್ಲಿ ಏನಿದೆ ಕಳಿಸ.
3: ಯಾಕೆ ನೋಡ್ರಿ, ಅಸಲು ಮಳೆ ಇಲ್ಲ, ಒಳಗೆ ನೀರಿಲ್ಲ, ಕೆನಾಲಿಗೆ ನೀರಿಲ್ರಿ, ಎಲ್ಲ ರೈತರು ತುಂಬಾನೇ ಕಷ್ಟದಲ್ಲಿ ಇದಾರೆ ಮೇಡಮ್.
0: ಇನ್ನು ಸ್ವಲ್ಪ ದಿವಸ ಟೈಮ್ ಇದೆ, ಬರತ್ತೆ ಬರತ್ತೆ ಸರ್. ಸರ್, ಇವತ್ತು ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ವಿ.
3: ಅದೇ ಕೇಳ್ತಾ ಇದ್ದೆ ಮೇಡಮ್. ಹಣ್ಣುಗಳಂದ್ರೆ ನಮ್ಗೆ ಮಾವಿನ ಹಣ್ಣು ಇಷ್ಟ, ಆಮೇಲೆ ಸೇಬು ಹಣ್ಣು ತುಂಬಾ ಇಷ್ಟ, ಆಮೇಲೆ ಇನ್ನು ಒಂದು ಬಂತು ಇದು ಜಾಮು ಹಣ್ಣು ರೀ.
0: ಜಾಮು ಹಣ್ಣು, ಅದು ಪೇರ್ಲೆ ಹಣ್ಣ?
3: ಅದು ಜಾಮಣ್ಣು, ಜಾಮಣ್ಣು ಅಂತಾರೆ ನೋಡ್ರಿ.
0: ಓಕೆ ಓಕೆ ಓಕೆ,
3: ಅದು ತುಂಬಾ ಇಷ್ಟ.
0: ಓಕೆ,
3: ಆ ಹಣ್ಣುಗಳು ತಿನ್ನಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಏನೋ ಸ್ವಲ್ಪ
0: ಶಕ್ತಿ ಬರುತ್ತಾ,
3: ರುಚಿ ರುಚಿ ಇರುತ್ತೆ ಮೇಡಮ್, ಹಾಗೇನೆ ಒಂದು ದೇಹಕ್ಕೆ ಒಳ್ಳೇದದು.
0: ಓಕೆ, ನೀವು ನಿಮ್ಮ ತೋಟ ಅಥವಾ ಗದ್ದೆಯಲ್ಲಿ ಹಣ್ಣುಗಳು ಏನಾದ್ರೂ ಬೆಳೀತೀರಾ ಸರ್, ಈ ಭತ್ತದ?
3: ಮೇಡಮ್, ನಮ್ಮ ಹೊಲದಲ್ಲಿ ಮಾವಿನ ಗಿಡಗಳು 12 ಮಾವಿನ ಗಿಡಗಳು ಇದ್ವು ಮೇಡಮ್.
0: ಮೊದಲು
3: ನಮ್ಮ ತಾತ ಮುತ್ತಾತ ಅವರು ಒಂದು ಬೆಳೆಸಿದಂತ ಗಿಡಗಳು, ಅವು ಎಲ್ಲ ವಯಸ್ಸಾಗಿ ಎಲ್ಲ ಮುರ್ಕೊಂಡು ಬಿದ್ದುಬಿಟ್ಟು ಮೇಡಮ್. ಈಗಂತ ಯಾವ ಒಂದು ಗಿಡ ಇಲ್ಲ ಮೇಡಮ್. ಹಣ್ಣುಗಳು ಮಾತ್ರ ಬಹಳ ಸಿಹಿ ಇದ್ವು. ಒಂದು ಚಟ್ನಿಕಾಯಿ ಅಂತಿತ್ತು ಮೇಡಮ್, ಇಲ್ಲಿ ತುಂಬಾ ಚೆನ್ನಾಗಿತ್ತು ಚಟ್ನಿಕಾಯಿ ಅಂತ. ಅದು ತುಂಬಾ ಹೆಸರಾಗಿತ್ತು ಮೇಡಮ್. ಅದು ಎಲ್ಲ ವಯಸ್ಸಾಗಿ ಎಲ್ಲ ಬಿದ್ದು ಬಿಟ್ಟವ್ರು ಮೇಡಮ್, ಎಲ್ಲ ಕೊಂಬೆ ಎಲ್ಲ ರೆಂಬೆಗಳೆಲ್ಲ ಬಿದ್ದು ಬಿಟ್ಟು.
0: ಓಕೆ ಓಕೆ ಸರ್, ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
3: ಓಕೆ ಮೇಡಮ್, ಧನ್ಯವಾದಗಳು.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ, ಹಲೋ. ಓಕೆ, ಎಸ್ ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
4: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಮಸ್ತೆ, ಹೇಗಿದ್ದೀರಿ?
4: ಆರಾಮದಿರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
0: ಎಸ್ ಸರ್, ಆರಾಮಾಗಿದ್ದೀನಿ.
4: ಏನ್ ಮಳೆ ಚಾಲು ಆದ್ರಿ ಮೇಡಮ್ ನಿಮ್ ಕಡೆ?
0: ಹೌದು ಸರ್.
4: ಕಳಿಸ್ಕೊಡ್ರಿ ಮೇಡಮ್, ಸ್ವಲ್ಪ ಬರ್ಲಿ ನಮ್ಗ.
0: ನಿಮ್ಗೂ ಬೇಕಾ? ಖಂಡಿತ ಕಳ್ಸ.
4: ಯಾಕಪ್ಪ ಅಂದ್ರೆ ಪ್ರಕೃತಿ ನಿಮ್ ಪ್ರಕಾರ ನಮಗೂ ಏನ್ ಮಳಿ ಬೇಕಾಗಿದ್ರಿ ಮೇಡಮ್? ಮಳಿ ಇಲ್ಲ ಏನಿಲ್ರಿ.
0: ಕಳ್ಸೋಣ ಸರ್.
4: ಕ್ಲೈಮೇಟ್ ಚೇಂಜ್ ಆದ್ ನೋಡ್ರಿ ಮೇಡಮ್. ಏನ್ ಇವತ್ತು ಹಣ್ಣಿನ ಬಗ್ಗೆ ತಂದಿರಿ ಮೇಡಮ್?
0: ಹೌದು ಸರ್, ಹೌದು.
4: ಹಣ್ಣದಾಗ ಹಣ್ಣಂದ್ರೆ ಏನ್ರಿ ಮೇಡಮ್? ಮಾಯಿನ ಹಣ್ಣ, ಪೇರ್ಲ ಹಣ್ಣ, ಸೀತಾಫಲ ಹಣ್ಣ, ರಾಮಫಲ ಹಣ್ಣ, ಈ ಹಣ್ಣುಗಳೆಲ್ಲ ನಮ್ಗೆ ಇಷ್ಟ ರೀ ಮೇಡಮ್. ನಾವು ಬೆಳಿತಿರ್ತೀವ್ರಿ, ಆದ್ರೆ ಈಗಾದ್ರೂ ಬೆಳಿತೇವ್ರಿ ಮೇಡಮ್. ನಾವು
0: ಯಾವೆಲ್ಲ ಹಣ್ಣುಗಳನ್ನ ಬೆಳಿತೀರಿ ನೀವು?
4: ನಾವು ಸೀತಾಫಲ ಬೆಳಿತೇವ್ರಿ ಮೇಡಮ್.
0: ಓಕೆ,
4: ಹಾಗೂ ಮಾವಿನ ಹಣ್ಣು ಬೆಳಿತೇವ್ರಿ.
0: ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಅದ್ರಲ್ಲಿ ಸೀತಾಫಲ ಮಾತ್ರ ಬೆಳಿತೀರಿ?
4: ಹಾ ಬೆಳಿತೇವ್ರಿ, ಯಾಕಂದ್ರೆ ರಾಮಫಲ ಇತ್ತೀರಿ ಮೇಡಮ್, ರಾಮಫಲ ಗಿಡಗಳು ಹೋಗ್ಯಾವ್ರಿ ನಮ್ಮಲ್ಲಿ, ಏನಿರಲಿ ಪೇರಲ್ ಇಟ್ಟು ಬೆಳಿತೇವ್ರಿ ಮೇಡಮ್.
0: ಹಾ,
4: ಮಾವಿನ ಹಣ್ಣ, ಪೇರಲ ಹಣ್ಣ ಇವೆಲ್ಲ ಬೆಳಕೋತ ಹೊಂಟವ್ ನೋಡ್ರಿ ಮೇಡಮ್. ಆದ್ರೆ ಮತ್ತೊಂದ್ ಈಗ ಒಂದು ಇದು ಬಂದದ್ರಿ ಮೇಡಮ್ ನಮ್ಮಲ್ಲಿ, ಏನದ ಅಂದ್ರ ಅದಕ್ಕೆ ವಾಟರ್ ಆಪಲ್ ಹತ್ತಾರ್ರಿ ಮೇಡಮ್. ಆದ್ರೆ ತಿಲ್ಲಾಗ ಸ್ವಲ್ಪ ಸಾದ್ರಿ ಸಪ್ಪಗಿರ್ತದೆ.
0: ತಿಲ್ ಸಿಗುತ್ತೆ ಸರ್ ನಮ್ ಕಡೆ ಮಾರ್ಕೆಟ್ ಅಲ್ಲೂ ಸಿಗ್ತಾ ಇದೆ ಈಗ.
4: ಹಾ, ಅದು ಬೆಳಕತ್ತೇವ್ರಿ ಮೇಡಮ್. ನಾವು ಮೊನ್ನೆ ಗಿಡ ತಂದ ಹಚ್ಚೀವ್ರಿ.
0: ಓಕೆ,
4: ಅವು ಕಾಯಾಗತ್ತವ್ರಿ ಮೇಡಮ್, ಅವು ಬೆಳಿತೇವ್ ನೋಡ್ರಿ ಮೇಡಮ್.
0: ಸೂಪರ್ ಸರ್.
4: ಹೀಗಾಗಿ ನಮ್ಮಲ್ಲಿ ಎಲ್ಲ ಫಲಗಳು ಸಿಗ್ತಾವ್ರಿ ಮೇಡಮ್. ನಮ್ಮಲ್ಲಿ ಪ್ರತಿಯೊಂದ್ ಏನು ತಿನ್ನು ದಿನಸಿರ್ತಾವಲ್ರಿ ಮೇಡಮ್, ಇವು ಫಲ ಪ್ರತಿಯೊಂದು ನಾವು ಗಿಡಗಳು ನಮ್ಮಲ್ಲಿ ಆಗ್ತಿರ್ತಾವ್ರಿ, ಹಂಗೆ ಬೆಳಿತಿರ್ತೇವ್ರಿ ಮೇಡಮ್. ನಮ್ಮ ಮನೆ ಪೂರ್ತಿ ಆಗ್ಲಿ ಮಾರಾಟಕೊಂಡು ಹೋಯ್ತೇವ್ರಿ. ಆದ್ರೆ ಒಂದ್ 100 ಗಿಡ ಇದ್ವ್ರಿ ನಮ್ಮ ಪೇರಲ್ಲ. ಆದ್ರೆ ಈಗ ಅವು ಕಟಾವ್ ಮಾಡಿದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಈಗ ಅವು ಬಹಳ ಆಗ್ಲಿಲ್ರಿ ಕಾಯಿ, ಅವು ಬಿಟ್ಕೇಶಿಂದ ಈಗ ಒಂದ್ 10 ಗಿಡ ಅದಾವ್ರಿ ಮೇಡಮ್.
0: ಓಕೆ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
4: ಧನ್ಯವಾದ, ನಮಸ್ತೆ
0: ಸರ್. ನಮಸ್ತೆ ಸರ್. ಸ್ನೇಹಿತರೆ, ಈ ರೀತಿಯಲ್ಲಿ ಒಂದೊಂದು ರೀತಿಯ ಹಣ್ಣುಗಳು ಒಂದೊಂದು ರೀತಿಯ ರುಚಿ ಕೊಡುತ್ತೆ, ಹಾಗೆ ನೋಡ್ಲಿಕ್ಕೂ ಕೂಡ ಖುಷಿ ಆಗತ್ತೆ. ಆಗ ಈಗ ಏನೋ ಒಂದಿಷ್ಟು ಹಣ್ಣುಗಳನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ, ಹಾಗೆ ಕೊಂಡ್ಕೊಂಡು ತಿಂತಾ ಇದ್ವಿ. ಆಗ ಈ ಕಾಡ್ ಹಣ್ಣುಗಳಂತ ಸಾಕಷ್ಟು ಸಿಗ್ತಾ ಇತ್ತು. ಇವು ಕೇವಲ ರುಚಿಗೆ ಅಷ್ಟೇ ಅಲ್ಲದೆ ಔಷಧೀಯ ಗುಣಗಳನ್ನ ಕೂಡ ಹೊಂದಿದ್ವು ಸ್ನೇಹಿತರೆ. ನಮ್ಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಹಣ್ಣುಗಳು ತುಂಬಾನೇ ಫೇವ್ರೇಟ್ ಆಗಿದ್ವು. ಈಗ ಕಾಡಾನೆಗೆ ಆಲದ ಸೊಪ್ಪು ಅಂತ ಇರ್ತಿತ್ತು, ಮಂಗಗಳಿಗೆ ಸಪ್ಪೆ ಹತ್ತಿ ಹಣ್ಣು ಅಂತ ಇತ್ತು, ಕೆಂದಳಿಲಿಗೆ ಹೆಬ್ಬಲಸು, ಕಾಡ್ ಹಂದಿಗೆ ಅಮಟೆ, ಅಳಿಲಿಗೆ ಕರಿಮೊದಲ, ಚಿಟ್ಟೆಗಳಿಗೆ ಕಳಿತ ಅತಿ ಹಣ್ಣು, ಹಾಗೆ ನರಿ ಮತ್ತು ಕರಡಿಗೆ ಬಿಲ್ವ ಹಣ್ಣು, ಬಾವಲಿಗೆ ಗೋಣಿ ಹಣ್ಣು, ಈ ರೀತಿಯಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಫೇವ್ರೇಟ್ ಹಣ್ಣುಗಳಂತ ಕಾಡಲ್ಲಿ ಸಿಗ್ತಾ ಇತ್ತು. ಅದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಈ ಮಧುಮೇಹಕ್ಕೆ ಅಂದ್ರೆ ಶುಗರ್ಗೆ ನೆಲ್ಲಿ, ನೇರಳೆ ಅಥವಾ ಅತ್ತಿ ಹಣ್ಣು, ಅತಿ ರಕ್ತದೊತ್ತಡಕ್ಕೆ ಜಮ್ ನೇರಳೆ, ಮೂಲವ್ಯಾಧಿಗೆ ಬಿಲ್ವ, ಕಾಮಲೆಗೆ ಕರಿಮೊದಲ ಹಣ್ಣು, ರಕ್ತಭೇದಿಗೆ ಸಕ್ಕರೆ ಗಂಜಿ, ಹೃದಯದ ಒಂದು ಸ್ಟ್ರಾಂಗ್ನೆಸ್ಗೆ ಬಲವರ್ಧನೆಗೆ ಹಿಪ್ಪು ನೇರಳೆ, ದಮ್ಮು ನಿವಾರಣೆಗೆ ಬಿಕ್ಕೆ ಹಣ್ಣು, ಬೊಜ್ಜು ನಿಯಂತ್ರಣಕ್ಕೆ ಉಪ್ಪಾಗೆ, ಈ ರೀತಿಯ ಹಣ್ಣುಗಳನ್ನೇ ತಿಂದು ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡ್ಕೊಳ್ತಾ ಇದ್ರು ನಮ್ಮ ಹಿರಿಯರು. ಅದರೊಟ್ಟಿಗೆ ಇನ್ನು ಕಾಡು ಹಣ್ಣುಗಳ ಬಗ್ಗೆ ಸ್ನೇಹಿತರೆ ನನಗೊಂದಿಷ್ಟು ವಿಷಯ ಸಿಕ್ಕಂತೆ. ಈ ಬಿಲ್ವ, ಗೇರು, ರಾಮಫಲ, ಸೀತಾಫಲ, ಸಳ್ಳೆ, ಹೆಬ್ಬಲಸು, ಬೇರು ಹಲಸು, ಹಲಸು, ವಾಟೆ, ಕರಿಮಾದಲ, ನುರುಕಲು, ಕವಳಿ, ಹಾಲೆ, ಚಕೋತ, ಚಳ್ಳೆ, ತುಮರಿ, ಹಲಗೆ, ನೆಲ್ಲಿ, ಬೇಲ, ಆಲ, ಅಂಜೂರ, ಅತ್ತಿ, ಸಂಪೆ, ಉಪ್ಪಾಗೆ, ಮುರುಗಲು, ಬಿಕ್ಕೆ, ದಡಸಲು, ರಂಜಲು, ಹಿಪ್ಪುನೇರಳೆ, ಪಾನಕ ಹಣ್ಣು, ಬೆಣ್ಣೆಹಣ್ಣು, ರಾಜನೆಲ್ಲಿ, ಪೇರಲ, ಗುಡ್ಡೆಗೇರು, ಅಮಟೆ, ಪನ್ನೇರಳೆ, ಜಂಬುನೇರಳೆ, ಹುಣಸೆ, ತಾರೆ, ಬೋರೆ, ಪರಿಗೆ, ಮುಳ್ಳಣ್ಣು, ಇವೆಲ್ಲವೂ ಕೂಡ ಕಾಡಣ್ಣುಗಳಂತೆ. ನೋಡಿ, ಇಷ್ಟೆಲ್ಲ ಹಣ್ಣುಗಳಿದಾವೆ. ಇದರಲ್ಲಿ ನಮಗೆ ಕೆಲವೊಂದು ಮಾತ್ರ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಇತ್ತೀಚೆಗಂತೂ ಎಲ್ಲವೂ ಕೂಡ ಮರೆಯಾಗಿವೆ. ಸೊ ಈ ರೀತಿಯ ಕೆಲವೊಂದು ಹಣ್ಣುಗಳು ನಿಮಗೆ ಏನಾದರೂ ಸಿಕ್ಕರೆ ಅದನ್ನು ಕಾಪಾಡ್ಕೊಳ್ಳಿ, ಉಳಿಸಿ ಬೆಳೆಸಿ ಮಕ್ಕಳಿಗೂ ಕೂಡ ಪರಿಚಯ ಮಾಡಿಸಿ ಅಂತ ಹೇಳ್ತಾ ಈ ದಿನದ ವಿಷಯ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಲೈವ್ ಕಾರ್ಯಕ್ರಮಗಳಿದ್ದೇ ಇರುತ್ತೆ. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೋತ್ಸಾಹಿಸಿ, ಪ್ರೀತಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿಯಿಂದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದ್ದು 2025-26 ಸಾಲಿನ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಹಾಗೂ ಸಿಬಿಎಸ್ಇ ಮತ್ತು ಐಸಿಎಸ್ಇ ವಿದ್ಯಾರ್ಥಿಗಳಿಗೆ 80%ಕ್ಕಿಂತ ಹೆಚ್ಚು ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ಮಕ್ಕಳಿಗೆ ಅವಕಾಶವಿದ್ದು, ಈ ಪೈಕಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿಯ ನಮೂನೆಯನ್ನು ಸಂಘದಿಂದ ಪಡೆದು 25 August ಸಂಘದ ಕಚೇರಿಗೆ ಸಲ್ಲಿಸಬೇಕು. ಆಡಳಿತ ಮಂಡಳಿ ತೀರ್ಮಾನವೇ ಅಂತಿಮವಾಗಿದ್ದು, ಆಯ್ಕೆಯಾದವರಿಗೆ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಪುರಸ್ಕರಿಸಲಾಗುವುದು. ಸದಸ್ಯರ ಮಕ್ಕಳು ಇದರ ಸದುಪಯೋಗ ಪಡೆಯಬೇಕಾಗಿ ಸಂಘದ ಅಧ್ಯಕ್ಷರಾದ ನರಸಿಂಹ ಗಂಧದ ಮನೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯರನ್ನಾಗಿ ಗಾಂಧಿ ಬಜಾರಿನ ನಿವಾಸಿ ಎಹೆಚ್ ಸುನೀಲ್ ಅವರನ್ನು ನೇಮಕಗೊಳಿಸಿ ಜಿಲ್ಲಾ ಧಾರ್ಮಿಕ ಪರಿಷತ್ ಅಧ್ಯಕ್ಷ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಆದೇಶಿಸಿದ್ದಾರೆ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಯ ದತ್ತಿಗಳ ಅಧಿನಿಯಮ ಅನ್ವಯ ಸದಸ್ಯರನ್ನ ಒಳಗೊಂಡ ವ್ಯವಸ್ಥಾಪನಾ ಸಮಿತಿ ರಚಿಸಲಾಗಿದೆ. ಒಟ್ಟು 9 ಸದಸ್ಯರನ್ನ ಸಮಿತಿಗೆ ನೇಮಿಸಲಾಗಿದೆ. 3 ವರ್ಷದ ಅವಧಿಗೆ ಎಹೆಚ್ ಸುನೀಲ್ ಅವರು ಸಮಿತಿ ಸದಸ್ಯರಾಗಿರುತ್ತಾರೆ. ಎಹೆಚ್ ಸುನೀಲ್ ಅವರು ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದು, ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಹಾಗೂ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನ ಶ್ರೀ ಸರ್ವಸಿದ್ಧಿ ವಿನಾಯಕ ಸೇವಾ ಸಮಿತಿಯ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ವಿವರ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ 2026 ಜುಲೈ 30 ಶಿವಮೊಗ್ಗ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ 14 ಹಾಗೂ 17 ವರ್ಷ ವಯೋಮಿತಿಯ ಬಾಲಕ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಡಿವಿಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಅಭಿನವ್ ಆರ್ ಹಾಗೂ ರಿತೇಶ್ ಎಂ ಮತ್ತು ಸೀಮಾ, ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿ ಮನೋಜ್ ಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ಗೆದ್ದು ರಾಜ್ಯ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಪದಕ ವಿಜೇತರೊಂದಿಗೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಪ್ರಕಾಶ್ ಎಂ, ಶಿವಮೊಗ್ಗ ಜಿಲ್ಲಾ ಅಮೇಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್, ಅನೂಪ್ ಆರ್ ಶೇಖರ್, ಪದಾಧಿಕಾರಿಗಳಾದ ಹರ್ಷಿತ್, ಸಚಿನ್, ರಾಮಚಂದ್ರ ಹಾಗೂ ರಾಜ್ಯ ತೀರ್ಪುಗಾರರಾದ ಮಲ್ಲಿಕಾರ್ಜುನ್ ಮತ್ತು ಪ್ರೀತಿಶ್ರೀ ಉಪಸ್ಥಿತರಿದ್ದು ಕ್ರೀಡಾಪಟುವನ್ನು ಅಭಿನಂದಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಪೋಷಕರು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ಸ್ಪರ್ಧೆಯಲ್ಲಿಯೂ ಉತ್ತಮ ಸಾಧನೆ ಮಾಡುವಂತೆ ಶುಭ ಹಾರೈಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾದಕ ವಸ್ತುಗಳಿಂದ ಯುವಶಕ್ತಿಯನ್ನು ರಕ್ಷಿಸುವುದು ಕೇವಲ ಆರೋಗ್ಯದ ಪ್ರಶ್ನೆಯಲ್ಲ, ಅದು ವಿಕಸಿತ ಭಾರತ ನಿರ್ಮಾಣದ ರಾಷ್ಟ್ರೀಯ ಸಂಕಲ್ಪ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕೇಂದ್ರ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಸಹಯೋಗದಲ್ಲಿ ಆರಂಭಿಸಿರುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಿದ ಜೆನ್ಜಿ ಅಗೇನೆಸ್ಟ್ ಅಡಿಕ್ಷನ್ ನಶಮುಕ್ತ ಯುವ ಅಭಿಯಾನದ ನೇರ ಪ್ರಸಾರವನ್ನು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರೊಂದಿಗೆ ವೀಕ್ಷಿಸಿ ಅವರು ಮಾತನಾಡಿದರು. ಜಾಗೃತ ಯುವಜನತೆ, ಸದೃಢ ಸಮಾಜ ಮತ್ತು ಹೊಣೆಗಾರಿಕೆಯ ನಾಗರಿಕತೆಯೇ ನಮ್ಮ ದೇಶದ ಭವಿಷ್ಯವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿದೆ. ವ್ಯಸನಮುಕ್ತ, ಆರೋಗ್ಯಕರ ಹಾಗೂ ಶಕ್ತಿಶಾಲಿ ಯುವ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೈಜೋಡಿಸೋಣ ಎಂದರು. ಯುವಜನತೆ ಸಣ್ಣ ವಯಸ್ಸಿನಲ್ಲೇ ದುಶ್ಚಟಗಳ ದಾಸರಾಗುತ್ತಿದ್ದಾರೆ. ಇದು ಅವರ ಕುಟುಂಬಕ್ಕೂ ಭಾರ, ಜತೆಗೆ ದೇಶದ ಆರ್ಥಿಕ ಪ್ರಗತಿಗೂ ಹಿನ್ನಡೆಯಾಗುತ್ತದೆ. ದೇವರು ನೀಡಿದ ಜೀವನವನ್ನು ದೇಶ ಕುಟುಂಬಕ್ಕೆ ಉಪಯೋಗವಾಗುವಂತೆ ಯುವಜನರು ಇರಬೇಕು ಎಂಬ ಉದ್ದೇಶದಿಂದ ಈ ಅಭಿಯಾನವನ್ನು ಪ್ರಧಾನಿ ಮೋದಿ ಪ್ರಾರಂಭಿಸಿದ್ದಾರೆ. ವ್ಯಸನಮುಕ್ತ ಸಮಾಜವೇ ನಮ್ಮೆಲ್ಲರ ಗುರಿ ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಯುವಕರು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞೆ ಸ್ವೀಕರಿಸಿದರು. ಶಿವಮೊಗ್ಗ ಜಿಲ್ಲಾ ಯುವ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಸಿ ಎ ಹಿರೇಮಠ್ ಮತ್ತಿತರರಿದ್ದರು. ಮುಂದಿನ ವಿವರ. ಪರಿಸರ ಅನುಮತಿ ಪಡೆಯದೆ ಕೈಗೆತ್ತಿಕೊಂಡ ಯೋಜನೆಗಳಿಗೆ ನಂತರದ ಹಂತದಲ್ಲಿ ಅನುಮತಿ ನೀಡಲು ಅವಕಾಶ ಕಲ್ಪಿಸಿದ್ದ ಕೇಂದ್ರ ಸರ್ಕಾರದ 2021 ಅಧಿಸೂಚನೆಯನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿರುವುದು ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಐತಿಹಾಸಿಕ ತೀರ್ಪು ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಸಂಚಾಲಕ ಹಾಗೂ ರಾಜ್ಯ ಜೀವ ವೈವಿಧ್ಯ ಮಂಡಳಿ ನಿಕಟಪೂರ್ವ ಸದಸ್ಯ ವೆಂಕಟೇಶ ಕವಲಗೋಡು ತಿಳಿಸಿದ್ದಾರೆ. ಈ ತೀರ್ಪಿನಿಂದ ಪಶ್ಚಿಮಘಟ್ಟದ ಶರಾವತಿ ಪಂಪ್ಡ್ ಸ್ಟೋರೇಜ್, ಬೇಸೂರು ಅಣುವಿದ್ಯುತ್ ಸ್ಥಾವರ, ಆಗೊಂಬೆ ಸುರಂಗ ರಸ್ತೆ, ಕೊಡಚಾದ್ರಿ ರೋಪ್ ವೇ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳಲ್ಲಿ ಪರಿಸರ ಸಂರಕ್ಷಣಾ ಕ್ರಮಗಳು ಮತ್ತಷ್ಟು ಬಲಗೊಳ್ಳಲಿವೆ ಎಂದು ಅವರು ಹೇಳಿದ್ದಾರೆ. ಪರಿಸರ ರಕ್ಷಣೆಗಾಗಿ ಹೋರಾಟ ನಡೆಸಿ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂದಿನ ವಿವರ. ಯುವ ಪೀಳಿಗೆಯನ್ನು ಪತ್ರಿಕೆ ಓದಲು ಹಾಗೂ ಗ್ರಂಥಾಲಯಕ್ಕೆ ತೆರಳುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಆಲೋಚನೆ ನಡೆಸಬೇಕಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆಯಿಂದ ಶಿವಮೊಗ್ಗ ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ, ರಕ್ತದಾನ ಶಿಬಿರ, ದತ್ತಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು

ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಮ್ಮಂತಹವರು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ದ್ವೇಷ ಸಾಧಿಸುವುದು ಅಥವಾ ಪತ್ರಕರ್ತರು ನನ್ನ ವಿರುದ್ಧ ಬರೆದಿದ್ದಾರೆ ಎಂದುಕೊಳ್ಳುವ ಬದಲು ಆಗಿರುವ ತಪ್ಪುಗಳನ್ನು ತಿದ್ದಿಕೊಂಡು ನಡೆದರೆ ಅದೇ ನಾವು ಪತ್ರಿಕಾ ರಂಗಕ್ಕೆ ನೀಡುವ ಗೌರವ ಎಂದು ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಸಂಘದ ಸದಸ್ಯತ್ವದಿಂದ ಬರುವ ಹಣದಲ್ಲಿ ಪತ್ರಕರ್ತರಿಗೆ ಅನಾರೋಗ್ಯ ಎದುರಾದಾಗ ಹಾಗೂ ಮೃತಪಟ್ಟ ಸಮಯದಲ್ಲಿ ನೀಡುತ್ತಿದ್ದೇವೆ. ಸಂಘ ಸದೃಢವಾಗಿ ನಡೆಯುತ್ತಿದ್ದು ಪತ್ರಕರ್ತರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಸಂಘದ ಜಿಲ್ಲಾ ಶಾಖೆ ಅಧ್ಯಕ್ಷ ಎಚ್ಯು ವೈದ್ಯನಾಥ್ ಅಧ್ಯಕ್ಷತೆ ವಹಿಸಿದ್ದರು. ರಕ್ತದಾನ ಶಿಬಿರವನ್ನು ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಪಿ ಮದನ್ಗೌಡ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಾಧಕ ಪತ್ರಕರ್ತರಾದ ಅರಹತೊಳಲು ಕೆ ರಂಗನಾಥ್, ನಾಗರಾಜ್, ಕಲ್ಕೊಪ್ಪ ರಘುಕುಮಾರ್, ಶಿವಪ್ಪ ಹಿತ್ಲೇರ್, ಟಿಎಸ್ ಆನಂದ್ ಕುಮಾರ್, ವ್ಯಂಗ್ಯ ಚಿತ್ರಕಾರ ರಾಮಚಂದ್ರ ಕೊಪ್ಪಲು, ಕೆಎಚ್ ಹುಚ್ಚರಾಯಪ್ಪ, ರಾಜೇಶ್ ಬಡ್ತಿ, ಪಿಎನ್ ನರಸಿಂಹಮೂರ್ತಿ ಅವರನ್ನು ಗೌರವಿಸಲಾಯಿತು. ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತರಾದ ವಾದಿರಾಜ ಕಮರೂರು, ಕಣ್ಣಪ್ಪ ಶ್ರೀಕಾಂತ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಂಸದ ಬಿವೈ ರಾಘವೇಂದ್ರ ಅವರು ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳು ಹಾಗೂ ಸಾಧಕ ಪತ್ರಕರ್ತರಿಗೆ ವೈಯಕ್ತಿಕವಾಗಿ ಬಹುಮಾನ ನೀಡಿದರು. ಜವಳಿ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚೇತನ್ಗೌಡ, ಸಂಘದ ಜಿಲ್ಲಾ ಶಾಖೆ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಹಾಲಸ್ವಾಮಿ, ಎಸ್ ರವಿಕುಮಾರ್, ಕೆ ವಿಶ್ವಕುಮಾರ್ ಮತ್ತಿತರರಿದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ದುಶ್ಚಟಗಳು ಬೇಡವೆಂದು ಒದ್ದು ಮುಂದೆ ಹೋದಾಗ ಮಾತ್ರ ವ್ಯಸನಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಶಿವಮೊಗ್ಗ ನಗರದ ಸಹ್ಯಾದ್ರಿ ಕಲಾ ಕಾಲೇಜಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಘಟಕ ಸಹಯೋಗದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನಮುಕ್ತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜನರು ದುಶ್ಚಟಗಳನ್ನ ತಮ್ಮ ಜೋಳಿಗೆಗೆ ಹಾಕಿಕೊಂಡು ಯುವಕರನ್ನ ದುಶ್ಚಟಗಳ ದುಷ್ಪರಿಣಾಮಗಳಿಂದ ರಕ್ಷಿಸಲು ಜೀವನ ಮುಡಿಪಿಟ್ಟ ಮಹಾನ್ ಪುರುಷ ಮಹಂತ ಶಿವಯೋಗಿಗಳು. ಇಂತಹ ಮಹಾನ್ ವ್ಯಕ್ತಿಗಳ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಎಂದರು. ಮುಂದಿನ ವಿವರ. ದೇಶಕ್ಕಾಗಿ ಸೈನಿಕರು ಮಾಡುವ ತ್ಯಾಗ, ಹೋರಾಟ, ಶಿಸ್ತನ್ನ ವಿದ್ಯಾರ್ಥಿಗಳು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಎಂದು ನಿವೃತ್ತ ಸುಬೇದಾರ್ ಮೇಜರ್ ಕೆಆರ್ ದಿನೇಶ್ ತಿಳಿಸಿದರು. ಶಿವಮೊಗ್ಗ ನಗರದ ಪಿಇಎಸ್ ಐಎಎಂಎಸ್ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಇತ್ತೀಚೆಗೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಯೋಧ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ದೇಶದ ಸೈನ್ಯ ಮತ್ತು ಸೈನಿಕರ ಬಗ್ಗೆ ತಿಳಿಯಬೇಕು. ದೇಶ ಸೇವೆ ಮಾಡಲು ವಿದ್ಯಾರ್ಥಿಗಳು ಸದಾ ಸನ್ನದ್ಧರಾಗಿರಬೇಕು. ಮಿಲಿಟರಿಯಲ್ಲಿಯೂ ಸೈನಿಕ ಹಂತದಿಂದ ಆಫೀಸರ್ ಹುದ್ದೆಯವರೆಗೆ ಹಲವು ಕೇಡರ್ಗಳಿವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಎಂದರು. ಬಿಎಸ್ಎಫ್ ನಿವೃತ್ತ ಸೈನಿಕ ಎನ್ಎಸ್ ರಂಗನಾಥ್ ಮಾತನಾಡಿ, ಪ್ರತಿಯೊಬ್ಬರೂ ಯೋಧರ ಬಗ್ಗೆ ಅಭಿಮಾನ ಮತ್ತು ಗೌರವ ಬೆಳೆಸಿಕೊಳ್ಳಬೇಕು. ಯೋಧರ ತ್ಯಾಗ ಬಲಿದಾನಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯೋಧರು ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಸೇವೆ ನೀಡಲು ಸಿದ್ಧರಿರುತ್ತಾರೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿಎಂ ಸುದರ್ಶನ್, 18,000 ಅಡಿಗಳ ಎತ್ತರದಲ್ಲಿ ತಾಯ್ನಾಡಿನ ರಕ್ಷಣೆಗೆ ಹಗಲಿರುಳೆನ್ನದೆ ತಮ್ಮ ವೈಯಕ್ತಿಕ ಸುಖವನ್ನ ಪಣಕ್ಕಿಟ್ಟು ದೇಶ ಸೇವೆ ಸಲ್ಲಿಸುವ ಯೋಧರ ದೇಶ ಪ್ರೇಮ ಅಪ್ರತಿಮವಾದುದು. ವಿದ್ಯಾರ್ಥಿ ದೆಸೆಯಲ್ಲಿ ನಿಮಗೆ ವೀರ ಯೋಧರು ಸ್ಫೂರ್ತಿಯಾಗಬೇಕು. ಕಾರ್ಗಿಲ್ನಂತಹ ಎತ್ತರ ಶಿಖರಗಳಲ್ಲಿ ನಮ್ಮ ಸೈನಿಕರು ಹೋರಾಡಿದಂತೆ ನಿಮ್ಮ ಕನಸುಗಳು ಸಹ ಮಹೋನ್ನತವಾಗಿರಬೇಕು ಎಂದರು. ಮುಂದಿನ ವಿವರ. ಭದ್ರಾವತಿ ನಗರದ ವಿದ್ಯುತ್ ಮಾರ್ಗ ದುರಸ್ತಿ ಕಾಮಗಾರಿ ಹಿನ್ನೆಲೆ ಇಂದು ಮತ್ತು ನಾಳೆ ಬೆಳಗ್ಗೆ 9:00 ಸಂಜೆ 6:00 ಹುಡ್ಕೋ ಕಾಲೋನಿ, ಜನ್ನಾಪುರ, ಬೊಮ್ಮನಕಟ್ಟೆ ಹೌಸಿಂಗ್ ಬೋರ್ಡ್, ಸಿದ್ದಾಪುರ, ಎನ್ಟಿಬಿ ಲೇಔಟ್, ಹೊಸೂರ್ ತಾಂಡ, ಹಿರಿಯೂರು, ಅರಳಿಕೊಪ್ಪ, ರಬ್ಬರ್ ಕಾಡು, ಬಾಳೆಮಾರನಹಳ್ಳಿ, ಸುಲ್ತಾನ್ ಮಟ್ಟಿ, ತಾರೀಕಟ್ಟೆ, ಗೋಂಧಿ, ಕಾಳನಕಟ್ಟೆ, ಕಂಬದಾಳ್, ಹೊಸೂರ್, ಹೊನ್ನಾಹಟ್ಟಿ, ಹೊಸೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ತಿಳಿಸಿದೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
7: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
7: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆ ಸಮಯದ ಸುಂದರ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಇರುವ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಹೊರಗೆ ಮಳೆ ಸುರಿತಾ ಇದೆ ಅಲ್ವಾ, ಗಾಳಿನೂ ಕೂಡ ಬೀಸ್ತಾ ಇದೆ. ಆದ್ರೆ ಈ ಮಳೆ ಜೊತೆಲಿ ಅತಿಥಿಗಳು ಬರ್ತಾ ಇದ್ದಾರೆ ಗೊತ್ತಾ? ಯಾರು ಗೊತ್ತಾ? ಸೊಳ್ಳೆಗಳು, ಮಾಸ್ಕಿಟೋಸ್. ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಈ ಸೊಳ್ಳೆಗಳ ಬಗ್ಗೆ ಮಾತನಾಡೋಣ. ಯಾಕೆ ಅಂತಂದ್ರೆ ಈಗ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗಿರುತ್ತೆ, ಅದ್ರಿಂದ ಅಪಾಯ ಕೂಡ ಆಗುತ್ತೆ. ಡೆಂಗ್ಯೂ, ಮಲೇರಿಯಾ, ಚಿಕುನ್ಗುನ್ಯಾ, ಈ ಹೆಸರುಗಳನ್ನ ಕೇಳ್ತಾ ಇದ್ರೆ ಭಯನೇ ಶುರುವಾಗುತ್ತೆ ಅಲ್ವಾ? ಸೊ ಆದ್ರೆ ಇವುಗಳನ್ನ ತಡೆಯೋದು ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಸೊ ಈ ಸೊಳ್ಳೆಗಳು ಹೇಗೆ ಹರಡುತ್ತೆ, ಅಪಾಯಗಳು ಯಾವುವು, ಮತ್ತು ನಮ್ಮ ಮನೆಯನ್ನ, ನಮ್ಮ ಕುಟುಂಬವನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಕಾಫಿ ಅಥವಾ ಚಹಾ ಹಿಡ್ಕೊಂಡು ಕೂತ್ಕೊಳ್ಳಿ, ಈ ಕಾರ್ಯಕ್ರಮ ನಿಮಗೆ ಉಪಯೋಗವಾಗುತ್ತೆ ಅಂತ ಹೇಳ್ತಾ, ನಿಮಗೆ ಗೊತ್ತಾ, ಒಂದು ಹೆಣ್ಣು ಸೊಳ್ಳೆ ಒಂದು ರಾತ್ರಿಯಲ್ಲಿ 100 ಮೊಟ್ಟೆಗಳನ್ನ ಇಡುತ್ತೆ. ಮಳೆಯ ನೀರು ಸೇರಿದ ಯಾವುದೇ ಸಣ್ಣ ಪಾತ್ರೆ ಆಗಿರಬಹುದು, ಟೈರ್, ಡ್ರಮ್ ಅಥವಾ ಯಾವುದೇ ಒಂದು ತೋಟದ ಮೂಲೆ ಇರಬಹುದು, ಇವೆಲ್ಲ ಸೊಳ್ಳೆಗಳಿಗೆ 5-star ಹೋಟೆಲ್ ಇದ್ದಂಗೆ ಅಲ್ವಾ? ಮಳೆಗಾಲ ಬಂದಾಗ ನೀರು ನಿಂತಿರುತ್ತೆ. 7-10 ದಿನಗಳಲ್ಲಿ ಅಲ್ಲೇ ಸೊಳ್ಳೆಗಳು ತಯಾರಾಗ್ತವೆ. ನಂತರ ಅವು ನಮ್ಮ ಮನೆಗೆ ಬಂದು ಡಿನ್ನರ್ ಮಾಡ್ತವೆ. ಗೊತ್ತಲ್ಲ ಡಿನ್ನರ್ ಅಂದ್ರೆ? ಅದೇ ನಮ್ಮ ರಕ್ತವನ್ನ ಹೀರತ್ತೆ ಸ್ನೇಹಿತರೆ. ಸೊ ಯೋಚನೆ ಮಾಡಿ, ನಿಮ್ಮ ಮನೆಯ ಸುತ್ತ ಯಾವುದೇ ನೀರು ನಿಂತಿದೆಯಾ? ಹಳೆ ಬಕೆಟ್ ನಲ್ಲಿ, ಅಥವಾ ನೀರು ತುಂಬಿದ ಫ್ಲವರ್ ಪಾಟ್, ಅಥವಾ ಕ್ಲೀನ್ ಮಾಡಿಸದೇ ಇರುವಂತಹ ತೊಟ್ಟಿಗಳು, ಇವುಗಳನ್ನ ಮೊದಲು ಖಾಲಿ ಮಾಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಈಗ ಯಾವುದಾದ್ರೂ ನೀರು ನಿಂತಿರುವ ವಸ್ತುಗಳಿದ್ರೆ ಈ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಖಾಲಿ ಮಾಡ್ತಾ ಇರಿ. ಅಷ್ಟರಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ಮತ್ತೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಘುಯ್ ಘುಯ್ ಅಂತ ಪ್ರಾಣ ತಿನ್ನೋ ಸೊಳ್ಳೆ ನೀನು ಯಾರೋ, ನನ್ನೇ ಹುಡುಕಿ ಕಚ್ಚು ಅಂತ ಹೇಳಿ ಕೊಟ್ಟಿದ್ಯಾರೋ, ಇದೇನಾ ನಿನ್ನ ನೋಟ, ಇದೇನಾ ನಿನ್ನ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹುಡುಕಿ ಸಾಯಿಸಲಿ. ಘುಯ್ ಘುಯ್ ಅಂತ ಪ್ರಾಣ ತಿನ್ನೋ ಸೊಳ್ಳೆ ನೀನು ಯಾರೋ. ಓಕೆ, ಹಾಡು ಚೆನ್ನಾಗಿತ್ತಲ್ವಾ? ಸೊ ಸ್ನೇಹಿತರೆ, ಈ ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ ತಡೆಯೋದಕ್ಕೆ ಆಗೋದಿಲ್ಲ. ನಾನು ಆಗ್ಲೇ ತಿಳಿಸಿದ ಹಾಗೆ ಮಲೇರಿಯಾ, ಡೆಂಗ್ಯೂ, ಚಿಕುನ್ಗುನ್ಯಾ ಹೀಗೆ ಎಲ್ಲಾ ಕಾಯಿಲೆಗಳು ಬರುವಂತಹ ಸೀಸನ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಡೆಂಗ್ಯೂ ಲಕ್ಷಣಗಳು ಹಾಗೆ ಅದರ ಚಿಕಿತ್ಸೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಡೆಂಗ್ಯೂ ಬಂದ್ರೆ ಮೊದಲು ಕಾಣುವ ಲಕ್ಷಣಗಳು ಹೇಗಿರುತ್ತವೆ? ತುಂಬಾ ಜ್ವರ, ಅಂದ್ರೆ 102-105 ಫ್ಯಾರನೈಟ್ ವರೆಗೆ ಬರುತ್ತೆ. ಹಾಗೆ ತೀವ್ರವಾದ ತಲೆನೋವಿರುತ್ತೆ, ಕಣ್ಣುಗಳ ಹಿಂದೆ ನೋವಿರುತ್ತೆ, ಸ್ನಾಯು ಮತ್ತು ಮೂಳೆಗಳಲ್ಲಿ ತೀವ್ರ ನೋವು ಕಾಣಿಸ್ಕೊಡತ್ತೆ. ಇದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತನೂ ಕೂಡ ಕರೀತಾರೆ. ತುಂಬಾ ಆಯಾಸ, ವಾಕರಿಕೆ, ವಾಂತಿ ಇವೆಲ್ಲವೂ ಕೂಡ ಆಗುತ್ತೆ. ದೇಹದ ಮೇಲೆ ಅಂದ್ರೆ ಚರ್ಮದ ಮೇಲೆ ಚುಕ್ಕೆಗಳು ಕಾಣಿಸ್ತವೆ, ಹಾಗೆ ಗ್ರಂಥಿಗಳು ಉಬ್ಬುತ್ತೆ ಅಂತಾನೆ ಹೇಳ್ಬಹುದು. ಸೊ ಇಂತಹ ಲಕ್ಷಣಗಳು ಕಂಡ್ರೆ ತಕ್ಷಣ ಡಾಕ್ಟರ್ ಹತ್ತಿರ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೇನೆ ಅಪಾಯದ ಸಂಕೇತಗಳು ಹೇಗಿರುತ್ತವೆ ಗೊತ್ತಾ? ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕಾಣಿಸ್ಕೊಳ್ಳುತ್ತೆ, ನಿರಂತರ ವಾಂತಿ, ದಿನಕ್ಕೆ ಒಂದ್ 3-4 ಬಾರಿ ಆಗಬಹುದು. ಹಾಗೆ ಮೂಗು ಒಸಡುಗಳಿಂದ ರಕ್ತ ಸ್ರಾವವಾಗುತ್ತೆ, ರಕ್ತದಿಂದ ಕೂಡಿದ ವಾಂತಿ ಅಥವಾ ಮಲ ವಿಸರ್ಜನೆ ಆಗುತ್ತೆ. ನಂತರ ಅತ್ಯಂತ ಆಯಾಸ, ತುಂಬಾ ದುರ್ಬಲತೆ, ಹಾಗೆ ಚರ್ಮದ ಕೆಳಗೆ ರಕ್ತಸ್ರಾವದ ಗುರುತುಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮಕ್ಕಳು ಮತ್ತು ವೃದ್ಧರಲ್ಲಿ ಈ ಲಕ್ಷಣಗಳು ಬೇಗ ಕಾಣಬಹುದು, ಎಚ್ಚರಿಕೆಯಿಂದ ಇರಿ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು ಅಂತ ಕೇಳಬಹುದು ನೀವು. ಈ ಡೆಂಗ್ಯೂಗೆ ನಿರ್ದಿಷ್ಟ ಔಷಧಿ ಇಲ್ಲ ಸ್ನೇಹಿತರೆ, ಆದ್ರೆ ಸರಿಯಾದ ಚಿಕಿತ್ಸೆಯಿಂದ ಗುಣವಾಗುತ್ತೆ. ಮೊದಲು ಮನೆ ಮದ್ದನ್ನ ಯೂಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ದ್ರವಗಳನ್ನ ಕುಡೀರಿ. ಅಂದ್ರೆ ನೀರಾಗಿರ್ಬಹುದು, ORS ಆಗಿರ್ಬಹುದು, ತೆಂಗಿನ ನೀರು, ಹಣ್ಣಿನ ರಸ, ಹಾಗೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಮಾತ್ರ ಬಳಸಿ. ದೇಹದ ತಾಪಮಾನವನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟಾದ್ಮೇಲೂ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಆಸ್ಪತ್ರೆಗೆ ಹೋಗೋದು ಬೆಟರ್. ಅಲ್ಲಿ IV ಫ್ಲೂಯಿಡ್ಸ್ ನ ಕೊಡ್ತಾರೆ, ನಂತರ ಪ್ಲೇಟ್ಲೆಟ್ ಕೌಂಟ್ ನ ಪರೀಕ್ಷೆ ಮಾಡ್ತಾರೆ, ತೀವ್ರ ಪ್ರಕರಣಗಳಲ್ಲಿ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಸೊ ಡೆಂಗ್ಯೂ ಬಂದ್ರೆ ಭಯ ಪಡಬೇಡಿ ಸ್ನೇಹಿತರೆ, ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ 99% ಜನರು ಗುಣವಾಗ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೆ ಸ್ನೇಹಿತರೆ, ಚಿಕಿತ್ಸೆಗಿಂತ ತಡೆಗಟ್ಟುವುದೇ ಉತ್ತಮ ಅಲ್ವಾ? ಸೊ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ, ಸೊಳ್ಳೆ ನಾಶಗಳನ್ನ ಬಳಸಿ, ಪೂರ್ಣ ತೋಳು ಬಟ್ಟೆಗಳನ್ನ ಧರಿಸಿ ಅಂತ ಹೇಳ್ತಾ, ಮಳೆಗಾಲದಲ್ಲಿ ಸೊಳ್ಳೆಗಳ ಬಗ್ಗೆ ಇರಲಿ ಜಾಗೃತಿಯ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಹೆಸರೇ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಮಳೆಗಾಲದಲ್ಲಿ ಆದಷ್ಟು ನಮ್ಮ ಮನೆಯ ಸುತ್ತಮುತ್ತಲಿನ ಜಾಗಗಳಲ್ಲಿ ಮಳೆ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಖಂಡಿತ ಡೆಂಗ್ಯೂನೋ ಮಲೇರಿಯಾನೋ ಬರೋದಂತೂ ಖಂಡಿತ. ಸೊ ಹೀಗಾಗಬಾರ್ದು ಅಂತಂದ್ರೆ ಇದಕ್ಕೆ ಪರಿಹಾರ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಮನೆಯ ಸುತ್ತ ಶುಚಿತ್ವವಾಗಿ ಇಟ್ಕೊಳ್ಳೋದು. ಪ್ರತಿ ವಾರ ಒಮ್ಮೆಯಾದ್ರೂ ನೀರು ನಿಲ್ಲುವ ಎಲ್ಲಾ ವಸ್ತುಗಳನ್ನ ತಿರುಗಿಸಿ ಅಥವಾ ಖಾಲಿ ಮಾಡಿ, ಘಟರ್ ಆಗಿರ್ಬಹುದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ಗಳನ್ನ ಸರಿಯಾಗಿ ಕಾಯ್ದುಕೊಳ್ಬೇಕಾಗುತ್ತೆ. ಇನ್ನ ಎರಡನೇದಾಗಿ ಸೊಳ್ಳೆ ತಡೆಗಟ್ಟುವಿಕೆ. ಮನೆಯ ಬಾಗಿಲು ಅಥವಾ ಕಿಟಕಿಗಳಿಗೆ ಮೆಶ್ ನೆಟ್ ಹಾಕೋದು ಉತ್ತಮ. ಸೊಳ್ಳೆ ರಿಪ್ಲೆಂಟ್ ಕ್ರೀಮ್ ಅಥವಾ ನ್ಯಾಚುರಲ್ ಆಯಿಲ್ ಅನ್ನ ಬಳಸಿರಿ. ಹಾಗೆ ಮಲಗೋಕ್ಕಿಂತ ಮುಂಚೆ ಮಸ್ಕಿಟೋ ನೆಟ್ ಅನ್ನ ಯೂಸ್ ಮಾಡಿ ಸ್ನೇಹಿತರೆ. ಇನ್ನ ಮೂರನೇದಾಗಿ

ಸರ್ಕಾರಿ ಮತ್ತು ಸಮುದಾಯ ಕ್ರಮ. ನಿಮ್ಮ ಪ್ರದೇಶದಲ್ಲಿ ಸೊಳ್ಳೆ ನಾಶಕ ಕ್ರಿಯೆ ನಡೀತಾ ಇದ್ರೆ ಸಹಕರಿಸಿ. ಫಾಗಿಂಗ್ ಆಗ್ತಾ ಇದ್ರೆ ಬಾಗಿಲನ್ನ ಓಪನ್ ಮಾಡಿಡಿ. ಇನ್ನ ನಾಲ್ಕನೇದಾಗಿ ನೈಸರ್ಗಿಕ ಪರಿಹಾರಗಳು ಏನಪ್ಪ ಅಂದ್ರೆ ತುಳಸಿ, ನೀಲಗಿರಿ, ಲೆಮನ್ ಗ್ರಾಸ್ ಇವುಗಳು ಮನೆ ಸುತ್ತ ಬೆಳೆಸಿರಿ. ಹಾಗೇನೆ ಮನೆಯಲ್ಲಿ ಸಿಟ್ರೋನೆಲ್ಲ ಕ್ಯಾಂಡಲ್ ಅನ್ನ ಯೂಸ್ ಮಾಡಿ. ಸೊಳ್ಳೆಗಳು ನಿಮ್ಮನ್ನ ಕಚ್ಚೋ ಮುಂಚೆ ನೀವೇ ಅವುಗಳ ಹೋಟೆಲ್ ಮುಚ್ಚಿಬಿಡಿ. ಅವುಗಳಿಗೆ ನೋ ರೂಮ್ ಬೋರ್ಡ್ ಹಾಕಿ. ಸರಿ ಶ್ವೇತಾ, ಮನೆಯಲ್ಲಿ ಸೊಳ್ಳೆ ಇದ್ರೆ ನಾವು ಹೇಗೆ ಸುರಕ್ಷಿತವಾಗಿರ್ಬೇಕು ಅಂತ ಟಿಪ್ಸ್ ಏನೋ ಕೊಟ್ಟಿದ್ದಾಯ್ತು. ಆದ್ರೆ ನಾವು ಮನೆಯಲ್ಲೇ ಇರೋಕ್ಕಾಗುತ್ತಾ? ಹೊರಗಡೆ ಹೋಗೋದ್ ಬೇಡ್ವಾ? ಹೊರಗಡೆ ಹೋದಾಗ ಸೊಳ್ಳೆ ಕಚ್ಚಿದ್ರೆ ಏನ್ ಮಾಡೋದು ಅಂತ ನೀವು ಕೇಳ್ತೀರಾ ಅಂತ ಗೊತ್ತು. ಸೊ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಫುಲ್ ಸ್ಲೀವ್ಸ್ ಹಾಕೊಂಡು ಹೋಗ್ಬೇಕು ಅಥವಾ ರಿಪ್ಲೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಇನ್ನ ಎರಡನೇದಾಗಿ, ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಹೋಗ್ತಾರೆ, ಅವ್ರಿಗೇನ್ ಮಾಡ್ಬೇಕು ಅಂತ ಕೇಳ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಅವ್ರಿಗೂ ಕೂಡ ಸುರಕ್ಷಿತ ಕ್ರೀಮ್ ಅನ್ನ ಬಳಸಿ, ಹಾಗೆ ಮಲಗುವಾಗ ರಾತ್ರಿ ಮಸ್ಕಿಟೋ ನೆಟ್ ಅನ್ನ ಕಟ್ಟಿ ಮಲಗಿ ಅಂತ ಹೇಳ್ತಾ, ನನ್ನ ಪ್ರೀತಿಯ ಕೇಳುಗರೆ, ಇವತ್ತು ನಾವು ಕಲ್ತಿದ್ದು ಒಂದೇ ಒಂದು ವಿಷಯ. ಏನಪ್ಪಾ ಅಂದ್ರೆ ಸೊಳ್ಳೆಗಳು ನಮ್ಮ ಶತ್ರುಗಳಲ್ಲ, ನಮ್ಮ ನೆಗ್ಲಿಜೆನ್ಸೇ ಶತ್ರು ಅಂತಾನೆ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಸಂಜೆ ಮನೆಗೆ ಹೋಗಿ ಒಂದ್ ಕೆಲ್ಸ ಮಾಡಿ. ನಿಮ್ಮ ಮನೆಯ ಸುತ್ತಮುತ್ತ ಒಂದ್ಸರಿ ನೋಡಿ, ನೀರು ನಿಂತಿರೋದನ್ನ ತೆಗೆದು ಹಾಕಿ. ನಿಮ್ಮ ಪಕ್ಕದ ಮನೆಯವ್ರಿಗೂ ಹೇಳಿ, ಒಟ್ಟಿಗೆ ಮಾಡಿದ್ರೆ ನಾವು ಗೆಲ್ತೇವೆ. ಏನಂತೀರಾ? ಮಳೆ ಬರಲಿ, ಸೊಳ್ಳೆ ಬರದಿರಲಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ನಿಮಗೂ ಕೂಡ ಒಂದಲ್ಲ ಒಂದ್ಸಾರಿ ಕ್ವೆಶನ್ ಆಗಿ ಉಳ್ಕೊಂಡಿರುತ್ತೆ. ಆ್ಯಂಡ್ ಆನ್ಸರ್ ಕೂಡ ಸಿಕ್ಕಿರ್ಬೋದು. ಆದರೆ ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ನಮ್ಮ ಶೋನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಷಯನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಜಗತ್ತಲ್ಲಿ ಹಲವಾರು ವಿಸ್ಮಯಕಾರಿ ವಿಚಾರಗಳನ್ನ ನಾವು ಗಮನಿಸಬಹುದು. ಅದರಲ್ಲಿ ನಾವು ಗಾಳಿ, ನೀರು, ಮಣ್ಣು ಈ ರೀತಿ ಎಲ್ಲದರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದರೆ ಇವಾಗ ನಾವು ಕೀಟಗಳಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನೋಡ್ತೀವಿ ಅಂತಂದರೆ ಈ ರೀತಿ ವಿಸ್ಮಯಕಾರಿ ವಿಚಾರಗಳು, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಕಾಣಸಿಗುತ್ತೆ. ಸೊ ಅಂತಹ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಯಾವ ಒಂದು ವಿಷಯನ ಹೇಳ್ತಿದ್ದೀನಿ ಅಂತಂದರೆ, ಸೊ ನೋಡಿ, ಈಗ ನಾವು ಕೀಟಗಳನ್ನ ನೋಡ್ತೀವಿ ಅಂತಂದರೆ ಬಹಳಷ್ಟು ಸದ್ದುಗಳನ್ನು ಮಾಡುವಂತಹ ಕೀಟಗಳನ್ನು ನೋಡ್ಬೋದು ನಾವು. ಮಳೆಗಾಲದಲ್ಲಿ ಒಂದು ರೀತಿ ಸದ್ದನ್ನು ಕೇಳ್ತಾ ಇರ್ತೀವಿ, ಮತ್ತು ಹೊಲ ತೋಟಗಳಲ್ಲಿ ಒಂದು ರೀತಿಯ ಸದ್ದುಗಳನ್ನು ಕೇಳ್ತಾ ಇರ್ತೀವಿ. ಕೀಟಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ, ಆದರೆ ಯಾವ ಕೀಟ ಯಾವ ರೀತಿ ಕೂಗುತ್ತೆ ಅನ್ನೋದನ್ನು ಗುರುತಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದರೆ ಈಗ ನಾವು ಹೊಲಗಳಲ್ಲಿ ಹೋಗ್ತೀವಿ ಅಂತಂದರೆ ಅಥವಾ ಕಾಡುಗಳಲ್ಲಿ ಹೋಗ್ತೀವಿ ಅಂತಂದರೆ ಒಂದು ಕೀಟ ಜೋರಾಗಿ ಸದ್ದು ಮಾಡ್ತಾ ಇರುತ್ತೆ. ಆ ಕೀಟ ಎಲ್ಲಿದೆ, ಹೇಗೆ ಕೂಗ್ತಿದೆ, ಏನೂ ಗೊತ್ತಾಗಲ್ಲ. ಸೊ ಅದೊಂದು ರೀತಿ ಭಯ ಹುಟ್ಟಿಸುವಂತಹ ರೀತಿಯಲ್ಲೂ ಕೂಡ ಇರ್ತವೆ ಕೆಲವೊಂದು ಸಾರಿ. ಹಾಗಾಗಿ ಈಗ ಕೀಟಗಳನ್ನು ನಾವು ನೋಡ್ತೀವಿ ಅಂತಂದರೆ ಅವುಗಳಲ್ಲಿ ಹಲವಾರು ಜಾತಿಯ ಕೀಟಗಳನ್ನು ಕೂಡ ನೋಡ್ಬೋದು, ಮತ್ತು ಅದರಲ್ಲಿ ಕ್ಲಾಸಿಫಿಕೇಷನ್ಸ್ ಕೂಡ ಬರ್ತಾ ಹೋಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮನುಷ್ಯರನ್ನು ಗುರುತಿಸುವಂತಹ ಒಂದು ಕೀಟದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಯಾವುದು ಅಂತ ನಿಮಗೇನಾದ್ರು ಗೊತ್ತಿತ್ತು ಅಂತಂದರೆ ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಅಷ್ಟೆಲ್ಲ ಕೀಟ ಪಕ್ಷಿಗಳು ಕೂಗುವಂತಹ ಕೂಗುಗಳನ್ನ ನಾವು ತಿಳ್ಕೊಳ್ಳೋಕೆ ಭಾಳ ಕಷ್ಟ ಆಗುತ್ತೆ. ಆದರೆ ಇರುವಂತಹ ಟೆಕ್ನಾಲಜಿನಲ್ಲಿ ಎಲ್ಲದೂ ಕೂಡ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಪಕ್ಷಿ ಮತ್ತು ಕೀಟಗಳೇನು ಕೂಗ್ತಾವಲ್ಲ, ಆ ಕೂಗನ್ನು ಒಂದು ಆ್ಯಪ್ನ ಮೂಲಕ ನಾವು ರೆಕಾರ್ಡ್ ಮಾಡಿಕೊಂಡು ಸೊ ಅದರಲ್ಲಿ ಹಾಕಿದಾಗ ಅದು ಯಾವ ಪಕ್ಷಿ ಯಾವ ಕೀಟ ಅಂತ ಕೂಡ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ಅದರಿಂದ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದ್ರ ಬಗ್ಗೆಯೂ ಕೂಡ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಹಾಗೆಯೇ ನೀವು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನುಷ್ಯರ ಮುಖವನ್ನು ನೆನಪಿಟ್ಕೊಳ್ಳುವಂತಹ ಒಂದು ಕೀಟ ಇದೆ, ಆ ಕೀಟ ಯಾವುದು, ಆ ಕೀಟದ ಬಗ್ಗೆ ನಿಮಗೇನಾದರೂ ಗೊತ್ತಿದೆ ಅಂತಂದರೆ ಅದನ್ನು ನಮಗೆ ಒಂದು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾನು ಹೇಳ್ತಿರುವಂತಹ ಇನ್ಫಾರ್ಮೇಷನ್ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ಅದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೀವು ಕೂಡ ನಮಗೆ ತಿಳಿಸ್ಕೊಡ್ಬೋದು. ಹಾಗೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನೀವು ಹೇಳ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9686927969 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಶೋನಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಈ ಒಂದು ಕೀಟಗಳನ್ನ ಗುರುತಿಸೋದು ಕಷ್ಟ ಆಗುತ್ತೆ. ಹಾಗೆ ಆ ಕೀಟಗಳ ಕೂಗನ್ನ ಕೇಳಿಸ್ಕೊಂಡಾಗ ಇದೇ ಕೀಟ ಈ ರೀತಿ ಕೂಗ್ತಾ ಇದೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆದರೆ ನಾನಿವತ್ತು ಮನುಷ್ಯನ ಮುಖವನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕೀಟದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಯಾವುದು ಅಂತ ನಿಮಗೇನಾದ್ರು ಗೊತ್ತಾಗಿದ್ರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಾಯಿ ಹಸು ಇವುಗಳನ್ನೆಲ್ಲ ನಾವು ಸಾಕ್ತಾ ಇರೋದ್ರಿಂದ ಮನುಷ್ಯರ ಮುಖವನ್ನು ಇವುಗಳು ನೆನ್ಪಿಟ್ಕೊಳ್ತವೆ ಅನ್ನೋದು ನಮಗೆಲ್ಲ ಗೊತ್ತಾಯಿದೆ. ಆದರೆ ಕೀಟಗಳು ಕೂಡ ನೆನ್ಪಿಟ್ಕೊಳ್ತಾ ಅಂತ ಕೇಳೋದಾದರೆ, ಹೌದು, ಇವತ್ತು ಈ ಒಂದು ವಿಶೇಷವಾಗಿರುವಂತಹ ಕೀಟದ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಈ ಕೀಟ ಮನುಷ್ಯರ ಮುಖವನ್ನು ನೆನ್ಪಿಟ್ಕೊಳ್ಳುತ್ತೆ. ಹಾಗಾದರೆ ಆ ಕೀಟ ಯಾವುದು, ಹೇಗೆ ನೆನ್ಪಿಟ್ಕೊಳ್ಳುತ್ತೆ, ಮತ್ತು ಇದರ ಸ್ಪೆಷಾಲಿಟಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟಗಳು ಮನುಷ್ಯರನ್ನು ಹೇಗೆ ರೆಕಗ್ನೈಸ್ ಮಾಡ್ತವೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಪ್ಪ ಅಂತಂದರೆ, ಒಂದೇ ಒಂದು ಕೀಟ ಮನುಷ್ಯರ ಮುಖವನ್ನು ನೆನ್ಪಿಟ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಸೊ ಆ ಕೀಟ ಯಾವುದು ಅಂತ ನೀವು ನಮಗೆ ಮೆಸೇಜ್ ಮಾಡಿ. ಅಷ್ಟರೊಳಗಡೆ ನಾನಿವತ್ತು ಈ ಕೀಟಗಳು ಹೇಗೆ ರೆಕಗ್ನೈಸ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ನೋಡಿ, ಯಾವುದೇ ಒಂದು ಕೀಟ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ಅಂತ ಅಂದರೆ, ಆ ಕೀಟಗಳು ಮನುಷ್ಯರನ್ನು ಹೆಚ್ಚಿನ ಒಂದು ಕೇಂದ್ರೀಕೃತ ದರಿಷ್ಠ ಅಥವಾ ಘಮ ಕಂಪನಗಳ ಮೂಲಕ ಗುರುತಿಸ್ತವೆ. ಹಾಗೆ ಮನುಷ್ಯರ ಚಲನವಲನವನ್ನು ನೋಡಿದಾಗ ಅವು ಕಣ್ಣುಗಳಿಂದ ಗಮನಿಸ್ತವೆ. ಆ್ಯಂಡ್ ಕೀಟಗಳು ಏನು ಮಾಡ್ತವೆ ಅಂತಂದರೆ, ಮನುಷ್ಯರ ದೇಹದಿಂದ ಉತ್ಪಾದನೆಯಾಗುವಂತಹ ರಾಸಾಯನಿಕ ಸಂವೇದನೆಗಳಿಂದ ಪ್ರತಿಕ್ರಿಯಿಸ್ತವೆ. ಉದಾಹರಣೆಗೆ ನಾವು ಹೇಳೋದಾದರೆ ದೇಹದ ವಾಸನೆಯಿಂದ. ಅದೇ ರೀತಿಯಲ್ಲೇ ನಾನಾಗಲೇ ಹೇಳಿದಾಗೆ ನಾಯಿ, ಹುಲಿ ಈ ರೀತಿಯ ಪ್ರಾಣಿಗಳೇನಿದ್ದಾವೆ, ಈ ಪ್ರಾಣಿಗಳಿಗಿಂತ ಕೀಟಗಳು ಮನುಷ್ಯರನ್ನು ವಿಭಿನ್ನ ರೀತಿಯಲ್ಲಿ ಗುರುತಿಸ್ತವೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮನುಷ್ಯರ ಮುಖವನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರುವಂತಹ ಒಂದು ಕೀಟ ಯಾವುದು ಅಂತ ಕೂಡ ನಾನು ನಿಮಗೆ ಕೇಳಿದೆ. ಆ್ಯಂಡ್ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು ಅಂತ ಹೇಳಿದೆ. ಹಾಗೆ ಸುಮಾರು ಜನ ಮೆಸೇಜ್ ಕೂಡ ತಿಳಿಸಿದ್ರಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಈ ಕೀಟ ಯಾವುದು ಅಂತ ಹೇಳ್ತಾ ಇದ್ದೀನಿ. ಕೀಟ ಯಾವುದು ಅಂತ ಅಂದರೆ ಹನಿ ಬೀಸ್, ಅಂದರೆ ಜೇನು ನೊಣಗಳು ತಮ್ಮ ಮೆದುಳಿನಲ್ಲಿರುವಂತಹ ದೃಶ್ಯ ಸಂಸ್ಕರಣ ಅಂದರೆ ವಿಜುವಲ್ ಪ್ರೊಸೆಸ್ಸಿಂದ ಮನುಷ್ಯರ ಮುಖವನ್ನು ಗುರುತಿಸ್ತವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹನಿಬಿ ಅಥವಾ ಏನು ಜೇನು ನೊಣ ಇದೆ, ಸೊ ಇದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಸೊ ನಾನಾಗಲೇ ಹೇಳಿದೆ ಇವುಗಳು ಮುಖವನ್ನು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ತವೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಈ ಜೇನು ಹುಳುಗಳಲ್ಲಿ ಕೇವಲ 1 ಮಿಲಿಯನ್ ನರಕೋಶಗಳು ಅಷ್ಟೇ ಇರುವಂಥದ್ದು. ಚಿಕ್ಕ ಮೆದುಳಿದ್ರೂ ಕೂಡ ಇದು ಕಣ್ಣು, ಮೂಗು, ಬಾಯಿ ಇವುಗಳ ರಚನೆಯನ್ನು ನೆನ್ಪಿಟ್ಕೊಂಡು ಒಂದು ಮುಖದ ಒಟ್ಟಾರೆ ವಿನ್ಯಾಸವನ್ನು ಗುರುತಿಸ್ತವೆ. ಹಾಗಾಗಿನೇ ಮನುಷ್ಯರ ಮುಖವನ್ನು ಈಸಿಯಾಗಿ ಇದು ಐಡೆಂಟಿಫೈ ಮಾಡೋದು. ಹಾಗೆ ಈ ಜೇನು ನೊಣಗಳಲ್ಲಿ ನೆನಪಿನ ಶಕ್ತಿ ಎಷ್ಟು ದಿನಗಳವರೆಗೆ ಇರುತ್ತೆ ಅಂದರೆ, ಒಂದು ಸಾರಿ ನೋಡಿದಂತಹ ಈ ಒಂದು ಜೇನು ಹುಳು 1 ತಿಂಗಳವರೆಗೆ ಆ ಮುಖವನ್ನು ನೆನ್ಪಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗೆ ಈಗ ನಮಗೆಲ್ಲ ಗೊತ್ತಿದೆ ಜೇನನ್ನು ಸಾಕಾಣಿಕೆ ಮಾಡ್ತಾರೆ ಅಲ್ವಾ. ಸೊ ಜೇನನ್ನು ಸಾಕಾಣಿಕೆ ಮಾಡುವಂಥವ್ರನ್ನು ಕೂಡ ಇದೇ ರೀತಿಯಲ್ಲಿ ಅದು ಐಡೆಂಟಿಫೈ ಮಾಡುತ್ತೆ. ಹಾಗೆ ಈ ಜೇನು ಪೆಟ್ಟಿಗೆ ಹತ್ತಿರದಲ್ಲಿ ಬರುವಂಥವ್ರಿಗೆ ಹೋಗುವಂಥವ್ರನ್ನು ಕೂಡ ಅದು ಗುರುತಿಸ್ಕೊಂಡು ನೆನಪಲ್ಲಿಟ್ಕೊಂಡಿರುತ್ತೆ. ಹಾಗಾಗಿ ತಕ್ಷಣಕ್ಕೆ ಅವು ಯಾವುದೇ ರೀತಿ ಅಟ್ಯಾಕ್ನ ಮಾಡೋದಿಲ್ಲ. ಆ್ಯಂಡ್ ಸೈಂಟಿಫಿಕಲಿ ಇದರ ಒಂದು ರೇಟಿಂಗ್ನ ನೋಡೋದಾದರೆ 80% ಹೆಚ್ಚು ನಿಖರತೆಯನ್ನು ಇವು ಸಾಧಿಸ್ತಿರ್ತವೆ. ಸೊ ಅಷ್ಟು ನೆನಪಿನ ಶಕ್ತಿಯಿಂದ ಮನುಷ್ಯರ ಮುಖವನ್ನು ನೆನಪಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ಈ ಒಂದು ಜೇನು ನೊಣಗಳು ಇಷ್ಟೊಂದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯನ ಕೂಡ ಹೇಳ್ತೀನಿ ಅಂತ ಹೇಳಿದೆ. ಒಂದು ಆ್ಯಪ್ ಇದೆ, ಆ ಆ್ಯಪ್ನಿಂದ ನೀವು ಕೀಟಗಳು ಕೂಗುವಂಥದ್ದು ಮತ್ತು ಪಕ್ಷಿಗಳು ಕೂಗುವಂಥದ್ದು ಇದನ್ನು ರೆಕಾರ್ಡ್ ಮಾಡಿ ಐಡೆಂಟಿಫೈ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಯಾವ್ಯಾಪ ಅನ್ನೋದ್ರ ಬಗ್ಗೆ ಕೂಡ ವಾಪಸ್ ಬಂದಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಹಾಗೆ ನಿಮಗೇನಾದ್ರು ಆ ಒಂದು ಆ್ಯಪ್ ಏನಾದರೂ ಗೊತ್ತಿದೆ ಅಂತಂದರೆ ಅದ್ರ ಬಗ್ಗೆ ಕೂಡ ಒಂದು ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗಾಗಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಜೇನುನೊಣಗಳು ಮನುಷ್ಯರ ಮುಖವನ್ನು ಈಸಿಯಾಗಿ ರೆಕಗ್ನೈಸ್ ಮಾಡ್ತವೆ. ಸೊ ಇದಕ್ಕೆ ಕಾರಣ ನಾನಾಗಲೇ ಹೇಳಿದೆ, ಅವುಗಳು ಮುಖ ಮೂಗು ಈ ಒಂದು ಸ್ಟ್ರಕ್ಚರ್ನ ನೆನಪಿಟ್ಕೊಂಡು ಸೊ ಈಸಿಯಾಗಿ ಯಾರು ಹತ್ತಿರದಲ್ಲಿರ್ತಾರೆ ಅವರ ರೆಕಗ್ನೈಸ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಜೇನುನೊಣಗಳಲ್ಲಿ ವಿಶೇಷತೆಯನ್ನು ಗಮನಿಸ್ಬೋದು. ಅದೇ ರೀತಿಯಲ್ಲಿ

ನಾನು ಇನ್ನೊಂದು ವಿಷಯನ ಕೂಡ ಹೇಳಿದೆ, ಒಂದು ಆ್ಯಪ್ ಇದೆ, ಆ ಆ್ಯಪ್ನಿಂದ ನೀವು ಪಕ್ಷಿಗಳು ಅಥವಾ ಕೀಟಗಳು ಕೂಗುವಂತಹ ಕೂಗನ್ನು ರೆಕಾರ್ಡ್ ಮಾಡಿಕೊಂಡು ಆ ಕೀಟ ಅಥವಾ ಪಕ್ಷಿ ಯಾವುದು ಅಂತ ಕೂಡ ರೆಕಗ್ನೈಸ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾದರೆ ಆ ಆ್ಯಪ್ ಯಾವುದು ಅಂತ ನಿಮಗೇನಾದ್ರು ಗೊತ್ತಾಗಿದೆ ಅಂತಂದರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ನಾನು ಕೂಡ ಇವತ್ತು ಆ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ಅಪ್ಡೇಟ್ಸ್ಗಳನ್ನ ನೀವು ಕೂಡ ಕೇಳ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ, ಅವುಗಳನ್ನ ಕೂಡ ನಮಗೆ ಹೇಳ್ಬೋದು. ಹಾಗಾದರೆ ಇವತ್ತು ನಾನು ನಿಮಗೆ ತಿಳಿಸ ಇರುವಂಥದ್ದು ಈ ಆ್ಯಪು ಮೆರ್ಲಿನ್ ಬರ್ಡ್ ಐಡಿ ಆ್ಯಪ್ ಆಗಿರುತ್ತೆ. ಸೊ ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹುಡುಕಿದ್ರೆ ಮೆರ್ಲಿನ್ ಬರ್ಡ್ ಐಡಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಈ ಆ್ಯಪ್ನ ಮುಖ್ಯ ವೈಶಿಷ್ಟ್ಯತೆ ಏನಂತಂದರೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಪಕ್ಷಿಗಳ ಧ್ವನಿ ಅಥವಾ ಅವುಗಳ ಕೂಗುವಂತಹ ಶಬ್ದವನ್ನು ನೀವು ರೆಕಾರ್ಡ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ನೀವು ಸರ್ಚ್ ಮಾಡಿದ್ರೆ ಅದು ಯಾವ ಪಕ್ಷಿ ಅಂತೇಳಿ ಕೂಡ ಐಡೆಂಟಿಫೈ ಮಾಡಿ ಹೇಳುತ್ತೆ. ಇಲ್ಲ ನಿಮಗೆ ಏನಾದರೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನೀವು ಆ ಒಂದು ಲೈವ್ ಆಗಿನೇ ಪಕ್ಷಿ ಕೂಗ್ತಾ ಇದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡಿ ಅಲ್ಲಿ ಕೂಡ ನೀವು ಏನು ಐಡೆಂಟಿಫೈ ಮಾಡಿಕೊಂಡು ಯಾವ ಪಕ್ಷಿ ಅಂಥೇಳಿ ಗುರುತಿಸ್ಬೋದು. ಅದೇ ರೀತಿಯಲ್ಲೇ ಫೋಟೋ ತೆಗೆಯೋದ್ರ ಮೂಲಕನೂ ನೀವು ಆ ಪಕ್ಷಿಯ ಕೂಗು ಹೇಗಿರುತ್ತೆ, ಆ ಪಕ್ಷಿಯ ಡೀಟೇಲ್ಗಳನ್ನು ಪಡ್ಕೊಳ್ಬೋದು ಈ ಆ್ಯಪ್ನ ಮೂಲಕ. ಮತ್ತು ಅದು ಯಾವ ರೀತಿಯಲ್ಲಿ ಕೂಗುತ್ತೆ, ಯಾವ ಬಣ್ಣದಲ್ಲಿರುತ್ತೆ, ಇದೆಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಗಮನಿಸ್ಬೋದು. ಹಾಗೆ ಆ ಪಕ್ಷಿಯ ಬಗ್ಗೆ ನಿಮಗೇನಾದ್ರು ಇನ್ಫಾರ್ಮೇಷನ್ಗಳು ಬೇಕು ಅಂತಂದರೆ ಅಲ್ಲೇ ಪ್ರಶ್ನೆ ಕೇಳೋದಕ್ಕೆ ಕೂಡ ಇರುತ್ತೆ. ಅಲ್ಲೇ ನೀವು ಏನೇನು ವಿಚಾರಗಳಿದೆ ಅದನ್ನು ಪ್ರಶ್ನೆ ಕೇಳೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ಪಡ್ಕೋಬೋದು. ಹಾಗೆ ಇದರ ಇನ್ ಡೆಪ್ತ್ ಡೀಟೇಲ್ ಬೇಕು ಅಂತಂದರೆ ಕೂಡ ಅದರಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಆಫ್ಲೈನಲ್ಲಿ ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ, ಆ್ಯಂಡ್ ಆನ್ಲೈನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಫ್ರೀ ವರ್ಷನಲ್ಲಿ ಇರುವಂತಹ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಹತ್ರ ಸುತ್ತಮುತ್ತದಲ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದು ಪಕ್ಷಿಯ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಬೇಕು ಅಂತ ಇದ್ದರೆ ಸೊ ಈ ಆ್ಯಪ್ನ ಮೂಲಕ ಖಂಡಿತವಾಗ್ಲೂ ಎಲ್ಲ ವಿಷಯಗಳನ್ನ ಕೂಡ ತಿಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಈಗ ಎಷ್ಟೋ ಮಕ್ಕಳಿಗೆ ಪಕ್ಷಿಗಳನ್ನ ನೋಡಿರೋದಕ್ಕೆ ಕೂಡ ಸಾಧ್ಯ ಇರೋಲ್ಲ, ಆ ರೀತಿ ಪಕ್ಷಿಗಳನ್ನ ಕೂಡ ನೀವು ಇಲ್ಲಿ ತೋರಿಸಿ ಅದರ ಇನ್ಫಾರ್ಮೇಷನ್ನ ಅವರಿಗೆ ತಿಳಿಸ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಆ್ಯಪ್ ಬಿಲ್ಡ್ ಆಗಿರುವಂಥದ್ದು, ಇದನ್ನು ನೀವು ಕೂಡ ಯೂಸ್ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಎಷ್ಟೊಂದು ಪಕ್ಷಿಗಳನ್ನ ನೋಡಿರ್ತೀವಿ, ಆ ಪಕ್ಷಿಗಳ ಡೀಟೇಲ್ಸ್ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಲೈವ್ ಆಗಿ ಈ ರೀತಿಯ ಪಕ್ಷಿಗಳ ಇನ್ಫಾರ್ಮೇಷನ್ಗಳನ್ನ ನಾವು ಪಡ್ಕೊಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾನು ತಗೊಂಡು ಬರ್ತೀನಿ. ಹಾಗೆ ನೀವೇನಾದ್ರು ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳಬೇಕು ಅಂತಾದರೆ ಅಥವಾ ನೀವು ನೋಡಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್.ಜೆ. ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರಿ. ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್.ಜೆ. ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದಿಲ್ಲ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕೂಡ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳ್ಬೋದು. ಯಾಕೋತಾ ಕೇಳುಗರೆ, ಒಬ್ರು ಜಿಮ್ ಟ್ರೈನರು ಒಂದು ಕೆಫೆನ ಪ್ರಾರಂಭ ಮಾಡಿದ್ರೆ ಹೇಗಿರುತ್ತೆ ಒಮ್ಮೆ ಥಿಂಕ್ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿರುತ್ತಲ್ವಾ? ಹೌದು, ಗ್ರಾಹಕರು ಹೇಗೆ ಆರೋಗ್ಯವಾಗಿ ಇರಬಹುದು, ಅವರ ಆರೋಗ್ಯದ ಮೇಲೆ ಹೇಗೆ ಕಾಳಜಿಯನ್ನ ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದೇ ಒಂದು ರೀಸನ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಜಿಮ್ ಟ್ರೈನರ್ ಕೆಫೆಯನ್ನ ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾರೆ. ಅವರೇನೆ ಸಚಿನ್ ಅವರು, ನಮ್ಮ ಶಿವಮೊಗ್ಗದ ಪೊಲೀಸ್ ಚೌಕಿಲಿರುವಂತಹ ಫಿಟ್ ಅಂಡ್ ಫ್ರೆಶ್ ಕೆಫೆಯ ಮಾಲೀಕರಾಗಿರುವಂತಹ ಸಚಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಸಚಿನ್ ಅವರೇ, ನಮಸ್ತೆ.
11: ನಮಸ್ಕಾರ.
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು.
10: ಓಕೆ, ಸಚಿನ್ ಅವರೇ ಹೇಗಿದ್ದೀರಾ?
11: ಆರಾಮಿದ್ದೀನಿ.
10: ಆರಾಮಿದ್ದೀರಾ? ಸೊ ನನಗೆ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯ ಮಾಡ್ಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು?
11: ನನ್ನ ಹೆಸರು ಸಚಿನ್ ಅಂತೇಳಿ. ನಾವು ಹುಟ್ಟಿದ್ದು ಬೀದೂರು, ಚಿಕ್ಕಮಗಳೂರು ಡಿಸ್ಟಿಕ್. ಈಗ ಇರೋದೆಲ್ಲ ಶಿವಮೊಗ್ಗದಲ್ಲೇ. ನಾನೊಬ್ಬ ಜಿಮ್ ಟ್ರೈನರು, ಜೊತೆಗೆ ಫಿಟ್ ಅಂಡ್ ಫ್ರೆಶ್ ಓನರ್ ಕೂಡ. ಇಲ್ಲಿ ನನ್ನ ಐಡಿಯಾದ ಮೇಲ್ಗಡೆ ಈ ಫಿಟ್ ಅಂಡ್ ಫ್ರೆಶ್ ನಡೆಸ್ಕೊಡ್ತಾ ಇದ್ದೀನಿ.
10: ಏನು ಓದಿದ್ರಿ ಸರ್ ನೀವು?
11: ನನ್ನ ಡಿಗ್ರಿ ಬಿ ಕಾಮ್ ಮುಗಿಸಿದ್ದೀನಿ ಮೇಡಮ್.
10: ಬಿ ಕಾಮ್ ಆದಮೇಲೆ ತುಂಬ ಆಪ್ಷನ್ಸ್ ಇರುತ್ತೆ ಆಯ್ತಾ, ಬಟ್ ನೀವು ಪರ್ಸ್ನಲಿ ಒಂದು ಜಿಮ್ ಟ್ರೈನರ್ ಆಗಬೇಕಂತ ತೊಗೊಂಡಿದ್ದು ಆಪ್ಷನ್ ಮಾಡಿದ್ದು ಯಾಕೆ ಸರ್?
11: ನಿಮ್ಮ ಮೊದಲಿಂದ ಇಂಟ್ರೆಸ್ಟ್ ಇದ್ದಿದ್ದೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ. ಈಗ ಒಂದು ಅದನ್ನು ಸುಮ್ಮನೆ ಒಂದು ಜಿಮ್ಮಿಗೆ ಹೋಗೋಣ ಅಂತ ಹೋದೆ, ಅದೇ ಪ್ಯಾಷನ್ ಕನ್ವರ್ಟ್ ಆಗ್ಬಿಡ್ತು.
10: ಸೊ ಪ್ಯಾಷನ್ ಈಗ ಪ್ರೊಫೆಷನ್ ಆಗಿದೆ.
11: ಹೌದು, ಈಗ ಪ್ರೊಫೆಷನ್ ಅದೇ ಆಯ್ತು.
10: ಸೊ ನೀವೀಗ ಒಬ್ರು ಜಿಮ್ ಟ್ರೈನರ್ ಕೂಡ ಹೌದು, ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಹಾಗಿದ್ಮೇಲೆ ನಿಮ್ಮ ಬಿಸ್ನೆಸ್ ಹೇಗಿದೆ ಸರ್?
11: ಬಿಸ್ನೆಸ್ ಚೆನ್ನಾಗೇ ಇದೆ. ಶಿವಮೊಗ್ಗದಲ್ಲಿ ಅವೇರ್ನೆಸ್ ಹುಟ್ಟಬೇಕು. ನಾನು ವರ್ಕೌಟ್ ಮಾಡೋಕು, ಡಯಟ್ ಮಾಡೋಕು, ನಾವು ಅವೇರ್ನೆಸ್ ಹುಟ್ಟಬೇಕು ಶಿವಮೊಗ್ಗದಲ್ಲಿ. ಹಾಗಾಗಿ
10: ಸೊ ನನಗೆ ನಿಮ್ಮ ಪರಿಚಯ ಆಯಿತು, ಜೊತೆಗೆ ನೀವೀಗ ಹೇಗೆ ಈ ಬಿಸ್ನೆಸ್ಸಿಗೆ ಬಂದ್ರಿ ಅಂತ ಕೂಡ ತಿಳಿಸ್ಕೊಟ್ಟೆ. ಬಟ್ ನೀವು ಜಿಮ್ ಟ್ರೈನರ್ ಆದರೂ ಅಲ್ಲೇನೇ ಇರ್ಬೋದಿತ್ತು, ಬಟ್ ಜನಕ್ಕೆ ಅಂದರೆ ಪೀಪಲ್ಗೆ ಒಂದು ಹೆಲ್ತಿ ಫುಡ್ ಕೊಡಬೇಕನ್ನೋ ಒಂದು ಕಾನ್ಷಿಯಸ್ನೆಸ್ ಯಾಕೆ ಬಂತು ಸರ್?
11: ನಾನು ವರ್ಕೌಟ್ ಮಾಡುವಾಗಲೇ ನನಗೆ ಡಯಟ್ ಮಾಡ್ಕೋಬೇಕು ಮನೇಲಿ ಕಷ್ಟ ಇತ್ತು. ಮನೇಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೂ ಅಷ್ಟಾಗಿ ಐಡಿಯಾ ಇತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ತಿಳ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಅದನ್ನೇ ಜನಕ್ಕೆ ಕೊಡೋಣ ಅಂತ ಈ ಕೆಫೆ ಮಾಡಿದ್ದೀವಿ.
12: ಸೊ ನಿಮಗೆಲ್ಲ ಪ್ರಿಪೇರ್ ಮಾಡೋಕೆ ಬರುತ್ತಾ?
11: ಹೌದು, ಈಗೆಲ್ಲ ನಾನೇ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ನಿಮಗೆ ಯಾರ್ಯಾರಿಗೆ ಏನೇನು ಕೊಡಬೇಕು, ಎಷ್ಟು ಕ್ಯಾಲರೀಸ್, ಎಷ್ಟು ಪ್ರೋಟೀನ್, ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಏನು ಬೇಕು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಕೊಡ್ತಾ ಇದ್ದೀವಿ ಇಲ್ಲಿ.
13: ಹಾಗಿದ್ರೆ ಸಚಿನ್ ಅವರೇ, ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರು ಕಾಮನ್ ಪೀಪಲ್ ಕೂಡ ಬರ್ತಾರಾ ಅಥವಾ ಹೆಚ್ಚಿಗೆ ಜಿಮ್ಮಿಗೆ ಹೋಗೋರು ಮಾತ್ರ ಬರ್ತಾರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ?
11: ಇಲ್ಲ, ಜಿಮ್ಮಿಗೆ ಹೋಗೋರು ಬರ್ತಾರೆ. ಜಿಮ್ಮಿಗೆ ಹೋಗೋರ್ಗಿನ ಹೊರಗಡೆ ನಾನು ಡಯಟ್ ಮಾಡಬೇಕು, ನೀವು ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ, ಡಯಟ್ ಮಾಡಬೇಕು ಅನ್ನೋ ಸುಮಾರು ಜನ ಇದ್ದಾರೆ, ಅವ್ರು ಕೂಡ ಸುಮಾರು ಜನ ಬರ್ತಾರೆ ಇಲ್ಲಿ.
12: ಸೊ ನನಗೀಗ ಈ ಒಂದು ಫಿಟ್ ಆ್ಯಂಡ್ ಫ್ರೆಶ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ಏನೇನೆಲ್ಲ ಸಿಗುತ್ತೆ, ಯಾವ ರೀತಿಯ ಫುಡ್ಗಳು ಸಿಗುತ್ತೆ ಅಂತ ಹೇಳ್ಬೋದಾ?
11: ಇಲ್ಲಿ ಪ್ರತಿಯೊಂದು ಪ್ರಾಪರ್ ಡಯಟಲ್ಲೇ ಇರುತ್ತೆ, ಎಲ್ಲ ಲೋ ಕ್ಯಾಲರೀಸ್ ಹೈ ಪ್ರೋಟೀನ್ ಫುಡ್ಸ್ಗಳಾಗಲಿ, ಸ್ಯಾಂಡ್ವಿಚ್, ರೋಲ್ಸು, ಬರ್ಗರ್ಸು, ಇಲ್ಲಿ ಪ್ರತಿಯೊಂದು ಯಾವುದಕ್ಕೂ ಆಯಿಲ್ ಆಗಲಿ, ಶುಗರ್ ಆಗಲಿ, ಮೈದಾಗಲಿ ಯೂಸ್ ಮಾಡಲ್ಲ. ಲೈಕ್ ಆಲ್ಟರ್ನೇಟಿವ್ ಸೋರ್ಸು, ಹೆಲ್ದಿ ಕಾನ್ಸೆಪ್ಟಲ್ಲಿ ಏನಿದೆ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಇಲ್ಲಿ ಪ್ರತಿಯೊಂದು ನಿಮಗೆ ಯಾವ ರೀತಿ ಬೇಕಂತ ಕಸ್ಟಮೈಸೇಷನ್ ಇರುತ್ತೆ, ನಿಮಗೆ ಡಯಟ್ ಮೀಲ್ ಯಾವ ಥರ ಪ್ಲ್ಯಾಟರ್ಸ್ ಬೇಕು, ನಿಮ್ಮ ಟ್ರೈನರ್ಸ್ಗಳಾಗಲಿ, ನಿಮ್ಮ ಏನು ನಿಮಗೆ ಪ್ಲ್ಯಾನ್ ಯಾವ ಥರ ಇರುತ್ತೋ ಅದನ್ನು ಪ್ರತಿಯೊಂದು ನಾವು ಬ್ಯಾಲೆನ್ಸ್ ಮಾಡಿ ಮಾಡಿಕೊಡ್ತೇವೆ ಇಲ್ಲಿ.
12: ಸಚಿನ್ ಅವರೇ, ಯೂಶ್ವಲಿ ಸ್ಯಾಂಡ್ವಿಚ್, ಬರ್ಗರ್ಸ್ ಎಲ್ಲ ತಿಂದಾಗ ಫ್ಯಾಟ್ ಗೇನ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನೀವು ಅದರಲ್ಲಿ ಕೂಡ ಹೆಲ್ತಿ ಫುಡ್ಡನ್ನ ಸೇವ್ ಮಾಡ್ಬೋದು, ತಿನ್ಬೋದು ಅಂತ ಹೇಳ್ತಿದ್ರೆ, ಹೇಗೆ ಇದು ಸಾಧ್ಯ?
11: ಇಲ್ಲಿ ಪ್ರತಿಯೊಂದು ಸಾಸ್ಗಳನ್ನೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ, ಇಲ್ಲಿ ಯಾವುದಕ್ಕೂ ಫ್ಯಾಟ್ ಇರಲ್ಲ, ಎಲ್ಲ ಪ್ರತಿಯೊಂದು ಹೆಲ್ದಿ ಕಾನ್ಸೆಪ್ಟಲ್ಲೇ ಸಿಗುತ್ತೆ, ಎಲ್ಲ ಫ್ರೆಶ್ ಐಟಮ್ಗಳು ಸಿಗುತ್ತೆ. ಆಮೇಲೆ ಬನ್ಗಳಾಗಲಿ, ಯಾರು ಮೈದಾ ಯೂಸ್ ಮಾಡಿಸಲ್ಲ, ಎಲ್ಲ ನಾವು ಬ್ರೌನ್ ಬ್ರೆಡ್ಡನ್ನು ಮಾಡಿಸ್ತೀವಿ, ನಾವು ಯಾವ ಥರ ಬೇಕು ಅಂತೇಳಿ ಆ ಥರದ್ದು ಮಾಡಿಸ್ಕೊಡ್ತಾ ಇದ್ದೀವಿ.
12: ಎಲ್ಲ ನಿಮ್ಮದೇ ಓನ್ ಐಡಿಯಾನ?
11: ಎಲ್ಲ ನಮ್ಮ ಓನ್ ಐಡಿಯಾದಲ್ಲೇ ಇದೆ.
12: ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನೆಲ್ಲ ಚಾಲೆಂಜಸ್ ಇತ್ತು ಸರ್? ಯಾಕಂದರೆ ಈಗ ಒಂದು ಹೊಸದಾಗಿ ಸ್ಟಾರ್ಟಪ್ ಮಾಡ್ತೀವಿ ಅಂದಾಗ ಅದರದೇ ಆದಂಥ ಚಾಲೆಂಜಸ್ ಎಲ್ಲ ಫೇಸ್ ಮಾಡಬೇಕಾಗತ್ತೆ, ನಿಮಗೆ ಇದ್ದಂಥ ಚಾಲೆಂಜಸ್ ಏನು ಸರ್?
11: ನಾನು ಟ್ರೈನರ್ ಆದಾಗಿಂದ ಅಲ್ಲಿ ಟ್ರೈನಿಂಗ್, ಒಂದು ಟ್ರೈನಿಂಗ್ ಮಾಡಬೇಕು, ಈಗ ಹೊಸದಾಗಿ ಸ್ಟಾರ್ಟಪ್ ಮಾಡಿದಾಗ ಈ ಕೆಫೆ ನೋಡ್ಕೋಬೇಕು ಇಲ್ಲ ಟ್ರೈನಿಂಗ್ ಬಿಡಬೇಕು, ಎರಡಲ್ಲೊಂದು ಆಪ್ಷನ್ ಇತ್ತು. ಒಂದು 6 ತಿಂಗಳು ಕೆಫೆ ಟ್ರೈನಿಂಗ್ ಬಿಟ್ಟಿದ್ದೆ, ಮತ್ತು ಈಗ ಹೊಸ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಈಗ ಕೆಫೆಯಲ್ಲಿ ಸ್ಟ್ಯಾಂಡ್ ಅಪ್ ಆದಮೇಲಿಂದ ಮತ್ತೆ ಹೊಸ ಟ್ರೈನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ.
12: ಎರಡು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಈಗ?
11: ಹೌದು.
12: ಇಲ್ಲಿಗೆ ಬರುವಂತಹ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇದ್ದಾರಾ ಸರ್ ಅಥವಾ ಹೇಗೆ?
11: ರೆಗ್ಯುಲರ್ ಒಂದ್ಸಲಿ ಬಂದವ್ರೆ ನೆಕ್ಸ್ಟ್ ಸಲ ಮತ್ತವರು 100% ವಾಪಸ್ ಬರ್ತಾನೆ ಇದ್ದಾರೆ. ಎಕ್ಸಾಂಪಲ್ ನಮ್ಮ ಮುಂದೆನೇ ಒಬ್ರು ಇದ್ದಾರೆ, ಅವ್ರನ್ನ ನೆಕ್ಸ್ಟ್ ಬಂದೇ ಬರ್ತಾರೆ.
12: ಸೊ ಒನ್ ಟೈಮ್ ಇಲ್ಲಿಗೆ ಬಂದವರು ಮತ್ತೆ ಮತ್ತೆ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀರಾ. ಆ್ಯಂಡ್ ಶಿವಮೊಗ್ಗದಿಂದ ಮಾತ್ರ ಕಸ್ಟಮರ್ಸ್ ಬರ್ತಾರಾ, ಬೇರೆ ಕಡೆಯಿಂದ ಕೂಡ ಬರ್ತಾರಾ, ಹೇಗೆ ಸರ್?
11: ಈ ಸರೌಂಡಿಂಗ್ ಭದ್ರಾವತಿ, ಹೊನ್ನಾಳಿ ಆ ಕಡೆಯಿಂದೆಲ್ಲ ನಮ್ಮ ಕೆಲವೊಂದು ವೀಡಿಯೋಸ್ಗಳೆಲ್ಲ ನಾವು ಪಬ್ಲಿಷ್ ಮಾಡಿದ್ವಿ, ಅದನ್ನೆಲ್ಲ ನೋಡಿದವರೆಲ್ಲ ಬೇರೆ ಕಡೆಯೆಲ್ಲ ಅವರಿಗೆಲ್ಲ ಈ ಥರ ಫುಡ್ಗಳು ಸಿಗ್ತಾ ಇಲ್ಲ, ಅದನ್ನು ಇಲ್ಲಿ ನೋಡಿದ್ರೆ ಒಂದ್ಸಲ ಟ್ರೈ ಮಾಡಿ ಅವರಿಗೆ ಐಡಿಯಾನು ಕೂಡ ಕೊಟ್ಟು ಕಳಿಸ್ತೀನಿ, ನೀವು ಈ ಥರ ಮಾಡಿದ್ರೆ ನಿಮ್ಮ ಡಯಟು 100% ಇರುತ್ತೆ, ಮಾಡ್ಬೋದು ನೀವು ಅಂತ ಐಡಿಯಾ ಕೊಟ್ಟು ಕಳಿಸ್ತೀನಿ. ಇಲ್ಲಿ ಬಂದು ತಿಂದು ಮತ್ತೆ ಅಲ್ಲೋಗು ಮಾಡ್ತಾರೆ, ಶಿವಮೊಗ್ಗ ಬಂದ ಒಂದ್ಸಲ 100% ವಿಸಿಟ್ ಮಾಡಿ ಹೋಗ್ತಾರೆ.
12: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಸಚಿನ್ ಅವರು ತುಂಬ ಚೆನ್ನಾಗಿ ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು ಅಲ್ವಾ? ಹೌದು, ಹಾಗೆ ಫಿಟ್ ಆ್ಯಂಡ್ ಫ್ರೆಶರ್ ಏನೆಲ್ಲ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಫಿಟ್ ಅಂಡ್ ಫ್ರೆಶ್ ಅನ್ನೋ ಒಂದು ಕೆಫೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವರು ಅನ್ಕೊಳ್ತಾರೆ ಕೆಫೆಗೆ ಹೋದ್ರೆ ನಮ್ಗಲ್ಲಿ ಕ್ಯಾಲೋರೀಸ್ ಹೆಚ್ಚಿಗೆ ಇರುತ್ತೆ, ಫ್ಯಾಟ್ ಹೆಚ್ಚಿಗೆ ಗೈನ್ ಆಗುತ್ತೆ ಅಂತೆಲ್ಲ ತಿಳ್ಕೊಳ್ತಾರೆ. ಆದ್ರೆ ಈ ಒಂದು ಫಿಟ್ ಅಂಡ್ ಫ್ರೆಶ್ ಏನಿದೆ, ಇದು ತುಂಬಾನೇ ನೀಟ್ ಅಂಡ್ ಹೆಲ್ತಿ ಕಾನ್ಸೆಪ್ಟ್ ಇರುವಂತಹ ಒಂದು ಕೆಫೆ ಆಗಿದ್ದು, ಸ್ವತಃ ಜಿಮ್ ಟ್ರೈನರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅನ್ನುವಾಗ ಅವರ ಐಡಿಯಾಸ್ ಹೇಗಿರುತ್ತೆ ಅಂತ ನೀವು ಒಮ್ಮೆ ಥಿಂಕ್ ಮಾಡ್ಬೋದು ಅಲ್ವಾ. ಹಾಗಿದ್ರೆ ಈ ಫಿಟ್ ಅಂಡ್ ಫ್ರೆಶ್ ನ ಮಾಲೀಕರಾಗಿರುವಂತಹ ಸಚಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸಚಿನ್ ಅವರೇ,
3: ಶಿವಮೊಗ್ಗದಲ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತಲ್ವಾ ಸರ್ ಈ ತರ ಒಂದು ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಒಂದು ಕೆಫೆ ಓಪನ್ ಆಗಿರೋದು?
4: ಆಲ್ಮೋಸ್ಟ್ ಶಿವಮೊಗ್ಗ ಅಲ್ಲ, ಈ ಸರೌಂಡಿಂಗ್ ಶಿವಮೊಗ್ಗ ಸರೌಂಡಿಂಗ್ ಅಲ್ಲಿ ಇರೋ ಜಿಲ್ಲೆಗಳಲ್ಲೆಲ್ಲ ಇದೇ ಫಸ್ಟ್ ಟೈಮ್ ಕೆಫೆ ಓಪನ್ ಆಗಿರೋದು.
3: ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇಂದ ಈ ಒಂದು ಕೆಫೆನ ಪ್ರಾರಂಭ ಮಾಡಿದ್ರ? ಬಿಕಾಸ್ ನೀವು ಹೇಳಿದಾಗನೇ ಜಿಮ್ ಟ್ರೈನರ್ಗೆ ಹೆಲ್ತ್ನ ನೋಡ್ಕೊಳ್ಳೋದು, ಹೆಲ್ತ್ ಕಾನ್ಶಿಯಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಥಾಟ್ಸ್ನ ಇಲ್ಲಿ ಯೂಸ್ ಮಾಡಿ ಅದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಲ್ವ ಸರ್?
4: ಹೌದು ಮೇಡಮ್, ಹೌದು, 100%. ಈಗ ನಾವು ಹೇಗೆ ಅಂತಂದರೆ, ಜಿಮ್ಮಿಗೆ ಬರೋರಿಗೆ ಏನೇನು ಡಯಟ್ ಕೊಡಬೇಕು ಪ್ರತಿಯೊಂದು ನಮ್ಮ ಜಿಮ್ ಟ್ರೈನರ್ಗಳಿಗೆ ಅಷ್ಟೇ ಗೊತ್ತಿರುತ್ತೆ. ಅವ್ರು ಯಾವ ಥರ ಡಯಟ್ ಮಾಡಬೇಕು, ಅವ್ರಿಗೆ ಎಷ್ಟು ಕ್ಯಾಲರೀಸ್ ಕೊಡಬೇಕು, ಎಷ್ಟು ಪ್ರೋಟೀನ್ ಕೊಡಬೇಕು, ಏನೇನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು ಪ್ರತಿಯೊಂದು ಐಡಿಯಾ ಕೊಟ್ಟು ಕಳಿಸ್ತೀವಿ. ಅವ್ರ ಮನೆಗೆ ಹೋಗಿ ಅದನ್ನು ಮಾಡೋಕ್ಕೂ ಅವ್ರು ಸಾಧ್ಯ ಇಲ್ಲ, ಅವ್ರ ವರ್ಕ್ ಪ್ಲೇಸಲ್ಲಾಗಲಿ ಪ್ರತಿಯೊಂದರಲ್ಲಾಗಲಿ ಅವ್ರು ಮಾಡಲ್ಲ. ಅದಕ್ಕೋಸ್ಕರ ಇಂಥ ಕೆಫೆಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ.
3: ಸರ್, ಇಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಕೂಡ ಬಂದರೂ ಹೆಲ್ತಿ ಫುಡ್ಡೇ ಸಿಗುತ್ತಲ್ವಾ ಸರ್?
4: ಹೌದು ಮೇಡಮ್, 100%. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಅವ್ರು ದೊಡ್ಡವರು 60-70 ವರ್ಷ 80 ವರ್ಷ ಆದವರು ಕೂಡ ಬಂದು ಇಲ್ಲಿ ತಿಂದೋಗ್ತಾರೆ. ಅವರಿಗೆ ಪ್ರತಿಯೊಂದು ಹೆಲ್ತಿ ಕಾನ್ಸೆಪ್ಟಲ್ಲಿ ಅವ್ರಿಗೆ ಯಾವ ಥರ ಬೇಕು, ನಾನೇ ಈಗ ಕೆಲವೊಬ್ಬರು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಅವರಿಗೆಲ್ಲ ಪ್ರತಿಯೊಂದು ನಾನು ಹೇಳ್ತೀನಿ, ಅವ್ರು ಕೆಲವೊಬ್ಬರು ಚೀಸ್ ಎಲ್ಲ ತಿನ್ನೋವಾಗಿರಲ್ಲ, ಅದಕ್ಕೆ ನಾವು ಪ್ರತಿಯೊಂದು ಗೈಡ್ ಮಾಡ್ತೀವಿ. ನಾವು ಬಿಸ್ನೆಸ್ ಮಾಡೋದ್ರ ಜೊತೆಗೆ ಅವ್ರ ಹೆಲ್ತ್ ಕೂಡ ಕಾಪಾಡ್ತಾ ಇದೆ.
3: ಇದು ತುಂಬ ಯುನಿಕ್ ಆಗಿದೆ ಸರ್, ಬಿಕಾಸ್ ಎಲ್ಲರೂ ಕೂಡ ಒಂದು ಬಿಸ್ನೆಸ್ ಮೈಂಡ್ ಅನ್ನುವಾಗ ಹೇಗೆ ಅರ್ನ್ ಮಾಡಬೇಕು, ಹೇಗೆ ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಥಾಟ್ಸಲ್ಲಿ ಇರುವಾಗ ನೀವು ಮಾತ್ರ ಕಸ್ಟಮರ್ ಹೆಲ್ತ್ ಬಗ್ಗೆ ಕೂಡ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್?
4: ಈ ಕೆಫೆ ಮೇನ್ ಕಾನ್ಸೆಪ್ಟ್ ಅದೇ, ಅವ್ರ ಹೆಲ್ತ್ ಕಾಪಾಡಲಿಕ್ಕೋಸ್ಕರ ಅಂತಲೇ ಮಾಡಿದ್ದೀವಿ.
3: ಸೊ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ?
4: ಇಲ್ಲಿ 5 ಜನ ಇದ್ದಾರೆ, ಜೊತೆಲಿ ನಾನು ಒಬ್ಬ ಇರ್ತೀನಿ. ಅವರೆಲ್ಲರೂ ಪ್ರತಿಯೊಂದು ಅವ್ರವ್ರದ್ದು ಏನೇನು ಪಾರ್ಟ್ ಇದೆ ಅದನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಚಫ್ ಮೇನ್, ಇಬ್ಬರು ಚಫ್ಗಳಿದ್ದಾರೆ. ಈಗ ಆಮೇಲೆ ನಾನು ಮಾರ್ಕೆಟಿಂಗ್ ಆಗಲಿ, ಕೆಲವೊಂದು ಪ್ರತಿಯೊಂದು ಬಂದವರಿಗೆ ಮಾತಾಡ್ಸೋದಾಗಲಿ, ಕೆಲವೊಂದು ಅವ್ರಿಗೆ ಏನೇನು ಟಿಪ್ಸ್ಗಳ್ಬೇಕು, ಅವ್ರಿಗೆ ಡಯಟ್ ಏನು ಬೇಕು, ಈ ಶಿವಮೊಗ್ಗದಿಲ್ಲ ನಾನು ಹೊರಗಡೆ ಇದ್ದೀನಿ, ಅವ್ರಿಗೆ ಯಾವ ಥರ ಟಿಪ್ಸ್ಗಳ್ಬೇಕು ಪ್ರತಿಯೊಂದನ್ನು ಆಗಲಿ ಕೊಟ್ಟು ಕಳಿಸ್ತೀನಿ.
3: ಓಕೆ, ಈ ಫಿಟ್ ಅಂಡ್ ಫ್ರೆಶ್ ಪ್ರಾರಂಭ ಆಗೋದು ಎಷ್ಟೊತ್ತಿಗೆ, ಎಷ್ಟು ತನಕ ಇಲ್ಲಿ ಸರ್ವಿಸಸ್ ಇರುತ್ತೆ ಸರ್?
4: ಮಾರ್ನಿಂಗ್ 7:30 ಓಪನ್ ಆಗುತ್ತೆ, ನೈಟ್ 10:30ವರೆಗೂ ಇಲ್ಲಿ ಸರ್ವಿಸ್ ಇರುತ್ತೆ. ಮತ್ತೆ ಮಧ್ಯದಲ್ಲಿ ಯಾವತ್ತು ಕ್ಲೋಸ್ ಇರಲ್ಲ, ಕೆಫೆಯನ್ನು ಯಾವತ್ತು ದಿನವೂ ಕ್ಲೋಸ್ ಅನ್ನೋದು ಇರಲ್ಲ
3: ಸರ್. ಯೂಶಲಿ ಕೆಫೆಗಳೆಲ್ಲ ಈವ್ನಿಂಗ್ ಟೈಮ್ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಓಪನ್ ಆಗುತ್ತೆ, ಓಕೆನಾ? ಬಟ್ ನೀವು 10:30ಯಿಂದನೇ ಓಪನ್ ಆಗುತ್ತೆ ಅಂತ ಹೇಳ್ತೀರ, ಅಷ್ಟೊತ್ತಿಗೆ ಕಸ್ಟಮರ್ಸ್ ಬರ್ತಾರ 7:30ಗೆನೆ?
4: 100% ಬರ್ತಾರೆ. ಇಲ್ಲಿ ಕೆಲವೊಂದು ಜಿಮ್ ಮುಗಿಸ್ಕೊಂಡು ಆಮೇಲೆ ಕೆಲವು ವಾಕಿಂಗ್ ಹೋಗೋರು, ಅವರೆಲ್ಲರೂ ಮುಗಿಸ್ಕೊಂಡು ಇಲ್ಲಿ ಹೆಲ್ದಿ ಡ್ರಿಂಕ್ಸ್ಗಳು, ABC ಜ್ಯೂಸ್ ಆಗಲಿ, ಆಮ್ಲ ಜ್ಯೂಸ್ಗಳಾಗಲಿ, ಸುಮಾರಷ್ಟು ಜ್ಯೂಸ್ಗಳು ಸಿಗುತ್ತೆ. ಆಮೇಲೆ ಸ್ಯಾಂಡ್ವಿಚ್ ಎಲ್ಲ ಪ್ರತಿಯೊಂದು ಸರ್ವಿಸು ಬೆಳಗ್ಗೆಯಿಂದ ಇರುತ್ತೆ. ಅವ್ರಿಗೆ ಯಾವ ಥರ ಪ್ರೋಟೀನ್ ಬೇಕು, ಯಾವ ಥರ ಏನು ಬೇಕು, ಇಲ್ಲಿ ಬಂದು ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಾರೆ ಮನೆಗೆ.
3: ಈ ಒಂದು ಬಿಸ್ನೆಸ್ಸಿಗೆ ಮೇನ್ ಅಸೆಟ್ ಅಂದರೆ ಏನು ಸರ್?
4: ಇಲ್ಲಿಗೆ ನಾಲೆಡ್ಜೇ ಮೇನ್ ಅಸೆಟ್ ಮ್ಯಾಮ್. ಇಲ್ಲಿ ನಮಗೆ ಏನು ಗೊತ್ತಿರೋದು ಅದನ್ನು ಕಸ್ಟಮರಿಗೆ ಕೊಡೋದೇ ಮೇನ್ ಅಸೆಟ್.
3: ನಾಲೆಡ್ಜೇ ಮೇನ್ ಅಸೆಟ್ ನಿಮಗೀಗ?
4: ಹೌದು, 100%. ಹೌದು
3: ಸರ್. ಕಾಂಪಿಟೇಷನ್ ಹೇಗಿದೆ ಸರಿ?
4: ಕಾಂಪಿಟೇಷನ್ ಈಗ ಹೊಸದಾಗಿ ಸ್ಟಾರ್ಟ್ ಆಗ್ತಿದೆ, ಬಟ್ ಯಾರು ಸ್ಟ್ಯಾಂಡ್ ಮಾಡಿ ನಿಲ್ತಾ ಇಲ್ಲ. ಈಗೇನೆ ಒಂದು ಫಸ್ಟ್ ಒಂದು 3 ಮಂತ್ಸು 2 ಮಂತ್ಸು ಬಿಸ್ನೆಸ್ ಡಲ್ ಇದ್ದೇ ಇರುತ್ತೆ. ಅದು ಕಾಮನ್, ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅವ್ರು ಅದಕ್ಕೆ ಅಂತಲೇ ಫೋಕಸ್ ಯಾರು ಮಾಡ್ತಾ ಇಲ್ಲ ಶಿವಮೊಗ್ಗದಲ್ಲಿ, ಅದೇ ಪ್ರಾಬ್ಲಮ್ ಆಗಿದೆ. ನಾವು ಅದಕ್ಕೆ ಅಂತ ನಿಂತ ಮೇಲೆ 100% ರಿಸಲ್ಟ್ ಸಿಕ್ಕೇ.
3: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಈ ಒಂದು ಕ್ವಾಲಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಈ ಕ್ವಾಲಿಟೀಸ್ ಇದ್ದಾಗ ಮಾತ್ರ ಅವರೊಬ್ರು ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಅನ್ನೋದಾದ್ರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
4: ಮೊದಲು ಬಿಸ್ನೆಸ್ ನಾನು ಏನು ಮಾಡ್ತೀನಿ ಅದ ಮೇಲೆ ತಿಳ್ಕೋಬೇಕು, ಅದನ್ನು ತಿಳ್ಕೊಂಡು ಬಿಸ್ನೆಸ್ ಇಕ್ಕ, ಯಾಕಂದ್ರೆ ಮಾತ್ರ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ.
3: ಸೊ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕ, ಬೇರೆ ಏನು ಬೇಡವಾ?
4: ನಾಲೆಡ್ಜ್ ಇರಬೇಕು, ಆಮೇಲೆ ಅದನ್ನು ಯಾವ ರೀತಿ ರನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಆಮೇಲೆ ಸ್ಟಾಫ್ ಹೆಂಗೆ ಇಟ್ಕೋಬೇಕು, ಸ್ಟಾಫ್ ಇಲ್ಲಾಂದ್ರೆ ನಮ್ಮ ಕೈ ಕಾಲೇ ಆಡಲ್ಲ, ಏನು ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಒಬ್ಬರಿದ್ದು ಅಷ್ಟು ಕೆಫೆ ನಡೆಸೋದ್ರೆ ಅದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸ್ಟಾಫ್ಗಳ ಜೊತೆ ಫ್ರೆಂಡ್ಲಿ ಆಗಿರಬೇಕು, ಸ್ಟಾಫ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಆಗಿರುತ್ತೆ.
3: ಸೊ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲರೂ ಒಂದೇ ರೀತಿ ಇರಲ್ಲ, ಆಯಿತಾ? ನೀವು ಹೇಳಿದ ಹಾಗೆಯೇ ಬೆಳಗಿಂದ ನೈಟ್ವರೆಗೂ ಕೂಡ ಇಲ್ಲಿ ಬಿಸ್ನೆಸ್ ರನ್ ಆಗ್ತಿರುವಾಗ ಎಲ್ಲ ರೀತಿಯ ಕಸ್ಟಮರ್ಸ್ಗಳು ಕೂಡ ಇಲ್ಲಿ ವಿಸಿಟ್ ಮಾಡ್ತಿರ್ತಾರೆ. ಹೀಗಿರುವಾಗ ಅವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಆ್ಯಂಡ್ ಒಬ್ಬ ಬಿಸ್ನೆಸ್ ಮನ್ಗೆ ಪೇಷನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
4: ಹೌದು, ಈಗ ನಾನು ಮೊದಲು ಟ್ರೈನರ್ ಆದ್ದರಿಂದ ಜಿಮ್ಮಿಗೂ ಅಷ್ಟೇ, ಈಗ ಒಂದು 100 ಜನ ಬರ್ತಾರೆ, 100 ಜನದ ಮೆಂಟಾಲಿಟಿನೂ ಬೇರೆ ಬೇರೆ ಇರುತ್ತೆ. ಅವ್ರು ಯಾವ ಥರ ಡೌಟ್ ಕೇಳ್ತಾರೋ, ನಾ ಅವ್ರು ಕಿರ್ಚಾಡಿದ್ರು ಸತ ಅವ್ರನ್ನ ಹಂಗೆ ತಣ್ಣಗೆ ಮಾಡಿ ನಿಧಾನವಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರಿಗೆ ಫುಲ್ಫಿಲ್ ಮಾಡಿ ಅದನ್ನು ಕಳಿಸ್ಕೊಡತ್ತಾರ ನಾವು ಇಲ್ಲಿ ಮಾಡ್ತೇವೆ.
3: ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
4: 100% ಬೇಕು.
3: ಓಕೆ, ಕೇಳಿಸ್ಕೊಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಬ್ಬ ಬಿಸ್ನೆಸ್ ಮನ್ಗೆ ಪೇಷನ್ಸ್ ಅಥವಾ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಅಂತ ಹೇಳಿ ಬಿಸ್ನೆಸ್ ಮನ್ ಆಗಿರುವ ಸಚಿನ್ ಅವರು ನಮಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಅವರ ಅನಿಸಿಕೆಗಳನ್ನ ಹೇಳ್ಕೊಳ್ತಾ ಇದ್ರು. ಹಾಗಿದ್ರೆ ಸಚಿನ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಪೊಲೀಸ್ ಚೌಕಿ ಹತ್ರ ಇರುವಂತಹ ಫಿಟ್ ಅಂಡ್ ಫ್ರೆಶ್ ಈ ಒಂದು ಕೆಫೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಕೆಫೆಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ಸಚಿನ್ ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸಚಿನ್ ಅವರೇ, ನೀವು ಹೇಳ್ತಾ ಇದ್ರೆ ಬೇಸಿಕಲಿ ನೀವೊಬ್ರು ಜಿಮ್ ಟ್ರೈನರ್ ಆಯ್ತಾ, ಆದ್ರೂ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಹೇಳಿ ಸುಮಾರು 2 ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ತಾ ಇದೀರಾ. ಹೀಗೆಲ್ಲ ಇರುವಾಗ ಈ 2 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಈ ಒಂದು ಬಿಸ್ನೆಸ್ ಗೆ ಬಂದಿದ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸಚಿನ್ ಅವರೇ?
3: 100% ಅನ್ಸಿದೆ. ಇನ್ನು ಮುಂದೆ ಇನ್ನು ಸುಮಾರು ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಅದೀಗ ಸದ್ಯದಲ್ಲೇ ಮತ್ತೆ ಇನ್ನೊಂದು ಬ್ರಾಂಚ್ ಬೇರೆ ಜಿಲ್ಲೆಲ್ಲ ಓಪನ್ ಆಗುತ್ತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ.
2: ಸೊ ಫ್ಯೂಚರ್ಸ್ ಪ್ಲಾನ್ಸ್ ಏನಿದೆ ಸರ್?
3: ಈಗ ಇದೇ ಮಾಡೆಲ್ನೇ ಫ್ರಾಂಚೈಸಿ ಮಾಡಲ್ ಮಾಡಬೇಕು ಅಂತ ಪ್ಲಾನ್ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಈ ಥರ ಮಾಡಬೇಕು, ಈ ಥರ ಪ್ಲಾನ್ ಮಾಡಿದ್ದೀವಿ. ಇದು 100% ಒಂದು 6 ಮಂತ್ಸಲ್ಲಿ ಆಗಿ ಆಗುತ್ತೆ.
2: ಓಕೆ, ಎಲ್ಲ ಬಿಸ್ನೆಸ್ ಕೂಡ ಸ್ಮೂತಾಗಿ ರನ್ ಆಗ್ತಾ ಇರಲ್ಲ ಸರ್. ಕೆಲವೊಂದರಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ, ಸ್ಟ್ರಗಲಿಂಗ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಕೆಲವು ಬಿಸ್ನೆಸ್ಸಲ್ಲಿ ಫಸ್ಟ್ ಹ್ಯಾಪಿನೆಸ್ ಇದ್ದರೆ ಕೆಲವೊಮ್ಮೆ ಬೇಜಾರು ಕೂಡ ಇರುತ್ತೆ. ಸೊ ನಿಮ್ಮ ಈ ಒಂದು 2 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವಾಗ ಸರ್?
3: ಹುಡುಗರು ಕೈ ಕೊಟ್ಟಾಗ. ಹುಡುಗರು ಯಾವಾಗ ಕೈ ಕೊಡ್ತಾರೆ ಅವಾಗ ಹೆವಿ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲಿ ನಾನು ಡೆಲಿವರಿನೂ ಮಾಡ್ತೀನಿ, ನಾನು ಕಸನೂ ಹೊಡಿತೀನಿ, ಎಲ್ಲದೂ ಮಾಡ್ತೀನಿ. ಎಲ್ಲ ಮಾಡೋಕೆ ರೆಡಿ ಇದೆ ಮಾತ್ರ ಬಿಸ್ನೆಸ್ಸಿಗೆ ಬರಬೇಕು, ಇಲ್ಲ ಬಿಸ್ನೆಸ್ಸಿಗೆ ಬರೋಕೆ ಹೋಗೋದು ಬೇಡ.
2: ಸೊ ನಿಮ್ಮಲ್ಲಿ ಸ್ಪೆಷಲಾಗಿ ಹೋಮ್ ಡೆಲಿವರಿ ಕೂಡ ಒಂದು ಆಪ್ಷನ್ಸ್ ಇದೆಯಾ?
3: ಹೌದು, ಹೋಮ್ ಡೆಲಿವರಿ ಆಪ್ಷನ್ನು ಇದೆ, ಜೊತೆ ಜೊಮ್ಯಾಟೊ ಸ್ವಿಗ್ಗಿಲೂ ಅವೈಲೇಬಲ್ ಇದೆ. ಪ್ರತಿಯೊಂದು ಎಲ್ಲದರಲ್ಲೂ ನಾವು ಟೈ ಅಪ್ ಇದ್ದೀವಿ, ಎಲ್ಲದರಲ್ಲೂ ನಾವು ನಮ್ಮ ಅವೈಲೇಬಿಲಿಟಿ ಇದೆ.
2: ಸೂಪರ್ ಸೂಪರ್ ಸರ್. ಓಕೆ ಸಚಿನ್ ಅವರೇ, ಈಗ ಫಿಟ್ ಅಂಡ್ ಫ್ರೆಶ್ ಅಲ್ಲಿ ಮತ್ತಿನ್ನೇನೆಲ್ಲ ಸರ್ವಿಸಸ್ ಇದೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲಿ ನಾವು ಮಂತ್ಲಿ ಪ್ಯಾಕೇಜ್ ಕೂಡ ಕೊಡ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನ ಲಂಚ್ ಆಗಲಿ, ನೈಟ್ ಡಿನ್ನರ್ ಆಗಲಿ, ಅಷ್ಟನ್ನು ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತಂದರೆ ಅವ್ರ ಡಯಟ್ ಏನಿದೆ, ಅವ್ರ ಕ್ಯಾಲರೀಸ್ ಏನಿದೆ, ಅವ್ರ ಪ್ರೋಟೀನ್ ಏನಿದೆ, ಅಷ್ಟು ಫುಲ್ಫಿಲ್. ಈಗ ಪ್ರತಿ ಎವ್ರಿ ಮಂತ್ ಅವರು ಡಯಟ್ ಎಲ್ಲ ಹೇಗೆ ಮಾಡ್ತಿರ್ತಾರಲ್ಲ ಅದನ್ನು ಅಷ್ಟನ್ನು ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಮತ್ತು ಅವ್ರು ಬೇರೆ ಏನು ಮನೇಲಿ ಏನು ಮಾಡೋ ಅವಶ್ಯಕತೆ ಇರೋಲ್ಲ. ಇಲ್ಲೊಂದ್ಸರಿ ಮಂತ್ಲಿ ಪ್ಯಾಕೇಜ್ ಅವ್ರು ತೊಗೊಂಡ್ರೆ ಅಂದರೆ ಮುಗೀತು, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮೂರು ಅವ್ರ ಮನೆಗೆ ಸಪ್ಲೈ ಆಗುತ್ತೆ.
2: ಅಂದರೆ ಇಲ್ಲಿ ಫಸ್ಟ್ ಅವ್ರು ಬರಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು, ಅವ್ರ ಹೆಲ್ತ್ನ ನೋಡಿ ಆಮೇಲೆ ಇವೆಲ್ಲ ಡಿಸೈಡ್ ಮಾಡೋದಾ?
3: ಹೌದು, ಅವ್ರ ಡಯಟ್ ಹೇಗಿರುತ್ತೆ ಫಸ್ಟ್. ಈಗ ಕೆಲವರು ವೇಟ್ ಲಾಸ್ ಮಾಡ್ತಿದ್ದಾರೆ, ಕೆಲವರು ಮಸಲ್ ಗೇನ್ ಮಾಡ್ತಾ ಇರ್ತಾರೆ, ಅದಕ್ಕೆ ಪ್ರತಿಯೊಂದು ಡಯಟ್ ಚೇಂಜ್ ಆಗುತ್ತೆ. ಈಗ ಒಬ್ರದ್ದು ಡಯಟ್ ಇತ್ತಂದ್ರೆ ಇನ್ನೊಬ್ರಿಗೆ ಬೇರೆ ಡಯಟ್ ಇರುತ್ತೆ. ಅವ್ರಿಗೆ ಏನು ಕೊಡ್ಬೋದು, ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ನೋಡಿ ನಾವು ರೆಡಿ ಮಾಡಿ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತಾರೆ.
2: ಇದೊಂದು ರೀತಿ ವಿಶೇಷವಾಗಿದೆ ಅಲ್ಲ ಸರ್, ಬಿಕಾಸ್ ತುಂಬ ಜನ ವೇಟ್ ಗೇನ್ ಮಾಡ್ಬೇಕಂತಿರ್ತಾರೆ, ಇನ್ನು ಕೆಲವರು ಮಸಲ್ ಗೇನ್ ಮಾಡ್ಬೇಕಂತಿರ್ತಾರೆ, ಇನ್ನು ಕೆಲವರು ವೇಟ್ ಲಾಸ್ ಮಾಡ್ಕೋಬೇಕಂತಿರ್ತಾರೆ. ಎಲ್ರಿಗೂ ಕೂಡ ನಿಮ್ಮಲ್ಲಿ ಬಂದರೆ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ?
3: 100% ಸಿಗುತ್ತೆ ಮೇಡಮ್, ಅದ್ರ ಬಗ್ಗೆ ಮೇಲೆ ಡೌಟೇ ಬೇಡ ಅವರಿಗೆ. 100% ಅವ್ರಿಗೆ ಏನು ಬೇಕು ಅಷ್ಟು ಫುಲ್ಫಿಲ್ ಮಾಡಿ ನಾವು ಇಲ್ಲಿಂದ ಕಳಿಸ್ಕೊಡ್ತೇವೆ.
2: ಓಕೆ ಸಚಿನ್ ಅವರೇ, ನೀವು ಕೂಡ ಯಂಗ್ಸ್ಟರ್ಸ್, ಓಕೆನಾ? ಈಗಿನ ಯಂಗ್ಸ್ಟರ್ಸ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಇದೇ ಒಂದು ಕೆಫೆ ಬಿಸ್ನೆಸ್ ಅಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರೂ ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್?
3: ಅವರು ಮೊದಲು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅವ್ರನ್ನ ಯಾವ ಥರ ಬಿಸ್ನೆಸ್ ಮಾಡ್ತಿದ್ದೀವಿ ಅದನ್ನು ಬೇರೆ ಕಡೆ ಅವ್ರು ಸ್ವಲ್ಪ ಕಲ್ತ್ಕೊಂಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಬಿಸ್ನೆಸ್ ಮೇಲೆ ಬರಬೇಕು ಅವರು. ಹಾಗಾಗಿ ಆಗ ಮಾಡೋದೇ ಅವ್ರು 100% ಅದರಲ್ಲಿ ಸಕ್ಸಸ್ ಆಗ್ತಾರೆ.
2: ಸೊ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕೆಫೆಗಳು ಇದ್ದರೂ ಕೂಡ ಜನ ಯಾಕೆ ಪೊಲೀಸ್ ಚೌಕಿ ಹತ್ರ ಇರುವಂತಹ ಫಿಟ್ ಆ್ಯಂಡ್ ಫ್ರೆಶ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಕೆಫೆಗಳು ಆಲ್ಮೋಸ್ಟ್ ಎಲ್ಲ ಫ್ರೈಡ್ ಐಟಮ್ಸ್ಗಳ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ನಾವು ಹೆಲ್ದಿ ಕಾನ್ಸೆಪ್ಟಲ್ಲಿ ಇದು ಕೆಫೆ ಅಂತಿದೆ, ಬಟ್ ಇಲ್ಲಿ ಸಿಗೋದೆಲ್ಲ ಹೆಲ್ದಿ ಐಟಮ್ಸ್ಗಳೇ ಸಿಗುತ್ತೆ. ನೀವು ಇಲ್ಲಿ ಹೊರಗಡೆ ತಿನ್ನೋ ಸ್ಯಾಂಡ್ವಿಚ್, ಬರ್ಗರ್, ಪಿಜ್ಜಾನು ಕೂಡ ಇಲ್ಲಿ ಹೆಲ್ದಿಯಾಗಿ ನೀವು ತಿನ್ಬೋದು. ಹಾಗೆ ಇಲ್ಲಿ ಸಿಗುತ್ತೆ ಎಲ್ಲ ಪ್ರತಿಯೊಂದು ಐಟಮು ಹೆಲ್ದಿಯಾಗಿ ಸಿಗುತ್ತೆ,
2: ಹೆಲ್ತಿಯಾಗಿ ಫುಡ್ ಸಿಗುತ್ತೆ. ಹಾಗಾಗಿ ಒಮ್ಮೆ ಆದರೂ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೀರಾ?
3: 100% ಹೌದು.
2: ಓಕೆ, ಒನ್ ಮೋರ್ ಲಾಸ್ಟ್ ಕ್ವೆಶನ್, ಇಂಟರ್ವ್ಯೂ ಹೇಗೆ ಅನಿಸ್ತು ಸರ್?
3: ತುಂಬ ಚೆನ್ನಾಗಿತ್ತು. ನೀವು ಕೇಳಿದ ಕ್ವೆಶನ್ ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಿದ ತಕ್ಷಣ ಫ್ರೀಯಾಗಿ ಆರಾಮಾಗಿ ನಾನು ಮಾತಾಡಿದ್ದೀನಿ.
2: ಎನಿವೇ, ನಿಮ್ಮ ಬಿಸ್ನೆಸ್ ಇನ್ನಷ್ಟು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಮನಸಾರೆ ಆಶಿಸ್ತೀವಿ ಸರ್. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಈ ಬಿಸ್ನೆಸ್ ಜರ್ನಿ ಬಗ್ಗೆ ಒಂದಿಷ್ಟು ಮಾತುಕತೆನ ನಡೆಸಿದ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಫಿಟ್ ಅಂಡ್ ಫ್ರೆಶ್ ನ ಓನರ್ ಆಗಿರುವಂತಹ ಸಚಿನ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಹಾಗೆ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಶೇರ್ ಮಾಡಿಕೊಂಡ್ರು, ಜೊತೆಗೆ ಜನ ಯಾಕೆ ಪೊಲೀಸ್ ಚೌಕಿ ಹತ್ರ ಇರುವಂತಹ ಫಿಟ್ ಅಂಡ್ ಫ್ರೆಶ್ ಗೆ ಹೋಗ್ಬೇಕು, ಈ ಒಂದು ಕೆಫೆ ಇರುವಂತಹ ಸ್ಪೆಷಾಲಿಟಿ ಏನು ಅಂತ ಕೂಡ ತಿಳಿಸ್ಕೊಟ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಕೂಡ ಒಂದಿಷ್ಟು ಸಲಹೆಗಳನ್ನ ನೀಡಿದ್ರು. ಹಾಗಿದ್ರೆ ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ನಿಮಗೂ ಕೂಡ ಹೆಲ್ತ್ ಕಾನ್ಶಿಯಸ್ ಇದ್ದು ನೀವು ಹೆಲ್ತಿ ಆಗಿರ್ಬೇಕು ಅಂದ್ರೆ ನೀವು ಕೂಡ ಒಮ್ಮೆ ಆದ್ರೂ ಈ ಫಿಟ್ ಅಂಡ್ ಫ್ರೆಶ್ ಗೆ ಭೇಟಿ ನೀಡಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೀತಾ, ಸೊ ಕೃಷಿಯ ಒಂದಷ್ಟು ಅನುಭವಗಳನ್ನು ಕೂಡ ಪಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ಈಗ ಕೃಷಿನಲ್ಲಿ ನಾವು ಬಹಳಷ್ಟು ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಬದುಗಳನ್ನು ಖಾಲಿ ಬಿಡದೇ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು, ಹಾಗೆಯೇ ಆದಾಯ ತರುವಂತಹ ಬಹಳಷ್ಟು ಬೆಳೆಗಳಿದ್ದಾವೆ. ಆದರೆ ಸಾಂಪ್ರದಾಯಿಕ ಬೆಳೆಗಳು ಅಂತ ನಾವು ನೋಡೋದಾದರೆ ಹಣ್ಣಿನ ಬೆಳೆಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಬೆಳಿಬೋದು. ಅಂತಹದರಲ್ಲಿ ವಿಶೇಷವಾಗಿ ಇವರು ಬೇರೆ ಎಲ್ಲೋ ಸಿಗ್ತಾ ಇದ್ದಂತಹ ಹಣ್ಣನ್ನು ಈ ಒಂದು ನಮ್ಮ ಕರ್ನಾಟಕದ ಭಾಗದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿ ಸಾಂಪ್ರದಾಯಿಕವಾಗಿರುವಂತಹ ಬೆಳೆಯುವಂತಹ ಒಂದು ಹಣ್ಣನ್ನು ಇವರು ಬೆಳೀತಾರೆ. ಸೊ ಈ ಒಂದು ಹಣ್ಣಿನ ಬೆಳೆ ಇವರಿಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ಒಂದು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗಾದರೆ ಈ ಒಂದು ಹಣ್ಣಿನ ಬೆಳೆಯನ್ನು ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಭೂಮಿಯ ಸಿದ್ಧತೆಯನ್ನು ಮಾಡ್ಕೋಬೇಕು, ಮತ್ತು ಹಣ್ಣಿನ ಬೆಳೆಯನ್ನು ನಾವು ಪ್ರಾಪರ್ ಆಗಿ ಮಾಡಬೇಕು ಅಂತಂದರೆ ಅದರ ವೈಜ್ಞಾನಿಕ ಪದ್ಧತಿಯನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಅವುಗಳನ್ನು ಬೆಳೆಸುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಬೆಳೆದಿರುವಂತಹ ಹಣ್ಣು ಯಾವುದು ಅಂತಂದರೆ ಡ್ರ್ಯಾಗನ್ ಫ್ರೂಟ್. ಸೊ ಪಿಂಕ್ ಕಲರ್ ಇಲ್ಲಿ ಕಾಣ್ತಾ ಇದ್ದಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಕೊಡುತ್ತೆ. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಈ ರೈತರು ಯಾರು ಅಂತ ಕೇಳ್ತಾ ಇದ್ದೀರಾ? ಸೊ ಇವರು ಮಾಲತೇಶ್ ಅವರು ಮಂಡ್ಯದಿಂದ. ಸೊ ಬನ್ನಿ ಹಾಗಿದ್ರೆ ಅವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಕೃಷಿನಲ್ಲಿ ಏನೆಲ್ಲ ಚಾಲೆಂಜಸ್ ಬರ್ತವೆ, ಇದೆಲ್ಲದರ ಬಗ್ಗೆ ಅವರ ಜೊತೆನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಾವು ಕೂಡ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಕೃಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕಿಂತ ಮುಂಚೆ ಸೊ ಬೇರೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ, ಮತ್ತು ಈ ಡ್ರ್ಯಾಗನ್ ಫ್ರೂಟ್ ಆರಂಭ ಆಗಿದ್ದು ಹೇಗೆ, ಈ ಕೃಷಿನ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು, ಇದರ ಬಗ್ಗೆ ಹೇಳ್ಬೋದು ಸರ್?
10: ನಾನು ಏನಪ್ಪ ಅಂದರೆ ರೇಷ್ಮೆ ಮತ್ತು ಕಬ್ಬು ಬೆಳೆಗಾರ, ಇದರಲ್ಲಿ ಖರ್ಚುಗಳು ಜಾಸ್ತಿ ಆದ್ದರಿಂದ ಒಂದು ಬೇರೆ ಏನಾದರೂ ಒಂದು ಖರ್ಚು ಕಡಿಮೆ ಆಗಿ ಲಾಭ ಜಾಸ್ತಿ ಇರುವಂಥದ್ದಕ್ಕೆ ಒಂದು ಮಾಡಬೇಕು ಅಂತ ನೋಡಬೇಕಾದಾಗ ಒಂದು ಟಿ ವಿನಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ದು ಒಂದು ಇದು ಬಂತು, ಮತ್ತು ಯೂಟ್ಯೂಬಲ್ಲೂ ಬಂತು, ಅವೆಲ್ಲ ಸರ್ಚ್ ಮಾಡಿ ನೋಡಿದಾಗ ಇದು ಯಾಕೆ ಖರ್ಚು ಕಡಿಮೆ ಮಾಡಬಾರ್ದು ಅಂದರೆ ಮೊದಲನೇ ವರ್ಷ ಖರ್ಚು ಜಾಸ್ತಿ ತಗೋತದೆ, ಮಾಡಬೇಕಾದ ಖರ್ಚು ಜಾಸ್ತಿ, ಒಂದು ಎಕರೆಗೆ 500,000 ಬೇಕು ಮಾಡಬೇಕಂದ್ರೆ. ಏನು ತಪ್ಪ 500,000 ಅಂದರೆ ಒಂದು ಕಲ್ ಕಂಬ ಬೇಕು, ಆಂಗ್ಲರ್ ಬೇಕು, ವಿತ್ ತಂತಿ ಬೇಕು, ತಂತಿಲಿ ಮಾಡೋರು ತಂತಿಲಿ ಮಾಡ್ಬೋದು, ಟೈರಲ್ಲಿ ಮಾಡೋರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಹಣ್ಣಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಆ ಯಾವ ತಗೋಬೇಕು ಅಂದ್ಬಿಟ್ಟು ನಾಲ್ಕಾರು ಕಡೆ ತಿರುಗಿ, ದೊಡ್ಡಬಳ್ಳಾಪುರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟು. ಧೈರ್ಯವಾಗಿ ಏನು ಮಾಡಿದೆ, ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದೆ ನಾನು.
8: ಓಕೆ, ಹೀಗೆ ನಿಮ್ಮ ಡ್ರ್ಯಾಗನ್ ಫ್ರೂಟು ಜರ್ನಿ ಸ್ಟಾರ್ಟ್ ಆಯಿತು ಹೋಗರೆ. ಸೊ ನೋಡಿ, ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ, ಹಾಗೆ ಇದಕ್ಕೆ ಲೇಬರ್ ಕೂಡ ಕಡಿಮೆ ಅಂತ ಹೇಳಿದ್ರು, ಮತ್ತು ಇದನ್ನು ಯಾವ ರೀತಿ ಪ್ರಾಪರ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಇವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಮಲ್ಲೇಶ್ ಅವರು ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ನಿಮ್ಮಷ್ಟ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್. ಸೊ ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ, ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಮಾಲದೇಶ್ ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ಹಣ್ಣಿನ ಕೃಷಿ, ಅದರಲ್ಲೂ ಸ್ಪೆಷಲ್ ಆಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇದ್ದಾರೆ. ಸೊ ಇವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ವಿಶೇಷತೆ ಬಗ್ಗೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಾಪರ್ ಆಗಿ ಬೆಳೀಬೇಕು, ಮತ್ತು ಅದಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಅವುಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನೆಲ್ಲದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇದೇ ರೀತಿಯಲ್ಲಿ ಕೃಷಿನಲ್ಲಿ ಹೊಸ ಹೊಸದನ್ನು ಅಳವಡಿಸ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು, ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ಕೂಡ ನಮಗೆ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686098769 6 8 6 0 9 6 2 7 9. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಲ್ದೇಶ್ ಅವರು ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಲ್ದೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ದೇಶ್ ಅವರು, ಈಗ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೀರಾ, ಸೊ ಇದರ ಮಾರ್ಕೆಟ್ ಎಲ್ಲ ಹೇಗೆ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳಿದ್ರಿ ನೀವು. ಸೊ ಈಗೆಲ್ಲ ಹೇಗಿದೆ, ಮತ್ತು ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೆಯನ್ನು ಹೇಗೆ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
4: ಇವತ್ತೇನಾಯ್ತದೆ ಅಂದರೆ 180 ರೂಪಾಯಿ 200 ರೂಪಾಯಿಗೆ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಹಣ್ಣು ಬರ್ತಾ ಇದೆ, ಈಗ ಸ್ಟಾರ್ಟಿಂಗಲ್ಲಿ ಒಂದು 25 kg ಕೊಟ್ಟಿದ್ದೀನಿ. ಅದರಿಂದ ಇದ್ರಲ್ಲಿ ಏನಪ್ಪ ಅಂದರೆ ಲೇಬರ್ ಖರ್ಚು ಕಡಿಮೆ, ಒಂದು ಇಂಪಾರ್ಟೆಂಟು. ಒಂದು ಎಕರೆಗೆ 500 ಗುಳಿ ಬರುತ್ತೆ. ಒಂದು 5 ಲಕ್ಷ ಅಂದರೆ ಒಂದು 6 ಲಕ್ಷ ರೂಪಾಯಿ ಅಷ್ಟಾಗುತ್ತೆ. ಗೊಬ್ಬರ ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 6 ಲಕ್ಷ ರೂಪಾಯಿ ಆಗುತ್ತೆ, ಖರ್ಚು ವೆಚ್ಚ ಎಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 10 kg ಬಂದರೂ ನಮ್ಮ ದುಡ್ಡು ಬಂದೈತದೆ 2ನೇ ವರ್ಷಕ್ಕೆ, ಅಂದರೆ 15 ತಿಂಗಳಿಗೆ ಫಲ ಬರೋದು. ಆದ್ದರಿಂದ ಅದು ಮೊದಲನೇ 2ನೇ ವರ್ಷದಲ್ಲೇ ನಮ್ಮ ಅಮೌಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಆಚೆ ವರ್ಷದಿಂದ ಏನಪ್ಪ ಅಂದರೆ 6 ತಿಂಗಳಿಗೆ ಒಂದು ಸಾರಿ ಗೊಬ್ಬರ ಕೊಟ್ಕೋಬೇಕು, ಮತ್ತು ಅದಕ್ಕೆ ಇರಿಗೆ ಒಂದು ಔಷಧಿ ಹೊಡ್ಕೋಬೇಕು, ಮತ್ತು ಬೇಸಿಗೆಯಲ್ಲಿ ಬಿಸಿಲಿಗೆ ಒಂದು ಸ್ವಲ್ಪ ಕಾಯಿಲಿನ ಪೌಡ್ರ್ ಆಗ್ಬೋದು, ಮತ್ತು ಗ್ರೀನ್ ಮಿರಾಕುಲ್ ಆಗ್ಬೋದು, ಔಷಧಿ ಮೇಂಟೈನ್ ಮಾಡ್ಕೊಂಡು. ಏನಪ್ಪ ಅಪ್ಪ ಮಕ್ಕಳಿದ್ರೆ ಸಾಕು, ಇದು 1 ಎಕರೆ ಮೇಂಟೈನ್ ಮಾಡ್ಕೋಬೋದು. ಲೇಬರ್ ಯಾರೂ ಇಲ್ದಂಗೆ ಅದ್ರ ಗುಳಿ ಸುತ್ತ ಕಳೆ ಕಿತ್ಕೊಂಡು ಅಲ್ಲಿಗೆ ಹಾಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಉಪಯೋಗ. ಏನಪ್ಪ ಅಂದ್ರೆ ಇದು ಮಾರ್ಕೆಟಿಂಗ್ ಜ್ಯೂಸ್ ಅಂಗಡಿ ಇರಬಹುದು, ಮಾರ್ಕೆಟಿಂಗ್ ಎಲ್ಲ ನಾವೇ ತಿಳಿದು ಮಾಡ್ಕೊಂಡ್ರೆ ಸೌಲಭ್ಯ ಅದೇ. ಇದು ಎಲ್ಲ ಬೆಳೆಗಿಂತಲೂ ಇದು, ಯಾಕೆಪ್ಪ ಅಂದ್ರೆ ಒಂದು 30-40 ವರ್ಷ ಇರೋದ್ರಿಂದ ಈ ತರ ಬೆಳೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಇದ್ರಲ್ಲಿ ಲಾಭ ಅದೆ. ಅಂದ್ರೆ 1 ವರ್ಷಕ್ಕೆ ಅದ್ರಲ್ಲಿ ನಮಗೆ 1,500 ರೂಪಾಯಿ ಕೊಟ್ಟರು ನಮಗೆ ಒಂದು ಗುಳಿಗೆ. ಅಲ್ಲಿಗೆ 500 ಗುಳಿ ಅಂದ್ರೆ 5.5 ಲಕ್ಷ 7 ಲಕ್ಷ ಗಂಟ ನಮಗೆ ಪ್ರಾಫಿಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವು ಇದಕ್ಕೆ ನಾವು 6 ತಿಂಗಳಿಗೆ ಒಂದ್ಸರಿ ಒಂದೊಂದು ಮಂಕರಿ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದ್ಸರಿ ನೀರು ಕೊಡ್ತೀವಿ, ಒಂದು ಚೌರ್ಗೆ ನೀರು. ಅಂದ್ರೆ ಪ್ರತಿ ಒಂದ್ಸರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರತಿ ಗಿಡನೂ ನಾವು ಪ್ರತಿ ದಿನಾನು ಒಂದ್ ದಿನಕ್ಕೆ ಒಂದ್ಸರಿ ಸರ್ಚ್ ಮಾಡ್ಬೇಕು. ಅದಕ್ಕೆ ನೀರು ಜಾಸ್ತಿ ಇದ್ರೆ ಕೊಳೆ ರೋಗ ಬರ್ತದೆ, ಕೊಳೆ ರೋಗಕ್ಕೆ ಏನ್ ಮಾಡ್ಬೇಕು ಅನ್ನೋದು ಐಡಿಯಾ ಮಾಡಿ ಅದ ಕರೆಕ್ಟ್ ಆಗಿ ನಾವು ಮೇಂಟೆನೆನ್ಸ್ ಮಾಡ್ಬೇಕು, ಮೇನ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಏನ್ ಕೊಡ್ಬೇಕು ಮಾಡಿ, ನಾನು ಡ್ರಾಗನ್ ಫ್ರೂಟ್ ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ಲೋ ನಿಂತ್ಕೊಂಡ್ರೆ ಡ್ರಾಗನ್ ಫ್ರೂಟ್ ಬರಲ್ಲ. ಇದಂತೂ ಸುಳ್ಳು, ಸುಮ್ಮನೆ ನೆಟ್ ಬಿಟ್ರು ಬರಲ್ಲ ಇದು ಅಂತ ತಿಳ್ಕೊಬೇಡಿ. ನೆಟ್ ಬಿಟ್ಟ ಕ್ಷಣಕ್ಕೆ ಬರಲ್ಲ ಇದು, ಪ್ರತಿ ದಿನ ಈ ಗುಳಿ ಹೆಂಗಿದ್ದು ಯಾವ ಥರ ಇದ್ದು ಅಂತ ಸರ್ಚ್ ಮಾಡಿದಾಗ ಮಾತ್ರ ಅದು ಬೆಳೆ ಬರೋದು. ನೀವು ನಾನು ಡ್ರಾಗನ್ ಫ್ರೂಟ್ ಮಾಡೀನಿ ಅಂದ್ಬಿಟ್ಟು ಯಾವುದೋ ಹೋಟ್ಲ್ ಹತ್ರ ನಾನು 1 ಎಕರೆಗಟ್ಟಲೆ ಮಾಡೀನಿ, ಅದು ಸಾಧ್ಯ ಇಲ್ಲ, ಬೆಳಿಕ್ಕಾಗಲ್ಲ. ಇದೇನಪ್ಪ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟಿ ಅದಕ್ಕೆ ಇರುವೋ ಇಲ್ಲ ಏನಾಗದೆ ಆ ಸೊಸಿಗೆ ಏನಾಗದೆ ಅಂತ ಸರ್ಚ್ ಒಂದು ಸಾರಿ ಒಂದು ಡಿಜಿಟ್ ಕೊಡಲೇಬೇಕು ಅದಕ್ಕೆ. ಆ ಥರ ಮಾಡಿ ಅಂದರೆ ಮಾರ್ಕೆಟಿಂಗ್ ನೀವೇ ನೋಡ್ಕೋಬೇಕಿದ್ದು, ಅಂದರೆ ಜ್ಯೂಸ್ ಅಂಗಡಿ ಆಗ್ಬೋದು, ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಿಂಗ್ ಇದೆ. ಇವತ್ತು ಬಜಾರ್ ಏನಪ್ಪ ಅಂದರೆ ಜಾಸ್ತಿ ಜನ ಬೆಳೆಯುವಾಗಾದಾಗ ಮಾರ್ಕೆಟಿಂಗ್ ಕಡಿಮೆ ಆಯ್ತಾ ಇರ್ತದೆ, ಈಗ ಕಡಿಮೆ ಇರೋದ್ರಿಂದ ಜಾಸ್ತಿ ಆಗದೆ, ಜಾಸ್ತಿ ಜನ ಹಾಕಿದ್ರೆ ಕಡಿಮೆ ಆಯ್ತಾ ಇರ್ತದೆ, ಅದು ಮೇನ್ ಇಂಪಾರ್ಟೆಂಟ್.
3: ಓಕೆ, ಹಂಗಿದ್ರೆ ಈಗ ಮಾರ್ಕೆಟ್ ಹೇಗಿರುತ್ತೆ ಸರ್, ಮಾರ್ಕೆಟ್ನ ಹೆಂಗೆ ಹಿಡಿದಿಟ್ಕೋಬೇಕಾಗತ್ತೆ ನಾವು, ಅದ್ರ ಬಗ್ಗೆ ಹೇಳ್ಬೋದಾ
4: ಸರ್? ಇದೊಂದು ಮಾರ್ಕೆಟ್ ಏನಪ್ಪ ಒಂದು ಸಮಸ್ಯೆ ಅಂದರೆ, ಈ ಮಾರ್ಕೆಟ್ನ ನಾವೇ ಕಂಡು ಹಿಡ್ಕೋಬೇಕಿದ್ದ. ಇವತ್ತಿನ ಒಂದು ವ್ಯವಹಾರದಲ್ಲಿ ಜ್ಯೂಸ್ ಅಂಗಡಿ ಆಗ್ಬೋದು ಮತ್ತೊಂದು ಅಂತ ಕೇಳಿದಾಗ, ಈಗ ಹೋದ ವರ್ಷ 200 ರೂಪಾಯಿ ಇದ್ದದ್ದು ಈ ವರ್ಷ ಅಲ್ಲೇ ಕಡಿಮೆ ಆಗ್ತು, ಕಡಿಮೆ ಅಂದರೆ 180 ರೂಪಾಯಿ 150 ರೂಪಾಯಿಗೆ ಹೋಗ್ತು. ಈಗ ಮುಂದೆ ಅದು ಹೇಳೋಕ್ಕಾಗಲ್ಲ, 50 ರೂಪಾಯಿಗೆ ಬಂದರೂ ಬಂತು, 100 ರೂಪಾಯಿಗೆ ಬಂದರೂ ಬಂತು. ಯಾರೇ ಮಾಡಬೇಕು ಅನ್ನೋಂಗಿದ್ರೆ ಧೈರ್ಯ ಒಂದು, ಈ ಮಾಡ್ಕೊಳ್ಳುವಂಥವ್ರು ಅವರೇ ಕಂಡಿಡ್ಕೋಬೇಕು ಮಾರ್ಕೆಟಿಂಗು. ನಾವು ಜ್ಯೂಸ್ ಅಂಗಡಿಗಳಾಗ್ಬೋದು ಇಲ್ಲ ಸೇಲ್ಸ್ ಆಗ್ಬೋದು. ಈಗ ನಮಗೇನಂದ್ರು ಅಂದರೆ, ನೀವು ಬಯಲಿ ಮಂಡ್ಯ ವಿಜ್ಞಾನಿ ಒಬ್ರು ಅಂದರು, ಕೆ ವಿ ಕೆರ್ ಏನಂದ್ರು, ಜಯಶಂಕರ್, ನೀವು ಮಾಡ್ತೀನಿ ಅಂದರೆ ಐವೇಲ್ ಮಡಿಕೊಂಡ್ರು 150 ರೂಪಾಯಿ ಅಂತ ಬೋರ್ಡ್ ಹಾಕೊಂಡ್ರು ಮಾರ್ಬೋದು ಕಣಪ್ಪ ಇದರಲ್ಲಿ ಅಂತ ಹೇಳಿದ್ರು. ಅಂದರೆ ಇದು ಮಾರಕ್ಕೂ ರೆಡಿ ಇರಬೇಕು, ಇದಕ್ಕೆ ಮೇನ್ ಇಂಪಾರ್ಟೆಂಟು.
3: ಹಾಂ ಹಾಂ, ಓಕೆ ಸರ್. ಹಾಗಾದರೆ ಈಗ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತಂದರೆ ಆ ಭೂಮಿ ಹೇಗಿರಬೇಕಾಗತ್ತೆ,

0: ಪ್ರಾಮುಖ್ಯತೆ ಬಿಸಿಲು ಚೆನ್ನಾಗಿರ್ಬೇಕು ಮೇನ್ ಇಂಪಾರ್ಟೆಂಟು. ಇದೇನಪ್ಪ ಅಂದರೆ ಒಂದು ವರ್ಷದಲ್ಲಿ ಇದು 4 ತಿಂಗಳು ಇರಲ್ಲ ಕಾಯಿ, ಹಣ್ಣು ಕಾಯಿ ಇರಲ್ಲ. ಯಾವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಂಡ್ ಹೊತ್ತಿಗೆಲ್ಲ ಹೂವು ಮತ್ತೆ ಬರುತ್ತೆ. ಕಂಟಿನ್ಯೂಸ್ ಆಗಿ 7-8 ತಿಂಗಳು ಹಣ್ಣು ಹೂವು ಕಾಯಿ ಬರ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಆದರೆ ಭೂಮಿ ಒಳ್ಳೆ ಆಯ್ಕೆ ಅಂದರೆ ನಳ್ಳಿರಬಾರ್ದು. ನಳ್ಳು ಹಾಕಿದ್ರೆ ಒಂದು ಹಣ್ಣು ಬರಲ್ಲ, ಕಡಿಮೆ ಪರ್ಸೆಂಟೇಜು. ಈಗ 10 ಹಣ್ಣು ಬಿಡೋದು, 2 ಹಣ್ಣು ಬಿಡೋದು, ಅದೇನು ಪ್ರಯೋಜನ ಇಲ್ಲ. ಇಂಥ ಡ್ರೈ ಭೂಮಿನೇ ಆದರೂ ಮಾತ್ರ ಇದು ಒಳ್ಳೆ ಇಳುವರಿ ಕೊಡ್ತದೆ.
1: ಓಕೆ ಸರ್, ಹಾಗಿದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಮಾಡ್ತಿದ್ವಿ ಅಂತಂದಾಗ ಆ ಭೂಮಿ ಹೇಗಿರಬೇಕು ಅಂತಂದರೆ ಕಲ್ಲು ಭೂಮಿ ಆಗಿರಬೇಕು. ಅಂಥ ಕಡೆಗಳಲ್ಲಿ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ ಬರುತ್ತೆ. ಮತ್ತು ಬಿಸಿಲು ಜಾಸ್ತಿ ಬೀಳುವಂತಹ ಜಾಗದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಇದ್ದರೆ ಅದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಸರ್. ಸೊ ಹಾಗಿದ್ರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡ್ರ್ಯಾಗನ್ ಫ್ರೂಟ್ನ ಬೆಳೆ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಅವುಗಳ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅನ್ನೋರ ಬಗ್ಗೆ ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗೆ ನೀವು ಕೂಡ ಡ್ರ್ಯಾಗನ್ ಫ್ರೂಟ್ನ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಅವುಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಂಡು ನಂತರದಲ್ಲಿ ಅದಕ್ಕೆ ಮುಂದುವರಿಬೇಕಾಗತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲತೇಶ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಡ್ರ್ಯಾಗನ್ ಫ್ರೂಟ್ನ ಬಿಸಿಲಿರುವಂತಹ ಜಾಗದಲ್ಲಿ ಬೆಳಿಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಡ್ರ್ಯಾಗನ್ ಫ್ರೂಟು ನಾವು ಬೆಳೆ ಮಾಡೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇದಕ್ಕೆ ನಾವು ಇದು ಪ್ಲಾಟ್ಫಾರಂ ಮಾಡಬೇಕಾದ್ರೆ ಏನಾಯ್ತದೆ ಅಂದರೆ, ಒಂದೂವರೆ ಅಡಿ ತೆಗ್ದು ಅದಕ್ಕೆ ಮತ್ತೆ ಬೇವಿನ ಹಿಂಡಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಒಂದು ಅರ್ಧ ಬಾಣ್ಲಿ, ಒಂದು ಕೆಮ್ಮಣ್ಣು ಒಂದು ಬಾಣ್ಲಿ ಹಾಕಿ ನಾಲ್ಕು ಮೂಲೆಗೂ ನಾಲ್ಕು ಕಂದು ನೆಟ್ಟಿದ್ರೆ ಅದೊಂದು ಎರಡು ತಿಂಗಳಿಗೆ ಕಮೆಂಗ್ಸ್ ಆಗುತ್ತೆ. ಕಮೆಂಗ್ಸ್ ಆಗಿ ಇನ್ನೊಂದು ಆರು ಏಳು ತಿಂಗಳಿಗೆ ಒಂದು ನಾಲ್ಕು ಅಡಿ ಬರುತ್ತೆ. ನಾಲ್ಕು ಅಡಿ ಬಂದು ಆಚಕಿನೊಂದು ಒಂದು ಏಳೆಂಟು ತಿಂಗಳಲ್ಲಿ ಮತ್ತೆ ಹೂವು ಬಿಡುತ್ತೆ. ಒಟ್ಟಲ್ಲಿ ಒಂದು ಹದಿನೈದು ತಿಂಗಳಿಗೆ ಬರುತ್ತೆ, ಏನು ಇದಿಲ್ಲ. ಹದಿನೈದು ತಿಂಗಳಿಗೆ ಬರುತ್ತೆ ಅಂದರೆ ಇರಾ ಮೇನ್ ಇಂಪಾರ್ಟೆಂಟು. ನೀರು ಜಾಸ್ತಿ ಆದರೆ ಅಷ್ಟು ಕಲರ್ ಬರುತ್ತೆ, ಆ ಥರ ಆಗುತ್ತೆ. ಅಂದರೆ ಇದಕ್ಕೆ ಏನಪ್ಪ ಅಂದರೆ ಎವಿ ಬಿಸಿಲು ಬೇಕು ಇಂಪಾರ್ಟೆಂಟು. ಇದಕ್ಕೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ದಾರ ಹಾಕೊಂಡು ಕಟ್ಕೋಬೇಕು. ಇದು ಬಗ್ಗಿದ್ರೆ ಅದು ತಿರುಗ ಮೇಲ್ಗಡೆ ಬರಲ್ಲ. ಇದೇನಿದ್ರು ಭಾಗದಾಗ ಮಾತ್ರ ಹಣ್ಣು ಬರೋದು, ಇದು ಬಗ್ಗದಾಗ ಮಾತ್ರ ಹಣ್ಣು ಬರೋದು. ನಮ್ಮ ಕೆಲಸ ಇಲ್ಲಿಂದ ಇಲ್ಲಿಗಂಡು ತಗೋಗೋದು ಮಾತ್ರ, ಇಲ್ಲಿಂದ ಆಚೆಗೆ ಅದ್ರದ್ದು ಕೆಲಸ. ಆ ಥರ ಈ ಥರ 10 mm ತಂತಿ ಹಾಕಿ ನಾವು ನುಗ್ಗೆ ಗಿಡಕ್ಕೆ ಹಾಕಿದ್ದು, ಈ ಥರ 10 mm ತಂತಿ ಹಾಕಿ ಇದೊಂದು ಕಲ್ಲು ಹಾಕಿ, ಕಲ್ಲಿಗೆ 350 rupees, ಆಂಗ್ಲರ್ 200 rupees, ಈ ತಂತಿ 120 rupees 1 kg. ಅಂದರೆ ಕಲ್ಲಿಂದ ಕಲ್ಲಿಗೆ 3 kg ತಗೊಂಡೈತೆ, ಅದರಿಂದ ಅಷ್ಟು ಖರ್ಚು ಬೀಳ್ತು ನಮಗೆ. ಇದಕ್ಕೆ ನೀರು ತುಂಬ ಕಡಿಮೆ ಬೇಕು. ಒಂದು ಇಂಚ್ ಬಂದರೂ ಒಂದು 3 acres, 4 acres ಡ್ರ್ಯಾಗನ್ ಫ್ರೂಟ್ ಮಾಡಬೇಕು, ಮಾಡ್ಬೋದು. ಏನಕ್ಕೆ ಅಂದರೆ ಇದು ತುಂಬ ನೀರು ಕಡಿಮೆ. ನಮ್ಮ ರೈತರುಗಳು ಕಬ್ಬಕ್ಕೆ ಹೋಲಿಕೆ ಮಾಡಿದ್ರೆ ಬರೀ 1% ನೀರಾದ್ರೆ ಸಾಕು ನಮಗಿದು. ಅದರಿಂದ ಇದು ಚಾಯ್ಸ್ ಮಾಡ್ಕೊಂಡು ಈಗ ಏನಪ್ಪ ಅಂದರೆ ಇದಕ್ಕೆ ಒಂದು 35 rupees, 40 rupees ಕಂತು ಸಿಕ್ಕುತ್ತೆ, ಒಂದು ಗುಳಿಗೆ 4. ಆದರೆ ಒಂದು ನೆಟ್ಟದ 2 ತಿಂಗಳ ಗಂಟ ಅದೇನು ಮಾತಾಡಲ್ಲ. ಆಮೇಲೆ ಒಂದು ಕುಡಿಲಿ ಮೊಳಕೆ ಬರುತ್ತೆ, ಮೊಳಕೆಯಿಂದ ನಾವು ಆ ಕಂಬದ ಗಂಟು ಕಟ್ಕೊಂಡು ಹೋದರೆ ಅಲ್ಲಿ ಗಂಟು ಸಾಕಿದ್ರೆ ಸಾಕು, ನಾವು ಆಟೋಮೆಟಿಕ್ಕಾಗಿ ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಒಂದು ಗುಳಿಲಿ ಕನಿಷ್ಠ ಅಂದರೆ 9 times ಫಲ ಬರುತ್ತೆ, ಒಂದು 8 ತಿಂಗಳಲ್ಲಿ 9 times ಬರುತ್ತೆ. ಒಂದು ಮೊದಲನೇ ವರ್ಷ ಒಂದು 10-15 kg ಬರುತ್ತೆ ಸರ್. ಇದು ಒಂದು 15 ತಿಂಗಳಿಗೆ ಫಲ ಬರುತ್ತೆ. ಫಲ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಈ ಕಣ್ಗಳಲ್ಲಿ ಬರುತ್ತೆ, ಕಣ್ಕಣ್ಣಲ್ಲೆಲ್ಲ ಬಂದು ಇದರಲ್ಲಿ ಹೂವು ಬಂದು ಆಮೇಲೆ ಕಾಯಿ ಬರುತ್ತೆ. ಅಂದರೆ 45 ದಿನಕ್ಕೆ ಹಣ್ಣಾಗೋಗುತ್ತೆ. ಫಸ್ಟ್ ಟ್ರಿಪ್ಪು ಒಂದೊಂದು ಗಿಡದಲ್ಲಿ ಕನಿಷ್ಠ ಅಂದ್ರು ಒಂದೊಂದು 10 ಹೂವು ಬರುತ್ತೆ, 10-20. ಮೊದಲನೇ ವರ್ಷ ನಮ್ಗೆ 10 kg ಅಂತ ಹೇಳ್ತಾರೆ, ನಮಗೆ ಜಾಸ್ತಿ ಇಳುವರಿ ಬರುತ್ತೆ. ಈ 2nd ವರ್ಷ ಒಂದು 25 kg 30 kg ಗಂಟು ಬರುತ್ತೆ ಅಂತ ನಮಗೆ ಮಾಹಿತಿ, ಯೂಟ್ಯೂಬಲ್ಲಿ ಬೆಳೆದಿರುವಂಥವ್ರು ನಮಗೆ ಮಾಹಿತಿ ತಗೊಂಡಿದ್ದೀವಿ. 3rd ವರ್ಷ ಒಂದು 30-35 kg ಬರುತ್ತೆ ಅಂತ ಹೇಳವ್ರೆ.
2: ಓಕೆ ಸರ್, ಹಾಗಾದರೆ ಈಗ ಡ್ರ್ಯಾಗನ್ ಹಾಕಬೇಕು ಅಂತಂದರೆ ನಾವು 8 feet ಅಂತರ ಇರಬೇಕು, ಮತ್ತು ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಸರ್, ನಾನು ಫಸ್ಟು ನುಗ್ಗೆ ಮಾಡಿದ್ದೆ, ನುಗ್ಗೆ 10x8 ಮಾಡಿದ್ದೆ. ಅಂದರೆ ಈಗ ಗಿಡದಿನ ಗಿಡಕ್ಕೆ 8 feet ಪೇಸದೆ. ನಾವು ಈಗ ಕಲ್ಕಂಬ ಹಾಕಿದೀವಲ್ಲ, ಅದು ಮಧ್ಯೆ ಒಂದು ಪೇಸು ಉಳ್ಕತ್ತು. ಮತ್ತು ಅಂದರೆ 8 feet 8x8 ಹಾಕಿದ್ವಿ, ಮಧ್ಯೆ ಒಂದು 4 feet ಒಂದು ಕಲ್ಕಂಬನ ಇಟ್ಕೊಂಡಿದ್ವಿ, ಮತ್ತು ಅದಕ್ಕೂ ಮಾಡಿದ್ದೀವಿ. 4x4 ಎಳ್ಸ್ಕೊಬೋದು ಯಾವ್ದು ಡ್ರ್ಯಾಗನ್ ಫ್ರೂಟ. 2 acres ಮಾಡೋ ಬದಲು 1 acre ಅಷ್ಟು ಬೆನಿಫಿಟ್ ತೆಗಿಬೋದು, ಏನು ತೊಂದರೆ ಇಲ್ಲ. ಯಾವಾಗ ತಂತಿ ಮತ್ತು ಆಂಗ್ಲರ್ ಹಾಕಿ, ಇದಕ್ಕೇನು ಟೈರ್ ಹಾಕೋ ಅವಶ್ಯಕತೆ ಏನಿಲ್ಲ. ಇದು 2 acres ಮಾಡೋ ಬದಲು 1 acre ಬೆನಿಫಿಟ್ ಆಯ್ತದೆ. ಈಗ ನಮಗೊಂದು 5 lakh ಆಗಿದೆ 1 acre. ಒಂದು 1 acre ಅದೇ 8-6 ಸಸಿಯೋದು, ನೆಕ್ಸ್ಟ್ ಅದು ಮುಂದಿನ ವರ್ಷಕ್ಕೆ ಬರ್ತದೆ. ಒಂದು ಗುಳಿ ಸಾಕಬೇಕು ಅಂತಂದರೆ ನಮಗೆ ಗೊಬ್ಬರ ಆಗ್ಬೋದು, ಪ್ರತಿಯೊಂದು 1300 rupees ಬೇಕು ಒಂದು ಗುಳಿಗೆ. ಮೊದಲನೇ ವರ್ಷ ನನಗೆ ಒಂದು 10 kg ಮೇಲೆ ಸಿಗುತ್ತೆ ಅಂತ ಒಂದು ಇದದೆ, ಒಂದು 100 rupees ಅಂತ ಅಂದ್ರೆ 1000 rupees ಒಂದು ಗುಳಿಗೆ ಆಗುತ್ತೆ, ಏನು ತೊಂದರೆ ಇಲ್ಲ. 2nd ವರ್ಷ ಒಂದು 25 kg ಕೊಡುತ್ತೆ ಅಂತ ನಿರೀಕ್ಷಿತೆ. ಅಂದರೆ ನಾನು ಈಗ ಯೂಟ್ಯೂಬಲ್ಲಿ ನೋಡಿ ಬೇರೆ ಬೆಳೆದ ಸೀನಿಯರ್ಸ್ಗಳಿಂದ ತಿಳ್ಕೊಂಡಿರುವಂಥದ್ದು, ಈಗ ನಾನೇ ಏನು ಹುಟ್ಟಾಕಂದು ಹೇಳ್ತಾ ಇಲ್ಲ. ಅದ 3rd ವರ್ಷ ಒಂದು 35 kg ಮೇಲೆ ಬರುತ್ತೆ ಅಂತ ಹೇಳವ್ರೆ. ಭರವಸೆ ಇದೆ, ನಂಬಿಕೆ ಇದೆ. ಈಗ ಫಸ್ಲು ಬರ್ತಾ ಇರೋದ್ರಿಂದ ಈಗ ನಮ್ದು 2nd batch ಕ್ರಾಪಿಂಗ್ ಆಯ್ತದೆ, ಒಂದು 5 kg ಬರ್ತಾ ಇದೆ ಆವಾಗಲೇ. ಇನ್ನೂ ಅದು 7 times ಬರುತ್ತೆ, ಒಟ್ಟು 9 times ಬರುತ್ತೆ. ಒಂಬತ್ತು ಬಾರಿಗೆ ಒಂದೊಂದು ಮೂರು ಕೆ ಜಿ ಅಂದ್ರೂ ಒಂದು 15 ಕೆ ಜಿವರೆಗೂ ನಮ್ಗೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಒಂದುವರೆ ಸಾವಿರ ಅಂತ ಅಂದ್ರೆ ಒಂದು 500 ಗುಳಿಗೆ ಅಂದರೆ 7 ಲಕ್ಷ ರೂಪಾಯಿ ಆಗುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು ಧೈರ್ಯವಾಗಿ. ಆಮೇಲೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಧೈರ್ಯವಾಗಿ ಹಾಕುವಂಥದ್ದೇ ನಮ್ಮ ಕರ್ತವ್ಯ. ಅಡುಗೆ ಗೊಬ್ಬರ ಮತ್ತು ಕೆರೆ ಕೆಮ್ಮಣ್ಣು ಮತ್ತು ಇದಕ್ಕೆ ವೇಸ್ಟಿ ಕಾಂಪ್ರೈಸರು ಮತ್ತು ಜೀವಾಮೃತ ಈ ಥರದ್ದೇ ಕೊಡಬೇಕು ಸರ್. ಇದಕ್ಕೆ ಆರ್ಗ್ಯಾನಿಕ್ಕೆ ಉಪಯೋಗಿಸ್ಬೇಕು ಸರ್. ಇದು ಎರಡನೇದಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಒಂದು 6 ತಿಂಗಳಿಗೆ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬೇಕು. ಆರ್ಗ್ಯಾನಿಕಲ್ಲೇ ಒಂದು ಇದು ಮಾಡೋದು, ನಾವೆಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತಾ ಇರೋದು. ಆರ್ಗ್ಯಾನಿಕಲ್ಲಿ ಮಾಡಿದಾಗ ನಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಅಂದರೆ ಹಣ್ಣಿನ ರುಚಿ ಚೆನ್ನಾಗಿದೆ ಅಂತ ತಿಂದವ್ರು ಇವಾಗ ಏನಂತಾರೆ, ನಾನು ಮತ್ತೆ ಕೊಡೆ ಎಷ್ಟು ತಗೆಯ ದುಡ್ಡ ಅನ್ನೋ ಥರದಲ್ಲಿ ನಾವು ಫ್ರೆಂಡ್ಶಿಪ್ಪಲ್ಲೆಲ್ಲ ತಿನ್ನೋಗ್ಬಿಟ್ಟು 200 ರೂಪಾಯಿ ತಗೊಳ್ಳಿ ಆ ಕೆ ಜಿಗೆ ಅಂತ ಪ್ರೆಸರ್ ಮಾಡ್ತಾವ್ರೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಯಾವ ರೀತಿಯಲ್ಲಿ ಬೆಳಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕಿದೆ. ಸೊ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಯಾವ ರೀತಿಯ ಭೂಮಿ ಇರಬೇಕಾಗತ್ತೆ, ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಅದಕ್ಕೆ ಸಾವಯವ ಗೊಬ್ಬರವನ್ನು ಹಾಕಿದಾಗ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಬೇಡಿಕೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಆದಾಯ ಕೂಡ ತಂದುಕೊಡುತ್ತೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಲತೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೀತಾ ಇರುವಂತಹ ಮಾಲತೇಶ್ ಅವರು ಹೇಳಿದಾಗೆ, ಆ ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳಗ್ಗಿಂತ ಮುಂಚೆ ಅವರು ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಇದ್ರು, ಆದರೆ ಇದರಲ್ಲಿ ಒಳ್ಳೆಯ ಆದಾಯ ಅವ್ರಿಗೆ ಬರ್ತಾ ಇದೆಂತೆ. ಸೊ ಹಾಗಾದರೆ ಅವರು ಬೆಳೀತಾ ಇರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ಇನ್ನೂ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ, ಮತ್ತು ಅವುಗಳ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಮಲ್ಲೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಲ್ಲೇಶ್ ಅವರೇ, ನೀವಾಗಲೇ ಹೇಳಿದ್ರಿ ಆ ಒಂದು ಭೂಮಿಯ ಸಿದ್ಧತೆ ಬಗ್ಗೆ. ಸೊ ಹಾಗೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಇದರಲ್ಲಿ ಗಮನಿಸಬೇಕು, ಮತ್ತು ಮುಖ್ಯವಾಗಿ ರೈತರು ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಡ್ರ್ಯಾಗನ್ ಫ್ರೂಟ್ನ ಮಾಡಬೇಕು ಅನ್ನೋದಾದರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಅಷ್ಟೇ, ಒಂದು ಎರಡಾಟಿ ಟ್ರೆನ್ಸಿಂಗ್ ಮಾಡ್ಕೋಬೇಕು ಮೇಲೆ ದಿಬ್ಬನ, ಟ್ರೆನ್ಸಿಂಗ್ ಮಾಡ್ಕೊಂಡು ಆ ದಿಬ್ಬಕ್ಕೆ ನೆಡಬೇಕು. ಮೇನ್ ಇಂಪಾರ್ಟೆಂಟು ನೀರು, ಇದಕ್ಕೆ ರೋಗನೇ ನೀರು ಸಮಸ್ಯೆ. ನೀರೇನಾರ ಕಂಟಿನ್ಯೂಸ್ ಆಗಿ ಬಿಡ್ತು ಅಂದರೆ ಆ ಕೊಳ್ತೋಗಿ ಅದು ಲ್ಯಾಪ್ಸ್ ಆಗೋಯ್ತದೆ. ಈ ನೀರು ಮಳೆ ಹೋದ್ರೂ ಸುಧ ಉಂಟಾಗಬೇಕು. ಈಗ ಮೇಲೆ ಬೆಡ್ ಮಾಡೋದ್ರಿಂದ ಮಳೆ ನೀರು ನಿಲ್ಲಬಾರ್ದು, ಯಾವುದೇ ಥರದ ನೀರು ನಿಲ್ಲಬಾರ್ದು. ಒಂದು ಬಿಟ್ಟು ಒಂದು 5 ನಿಮಿಷಕ್ಕೆ ಕ್ಲೋಸ್ ಆಗೋಗ್ಬೇಕದು. ಒಂದು 15 ದಿನಕ್ಕೊಂದ್ಸರಿ ನಾವೆಲ್ಲ ಡ್ರಿಪ್ ಮಾಡಿದ್ದೀವಿ. ಈ ಆ ಡ್ರಿಪ್ಪಲ್ಲಿ ಮಾತ್ರ ಒಂದೊಂದು ಅವರ್ ಕೊಡ್ತೀವಿ. ಅದರಲ್ಲಿ ಈ ಭೂಮಿ ಹಿಂಗೆ ಎತ್ತಾಕಿ ಮಾಮೂಲಿ ಗೊಬ್ಬರ ಕೊಟ್ಕೊಂಡು ಮಾಮೂಲಿ ವೇಸ್ಟ್ ಕಾಂಪ್ರೇಸರು ಮತ್ತು ಈ ಥರದ್ದೆಲ್ಲ ಜೀವಾಮೃತ ಎಲ್ಲ ಆ ಥರ ನ್ಯಾಚುರಲ್ ಆಗೇ ಬೆಳೆದಿರೋದು. ಇದು ಒಂದು 30 ವರ್ಷ ಬರ್ತದೆ ಅಂದರೆ 30-40 ವರ್ಷ ನಾವು ಯಾವುದೇ ಥರದ ರಾಸಾಯನಿಕ ಬಳಸಲೇಬಾರ್ದು. ಇದಕ್ಕೆ ಅದು ಬಳಸಿದಷ್ಟು ಐಸ್ ಕಡಿಮೆ ಆಗ್ತಾಯಿದ್ದಂಗಿದ್ದು. ನಾನು ಏನಕ್ಕಪ್ಪ ಬದಲಾವಣೆ ಮಾಡಿದ್ದು ಅಂದರೆ, ಈಗಿನ ಆಳಿನ ಖರ್ಚಲ್ಲಿ ಇವತ್ತು ಏನೂ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಅವ್ರಿಗೂ ನಿಸಕ್ತಿ ಟೈಪ್ ಆಗದೆ ಗೆಯಕ್ಕೆ ಆಯ್ತಲ್ಲ ಅವ್ರ ಕೆಲವೇ. ಏನಾಗೈತೆ ಅಂದರೆ ಅವ್ರಿಗೆ ಗಂಡಾಳಿಗೆ 500 ರೂಪಾಯಿ ಕೊಡಬೇಕು, ಹೆಣ್ಣಾಳಿಗೆ 250 ರೂಪಾಯಿ ಕೊಡಬೇಕು. ಇದಕ್ಕೇನು ಆಳ ಅವಶ್ಯಕತೆ ಇಲ್ಲ. ಮನೇಲಿ ಇಬ್ಬರು ಇತ್ತು ಅಂದರೆ ಅವರೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಕಳೆ ಕಿತ್ಕೊಂಡು ಮಾಮೂಲಿ ಗೊಬ್ಬರ ಸುರ್ಕೊಂಡ್ರೆ ಅವರೇ ಮಾಡ್ಕೋಬೋದು. ಆಳನ್ನ ಖರ್ಚು ಕಡಿಮೆ ಇದರಲ್ಲಿ. ಈ ಬೇರೆ ಥರದಲ್ಲಿ ಅದು ಕೀಳ್ಬೇಕು ಇದು ಕೀಳ್ಬೇಕು ಅಂತ ಏನಿಲ್ಲ. ಕಳೆ ಬಂದರೂ ಸುತ್ತ ಅದನ್ನೇ ಕಳೆ ಕಿತ್ತು ಹಾಕ್ಬೋದು, ಏನು ತೊಂದರೆ ಏನಿಲ್ಲ ಇದರಲ್ಲಿ. ಆ ಥರ ಇದೆ. ಏನು ನಿವಾರಣೆ ಮಾಡೋಕ್ಕೆ ತುಂಬ ಈಸಿ. ಒಂದು 1,000 ಗುಳಿ ಒಂದು ಅಪ್ಪ ಮಕ್ಕಳು ಇಬ್ಬರೇ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ಇದೇನಂದರೆ 10x8 ಅಂತ ಇದೆ. 10x8ಗಾದರೂ ಮಾಡ್ಬೋದು. ಅದು ಜಾಸ್ತಿ ಜಮೀನು ಕೇಳ್ತದೆ, ಇದು ಕಡಿಮೆ. ಒಂದೇನಪ್ಪ ಅಂದರೆ 4x4 ಹಂಗೆ ಆ ಥರ ಮಾಡಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ ಕಲ್ ಕಂಬ ಹಾಕ್ಸಿ 10mm ತಂತಿ ಹಾಕೋಬಿಟ್ರೆ ಸಾಲ್ಗುಳಿ ಮಾಡ್ಕೊಂಡ್ರು ಇದು ತುಂಬ ಇಳುವರಿ ಬರುತ್ತೆ. ಅಂದರೆ 2ನೇ ವರ್ಷಕ್ಕೆ ದೊಡ್ಡ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಆ ಥರ ನಾರ್ದು ಮಾಡ್ಬೋದು. ಇಲ್ಲರ 10x8 ಒಂದು ಕಂಬ ನೆಡಬೇಕು, ಆಂಗ್ಲರ್ ಹಾಕಬೇಕು, ಟೈರ್ ಹಾಕಬೇಕು. ಆ ಥರ ಆದರೆ 2 ಎಕರೆ ಮಾಡೋ ಬದಲು ಇದು 1 ಎಕರೆಗೆ ಮಾಡ್ಕೋಬೋದು. ಈ ಥರ ತಂತಿ ಹಾಕಿ ಏಕ ಹಬ್ಸೋದಿದ್ರೆ ಇದು ಸಾಲ್ಗುಳಿ ಟೈಪ್ ಆಗುತ್ತೆ. ಈ ಥರ ಮಾಡೋದಿದ್ರೆ ಡ್ರ್ಯಾಗನ್ ಫ್ರೂಟ್ ಮಾಡ್ತೀನಿ ಅನ್ನೋರು, ನೀವೇನೇ ಆದ್ರೂ ಎಲ್ಲೂ ಸೊಸಿ ತಗೋಬೇಕು ಅಂದರೆ ತೋಟ ನೋಡಿ, ಅದು ಹಣ್ಣು ರುಚಿ ನೋಡಿ, ನೀವು ಯಾವ್ದು ತಗೋಬೇಕು ಅನ್ನೋದು ಆಯ್ಕೆ ಮಾಡ್ಕೋಬೇಕು. ಮೊದ್ಲು ಇಂಪಾರ್ಟೆಂಟು. ಈ ಥರ ಎಲ್ಸ್ಕೊಳ್ಳೆಲ್ಲನೇ ಕೆಲವತ್ತವೆಲ್ಲ ಇದು ಮಾಡ್ತಾರೆ. ನಾವೇನೋ ಅದು ಬೇಕು ಅಂತ ಏನು ಹೇಳ್ತಾ ಇಲ್ಲ. ನೀವು ಯಾವ್ದು ಬಂದದೆ ನೋಡಿ, ಈ ಥರ ಒಂದು ಗಿಡದಲ್ಲಿ 3-4 ಹಣ್ಣು ಅಂದರೆ ನೆಕ್ಸ್ಟ್ ಜನವರಿಗೆ ಈ ಥರ ಕಂದು ನಮ್ಮಲ್ಲೇ ಸಿಗುತ್ತೆ. ಇದ್ರು ಈ ಥರ ಬಲ್ತಿರೋ ಕಂಬನ್ನೇ ನೀವು ಚಾಯ್ಸ್ ಮಾಡಿ ಹಾಕಬೇಕು. ಏನಕ್ಕೆ ಹಾಕಬೇಕು ಅಂದರೆ ಇದು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಕಿತ್ತಾಕೋದಲ್ಲ, ಇದು 30-40 ವರ್ಷ ಬರೋದು. ಒಳ್ಳೆ ಆಯ್ಕೆ ಮಾಡಿ ತಗೊಂಡಿಡಿ. ಇದು ಸುಮ್ಮನೆ ಹೋಗಿ ದಡೀರ್ನೇ ಅವನು ಬೆಳೆದಾನೆ ಡ್ರ್ಯಾಗನ್ ಫ್ರೂಟ್ ಕಂದು ಕೊಡೆ ಅಂದ್ಬಿಟ್ಟು ಎಳ್ಸ್ಕೊಟ್ಬಿಡ್ತಾನೆ. ಆಗ ನೀವು ತಿರ್ಗಾ ಮತ್ತೆ ಇದು ಕಿತ್ತಾಕಿ ಅದು ಹಣ್ಣು ಇಳುವರಿ ಬರಲ್ಲ. ನೀವೇನಿದ್ರು ಈ ಥರ ಹಣ್ಣು ಬಂದಿರೋದು ಬಲ್ತಿರುವಂಥದ್ರಲ್ಲೇ ಕಟ್ ಮಾಡಿಸ್ಕೊಂಡು ನೀವು ಮಾಡೋದ್ರಿಂದ ಸೂಕ್ತ. ನೀವೇನಾದರೂ ನೆಡಬೇಕು ಅಂದರೆ ಈ ಥರ ಕಂದು ಸಿಗುತ್ತೆ ನಿಮ್ಮ ಹತ್ರ. ಈಗ ಒಂದು ಕಂದು 35-40 ರೂಪಾಯಿ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇದು 2 ಕಂದು ಆಗುತ್ತೆ. ಇದು ಇದ ತಂದು ಒಂದು 3 ದಿನ ನೆಳ್ಳಲ್ಲಿ ನೀವು ಅದ ನೀಟಾಗಿ ಮಡಗಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನೀವು ಮಾಮೂಲಿ ಬೇವಿನೆಣ್ಣೆ ಇದೆಲ್ಲ ಹಾಕ ರೆಡಿ ಇರ್ತದಲ್ಲ, ಆವಾಗ ಇದ ನೆಟ್ಟರೆ ನೋಡಿ 1.5 ತಿಂಗಳು ಬೇಕು. ಅದು ಏನೂ ಮಾತಾಡಲ್ಲ. 1.5 ತಿಂಗಳು ಆದಮೇಲೆ ಈ ಥರ ಕಣ್ಣು ಬರುತ್ತೆ, ಆ ಕಣ್ಣಲ್ಲಿ ಮೊಗ್ಗು ಬರುತ್ತೆ 2 ತಿಂಗಳು ಆದಮೇಲೆ. ಏನಪ್ಪ ಅಂದರೆ ನಮ್ಮ ಮಂಡ್ಯದಲ್ಲಿ ಮಾಡಿರೋದು ಇಬ್ಬರು, ಅಕಸ್ಮಾತ್ ಇನ್ನೂ ಮಾಡ್ತೀನಿ ಅಂತವರು ಡೈರೆಕ್ಟಾಗಿ 1 ಎಕರೆ 2 ಎಕರೆ ಮಾಡ್ಕೋಬೇಡಿ. ಒಂದು 10 ಕುಂಟೆ ಈಗ ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟು ಅಕಸ್ಮಾತ್ ಚೆನ್ನಾಗಾಯ್ತು ಅಂದರೆ ಇನ್ನೊಂದು 10 ಕುಂಟೆ ಇಟ್ಕೊಳ್ಳಿ. ಆ ತರದಲ್ಲಿ ಧೈರ್ಯವಾಗಿ ಮಾಡಿ, ಒಂದೇ ಸಾರಿ 2 ಎಕರೆ 3 ಎಕರೆ ಮಾಡಿ ನೀವು ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು, ಈಗ ನಾವೇನ್ ಮಾಡಿದ್ದೀವಿ ಅಂದ್ರೆ ಈ ವರ್ಷ ನೋಡ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮಾಡ್ಬಿಟ್ಟಿದ್ದೀವಿ, ಧೈರ್ಯವಾಗಿ ಮಾಡ್ಬಿಟ್ಟಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಒಂದು 150 160 ಕೇಳ್ತಾವ್ರೆ, ಒಂದಣ್ಣ 50 ರೂಪಾಯಿನಿಂದ ಆದ್ರೆ 150 ರೂಪಾಯಿ ಆಗುತ್ತೆ, 180 ಹೋಯ್ತದೆ. ನೋಡದ ನೆಕ್ಸ್ಟ್ ಕೆಲವೇ ದಿನದಲ್ಲಿ ಅಕಸ್ಮಾತ್ ಪ್ರಾಫಿಟ್ ಆದ್ರೂ ಆಗ್ಬೋದು, ನಷ್ಟ ಆದ್ರೂ ಆಗ್ಬೋದು, ಅದು ಅದ್ರ ಮೇಲೆ ನಮ್ ನಮ್ಗಳ ಮೇಲೆ ಡಿಪೆಂಡ್. ಮೇನ್ ಇಂಪಾರ್ಟೆಂಟ್ ಇವತ್ತೇನಾಗುತ್ತೆ, ನಮ್ಮ ಮಂಡ್ಯ ಜಿಲ್ಲೆ ಇಬ್ಬರು ಹಾಕವ್ರೆ ಅಂದಾಗ ಒಂದೇ ಸಾರಿ 100 ಜನ 500 ಜನ ಅಂದಾಗ ಇದು ಸಮಸ್ಯೆ. ಈ ಜನಗಳಿಗೆ ತಿನ್ಸಿ ಇದ್ರಲ್ಲಿ ಏನೇನದೆ, ಯಾವ ಕಾಯಿಲೆಗೆ ಉಪಯೋಗ ಇದು, ಇದೆಲ್ಲ ನೋಡ್ ಮಾಡ್ಬೇಕು. ಇದು ಡೆಂಗು ಜ್ವರ ಆಗ್ಬೋದು, ಈ ಜ್ವರ ಐಟಮ್ ಬಿಳಿ ರಕ್ತಗಳನ್ನ ಹೆಚ್ಚಿಗೆ ಮಾಡ್ಕೊಡುವಂಥದ್ದು, ಇದ್ರಲ್ಲಿ ಏನಪ್ಪ ಅಂದ್ರೆ ಒಂದು 25-30 ಕಾಯಿಲೆ ಗುಣ ಆಗುವಂಥದ್ದು ಇದ್ರಲ್ಲಿ ಅದೇ ಇದ್ರ ಈ ವೆರೈಟಿಲಿ. ಇದು ತಿಂದ್ರೆ ಇನ್ನೊಂದ್ಸಾರಿ ಮತ್ತೆ ತಿನ್ನೋಣ ಅನ್ನೋದು ಅನ್ಸುವಂತ ಇದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಜನಕ್ಕೆ ಗೊತ್ತಿಲ್ಲ ಈ ಡ್ರಾಗನ್ ಫ್ರೂಟ್ ಅಂದ್ರೆ, ಯೋ ಇದೇನಪ್ಪ ಇದೇನಕ್ಕೆ, ಹಿಂದೆ ನಾವು ಕಳ್ಳಿ ತಿಂತಿರಲ್ಲ ಅದು ಕರಲ್ಲ ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ದಯವಿಟ್ಟು. ನಮ್ಮ ಜನಗಳು ಇದ ತಿಂದು ನೋಡಿ, ತಿಂದು ನೋಡಿದಾಗ ಧೈರ್ಯ. ಇನ್ನೊಬ್ರು ಬೆಳಿಗ್ಗೂ ತುಂಬಾ ಇವರು ಎನ್ಕರೇಜ್ ಇರ್ತದೆ, ಇದೇನೋ ಗಿಡ ಇದೇನೋ ಹಣ್ಣು ಅಂತ ಅನ್ನೋಕೆ ಹೋಗ್ಬಿಡಿ. ನೀವು ತಿನ್ ನೋಡಿ, ಜ್ಯೂಸು ಹಣ್ಣು ನ್ಯಾಚುರಲ್ ಆಗೇ ತಿನ್ಬೋದು, ತುಂಬಾ ಚೆನ್ನಾಗದೆ, ರೆಡ್ ವೆರೈಟಿ ತುಂಬಾ ಚೆನ್ನಾಗದೆ, ಸ್ವೀಟು ಇದೆ ತಿನ್ನಿ. ಎರಡನೇದಾಗಿದ್ದು ಇಡೀ 3 ವರ್ಷ ಆದ್ಮೇಲೆ ವರ್ಷ ಪೂರ್ತಿ ಕಾಯಿ ಇರುತ್ತೆ. ಹೆಂಗೆ ಇರುತ್ತೆ ಅಂದ್ರೆ, ಇದು 8 ತಿಂಗಳು ಬರುತ್ತೆ, ಇನ್ನು 3 ತಿಂಗಳು ಏನಕ್ಕೆ ಲೆಸ್ ಆಗುತ್ತೆ ಅಂತಂದ್ರೆ ಆಗ ಬೆಳಕು ಕಡಿಮೆ ಇರ್ತದೆ. 3 ಗಂಟೆ ಟೈಮ್ ಬೆಳಕು ಕೊಟ್ಟರೆ ಅಂದ್ರೆ ಲೈಟಿಂಗ್ಸ್ ಹಾಕ್ಸ್ಕೊಂಡ್ರೆ ಇಡೀ ವರ್ಷ ಪೂರ್ತಿ ನಮಗೆ ಕಾಯಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟ್ರಿಪ್ ಏನು ಮಾಡ್ತಾವೆ, ಒಂದು 5 ಬರುತ್ತೆ, ಆಮೇಲೆ 10 ಬರುತ್ತೆ, ಆಮೇಲೆ ಒಂದು 15 ಬರುತ್ತೆ, 20 ಬರುತ್ತೆ. ಅಂದರೆ ಇದ್ರ ತಾಕತ್ ಮೇಲೆ, ಗಿಡದ ತಾಕತ್ ಮೇಲೆ ಹಣ್ಣು ಹೂವು ಜಾಸ್ತಿ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ನಾವು ಇದಕ್ಕೆ ಎಷ್ಟು ಪೋಷಕಣೆ ಮಾಡ್ತೀವಿ ಅಷ್ಟು ಜವಾಬ್ದಾರಿ ಜಾಸ್ತಿ ಕೊಡುತ್ತೆ ನಮಗೆ, ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಯ್ತಾ ಇರ್ತದೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡವರು ಡ್ರ್ಯಾಗನ್ ಫ್ರೂಟ್ನ ಈ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಬೆಳೆದಾಗ ಒಳ್ಳೆಯ ಒಂದು ಆದಾಯ, ಒಳ್ಳೆಯ ಒಂದು ಇಳುವರಿನ ಪಡ್ಕೊಂಡು ಒಂದು ರುಚಿಯಾದಂತಹ ಹಣ್ಣನ್ನು ನಾವು ಆರೋಗ್ಯಕರವಾಗಿ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಲತೇಶ್ವರು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಧನ್ಯವಾದಗಳು ಮಾಲತೇಶ್ವರೇ. ಆ್ಯಂಡ್ ನೀವು ಕೂಡ ಕೇಳ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ, ನೀವು ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ, ಅಲ್ಲಿವರೆಗೆ ನೀವು ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಮುಡಿಯುವ ಬಿಸಿ ಬಿಸಿ ಕಜ್ಜಾಯ.

ಕಂದರೆ

0: ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತ ಶೇಖರ್ ಗೌಳೇರವರು.
9: ವಾಯುಮಂಡಲದ ಆಚೆ ಕಗ್ಗತ್ತಲ ಲೋಕ, ಪಂಚಭೂತಗಳಿಲ್ಲದೆ ನಮ್ಮ ಬದುಕು ಶೂನ್ಯವಾದದ್ದು. ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶ, ಇವು ಅತ್ಯಂತ ಮಹತ್ವದ ಅಂಗಗಳು. ವಾಯು ಅಥವಾ ಗಾಳಿ ನಮ್ಮ ಉಸಿರಾಟಕ್ಕೆ ಬೇಕೇ ಬೇಕು. ಗಾಳಿಯನ್ನು ನಾವು ಪ್ರಾಣವಾಯು ಎಂದು ಕರೆಯುತ್ತೇವೆ, ಏಕೆಂದರೆ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ನಾವು ಉಸಿರಾಡುವುದರಿಂದಲೇ ಬದುಕಿದ್ದೇವೆ. ಭೂಮಿಯ ಸುತ್ತ ನಮಗೆ ಅನುಕೂಲಕರವಾದ ವಾಯುಮಂಡಲವಿದೆ. ನೆಲದಿಂದ ಆಕಾಶದ ಕಡೆಗೆ ಚಾಚಿಕೊಂಡ ವಾಯುಮಂಡಲದಲ್ಲಿ ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಜಲಜನಕ, ಆರ್ಗಾನ್, ನೀರಾವಿ, ಓಜೋನ್, ಹೀಗೆ ಸುಮಾರು 20 ಅನಿಲಗಳಿವೆ. ಒಂದೊಂದು ಅನಿಲಕ್ಕೂ ಕೂಡ ಒಂದೊಂದು ರೀತಿಯ ಮಹತ್ವ ಇದೆ. ಈ ಎಲ್ಲ ಅನಿಲಗಳ ಮಿಶ್ರಣವನ್ನೇ ನಾವು ವಾಯುಮಂಡಲ ಎಂದು ಕರೆಯುತ್ತೇವೆ. ವಾಯುಮಂಡಲ ಎಂಬ ಈ ಸಾಗರದ ಕೆಳಗೆ ನಾವು ಈಜುತ್ತಿದ್ದೇವೆ ಅಥವಾ ಬದುಕುತ್ತಿದ್ದೇವೆ. ಭೂಮಿಯ ಗುರುತ್ವಾಕರ್ಷಣೆಗೆ ಈ ವಾಯುಮಂಡಲ ಭೂಮಿಗೆ ಅಂಟಿಕೊಂಡಂತಿದೆ. ಈ ವಾಯುಮಂಡಲದಲ್ಲಿ ಬೂದಿ, ಹೊಗೆ, ಮಣ್ಣು, ಮರಳು, ಧೂಳು, ಪರಾಗ, ನೀರಾವಿ, ಬ್ಯಾಕ್ಟೀರಿಯಾ, ಮಂಜಿನ ಕಣ, ಹೀಗೆ ಎಷ್ಟೊಂದು 100 ವಸ್ತುಗಳು ಇದರಲ್ಲಿ ಸೇರಿಕೊಂಡಿವೆ. ಈ ವಾಯುಮಂಡಲದ ಅಸ್ತಿತ್ವಕ್ಕೆ ಇವೆಲ್ಲವೂ ಕೂಡ ಕಾರಣವಾಗಿವೆ. ಆದರೆ ನಮಗೆ ಈ ಯಾವ ಕಣಗಳು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ವಾಯುಮಂಡಲ ಅನೇಕ ಅನಿಲಗಳ ರಾಸಾಯನಿಕಗಳ ಸಮ್ಮಿಶ್ರಣವಾಗಿರುವುದರಿಂದ ಭೂಮಿಯ ಮೇಲೆ ಅದ್ಭುತವಾದ ವಾತಾವರಣ ಸೃಷ್ಟಿಯಾಗಿದೆ. ಜೀವಿಗಳು ಜೀವಿಸುತ್ತಿವೆ. ಈ ವಾಯುಮಂಡಲದಲ್ಲಿ ಸ್ತರಮಂಡಲ, ಸಮತಾಪ ಮಂಡಲ, ಓಜೋನ್ ಮಂಡಲ, ಅಯೋನ್ ಮಂಡಲ ಹಾಗೂ ಬಾಹ್ಯ ಮಂಡಲ, ಹೀಗೆ ನಾನಾ ನಮೂನಿಯ ಪದರುಗಳನ್ನು ನಾವು ನೋಡಬಹುದು. ಓಜೋನ್ ಮಂಡಲ, ಅಯೋನ್ ಮಂಡಲ ಹಾಗೂ ಬಾಹ್ಯ ಮಂಡಲಗಳು ಕೂಡ ಮನುಷ್ಯನ ಬದುಕಿಗೆ, ಜೀವಿಗಳ ಬದುಕಿಗೆ ಸಹಕಾರಿಯಾಗಿವೆ. ಒಂದರ ಮೇಲೊಂದು ಹರಡಿದ ಈ ಪದರಗಳು ನೆಲದಿಂದ 10 ಕಿಲೋಮೀಟರ್ ಎತ್ತರದವರೆಗೆ ದಟ್ಟವಾಗಿ ಹರಡಿಕೊಂಡಿವೆ. ಅನೇಕ ಅನಿಲಗಳ ಮಿಶ್ರಣದ ವಾಯುಮಂಡಲದ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದು ಪ್ರತಿಫಲಿಸುತ್ತದೆ. ಈ ಕಾರಣದಿಂದಲೇ ವರ್ಣವೈಭವವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಬೆಳಿಗ್ಗೆ ಅಥವಾ ಸಂಜೆ ವರ್ಣರಂಜಿತವಾದ ಸೂರ್ಯಾಸ್ತವನ್ನು ನೋಡಬಹುದು, ಕಾಂತಿವರ್ತುಳವನ್ನು ನೋಡಬಹುದು, ಧ್ರುವ ಪ್ರಭೇದಗಳನ್ನು ನೋಡಬಹುದು, ಕಾಮನ ಬಿಲ್ಲುಗಳನ್ನು ನೋಡಬಹುದು, ಸೌರ ಕಂಬಗಳು, ಕರೋನಾಗಳು, ನೀಲಿಯ ಆಕಾಶ, ರಕ್ತಚಂದ್ರ, ಹೀಗೆ ಎಷ್ಟೊಂದು ವರ್ಣವೈವಿಧ್ಯತೆಗಳು ಇಲ್ಲಿ ಕಾಣಿಸುತ್ತವೆ. ಇವುಗಳಿಗೆಲ್ಲ ಪ್ರಮುಖವಾದ ಕಾರಣವೇ ಈ ವಾಯುಮಂಡಲ. ವಾಯುಮಂಡಲದಲ್ಲಿ ರಾಸಾಯನಿಕಗಳು, ಅನಿಲಗಳು ಇಲ್ಲದೇ ಹೋಗಿದ್ದರೆ ನಾವು ಇಂಥ ವರ್ಣವೈಭವಗಳನ್ನು ನೋಡಲು ಸಾಧ್ಯವಿರುತ್ತಿರಲಿಲ್ಲ. ಅಂದರೆ ಈ ಅನಿಲಗಳ ವಾತಾವರಣ ಎಂದರೆ ನಮಗೆ ಅತ್ಯಂತ ಪ್ರಮುಖವಾಗಿರುವ ಒಂದು ವಿಷಯ. ಇನ್ನೊಂದು ಪ್ರಮುಖವಾದ ವಿಚಾರವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ನಿರ್ವಾತದಲ್ಲಿ ಯಾವ ವರ್ಣವೈಭವವೂ ಕಾಣಿಸುವುದಿಲ್ಲ. ಎಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಇಲ್ಲವೋ, ಎಲ್ಲಿ ಅನಿಲಗಳಿಲ್ಲವೋ, ಎಲ್ಲಿ ಧೂಳಿಯ ಕಣಗಳಿಲ್ಲವೋ, ಅಲ್ಲಿ ಬೆಳಕೇ ಇರುವುದಿಲ್ಲ. ಭೂಮಿಯ ಸೂಕ್ಷ್ಮ ಗುರುತ್ವ ಪ್ರದೇಶವೇ ಬಾಹ್ಯವಲಯ, ಅಥವಾ ಅದನ್ನು ಇಂಗ್ಲೀಷ್ನಲ್ಲಿ ಎಕ್ಸೋಸ್ಫಿಯರ್ ಎಂದು ಕರೆಯುತ್ತೇವೆ. ಅಲ್ಲಿ ಬೆಳಕಿನ ಬಣ್ಣಗಳು, ವಕ್ರೀಭವನ ಕ್ರಿಯೆ, ವರ್ಣವೈಭವ ಯಾವುದೂ ಇರುವುದಿಲ್ಲ. ಅದೊಂದು ಶೂನ್ಯ ಪ್ರದೇಶ. ಅಲ್ಲಿರುವುದು ಸದಾ ಶಾಶ್ವತವಾದ ಕಗ್ಗತ್ತಲೆಯ ವಾತಾವರಣ. ಭೂಮಿಯ ಮೇಲಿನ ಸಾಂದ್ರ ವಾತಾವರಣ, ಚಿತ್ತಾಕರ್ಷಕ ಬಣ್ಣಗಳು ಅಲ್ಲಿ ಎಲ್ಲಿಯೂ ಕಾಣಿಸುವುದಿಲ್ಲ. ಅದನ್ನೇ ಶೂನ್ಯ ಗುರುತ್ವ ಎಂದು ಭೌತ ವಿಜ್ಞಾನಿಗಳು ಹೇಳುತ್ತಾರೆ. ಭೂಮಿಗೆ ಮಾತ್ರವಲ್ಲ, ಭೂಮಿಯ ಆಚೆ ಅನೇಕ ಗ್ರಹಗಳ ಮಧ್ಯ ಇಂಥ ಶೂನ್ಯ ವಾತಾವರಣವಿದೆ. ಆ ಶೂನ್ಯ ವಾತಾವರಣದಲ್ಲಿ ಕಗ್ಗತ್ತಲೆ ಇದೆ. ಒಬ್ಬರ ಮುಖ ಒಬ್ಬರಿಗೆ ಕಾಣಿಸುವುದೇ ಇಲ್ಲ. ಅಂಥ ಪ್ರಪಂಚವದು. ಅದಕ್ಕೆ ಪ್ರಮುಖ ಕಾರಣವೇ ಆಯಾ ಗ್ರಹದ ಗುರುತ್ವಾಕರ್ಷಣ ಶಕ್ತಿ. ಯಾವುದೇ ಗ್ರಹದ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೇ ಇದ್ದರೆ ಅದನ್ನು ಶೂನ್ಯ ಬಲ ಅಥವಾ ಶೂನ್ಯ ವಾತಾವರಣ ಎಂದು ಕರೆಯುತ್ತೇವೆ. ಆಯಾ ಗ್ರಹದ ಬಾಹ್ಯವಲಯದಲ್ಲಿ ಸಾಕಷ್ಟು ಇಂಥ ನಿಗೂಢ ಕತ್ತಲೆಯ ವಾತಾವರಣಗಳು ಕಂಡುಬರುತ್ತವೆ. ಹೀಗೆ ಎಲ್ಲ ಗ್ರಹಗಳ ಬಾಹ್ಯವಲಯದಲ್ಲಿ ಅದೆಷ್ಟು ಕತ್ತಲೆಮಯವಾಗಿರ್ತಕ್ಕಂಥ ವಾತಾವರಣವಿದೆ. ಹೀಗಾಗಿ ನಾವು ಚಂದ್ರಯಾನಕ್ಕೋ, ಮಂಗಳಯಾನಕ್ಕೋ, ಅಥವಾ ಬೇರೆ ಬೇರೆ ಗ್ರಹಗಳಿಗೋ ರಾಕೆಟ್ನಲ್ಲಿ ಹೋಗುವ ಸಂದರ್ಭಗಳಲ್ಲಿ ನಾವು ಕಿಟಕಿಯಿಂದ ಆಚೆ ನೋಡಿದರೆ ಅಲ್ಲಿ ಬೆಳಕು ಕಾಣಿಸುವುದಿಲ್ಲ, ಅಲ್ಲಿ ಏನೂ ಕಾಣಿಸುವುದಿಲ್ಲ. ಅಲ್ಲಿ ಏನೂ ಕಾಣಿಸುವುದಿಲ್ಲ ಎಂದರೆ ಅಲ್ಲಿ ಗುರುತ್ವ ಇಲ್ಲ ಎಂದೇ ಹೇಳಬೇಕಾಗುತ್ತದೆ. ಹೀಗಾಗಿ ಖಗೋಳ ವಿಜ್ಞಾನದಲ್ಲಿ ಎಷ್ಟೊಂದು ಆವಿಷ್ಕಾರಗಳು ನಡೆಯುತ್ತಿವೆ. ಆ ಆವಿಷ್ಕಾರಗಳ ಮೂಲಕ ನಾವು ಈ ಗಗ್ಗತ್ತಲೆ ಲೋಕಗಳನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗಿದೆ. ಅಂದರೆ ಒಂದು ಗ್ರಹಕ್ಕೆ ಅಸ್ತಿತ್ವ ಇದೆ, ಒಂದು ಗ್ರಹಕ್ಕೆ ವಾತಾವರಣವಿದೆ ಎಂದು ಹೇಳಬೇಕಾದರೆ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ ಎಂದೇ ಅರ್ಥ. ಗುರುತ್ವಾಕರ್ಷಣ ಶಕ್ತಿ ಇದೆ ಎಂದಾಗ ಅಲ್ಲಿ ಅನೇಕ ಅನಿಲಗಳು ಇರುತ್ತೆ. ಅನಿಲಗಳ ಮೇಲೆ ಬೆಳಕು ಬಿದ್ದಾಗ ಮಾತ್ರ ವರ್ಣವೈಭವ ನಮಗೆ ಕಾಣಿಸಿಕೊಳ್ಳುತ್ತದೆ. ಇಲ್ಲದಿದ್ದರೆ ಅಲ್ಲಿಯ ಪ್ರಪಂಚ ನಿಗೂಢ ಪ್ರಪಂಚ, ಅದೊಂದು ಕತ್ತಲೆ ಪ್ರಪಂಚ. ಇಂಥ ಅಸಂಖ್ಯಾತ ಕತ್ತಲೆ ಪ್ರಪಂಚಗಳು, ಕತ್ತಲೆ ಲೋಕಗಳು ಈ ಜಗತ್ತಿನಲ್ಲಿವೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಇದ್ದಾರೆ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಂಕುತಿಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ನೋಡಿದಾಗ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ ರಚನೆಯ ಗೀತೆ. ಇದು ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಮಂಕುತಿಮ್ಮ ಚಿತ್ರದ ನಿನ್ನ ನೋಡಿದಾಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನಿನಗಾಗಿ ನಾನು ಎನ್ನುವಂತಹ ಒಂದು ಚಿತ್ರದ ಗೀತೆ ಬಂಗಾರದಿ ಕರವು. ಇದು ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಲೋಕೇಶ್ ಹಾಗೂ ಮಂಜುಳಾ ಅವರ ಒಂದು ನಟನೆಯ ಚಿತ್ರದ ಈ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಇಂದಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬೆಸುಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೆಸುಗೆ ಬೆಸುಗೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತಾ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಗೀತಾ ಪ್ರಿಯ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಂಜುಳಾ ಅವರು ನಟಿಸಿರುವಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಮ ಪರಶುರಾಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಎಲ್ಲಿ ನೀನು ಅಲ್ಲಿ ನಾನು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಗೀತೆ ಇದೀಗ ನಿಮಗಾಗಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಅಂದರೆ ಕನ್ನಡ ನಾಡಿನ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಈ ರೇಡಿಯೋ ಶಿವಮೊಗ್ಗದಲ್ಲಿ ನಮ್ಮ ಮಂಜುಳಾ ಅವರ ಒಂದು ವಿಶೇಷವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗುರು ಶಿಷ್ಯರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಜಯ ಜಯ ಸಾಂಬ ಸದಾಶಿವ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷ. ಇದು ವಿಷ್ಣುವರ್ಧನ್, ಮಂಜುಳಾ, ಜಯ ಮಾಲಿನಿ, ದ್ವಾರಕೀಶ್ ಅವರ ಒಂದು ನಟನೆಯ ಚಿತ್ರದ ಈ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂಥ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ವಸಂತ ಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಎನ್ನುವಂಥ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಿಮಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ, ಪಟ್ಟಣಕ್ಕೆ ಬಂದ ಪತ್ನಿಯರು ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹೇ ನನಗೆ ಎಂತ ಆನಂದವು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಿಮಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ನಟಿಸಿರುವಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅಪರಾಧಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೇಡ ನಂಬ ಬೇಡ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜನ್ಮ ಜನ್ಮದ ಅನುಬಂಧ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಭಕ್ತ ಕುಂಬಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಜೋಡಿ ಬೇಡೋ ಕಾಲವಮ್ಮ ಎನ್ನುವಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು ಹುಣಸೂರು ಕೃಷ್ಣಮೂರ್ತಿ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಭಕ್ತ ಕುಂಬಾರ ಚಿತ್ರದ ಜೋಡಿ ಬೇಡೋ ಕಾಲವಮ್ಮ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸೀತಾರಾಮು ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮುಯಿಗೆ ಮುಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೆಳ್ಳಿ ಚಿಕ್ಕಿ ಬೆಳ್ಳಿ ಚಿಕ್ಕಿ ಬಿಂಕಾ ತೋರು, ಇದು SP ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ PB ಶ್ರೀನಿವಾಸ್, ಬೆಂಗಳೂರು ಲತಾ, PP ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಶ್ರೀನಾಥ್ ಮಂಜುಳಾ ಆರತಿ ಅವರ ಒಂದು ನಟನೆಯ ಈ ಒಂದು ಅಪರೂಪದ ಗೀತೆ ನಿಮಗಾಗಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮರೆಯಲಾಗದ ಕತೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬರೆಯುವೆ ನಿನಗಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಜೈ ಜಗದೀಶ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಗೀತೆ ಇದೀಗ ನಿಮಗಾಗಿ. ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಪ್ರೊಫೆಸರ್ ಹುಚ್ಚರಾಯ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ದೂರ ದೂರ ಅಲ್ಲೇ ನಿಲ್ಲು, ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸೊಸೆ ತಂದ ಸೌಭಾಗ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ, ಅದುವೇ ಏಕೆ ಅವಸರವು ಹೇಳು. ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಂಪತ್ತಿಗೆ ಸವಾಲ್ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದೇ ಅಂತಿಂತ ಹೆಣ್ಣು ನಾನಲ್ಲ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ, ಇದು ಎ ವಿ ಶೇಷಗಿರಿ ರಾವ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಇದ್ದೀಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಂಜಿನ ತೆರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಬಳಸಿರುವ ಈ ತೋಳಿನಲ್ಲಿ, ಇದು KG ಯೇಸುದಾಸ್ ಹಾಗೂ ವಾಣಿ ಜೀರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಪರೂಪದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಸುಪ್ರಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಂಜುಳಾ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಹಳ್ಳಿ ಹೈದ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹೂವು ಬೇಕೆ ಹೂವು, ಕನಕಾಂಬರ ಜಾಜಿಯ ಹೂವು. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಹೂವು ಬೇಕೆ ಹೂವು, ಕನಕಾಂಬರ ಜಾಜಿಯ ಹೂವು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वंतरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन गिलेक्शन शुभारंभम शुभतिथौ ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನ್ ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ದೇಶಕ್ಕೆಂಟು ಪಾರ್ಟಿ ಪಾರ್ಟಿಗೊಬ್ಬ ಲೀಡ್ರು

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ.
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ. ಹಚ್ಕೊಳ್ಳಿ.
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ಓಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಳ್ಳಿ.
1: ಮಾಡ್ಕೊಂಡು
0: ಇನ್ನ 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ, ನೆಮ್ಮದಿಗೆ ಮಲಿಕಳಿ
1: ಮಲೇಕೊಂಡು.
0: ಇವನು ಒಳ್ಳೆಯವನ, ಅವಳು ಒಳ್ಳೆಯವಳ, ಅವನಪ್ಪ ಹೆಂಗೆ, ಈ ಮಗ ಹಿಂಗೆ, ಅವನು ಇವನ ಮೂರನೇ ತಂಗಿ, ಆರನೇ ಮಗ ಇವನು ಬಿಡ್ರಿ, ಅವನು ದೊಡ್ಡಪ್ಪನ ಪಕ್ಷೇತ್ರ ಮೂರನೇ ಮಗ. ತಗಳಿ ತಗಳಿ ತಗಳಿ, ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ, ವಾಸ್ತು ಪ್ರಕಾರ.
1: ಐಸ್ ಸಬಸ್.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: ಶೂರ ಪದ್ಮಾಖ್ಯಾತರು ವ್ಯಾಸರವು ಮರೆಯುತ್ತೀರ ಅಮಿತ ವಿಕ್ರಮನಲ್ಲಿ ಶೂರ ಪದ್ಮಾಖ್ಯಾತರು ವ್ಯಾಸರವು ಮರೆಯುತ್ತೀರೆ
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧ ಆದೀತ ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ನಾರದ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ, ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ
2: ಏನಾಯ್ತು? ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಆಹಾ ಮಗು, ಹೇಳಿ

0: ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೇನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೇನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ, ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ. ಏನು ಮಾಡೋಣ, ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳಲ್ಲ.
1: ಅಣ್ಣ
0: ಯಾ

0: 다리다 열라라 오하니 예떡아진디 배만하니
1: 안나
2: 형이
1: 이도 닌나 자라나라민들갈리 스라마스탄가 프라나마글
2: 예르
1: ಅಣ್ಣ ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ. ಅಣ್ಣ, ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ. ಅಣ್ಣ, ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ. ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು? ಅಣ್ಣ, ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ತಲೆ ತಲೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗೆ ಅಪ್ಪಣೆಯನ್ನು.
2: ಜಾಣೆ ತಂಗಿ, ಜಾಣೆ ನೀನು. ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
1: ಏನಣ್ಣ
2: ಹೋಗುತ್ತಿರುವುದು? ನೀನು ಒಳ್ಳೆ ಕೆಲಸಕ್ಕಾಗಿ ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು, ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
1: ಆಗಲಿ ಅಣ್ಣ.

ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪೂರೈಸಿಯಾಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದಾಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಯಾಗಿ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತಿ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನಾಯಿತ ಆಕರ್ಷಿಸಿಕೊಳ್ತೀನಿ ನೋಡೋಣ.

ದಿನದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ, ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನು, ಕೊಳದ ಮೇಲಿಂದ ಬೀಸುವ ಎಡಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪೊರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿವೆ. ಇಡೀ ವನವೇ ಕಾವನ ಆಡುಂಬಳವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ.

Lolita.

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿ ಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದಕ್ಕೆ ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಅಲ್ಲ ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದೆ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತು ಎಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ, ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ ಕಡೆದಿಟ್ಟ ಬಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು, ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ, ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೂಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ ಅಲ್ಲವೇ? ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ
1: ಸ್ವಾಮಿ.

0: Pane Tichá, vy ta náva na brudu gada pili Tichá. Pane Tichá, vy ta náva na brudu gada pili Tichá. Vada nalliga, matri kadu nadu vaga lola gada palla nodu ta jala jagandi kadana mi ole liga. Kanne sukuna sampa.
1: ಪಲ್ಲಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
2: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ, ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದ ನನಗೆ ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ,
2: ಮತ್ತೆ
1: ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು ನೋಡು, ನಾನಾಗಿ ಮೇಲ್ವಾಯವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸುಂದರವಾಗಿ
1: ನಿಮ್ಮನ್ನು ಕಂಡ ಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂತಹ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
0: ಆಗಲಿ, ಸಂತೋಷ ಸಂತೋಷ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನು ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವಿ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇನಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ, ಎಂಥ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರು ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತಿಯೇ ಆ ಕಡೆ ಹೊರಟಿದ್ದು.
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪುವಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು, ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೆ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನ ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನ ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು? ಎಂತ ಸೆರೆಗುಡ್ಡಿ ಬಿಡ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಜನರಸ ಮುನಿವರನ ಕರ್ಣದೊಳಿಯೇ ವಜನರಸ.

0: ಇವಳನ್ನ ನೋಡಿದರೆ ವಿರಹದ ಕೊನೆಯ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀನ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇನೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ, ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?
2: ನಿತ್ಯೋಪವಾಸಿ.

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರ ನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತೂ ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.
1: ಬೇಡ ಬೇಡ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪು, ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು
2: ಬಿಡುವುದಿಲ್ಲ.

0: ಬಿಡು, ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
1: ಜುಮ್ ಜುಮ್,
2: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
0: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರವಿಂದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
2: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಇಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿಯೇ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನ ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
2: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
2: ರಕ್ಕಸಿ.
0: ಸ್ವಾಮಿ.

0: ಸ್ವಾಮಿ.
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನು ಪ್ರಯೋಜನ?
1: ಬಹಳ ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ?
0: ಹೌದು.
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
0: ಓಹೋ.
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ.
1: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದಿ.
1: ಒಳ್ಳೆಯ
0: ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನ ಅಣ್ಣನಿಗೆ ತಿಳಿಸ್ತೇನೆ.

0: ತಂಗಿ ನಿನ್ನ ನಿರೀಕ್ಷೆಯಲ್ಲೇ ಇದ್ದೇನೆ.
1: ಅಣ್ಣ,
0: ತಂಗಿಯನ್ನು ಕಳಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು, ಯಾವುದಾದರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
1: ಅಣ್ಣ,
0: ಏನು ಬದಲಾವಣೆ ಇದು?
1: ಏನು ಹೇಳಲಿ?
0: ಖೇದವೂ ಆಗ್ತಾ ಇದೆ.
1: ಯಾಕಣ್ಣ,
0: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೇ ತಂಗಿ? ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
1: ಅಣ್ಣ,

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯ್ತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಅಣ್ಣ, ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯಿತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ? ಹೇಗೆ?

0: ಏಕಜೀವ ನ್ಯಾಯದಿಂದ ದೇಹವೆರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಚಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿಯ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿ ಇರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ? ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಡಿತನಕ್ಕೆಷ್ಟು ಬೆಂಕಿ ಹಾಕಲಿ! ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರುತ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮರ ಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವನ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.

ಏನಿದ ಆಶ್ಚರ್ಯ, ಹೊಸದಾದ ಒಂದು ಲೋಕವೇ ಕಣ್ಣೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಣ್ಣೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೆ ಹಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳಂದೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನು ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು? ಈ ಸಂದರ್ಭದಲ್ಲಿ ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನು ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಗಿ? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ.

ದೇವಾ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ. ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ. ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯಿಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯಿಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ. ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: ಶೂರ ಪದ್ಮಾಸುರ, ನಿನ್ನ ಯುದ್ಧ ಕೌಶಲ್ಯಕ್ಕೆ ಮೆಚ್ಚಿದ್ದೇನೆ. ನಿನಗೆ ನನ್ನ ವಿಶ್ವರೂಪವನ್ನು ಅನುಗ್ರಹಿಸಿ ನಿನ್ನ ಮಾಯೆಯನ್ನ ಪರಿಹರಿಸಿದ್ದೇನೆ. ನಿನಗೆ ಇನ್ನೂ ಬದುಕುವ ಆಸೆ ಉಳಿದಿದೆಯೇ? ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ? ಹೇಗೆ ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ಸದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಶೂರ ಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರೆಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ, ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓಂಕಾರ ನಾದ ಪ್ರಿಯ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ MD ಪಲ್ಲವಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಮೀರಾ BS ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ಎನ್ನು ಬಾ ಗಣಪ ಎನ್ನುವಂಥ ಒಂದು ಸುಮಧುರವಾದಂಥ ಗಣೇಶನ ಮೇಲಿನ ಈ ಒಂದು ಗೀತೆಯನ್ನು MS ಗಿರಿಧರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏಕದಂತಾಯ ವಕ್ರತುಂಡಾಯ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಶಂಕರ್ ಮಹಾದೇವನ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೇದ ವಂದಿತ ಆದಿ ಪೂಜಿತ ಎನ್ನುವಂಥ ಒಂದು ಸುಮಧುರವಾದಂಥ ವಿನಾಯಕನ ಮೇಲಿನ ಈ ಒಂದು ಭಕ್ತಿ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಕ್ತಿ ಭಾವ ಮನದಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಕರುನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂಥ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ.